ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೆಗಾಹರ್ಟ್ಸ್. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಈಗ ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಭಾದ್ರಪದ ಮಾಸದ 18 ದಿನ. ಸ್ಥಳೀಯ ಪಂಚಾಂಗ ಶ್ರಾವಣ ಮಾಸ ಕೃಷ್ಣಪಕ್ಷದ ತ್ರಯೋದಶಿ ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 9 ತಾರೀಖು ಬುಧವಾರ. ಈಗ ಸಮಯ 5:58:40. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಲೋಕೇಶ್ವರಿ ಮಾಡುವ ಮುಂಜಾನೆಯ ನಮಸ್ಕಾರ.

0: ಮೂವತ್ತು ಸೆಕೆಂಡುಗಳು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ತುರುವಾನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕಾರ್ಯಕ್ರಮದ ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ವಿಷಯ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ. ಭಾಗವಹಿಸುತ್ತಾರೆ ರಾಘವೇಂದ್ರ ಪಾಟೀಲ್, ವಿಜ್ಞಾನಿಗಳು ಹಾಗೂ ಪ್ರಧಾನ ಸಂಶೋಧಕರು, ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಸಿಡ್ಯಾಕ್ ಬೆಂಗಳೂರು. ಪ್ರಸ್ತುತಿ ನಿರ್ಮಲಾ ಎಸ್. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:30 ಸೇವಾ ವಾಹಿನಿ. 7:45, 8:35, ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳು. ಈ ಬೆಳಿಗ್ಗೆ 8:30 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ವೀಳ್ಯದೆಲೆ ಹಾಗೂ ಮುಟ್ಟಿದರೆ ಮುನಿಗಿಡದ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 9:00 ಮೈಸೂರು ಜಿಲ್ಲೆಯಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಭಾರತ ಸರ್ಕಾರದ ಚುನಾವಣಾ ಆಯೋಗದ ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ ಹಾಗೂ ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಆರ್ ಐಶ್ವರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಿಗ್ವಿಜಯ್ ಬಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ವಾದನ. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಆತ್ಮಹತ್ಯಾ ನಿಯಂತ್ರಣದ ಕುರಿತು ಮಾತನಾಡುತ್ತಾರೆ ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸುಮನಾ ಬಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ. ಚಾಮರಾಜನಗರ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರಿಂದ ಮುಡುಕುತರೆ ಮಲ್ಲಯ್ಯನ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಚಿಕಿತ್ಸಾಲಯ ಹಾಗೂ ಕೃಷಿ ವ್ಯಾಪಾರ ಯೋಜನೆ ಕುರಿತ ಮಾಹಿತಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಪ್ರಭಾಮಣಿ ಎಂಬಿ ಅವರಿಂದ ಭಾವಗೀತೆಗಳು. 1:30 ಹಾಗೂ ಸಂಜೆ 5:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಡಾ ಎಸ್ ವಿಜಯ ರಾಘವನ್ ಅವರ ವೀಣಾವಾದನ. 3:30 ರಾಷ್ಟೀಯ ಶೈಕ್ಷಣಿಕ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. ಸಂಜೆ 4:00 ಮಹಿಳಾ ರಂಗ, ಸಂಗೀತದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಮಹಿಳೆ ಹಾಗೂ ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದೆ ಡಾ ಆರ್ ಎನ್ ಶ್ರೀಲತಾ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ದಿಗ್ವಿಜಯ್ ಬಿ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಸಂಜೆ 5:00 ಕ್ಲಿಯರ್ ಮೀಡಿಯಾ ಆಸ್ಪತ್ರೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ, ವಿಷಯ ಎದೆನೋವು ಹೃದಯಾಘಾತದ ಲಕ್ಷಣವೇ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾ ಸಂತೋಷ್, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾ ಕುಲ್ದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೀಡಿಯಾ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು. 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ, ಹಿಪ್ಪುನೇರಳೆಯಲ್ಲಿ ಎಲೆ ಗುಣಮಟ್ಟ ಪರೀಕ್ಷೆಯ ಮಹತ್ವ ಕುರಿತ ಸಂವಾದ. ಭಾಗವಹಿಸುತ್ತಾರೆ ಮೈಸೂರಿನ ಸಿಎಸ್ಆರ್ಟಿಐ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಟಿ ಗಾಯತ್ರಿ ಮತ್ತು ಡಾ ಮಂಜುಗೌಡ ಪಾಟೀಲ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashwani, the news read by Shagun Chopra. Praising the remarkable achievement of India's rise in fintech, Prime Minister Narendra Modi has said that the country's unified payments interface, UPI, is the undisputed champion of the success story. Inaugurating the Global Fintech Fest 2026 in Mumbai, Mr. Modi said, "This is such a massive transformation that whenever fintech is discussed, it will remain incomplete."

ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಿದ್ದರಾಮರ ವಚನ. ತಿಳಿದೆನ ಇಂದು ಹಲವರು ಹೋದರೂ ಅಹಂಕಾರದಲ್ಲಿ. ಹಾಡಿದ್ದಾರೆ ಇಂದು ವಿಶ್ವನಾಥ್.

ಗೀತಾರಾಧನ ಇದುವರೆಗೆ ಪ್ರಸಾರವಾಯಿತು. ಶ್ರೋತೃಗಳೇ, ಈ ಬೆಳಗ್ಗೆ 9 ಗಂಟೆಗೆ ಮೈಸೂರು ಜಿಲ್ಲೆಯಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಭಾರತ ಸರ್ಕಾರದ ಚುನಾವಣಾ ಆಯೋಗದ ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ ಹಾಗೂ ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಆರ್ ಐಶ್ವರ್ಯ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ದಿಗ್ವಿಜಯ್ ಬಿ. ಈ ಬೆಳಿಗ್ಗೆ 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ವಿಷಯ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30 ವಾಗುತ್ತಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ ಚಿಂತನಾ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
2: ಮಗು ಕೆಲವೊಮ್ಮೆ ಸೋಲುವುದನ್ನ ಕಲಿಯಬೇಕು, ಸೋಲನ್ನ ಒಪ್ಪಿಕೊಳ್ಳುವುದನ್ನು ಕಲಿಯಬೇಕು. ಆದರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತನ್ನ ಮಗ ಮಗಳು ಸೋಲಲೇಬಾರದು ಎನ್ನುವ ಮನೋಸ್ಥಿತಿಯಲ್ಲಿ ಬೆಳೆಸುತ್ತಿರುವುದು ಅತ್ಯಂತ ಅಪಾಯಕಾರಿಯಾಗಿದೆ. ಸೋಲೆಂದು ವಿಜ್ಞಾನಿ ಸುಮ್ಮನಿದ್ದರೆ ಒಪ್ಪಿ ಸಿಗುತ್ತಿತ್ತೆ ವಿದ್ಯುತ್ತು ಟಿವಿ ಟೆಲಿಫೋನು, ಇರಲಿ ಸಾವಿರ ಸೋಲು ಇದೆ ಕೊನೆಗೆ ವಿಜಯ ಸರಿ, ಸೋಲು ಗೆಲುವಿಗೆ ಹಾದಿ ಮುದ್ದುರಾಮ ಎನ್ನುವ ಕೆಸಿ ಶಿವಪ್ಪನವರ ಮಾತುಗಳು ಎಷ್ಟೊಂದು ಸತ್ಯವಾಗಿವೆ. ವಿಜ್ಞಾನಿ ಸೋಲನ್ನು ಸೋಲು ಎಂದು ಒಪ್ಪಿಕೊಂಡು ಸುಮ್ಮನಿರಬಾರದು, ಅದು ಗೆಲುವಿಗೆ ಮೆಟ್ಟಿಲೆಂದು ಭಾವಿಸಬೇಕು. ಅದೇ ರೀತಿ ಇಂದಿನ ಮಕ್ಕಳು ಸಹ ಯಾವುದಾದರೂ ವಿಷಯದಲ್ಲಿ ಯಾವುದಾದರೂ ಸ್ಪರ್ಧೆಯಲ್ಲಿ ಸೋತರೆ ಆ ಸೋಲನ್ನು ಒಪ್ಪಿಕೊಳ್ಳಬೇಕು, ಏಕೆಂದರೆ ಸೋಲೆ ಗೆಲುವಿನ ಮೆಟ್ಟಿಲು. ಆದರೆ ಇಂದು ಆಗುತ್ತಿರುವುದಾದರೂ ಏನು? ಸಣ್ಣ ಪುಟ್ಟ ಸೋಲುಗಳು ಮಕ್ಕಳಿಗೆ ಅತ್ಯಂತ ದೊಡ್ಡ ನಿರಾಸೆಯನ್ನು ತರುತ್ತಿವೆ. ಆದರೆ ಈ ನಿರಾಸೆ ದುರಂತದ ಅಂತ್ಯವನ್ನು ಕಾಣುತ್ತಿರುವುದು ಬೇಸರದ ಸಂಗತಿ. ಇಂದಿನ ಮಕ್ಕಳು ಆತ್ಮಹತ್ಯೆಯಂತಹ ಹೇಯ ಕೃತ್ಯಕ್ಕೆ ಏಕೆ ಮುಂದಾಗುತ್ತಿದ್ದಾರೆ ಎನ್ನುವುದನ್ನು ಒಮ್ಮೆ ಯೋಚಿಸಬೇಕು. ಬಾಲ್ಯದಿಂದಲೂ ತಮ್ಮ ಮಕ್ಕಳು ಎಲ್ಲೂ ಸೋಲಬಾರದು, ಅವರಿಗೆ ಎಲ್ಲೂ ನಿರಾಸೆಯಾಗಬಾರದು, ಅವರಿಗೆ ಕೇಳಿದ್ದನ್ನೆಲ್ಲ ಕೊಡಿಸಬೇಕು ಎನ್ನುವ ಮನೋಸ್ಥಿತಿಯನ್ನು ಹೊಂದಿದ ತಂದೆ ತಾಯಿಗಳು ಅವರಿಗೆ ಸ್ವಲ್ಪವೂ ಬೇಸರವಾಗದಂತೆ ನೋಡಿಕೊಳ್ಳುತ್ತಾರೆ. ಆದರೆ ಒಂದು ಹಂತದ ಶಿಕ್ಷಣವನ್ನ ಮುಗಿಸಿ ಉನ್ನತ ಶಿಕ್ಷಣಕ್ಕೆ ದೊಡ್ಡ ದೊಡ್ಡ ನಗರಗಳಿಗೆ ಹೋದ ಮಗು ಅಲ್ಲಿ ಸೋಲು ಗೆಲುವುಗಳನ್ನ ಕಾಣಬೇಕಾದ ಅನಿವಾರ್ಯತೆ ಇರುತ್ತದೆ. ಕ್ರೂರವಾಗಿರುವಂತಹ ಸಮಾಜವನ್ನ ಎದುರಿಸಬೇಕಾದ ಸಂದರ್ಭವೂ ಅಲ್ಲಿರುತ್ತದೆ. ಆ ಸಂದರ್ಭಗಳಲ್ಲಿ ಸಮಾಜವನ್ನ ಎದುರಿಸುವ, ಸಮಾಜದೊಂದಿಗೆ ಹೊಂದಿಕೊಂಡು ಬದುಕುವ ಕಲೆಗಾರಿಕೆ ಬೇಕು. ಇಲ್ಲದೇ ಇದ್ದರೆ ಸಣ್ಣ ಪುಟ್ಟ ನೋವುಗಳನ್ನ, ಚಿಕ್ಕ ಪುಟ್ಟ ಅವಮಾನಗಳನ್ನ ಆತ್ಮಹತ್ಯೆಯಂತಹ ಹೇಯ ಕೃತ್ಯದ ಜೊತೆಗೆ ಆತ್ಮಹತ್ಯೆಯಂತಹ ಕೆಲಸಕ್ಕೆ ಕೈ ಹಾಕುವ ಮೂಲಕ ಅಂತ್ಯವನ್ನ ಕಾಣಬೇಕಾಗುತ್ತದೆ. ಇಲ್ಲಿ ತಂದೆ ತಾಯಿಗಳ ಜವಾಬ್ದಾರಿಯ ಜೊತೆಗೆ ಶಿಕ್ಷಕರ ಜವಾಬ್ದಾರಿಯೂ ಮುಖ್ಯವಾಗಿರುತ್ತದೆ ಎಂಬುದನ್ನು ಅರಿಯಬೇಕು. ಏಕೆಂದರೆ ಮಗುವನ್ನ ಬೆಳೆಸುವ ಆರಂಭದ ಹಂತದಲ್ಲಿ ಪೋಷಕರು ಎಷ್ಟು ಮುಖ್ಯವೋ, ಮಗು ಶಾಲೆಗೆ ಹೋಗಲು ಪ್ರಾರಂಭಿಸಿದಾಗ ಅಷ್ಟೇ ಜವಾಬ್ದಾರಿಯನ್ನ ಶಿಕ್ಷಕರು ವಹಿಸಿಕೊಳ್ಳಬೇಕಾಗುತ್ತದೆ. ಹಾಗಾದರೆ ಮಗುವನ್ನ ಬೆಳೆಸುವ ಸಂದರ್ಭದಲ್ಲಿ ಶಿಕ್ಷಕರು ಪೋಷಕರು ಇಬ್ಬರೂ ಸಹ ಸಮಾನ ರೀತಿಯಲ್ಲಿ ಕೈಜೋಡಿಸಬೇಕು. ಹಾಗಾದರೆ ಮಗು ತಪ್ಪು ಮಾಡಿದಾಗ ತಿದ್ದುವ ಅಧಿಕಾರ ಪೋಷಕರಿಗೆ ಹೇಗೆ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಶಿಕ್ಷಕರಿಗೂ ಇರುತ್ತದೆ. ಹಾಗಾದರೆ ನಾವು ನೀವು ನಿರ್ಧರಿಸಬೇಕಾದ ಅಂಶವೇನೆಂದರೆ ಒಬ್ಬರ ತಪ್ಪನ್ನು ಮತ್ತೊಬ್ಬರ ಮೇಲೆ ಹೊರಿಸುವ ಬದಲು ಒಂದು ಮಗುವನ್ನ ಜೋಪಾನವಾಗಿ ಬೆಳೆಸುವ ಸಂದರ್ಭದಲ್ಲಿ ಎಲ್ಲರೂ ಸಹ ಕೈಜೋಡಿಸಬೇಕಾಗುತ್ತದೆ. ಮಕ್ಕಳನ್ನು ಬೆಳೆಸುವುದು ಒಂದು ಕಲೆ ಎನ್ನುವಂತಹ ಅರಿವು ಎಲ್ಲರಿಗೂ ಇರಬೇಕಾಗುತ್ತದೆ. ತ್ರಿಭುಜದ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು. ಒಂದು ಭಾಗದಲ್ಲಿ ಮಕ್ಕಳಿದ್ದರೆ ಮತ್ತೊಂದು ಭಾಗದಲ್ಲಿ ಶಿಕ್ಷಕರು, ಮಗದೊಂದು ಭಾಗದಲ್ಲಿ ಪೋಷಕರು. ಈ ಮೂರು ಜನ ಕೈಜೋಡಿಸಿದಾಗ ಮಾತ್ರ ಮಗುವಿನ ಭವಿಷ್ಯ ಶ್ರೇಷ್ಠ ರೀತಿ

0: ಇಲ್ಲಿ ರೂಪುಗೊಳ್ಳುತ್ತದೆ. ಇಂತಹ ಮಕ್ಕಳಿಂದಲೇ ಒಂದು ದೇಶ ಅಥವಾ ಜಗತ್ತು ಮುನ್ನಡೆಯುತ್ತಿದೆ ಎನ್ನುವ ಅರಿವು ಎಲ್ಲರಿಗೂ ಇದ್ದಾಗ ಮಾತ್ರ ನಾವು ನೀವು ನಿರೀಕ್ಷಿಸುತ್ತಿರುವ ಆರೋಗ್ಯಪೂರ್ಣ ಜಗತ್ತು, ಮುಂದಿನ ತಲೆಮಾರು ಸುಖವಾಗಿ ನೆಮ್ಮದಿಯಾಗಿ ಇರಲು ಸಾಧ್ಯ ಎನ್ನುವಂತಹ ಸತ್ಯವನ್ನು ನಾವು ನೀವು ಅರಿಯಬೇಕಾಗಿದೆ.
1: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಶ್ರೋತೃಗಳೇ ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ವಾದನವನ್ನು ಆಲಿಸುವಿರಿ. 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ ಮೂಡಿಬರಲಿದೆ. 12:45 ಜನಪದ ಸಂಗೀತ, ಚಾಮರಾಜನಗರದ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರಿಂದ ಮುಡುಕುತೊರೆ ಮಲ್ಲಯ್ಯನ ಹಾಡನ್ನು ಆಲಿಸಬಹುದು. ಸಮಯವಾಗಿದೆ 6:35. ಆಕಾಶವಾಣಿ ಮೈಸೂರು ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಇಂದು ಸಿದ್ದರಾಮರ ವಚನವನ್ನು ನೋಡೋಣ. ಸಿದ್ದರಾಮ ಸೊನ್ನಲಗಿಯವರು. ಸಿದ್ದರಾಮರ ಪ್ರಯತ್ನದಿಂದ ಅದು ನಗರವಾಗಿ ಬೆಳೆಯಿತು. ಅದು ಇಂದಿನ ಸೊಲ್ಲಾಪುರ. ಅಲ್ಲಮ್ಮ ಮಹದೇವಿ ಅಕ್ಕರಂತೆ ಸಿದ್ದರಾಮ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನನ ಆರಾಧಕರು. ಅವರು ಯೋಗ ಸಾಧಕರೆಂದೂ ಪ್ರಸಿದ್ಧರು. ಸಿದ್ದರಾಮರ ಬದುಕು ಸಾಧನೆಗಳನ್ನು ರಾಘವಾಂಕ ತನ್ನ ಸಿದ್ದರಾಮ ಚರಿತ್ರೆಯಲ್ಲಿ ವರ್ಣಿಸಿದ್ದಾನೆ. ಕರ್ಮಯೋಗದ ದಾರಿಯಲ್ಲಿ ಸಾಗಿ ಭಕ್ತಿ ಮಾರ್ಗಕ್ಕೆ ಹೊರಳಿದ ಈ ವಚನಕಾರರ 1992 ವಚನಗಳು ಸಿಕ್ಕಿವೆ. ಈಗ ವಚನವನ್ನು ನೋಡೋಣ. ಅಂದಿನವರು ನಡೆದ ದಾರಿ ಇಂದಿನವರು ನಡೆಯರು, ಇಂದಿನವರು ನಡೆದ ದಾರಿ ಅಂದಿನವರು ಕಾಣರು. ಅಂದು ಇಂದೆಂಬ ದ್ವಂದ್ವ ಭೇದವನೆಂದು ಕಾಣೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹಿಂದಿನವರು ನಡೆದ ದಾರಿಯಲ್ಲಿ ಇಂದಿನವರು ನಡೆಯುವುದಿಲ್ಲ. ಇಂದಿನವರು ನಡೆಯುವ ದಾರಿಯನ್ನು ಅಂದಿನವರು ಕಾಣಲು ಸಾಧ್ಯವಿಲ್ಲ. ನಾನು ಮಾತ್ರ ಅಂದು ಇಂದು, ಇಂದು ಅಂದು ಅನ್ನುವ ಭೇದವನ್ನು ಎಂದೆಂದೂ ಕಾಣೆ. ಕಾಲ ಬದಲಾಗುತ್ತದೆ ಅನ್ನುವುದು ಲೋಕಾರೂಢಿಯ ಮಾತು. ಹಿಂದಿನ ಕಾಲದವರ ಹಾಗೆ ನಾವು ನಡೆದುಕೊಳ್ಳಲು ಆಗುವುದಿಲ್ಲ, ಹಾಗೆ ನಡೆದುಕೊಳ್ಳುವುದೂ ಬೇಕಾಗಿಲ್ಲ ಎಂಬುದು ಇಂದಿನವರು ಕೊಟ್ಟುಕೊಳ್ಳುವ ಸಮರ್ಥನೆ. ಇಂದಿನವರು ಹೇಗೆ ಯಾವ ದಾರಿಯಲ್ಲಿ ನಡೆಯುತ್ತಾರೆ ಎಂಬುದನ್ನು ಹಿಂದಿನವರು ಕಾಣಲು ಸಾಧ್ಯವೇ ಇಲ್ಲ. ಇಂದಿನವರ ನಡತೆಯನ್ನು ಹಿಂದಿನವರು ಮೆಚ್ಚಲು ಅಥವಾ ಟೀಕಿಸಲು ಸಾಧ್ಯವಿಲ್ಲ. ಹಿಂದಿನ ಬದುಕಿನ ರಿವಾಜು ಇವತ್ತು ಪಾಲಿಸಬೇಕಾಗಿಲ್ಲ. ಯಾಕೆಂದರೆ ಅಂದು ಬೇರೆ, ಇಂದು ಬೇರೆ. ಅಂದು ಎಂಬುದು ಅಂದೇ ಮುಗಿಯಿತು, ಇಂದು ಹೊಸತು ಎಂಬೆಲ್ಲ ಮಾತು ಕೇಳುತ್ತೇವೆ. ಕಾಲ ಬದಲಾಯಿತು ಎನ್ನುವುದು ನಿಜವಲ್ಲ. ಮನುಷ್ಯರಾಗಿ ನಾವು ಎದುರಿಸುವ ಪ್ರಶ್ನೆ, ಅನುಭವಿಸುವ ತಾಕಲಾಟ, ಪಡೆಯುವ ಖುಷಿ, ಅನುಭವಿಸುವ ನೋವು, ಒಳ್ಳೆಯತನ, ಧೂರ್ತತೆ, ಕಪಟ, ಪಡುವ ಸಂತೋಷ, ಇಂಥ ಒಳಗಿನ ಸಂಗತಿಗಳೆಲ್ಲ ಅಂದಿನವರಿಗೂ ಇಂದಿನವರಿಗೂ ಒಂದೇ. ಇವುಗಳಲ್ಲಿ ವ್ಯತ್ಯಾಸ ನಿಜವಾಗಲೂ ಇದೆಯೇ? ಹೊರಗಿನ ಸಂಗತಿ ಬದಲಾಗಿದೆ. ಪ್ರಯಾಣದ ರೀತಿ, ಸೌಕರ್ಯ, ಸುದ್ದಿ ತಲುಪಿಸುವ ವೇಗ ಇಂಥವು ಬದಲಾಗಿವೆ. ಆದರೆ ಪ್ರಯಾಣ ತಪ್ಪಿಲ್ಲ, ಹೇಳುವ ಸುದ್ದಿಯಲ್ಲಿ ಸತ್ಯ ಸುಳ್ಳು ಬೆರೆಯುವುದು ತಪ್ಪಿಲ್ಲ ಅಲ್ಲವೇ? ಹಾಗೆಂದೇ ಈ ಸಿದ್ಧರಾಮ ವಚನವು ಅಂದು ಇಂದುಗಳ ಭೇದ ಎಂದೆಂದೂ ಕಾಣದು ಎನ್ನುತ್ತದೆ. ಅಂದರೆ ವಚನದ ರಚನೆಯಲ್ಲಿ ಅಂದು ಇಂದು ಎಂದೆಂದು ಎಂಬ ಪದಗಳ ಜೋಡಣೆ ಇದೆಯಲ್ಲ, ಅದನ್ನು ನಡೆಯರು ಕಾಣರು ಕಾಣೆ ಎಂಬ ಪದಗಳ ಜೊತೆಗೆ ತುಂಬಿಸಿ ಹೇಳಿರುವ ರೀತಿ ಗಮನ ಸೆಳೆಯುತ್ತದೆ. ಕಾಲ ಬದಲಾಯಿತು ಎನ್ನುವುದು ಸುಳ್ಳು. ಆದಿಕಾಲದ ಮನುಷ್ಯರಿಗೂ ಇಂದಿನ ಮನುಷ್ಯರಿಗೂ ಹೆಚ್ಚು ವ್ಯತ್ಯಾಸವಿಲ್ಲ ಎಂದು ಸಿದ್ದರಾಮನು, ಟಾಲ್ಸ್ಟಾಯ್ ಎಂಬ ಲೇಖಕರು, ರಸೆಲ್ನಂಥ ಚಿಂತಕರು ಮತ್ತೆ ಮತ್ತೆ ಹೇಳುತ್ತಲೇ ಬಂದಿದ್ದಾರೆ.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಶ್ರೋತೃಗಳೇ, ಈ ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ. ಅಂತಾರಾಷ್ಟೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಈಶನ್ ಅವರ ಜೊತೆ ಸಂವಾದವಿದೆ. 10:00 ಜನಪದ ಸಂಗೀತ. ಚಾಮರಾಜನಗರ ಜಿಲ್ಲೆ ಜ್ಯೋತಿಗೌಡನಪುರದ ರಾಜಮ್ಮ ಮತ್ತು ಸಂಗಡಿಗರಿಂದ ನಿಂಗರಾಜಮ್ಮನ ಕಥೆ ಮತ್ತು ಅರ್ಜುನ ಜೋಗಿ ಹಾಡು. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಸಂಜೆ 4:00 ಮಹಿಳಾ ರಂಗದಲ್ಲಿ ಸಂಗೀತದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಮಹಿಳೆ ಹಾಗೂ ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದೆ ಡಾಕ್ಟರ್ ಆರ್ಎನ್ ಶ್ರೀಲತಾ ಅವರೊಂದಿಗೆ ಮಾತುಕತೆ ಇದೆ. ಪ್ರಸ್ತುತಿ ದಿಗ್ವಿಜಯ್ ಬಿ. ಸಮಯವಾಗಿದೆ 6:40.
2: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣನಗರ. ಮಗ್ಗದ
3: ಮನೆ ಆಕಾಶವಾಣಿ.
4: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟ. ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ಪದಪರಿಚಯ.
5: ಪ್ರಿಯ ಕೇಳುಗರೇ, ಮೊದಲಿಗೆ ನಾಡೋಜ ಎಂಬ ಪದವನ್ನು ತಿಳಿದುಕೊಳ್ಳೋಣ. ನಾಡೋಜ ಎಂದರೆ ನಾಡಿನ ಓಜ. ಓಜ ಎನ್ನುವುದರ ಮೂಲ ರೂಪ ಸಂಸ್ಕೃತ ಭಾಷೆಯ ಉಪಾಧ್ಯಾಯ ಎಂಬುದು. ಈ ಉಪಾಧ್ಯಾಯ ಶಬ್ದವು ಪ್ರಾಕೃತದಲ್ಲಿ ಓವಜ್ಜಾಯ ಎಂಬ ರೂಪದಲ್ಲಿದೆ. ಈ ಪ್ರಾಕೃತ ರೂಪವು ಓವಜ ಓಜ ಎಂದು ಸಂಕ್ಷೇಪಗೊಂಡಿದೆ. ಹಾಗಾಗಿ ನಾಡೋಜ ಎಂದರೆ ನಾಡಿನ ಉಪಾಧ್ಯಾಯ. ಇದೇ ರೀತಿಯಾಗಿ ಕಲ್ಲೋಜ ಬಿಲ್ಲೋಜ ಎಂಬ ಶಬ್ದಗಳಿವೆ. ಕಲ್ಲೋಜ ಎಂದರೆ ಶಿಲ್ಪವಿದ್ಯಾ ಗುರು, ಬಿಲ್ಲೋಜ ಎಂದರೆ ಧನುರ್ವಿದ್ಯಾ ಗುರು ಎಂದರ್ಥ. ಇನ್ನೊಂದು ಶಬ್ದ ಪಾಡ್ದನ ಎಂಬುದು. ಕರಾವಳಿ ಕರ್ನಾಟಕದ ಪ್ರದೇಶದಲ್ಲಿರುವ ಭೂತಾರಾಧನೆಯಲ್ಲಿ ಹಾಡಲಾಗುವ ಹಾಡುಗಳಿಗೆ ಪಾಡ್ದನ ಎಂದು ಕರೆಯುತ್ತಾರೆ. ಈ ಪಾಡ್ದನ ಎಂಬುದು ಸಂಸ್ಕೃತದ ಪ್ರಾರ್ಥನಾ ಎಂಬುದರಿಂದ ಬಂದಿದೆ ಎಂಬುದು ಒಂದು ವಾದವಾದರೆ ಪಳಮೆ ಎಂಬ ಅರ್ಥದಲ್ಲಿ ಹುಟ್ಟಿದೆ ಎಂದು ಇನ್ನೊಂದು ವಾದವಿದೆ. ಹಾಡು ಎಂಬುದನ್ನು ಹೇಳುವ ದ್ರಾವಿಡ ಭಾಷಾರೂಪದ ಪಾಟ್ ಎಂಬುದನ್ನೂ ಅಲ್ಲಗಳೆಯಲಾಗುವುದಿಲ್ಲ. ಭೂತಾರಾಧನೆ ನಡೆಯುವಾಗ ತೆಂಬರೆ ಎಂಬ ಚರ್ಮವಾದ್ಯವನ್ನು ಬಾರಿಸುತ್ತಾ ಭೂತದ ಸಾಹಸ ಗಾಥೆಯನ್ನು ವರ್ಣಿಸುವ ಕಥನಗೀತೆ ಇದು. ಪ್ರದರ್ಶನ ಸಂದರ್ಭದಲ್ಲಿಯೇ ಸೃಷ್ಟಿಯಾಗುವ ಈ ಪಾಡ್ದನಗಳು ತುಳು ಭಾಷೆಯಲ್ಲಿವೆ. ಇದೇ ಮಾದರಿಯ ಕನ್ನಡ ರಚನೆಗಳನ್ನು ಹೊಗಳಿಕೆ ಹಾಡು ಎಂದು ಕರೆಯಲಾಗುತ್ತದೆ.
3: ತಪ್ಪು ಒಪ್ಪು.
5: ನಾವು ಮಾತಾಡುವಾಗ ಲಾ ಮತ್ತು ಳಗಳನ್ನು ಜಾಗರೂಕತೆಯಿಂದ ಉಚ್ಚರಿಸಬೇಕು. ಸಂಸ್ಕೃತದಲ್ಲಿ ಇವುಗಳ ಭೇದವಿಲ್ಲ, ಆದರೆ ಕನ್ನಡದಲ್ಲಿ ಈ ವ್ಯತ್ಯಾಸದಿಂದ ಅರ್ಥವೇ ಬದಲಾಗಿಬಿಡುತ್ತದೆ. ಹಾಲು ಹಾಳು, ಹೋಲು ಹೋಳು, ಬೆಲೆ ಬೆಳೆ, ಎಲೆ ಎಳೆ, ಕೊಲೆ ಕೊಳೆ, ಮೊಲ ಮೊಳ, ಇಲಿ ಇಳಿ ಮುಂತಾದ ಶಬ್ದಗಳ ಉಚ್ಚಾರದ ಬಗ್ಗೆ ಅವಜ್ಞೆ ಸಲ್ಲದು.
3: ಸುಮಧುರ.
5: ಕನ್ನಡದ ಹಿರಿಯ ಕವಿ ಡಿ ವಿ ಗುಂಡಪ್ಪನವರ ರಚನೆಗಳಲ್ಲಿ ಅಂತಃಪುರ ಗೀತೆ ಪ್ರಸಿದ್ಧವಾದುದು. ಇದು ಬೇಲೂರಿನ ಚೆನ್ನಕೇಶವ ದೇವಾಲಯದ ಶಿಲಾಬಾಲಿಕೆಯರನ್ನು ಕುರಿತಾದ ಸುಂದರ ಗೀತಗುಚ್ಛ.

ಈ ಕೃತಿಯಲ್ಲಿರುವ 60 ಗೀತೆಗಳಲ್ಲಿ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವ ಮುಕುರ ಮುಗ್ಧೆ, ಮಂಗನೊಂದಿಗೆ ಸಿಟ್ಟಾದ ಕಪಿ ಕುಪಿತೆ, ಮೃದಂಗ ನುಡಿಸುವ ಮುರಜಾಮೋದೆ, ಕೊಳಲನ್ನೂದುವ ಮುರಳೀಧರೆ ಮುಂತಾದ ಮದನಿಕೆಯರ ಚೆಲುವನ್ನು ವರ್ಣಿಸಲಾಗಿದೆ. ಪ್ರಕೃತ ಈ ಹಾಡು ಗಿಳಿಯೊಂದಿಗೆ ಮಾತಾಡುವ ಶುಕಭಾಷಿಣಿಯ ಕುರಿತಾದುದು. ಕವಿ ಹೃದಯ ಆ ಶಿಲ್ಪ ಸುಂದರಿಯ ಸಮೀಪ ನಿಂತು, ಏನೇ ಶುಕಭಾಷಿಣಿ ಸುದ್ದಿ, ಏನೇ ಮನೋಲ್ಲಾಸಿನಿ ಎಂದು ವಿಚಾರಿಸುತ್ತದೆ. ಗಿಣಿಯೊಂದಿಗೆ ಏನು ಮಾತಾಡುತ್ತಿರುವೆ? ಯಾರನ್ನೋ ತೆಗಳುತ್ತಾ ಇನ್ನಾರನ್ನೋ ಹೊಗಳುತ್ತಾ ಇರುವೆಯೇನು? ನಿನ್ನ ಅಂತರಂಗದಲ್ಲಿ ಹುದುಗಿದ ಕಾಮನೆಗಳನ್ನು ಗಿಣಿಯೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೀಯಾ? ಅಥವಾ ನಿನ್ನ ಮನಸ್ಸಿನ ಚಿಂತೆಯನ್ನೋ ಸಂತಸವನ್ನೋ ರಹಸ್ಯ ವಿಚಾರಗಳನ್ನೋ ಹೇಳುತ್ತಾ ಇದ್ದೀಯಾ ಎಂದು ಮಾತಿಗೆ ಎಳೆಯುವ ಪರಿ ಸೊಗಸಾಗಿದೆ. ಹಿಂದಿನ ಕಾಲದಲ್ಲಿ ನಲ್ಲ ನಲ್ಲೆಯರ ನಡುವೆ ಪ್ರೇಮ ಸಂದೇಶವನ್ನು ಪಕ್ಷಿಗಳ ಮೂಲಕ ಕಳುಹಿಸಲಾಗುತ್ತಿತ್ತು. ನಳದಮಯಂತಿಯರ ನಡುವಿನ ಹಂಸ ಸಂದೇಶ ಪ್ರಸಿದ್ಧವಾದುದು. ಅಂತೆಯೇ ಇಲ್ಲಿಯೂ ಶುಕಭಾಷಿಣಿಯಲ್ಲಿ ನಿನ್ನ ಕಾಂತನಿಗೆ ಏಕಾಂತದ ಸವಿಸುದ್ದಿಯನ್ನು ಕಳುಹಿಸುತ್ತಿರುವೆಯಾ? ಹಾಗೆ ಕಳುಹುವುದರಿಂದ ಆ ಕಾಂತನನ್ನು ಅಶಾಂತನನ್ನಾಗಿಸುವೆ ಎಂಬುದನ್ನು ಮರೆತೆಯಾ ಎಂದು ಕವಿ ಭಾವ ವಿನೋದದ ಮಾತನ್ನಾಡುತ್ತದೆ. ಅದಕ್ಕಿಂತಲೂ ಮುಖ್ಯವಾದ ಸಂಗತಿ ಎಂದರೆ ವಿರಹಾರ್ತೆಯಾದ ಶುಕಭಾಷಿಣಿಗೆ ವಿವೇಕದ ಮಾತು ಹೇಳುವುದು.

0: ಈ ವನ್ಯಪ್ರವಾಸಿಯಲ್ಲಿ ಅರ್ಥಾತ್ ಕಾಡಿನಲ್ಲಿ ಸಂಚರಿಸುವ ಪಕ್ಷಿಯಲ್ಲಿ ನಿನ್ನದೇನು ಭಿನ್ನಾಣ? ಮನುಷ್ಯ ಸಹಜವಾದ ಭಾವಾಭಿನಯಗಳು ಆ ಕಾಡು ಹಕ್ಕಿಗೆ ಏನು ತಾನೇ ಅರ್ಥವಾದೀತು? ನೀನು ನಿನ್ನ ಅನ್ನ ಚಂದಗಳನ್ನು ಪ್ರಿಯತಮನಿಗೆ ಹೇಳಿ ಕಳುಹುವುದಕ್ಕೆ ಬೇರೆ ಯಾರೂ ಜಾಣರಿಲ್ಲವೇ ಎಂದು ಪ್ರಕಾರಾಂತವಾಗಿ ಈ ಗಿಣಿ ಎಂಬ ಗೆಳತಿಯೊಂದಿಗೆ ಸಂಭಾಷಿಸುವುದು ಉಚಿತವಲ್ಲ ಎಂಬುದನ್ನು ಕವಿತೆ ಹೇಳುತ್ತದೆ. ಇಲ್ಲಿ ಕಾವ್ಯದ ಸೂಕ್ಷ್ಮ ಸೌಂದರ್ಯ ಹೊಂದಿದೆ. ಶುಕಭಾಷಿಣಿಯ ನಲ್ಲ ಚೆನ್ನಕೇಶವನೇ ಆಗಿರುವಾಗ, ಅಂದರೆ ಚೆಲುವಾಂತ ಚೆನ್ನಿಗನೇ ಆಗಿರುವಾಗ, ಹೆಣ್ಣಿನ ಚೆಲುವಿಕೆಯನ್ನು ಅವನಿಗೆ ಸರಿಯಾಗಿ ಬಣ್ಣಿಸಿ ಅವನನ್ನು ಪ್ರೇಮ ಪಾಶದಲ್ಲಿ ಬಂಧಿಸುವ ಚತುರರೇ ಬೇಕು ಎಂಬುದನ್ನು ಹೇಳುವ ಪ್ರೇಮ ಮೀಮಾಂಸೆ ಇಲ್ಲಿಯದು. ಈ ಗೀತೆಯಲ್ಲಿ ಒಸಗೆ ಎಂಬ ಅಚ್ಚಗನ್ನಡದ ಪದಪ್ರಯೋಗ ಗಮನಾರ್ಹವಾದುದು. ಶುಭ, ಮಂಗಳ ಕಾರ್ಯ, ಉತ್ಸವ, ಕಾಣಿಕೆ, ಸುದ್ದಿ, ಉಡುಗೊರೆ ಮುಂತಾದ ಅರ್ಥವನ್ನು ಇದು ಹೇಳುತ್ತದೆ. ಒಸಗೆ ಕಳುಹು ಎಂದರೆ ಸಂತೋಷದ ಸುದ್ದಿಯನ್ನು ಕಳುಹಿಸು ಎಂದರ್ಥ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆ.

0: ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್.
1: ಶ್ರೀಗಂಧ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
2: ಶ್ರೀಗಂಧ ದೇವಿಯ ಮುಕುಟದಲ್ಲಿ.
0: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
1: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಈ ಬೆಳಿಗ್ಗೆ 9 ಗಂಟೆಗೆ ಮೈಸೂರು ಜಿಲ್ಲೆಯಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಭಾರತ ಸರ್ಕಾರದ ಚುನಾವಣಾ ಆಯೋಗದ ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ ಹಾಗೂ ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಆರ್ ಐಶ್ವರ್ಯ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ದಿಗ್ವಿಜಯ್ ಬೇ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ರೈತರಿಗೆ ಸಲಹೆ.
4: ಹಿಪ್ಪುನೇರಳೆ ಬೇಸಾಯದಲ್ಲಿ ಮರಗಡ್ಡಿ ಬೇಸಾಯ ವಿಧಾನ ಸಾಕಷ್ಟು ಕ್ರಾಂತಿಕಾರಿ ಬದಲಾವಣೆಗಳನ್ನೇ ತಂದಿದೆ. ಹಿಂದೆಲ್ಲ ಹಿಪ್ಪುನೇರಳೆಯನ್ನು 3 ಅಡಿ ಅಂತರದ ಸಾಲಿನಲ್ಲಿ ಬೆಳೆದ್ಕೋತಾಯಿದ್ರು. ಆದರೆ 4 ಅಡಿ ಅಂತರದ ಸಾಲನ್ನು ತೆಗೆದು ಹಿಪ್ಪುನೇರಳೆಯನ್ನು ನಾಟಿ ಮಾಡುವಂತಹ ವಿಧಾನವನ್ನು ರೈತರಿಗೆ ಪರಿಚಯಿಸಿದ ಮೇಲೆ ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟ ಕೂಡ ಉತ್ತಮವಾಯಿತು. ಯಾಕೆಂದರೆ ಹಿಪ್ಪುನೇರಳೆ ಸೊಪ್ಪು ರೇಷ್ಮೆ ಹುಳುವಿನ ಆಹಾರ. ಸೊಪ್ಪಿನ ಗುಣಮಟ್ಟ ಉತ್ತಮ ಆಗಬೇಕು ಅಂತಂದರೆ ಸೂರ್ಯನ ಬಿಸಿಲು ಎಲ್ಲ ಎಲೆಗಳ ಮೇಲೆ ಪ್ರಖರವಾಗಿ ಬೀಳಬೇಕು. ಅಂತರವನ್ನು ಕಡಿಮೆ ಮಾಡಿಕೊಟ್ರೆ ಏನಾಗುತ್ತೆ, ಸೂರ್ಯನ ಬಿಸಿಲು ಗಾಳಿಯ ಸಂಚಾರ ಸರಾಗವಾಗಿರೋದಿಲ್ಲ, ಸೊಪ್ಪಿನ ಗುಣಮಟ್ಟ ಉತ್ತಮವಾಗೋದಿಲ್ಲ. ಮುಂದುವರೆದು ಹಿಪ್ಪುನೇರಳೆ ಬೇಸಾಯದಲ್ಲಿ ಒಂದಷ್ಟು ದಿನಗಳ ಕಾಲ ಬದಲಾವಣೆ ಅಂತ ಅನ್ನಿಸ್ಕೊಂಡಂತಹ ಪದ್ಧತಿ ಅಂದರೆ ಜೋಡಿ ಸಾಲು ಪದ್ಧತಿ. ಎರಡು ಜೋಡಿ ಹಿಪ್ಪುನೇರಳೆ ಸಾಲಿನ ನಡುವೆ 5 ಅಡಿ ಅಂತರವನ್ನು ಕೊಟ್ಟು, ಎರಡು ಹಿಪ್ಪುನೇರಳೆ ಸಾಲಿನ ನಡುವೆ 3 ಅಡಿ ಅಂತರವನ್ನು ಕೊಟ್ಟು, ಸಸಿಯಿಂದ ಸಸಿಗೆ 2 ಅಡಿ ಅಂತರವನ್ನು ಕೊಟ್ಟು ನಾಟಿ ಮಾಡುವಂತಹ ವಿಧಾನ. ಈ ವಿಧಾನದಲ್ಲಿ ರೈತರು 5 ಅಡಿ ಅಂತರದಲ್ಲಿ ಅವರಿಗೆ ಬೇಕಾದಂತಹ ಉಪಕರಣಗಳನ್ನು ಸಾಗಿಸೋದಕ್ಕೆ, ಸೊಪ್ಪನ್ನು ಕುಯ್ದುಕೊಂಡು ಮನೆಗೆ ತೆಗೆದುಕೊಂಡು ಬರೋದಕ್ಕೆ ಅನುಕೂಲ ಇತ್ತು. ಒಂದಷ್ಟು ಜನ ಜಾಣ ಕೃಷಿಕರು 2 ಹಿಪ್ಪುನೇರಳೆ ಸಾಲಿನ ನಡುವೆ ಆಳವಾದಂತಹ ಟ್ರೆಂಚನ್ನು ತೆಗೆದು ಟ್ರೆಂಚಿಂಗ್ ಮಲ್ಚಿಂಗ್ ವಿಧಾನವನ್ನು ಅಳವಡಿಸಿಕೊಂಡ್ರು. ಹಿಪ್ಪುನೇರಳೆ ಬೇಸಾಯದಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಂತಹ ಕೃಷಿಕರು ಈ ಟ್ರೆಂಚಿಂಗ್ ಮಲ್ಚಿಂಗ್ ವಿಧಾನದಲ್ಲಿ ಪ್ರತಿಯೊಂದು ಹಿಪ್ಪುನೇರಳೆ ಗಿಡಕ್ಕೂ ನೀರು ಕೊಡೋದ್ರ ಬದಲು ಆ ಟ್ರೆಂಚ್ಗೆ ನೀರನ್ನು ಕೊಟ್ಟು ನೀರನ್ನು ಉಳಿತಾಯ ಮಾಡೋದ್ರ ಜೊತೆಗೆ ಸೊಪ್ಪಿನ ಗುಣಮಟ್ಟವನ್ನು ಕೂಡ ಉತ್ತಮಪಡಿಸಿಕೊಂಡ್ರು. ಬಹಳಷ್ಟು ದಿನಗಳ ಕಾಲ ಇವತ್ತಿಗೂ ಜೋಡಿ ಸಾಲು ಪದ್ಧತಿ ಬಹಳ ಜನಪ್ರಿಯವಾಗಿದೆ. ಜೋಡಿ ಸಾಲಿನ ನಡುವಿನ ಅಂತರವನ್ನು ಕೆಲವರು 6 ಅಡಿ ಕೆಲವರು 8 ಅಡಿಗೂ ಕೂಡ ಜಾಸ್ತಿ ಮಾಡಿಕೊಂಡಿರೋದು ಉಂಟು. ಟ್ರೆಂಚಿಂಗ್ ಮಲ್ಚಿಂಗ್ ವಿಧಾನ ಬಹಳಷ್ಟು ಪ್ರದೇಶಗಳಲ್ಲಿ, ವಿಶೇಷವಾಗಿ ಮಳೆ ಆಧಾರಿತ ಪ್ರದೇಶಗಳಲ್ಲಿ ಜನಪ್ರಿಯ ಆಗಿದೆ. ಆದರೆ ಇತ್ತೀಚಿನ ದಿನದಲ್ಲಿ ಮರಗಡ್ಡಿ ಹಿಪ್ಪುನೇರಳೆ ವಿಧಾನ ಇನ್ನಷ್ಟು ಜನಪ್ರಿಯತೆಯನ್ನು ಪಡೆದುಕೊತಾ ಇದೆ. ನೀವೆಲ್ಲ ಚಿಕ್ಕೋರಿರುವಾಗ ಹಿಪ್ಪುನೇರಳೆ ಗಿಡವನ್ನು ನೋಡಿಲ್ಲ, ಮರವನ್ನೇ ನೋಡಿರ್ತೀರಿ. ಯಾಕೆಂದರೆ ಹಿಪ್ಪುನೇರಳೆ ಮರವಾಗಿ ಬೆಳೆಯುವಂತಹ ಸಸ್ಯನೇ. ಹಿಪ್ಪುನೇರಳೆಯನ್ನು ಮರವಾಗಿ ಬೆಳೆಸಿದ್ರೆ ಆಗುವಂತಹ ಅನುಕೂಲ ಏನು ಅಂತಂದರೆ, ಬೇರು ಆಳವಾಗಿ ಹೋಗೋದ್ರಿಂದ ಒಂದು ವೇಳೆ ನೀರಿಗೆ ಕೊರತೆ ಆದರೂ ಗಿಡ ಸಾಯೋದಿಲ್ಲ. ಹೀಗಾಗಿ ರೈತರು ಇವತ್ತು ಮರಗಡ್ಡಿ ಬೇಸಾಯವನ್ನು ಅಳವಡಿಸಿಕೊಂಡು 10 ಅಡಿ ಅಂತರದಲ್ಲಿ ಹಿಪ್ಪುನೇರಳೆ ಗಿಡಗಳನ್ನು ನಾಟಿ ಮಾಡ್ಕೋತಾ ಇದ್ದಾರೆ. ಕೆಲವರು 6 ಅಡಿ ಅಂತರದಲ್ಲಿ ಮಾಡ್ಕೋತಾರೆ, ಕೆಲವರು 8 ಅಡಿ ಅಂತರದಲ್ಲಿ.

0: ಇಲ್ಲಿ ಮರಗಡ್ಡೆ ವಿಧಾನದಲ್ಲಿ ಹಿಪ್ಪುನೇರಳೆ ತಳಿಗಳನ್ನು ನಾಟಿ ಮಾಡ್ಕೋತಾ ಇದ್ದಾರೆ. ಕಾಂಡವನ್ನು ದಪ್ಪದಾಗಿ ಬೆಳೆಸ್ಕೊಂಬಿಟ್ರೆ ಒಂದು ಮರಗಡ್ಡೆಗೆ ಒಂದು ಮೊಟ್ಟೆಯನ್ನು ಸಾಕಬಹುದು ಅಂತ ಹೇಳಲಾಗತ್ತೆ. 10 ಅಡಿ 10 ಅಡಿ ಅಂತರದಲ್ಲಿ ಎಕರೆಗೆ ಕನಿಷ್ಠ 400 ಮೊಟ್ಟೆನಾದರೂ ಸಾಕಬಹುದು ಅಂತ ಹೇಳ್ತಾರೆ. ನೀವು 3 ಅಡಿ 3 ಅಡಿ ಕೊಟ್ಟರೂ 250 ಮೊಟ್ಟೆ ಸಾಕೋದು ಕಷ್ಟ ಎಕರೆಗೆ. ಹಾಗಾಗಿ ಮರಗಡ್ಡೆ ವಿಧಾನ ಇವತ್ತು ಹೆಚ್ಚು ಜನಪ್ರಿಯ ಆಗಿದೆ. ಎಲ್ಲ ತಳಿಗಳನ್ನು ಮರಗಡ್ಡೆಯಲ್ಲಿ ಬೆಳೆದ್ಕೋಬೋದು. ಈ ಬಾರಿ ಹಿಪ್ಪುನೇರಳೆ ಬೇಸಾಯವನ್ನು ಮಾಡುವಂಥವರು ಅಕ್ಕಪಕ್ಕ ನೋಡಿಕೊಂಡು ಮರಗಡ್ಡೆ ಬೇಸಾಯ ವಿಧಾನವನ್ನು ಅಳವಡಿಸ್ಕೊಂಡ್ರೆ ತುಂಬ ಸೂಕ್ತ.
1: ರೈತರಿಗೆ ಸಲಹೆ ಕೇಳಿದಿರಿ. ಈ ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪುನೇರಳೆಯಲ್ಲಿ ಎಲೆ ಗುಣಮಟ್ಟ ಪರೀಕ್ಷೆಯ ಮಹತ್ವ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಟಿ ಗಾಯತ್ರಿ ಮತ್ತು ಡಾ ಮಂಜುಗೌಡ ಪಾಟೀಲ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ರಿಚಾ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದೀ ಅದ್ಯ ಭಾರತಸ್ಯ UPI ಇತ್ಯಸ್ಯ ವೈಶ್ವಿಕ ವಿಸ್ತಾರಾಯ ಆಹ್ವಾನಂ ಕೃತವಾನ್. ಸಹ ವಿತ್ತೀಯ ಪ್ರೌದ್ಯೋಗಿಕೀ ಕ್ಷೇತ್ರಂ ಆಹೂತವಾನ್ ಯತ್ ತತ್ ಭಾರತಸ್ಯ ಸ್ವದೇಶೀಯೇನ ಉಪಭೋಕ್ತೃದೇಯ ಜಾಲೇನ UPI ಇತ್ಯನೇನ ಸಹ ಅಧಿಕಾನಾಂ ದೇಶಾನಾಂ ದೇಯ ಪ್ರಣಾಲೀಃ ಸಂಯೋಜಯೇ ತಥಾ ಭಾರತೀಯ ಪ್ರವಾಸೀ ಜನಾನಾಂ ಧನಪ್ರೇಷಣ ವ್ಯಯಸ್ಯ ನ್ಯೂನೀಕರಣೆ ಸಾಹಾಯ್ಯಂ ಕುರ್ಯಾತ್. ಪ್ರಧಾನಮಂತ್ರಿ ಏತದ್ ಹ್ಯಃ ಮುಂಬೈ ನಗರೆ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ ಇತ್ಯಸ್ಯ ಸಪ್ತಮ ಸಂಸ್ಕರಣಂ ಸಂಬೋಧಯನ್ ಉಕ್ತವಾನ್. ಪ್ರಧಾನಮಂತ್ರಿ UPI ಇತ್ಯೇತತ್ ವಿತ್ತೀಯ ಪ್ರೌದ್ಯೋಗಿಕಿ ಕ್ಷೇತ್ರಸ್ಯ ವಿಜೇತಾರಂ ಇತಿ ವರ್ಣಯನ್ ಉಕ್ತವಾನ್ ಯತ್ ಗತೇ ಮಾಸೆ UPI ಮಾಧ್ಯಮೇನ 400,000,000,000 ಧನ ವಿನಿಮಯಃ ಅಭಿಲೇಖಿತಃ. ಸಹ ಸಬಲಂ ಪ್ರತಿಪಾದಿತವಾನ್ ಯತ್ ಧನ ವಿನಿಮಯ ವ್ಯಯಸ್ಯ ನ್ಯೂನೀಕರಣಾಯ ವಿತ್ತೀಯ ಪ್ರೌದ್ಯೋಗಿಕೀ ಪ್ರಣಾಲಿಷು ವೈಶ್ವಿಕ ಸಹಕಾರಃ ನೂತನಂ ಲಕ್ಷ್ಯಂ ಭವಿತವ್ಯಂ.
3: ಭಾರತ್ ಕಿ ಫಿನ್ಟೆಕ್ ಸ್ಟೋರಿ ಅದ್ಭುತ ರಹಿ ಹೈ ಔರ್ ಇಸ್ಕಾ ಏಕ್ ಬಡಾ ಚಾಂಪಿಯನ್ ಹೈ ಹಮಾರಾ UPI. ಮೈನೆ ಪಿಛ್ಲೆ ಸಾಲ್ ಭೀ ಇಸ್ಕಿ ಚರ್ಚಾ ಕೀ ಥಿ, ಲೇಕಿನ್ ಯೇ ಇತ್ನಿ ಬಡಿ ಟ್ರಾನ್ಸ್ಫಾರ್ಮೇಶನ್ ಹೈ ಕಿ ಜಬ್ ಭಿ ಫಿನ್ಟೆಕ್ ಕಿ ಚರ್ಚಾ ಹೋಗಿ ತೋ ವೋ UPI ಕೆ ಬಿನಾ ಅಧೂರಿ ಹಿ ಹೋಗಿ.
2: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಕ್ತವಾನ್ ಯತ್ ಭಾರತೇನ ನವೋನ್ಮೇಷಂ ಸರ್ವ ಸಮಾವೇಶಿತಾನ್ ಚ ಕೇಂದ್ರೇ ನಿಧಾಯ ವಿತ್ತೀಯ ಪ್ರೌದ್ಯೋಗಿಕ್ಯಾಃ ಯಾತ್ರಾ ನೂತನಾನಿ ಶಿಖರಾಣಿ ಪ್ರತಿ ನೀತಾ ಅಸ್ತಿ. ಅಸೌ ಉಕ್ತವಾನ್ ಯತ್ ಎಜೆಂಟಿಕ್ AI ಟೋಕನೈಜೇಷನ್ ಕ್ವಾಂಟಮ್ ಚೇತ್ಯಾದಯಃ ಪ್ರವಿಧಯಃ ವಿತ್ತೀಯ ಕ್ಷೇತ್ರೇ ನವೀನ ಸಂಭಾವನಾನಾಂ ದ್ವಾರಾಣಿ ಉದ್ಘಾಟಯಂತಿ. ಚತುರ್ದಿವಸೀಯಂ ಐಷಮಃ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ ಇತ್ಯೇತತ್ ಅದ್ಯಾರಭ್ಯ ಸಿತಂಬರ್ ಮಾಸಸ್ಯ 11 ದಿನಾಂಕ ಪರ್ಯಂತಂ ಮುಂಬೈ ನಗರೆ ಆಯೋಜಿತ ಅಸ್ತಿ. ಧ್ಯಾತವ್ಯಮಿದಂ ಯತ್ ಫೆಸ್ಟ್ ಇದಂ ಹ್ಯಃ ಏವ ಆರಬ್ಧಮಾಸೀತ್. ರಕ್ಷಾಮಂತ್ರಿ ರಾಜನಾಥ್ ಸಿಂಹ ಅದ್ಯ ಉಕ್ತವಾನ್ ಯತ್ ಸಂಕಟಕಾಲೆ ಭಾರತಂ ಸರ್ವದಾ ದೃಢತಯಾ ಶ್ರೀಲಂಕಾಯಾಃ ಪಕ್ಷೇ ಸ್ಥಾಸ್ಯತಿ. ಸಹ ಉಕ್ತವಾನ್ ಯತ್ ಭಾರತ ಶ್ರೀಲಂಕಾ ದೇಶಯೋಃ ಸಂಬಂಧಾಃ ಸಮಾನ ಇತಿಹಾಸ ಸಂಸ್ಕೃತಿ ಆಸ್ಥಾಸು ಆಧಾರಿತಾಃ ಸಂತಿ. ಭಾರತೀಯ ಪ್ರವಾಸಿ ಸಮುದಾಯೇನ ಸಹ ಸಂವಾದಾವಸರೆ ಸಹ ಏತತ್ ಉಕ್ತವಾನ್. ಅಸೌ ಏತದಪಿ ಕಥಿತವಾನ್ ಯತ್ ಉಭಯೋಃ ದೇಶಯೋಃ ಮಧ್ಯೆ ಘನಿಷ್ಠಾಃ ಸಾಂಸ್ಕೃತಿಕಾಃ ರಿಕ್ತ ಸಂಬದ್ಧಾಶ್ಚ ಸಂಬಂಧಾಃ ಸಂತಿ ಯೇನ ದ್ವಿಪಕ್ಷೀಯ ಸಂಬಂಧಾನಾಂ ವಿಕಾಸಾಯ ಸುದೃಢಾಧಾರಃ ಪ್ರದತ್ತಃ ಅಸ್ತಿ. ಶ್ರೀ ಸಿಂಹಃ ಕೊಲಂಬೋ ನಗರಂ ಪ್ರಾಪ್ತವಾನ್. ಧ್ಯಾತವ್ಯಮಿದಂ ಯತ್ ತತ್ರ ಅಸೌ ಶ್ರೀಲಂಕಾಯಾಃ ಶೀರ್ಷ ನೇತೃತ್ವೇನ ಸಹ ವಾರ್ತಾಂ ಕರಿಷ್ಯತಿ. ಭಾರತಸ್ಯ ಪೂರ್ವ ಮುಖ್ಯ ನ್ಯಾಯಾಧೀಶಃ ನ್ಯಾಯಮೂರ್ತಿಃ ದೀಪಕ ಮಿಶ್ರಃ ಕಟಕನಗರೆ ಸರಳ ಸಾಹಿತ್ಯ ಸಾಂಸದ

0: कलिङ्गरत्न पुरस्कारेण सम्मानिता अस्ति। पुरस्कारे देवी सरस्वत्याः रजत प्रतिमा प्रशस्ति पत्रं च सम्मिलिते स्तः। अवसरे अस्मिन् भाषमाणाः न्यायमूर्तिः मिश्रः उक्तवान् यत् मनुष्यः जीवने कियत् दूरमपि गच्छेत् तथापि जन्मभूमेः मृत्तिका तस्य स्मृतिं परिचयं सांस्कृतिक परम्पराञ्च निरन्तरं निर्माति। संविधानस्य उल्लेखं कुर्वन् न्यायमूर्तिः मिश्रः प्रस्तावनायां वर्णितं बन्धुत्वम् एकं जीवन्तनैतिक सम्बन्धं वर्णितवान्। केन्द्रीय महिला बाल विकास मन्त्रालयेन अद्य वाराणस्याम् ऐषमः नवम राष्ट्रिय पोषण मासस्य शुभारम्भः करिष्यते। केन्द्रीय महिला बाल विकास मन्त्री अन्नपूर्णा देवी मुख्यमन्त्रिणः योगी आदित्यनाथस्य उपस्थितौ रुद्राक्ष कन्वेन्शन सेन्टर इत्यत्र अस्य अभियानस्य शुभारम्भं करिष्यति। अस्मिन् वर्षे राष्ट्रिय पोषण मासस्य विषयो वर्तते अस्माकं आंगनवाड़ी केन्द्राणि अस्माकं दायित्वम् इति वार्ताः।
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7 ಗಂಟೆ.
2: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
3: ಮಗ್ಗದ ಮನೆ.
4: ಪ್ರಿಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಕೇಳಿ ಸಂಗೀತದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಮಹಿಳೆ ಹಾಗೂ ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದೆ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರೊಂದಿಗೆ ಮಾತುಕತೆ.
5: ಅವರ ಮನೆಯಲ್ಲಿ ದೊಡ್ಡವರವರಿಗೆ ಗೈಡ್ ಮಾಡಬೇಕು, ಮಾರ್ಗದರ್ಶನ ನೀಡಬೇಕು. ನೋಡು, ಇದು ಈ ಟೈಮಲ್ಲಿ ಇದು ಮಾಡು, ಈ ಟೈಮಲ್ಲಿ ಇದು ಮಾಡು ಅಂದರೆ ನಮ್ಮ ಮಕ್ಕಳಿಗೆ ನಾವು ಮಾಡಿದ್ವಿ ಆ ಥರ. ಅವರು ಅದನ್ನೇ ಮುಂದುವರಿಸ್ಕೊಂಡು ಬಂದಿದ್ದರು. ಪ್ರಾರಂಭದಲ್ಲಿ ಮನೆಯಲ್ಲಿ ನಾವು ಏನು ಅವ್ರಿಗೆ ಮಾರ್ಗದರ್ಶನ ನೀಡ್ತೀವೋ ಅದ್ರ ಮೇಲೆ ಮುಂದುವರಿಸ್ಕೊಂಡು ಹೋಗ್ತಾರೆ ಮಕ್ಕಳು.
4: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
1: ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
6: ಸ್ವಾಸ್ಥ್ಯ ಸಂವಾದ, ಕ್ಷಮಿಸಿ, ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ವಿಷಯ ಎದೆನೋವು ಹೃದಯಾಘಾತದ ಲಕ್ಷಣವೇ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಸಂತೋಷ್, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7 ಗಂಟೆ 2 ನಿಮಿಷವಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎರಡನೇ ಹಂತದ ಬರ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿ, ವೈಜ್ಞಾನಿಕ ಅಧ್ಯಯನದ ಬಳಿಕ ಬರ ತಾಲೂಕುಗಳ ಘೋಷಣೆ. ಜಾನುವಾರು ಮೇವಿನ ಕೊರತೆ ನೀಗಿಸಲು ರಾಜ್ಯಾದ್ಯಂತ 12,000 ಅಜೋಲಾ ಉತ್ಪಾದನಾ ಘಟಕಗಳ ಸ್ಥಾಪನೆ. ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ. 9ನೇ ಸಾಲಿನ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಇಂದು ಚಾಲನೆ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿದೆ. ಎರಡನೇ ಹಂತದ ಪರಿಶೀಲನೆ ನಡೆಯುತ್ತಿದ್ದು, 25 ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಣೆಗೆ ಅರ್ಹತೆ ಪಡೆದಿವೆ. ಶೀಘ್ರದಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಕಂದಾಯ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಮಾಹಿತಿ ನೀಡಿದ ಅವರು, ಮುಂಗಾರು ಹಾಗೂ ಹಿಂಗಾರು ಕಡಿಮೆ ಆಗುವವರೆಗೂ ಪರಿಶೀಲನೆ ಮುಂದುವರಿಯಲಿದೆ. ಉಪಗ್ರಹ ಆಧಾರಿತ ಚಿತ್ರಗಳನ್ನು ಪರಿಶೀಲಿಸಿ ಗ್ರೌಂಡ್ ಟ್ರೂಥಿಂಗ್ ಮಾಡಿ ವೈಜ್ಞಾನಿಕ ಅಧ್ಯಯನ ಕೈಗೊಳ್ಳಲಾಗುತ್ತಿದೆ ಎಂದರು. ಕಳೆದ ಬಾರಿ ಸುಮಾರು 200 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಲಾಗಿತ್ತು. ಈ ಬಾರಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಲ್ಪಡುವ ಪರಿಸ್ಥಿತಿ ಇದೆ ಎಂದರು. ರಾಜ್ಯದಲ್ಲಿ ಜಾನುವಾರುಗಳಿಗೆ, ವಿಶೇಷವಾಗಿ ಹಾಲು ನೀಡುವ ದನ ಮತ್ತು ಕರುಗಳಿಗೆ ಸ್ಥಳೀಯವಾಗಿಯೇ ಪೌಷ್ಟಿಕ ಮೇವು ಒದಗಿಸುವ ಸಲುವಾಗಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವೆಗಳ ಇಲಾಖೆ ಅಜೋಲಾ ಉತ್ಪಾದನಾ ಘಟಕಗಳನ್ನು ಉತ್ತೇಜಿಸಲು ಮಹತ್ವದ ಯೋಜನೆ ಸಿದ್ದಪಡಿಸಿದೆ. ಯೋಜನೆಯಡಿ ರಾಜ್ಯದ ಎಲ್ಲ 31 ಜಿಲ್ಲೆಗಳ 240 ತಾಲೂಕುಗಳಲ್ಲಿ ಒಟ್ಟು 3,78,00,000 ರೂಪಾಯಿ ವೆಚ್ಚದಲ್ಲಿ 12,000 ಅಜೋಲಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಜಿಲ್ಲಾವಾರು ಭೌತಿಕ ಮತ್ತು ಆರ್ಥಿಕ ಗುರಿಯನ್ನು ನಿಗದಿಪಡಿಸಲಾಗಿದೆ. ಪ್ರತಿ ಘಟಕ ಸ್ಥಾಪನೆಗೆ ಅಂದಾಜು 3,150 ರೂಪಾಯಿ ವೆಚ್ಚವಾಗಲಿದೆ. ಮಳೆ ಅಭಾವ, ಹಸಿರು ಮೇವಿನ ಕೊರತೆ ಹಾಗೂ ವ್ಯತ್ಯಾಸದ ಸಂದರ್ಭಗಳಲ್ಲಿ ಪ್ರೋಟೀನ್, ಖನಿಜಾಂಶಗಳು ಸೇರಿದಂತೆ ಉತ್ತಮ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಅಜೋಲಾವನ್ನು ಪೂರಕ ಆಹಾರವಾಗಿ ಬಳಸಲಾಗುತ್ತದೆ. ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ 2026 ಇಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಕಾನ್ರೇಡ್ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ನಗರಗಳಲ್ಲಿ ಮೂಲಸೌಕರ್ಯಗಳ ಬೇಡಿಕೆ, ಹವಾಮಾನ ಬದಲಾವಣೆ ಸವಾಲುಗಳ ಕುರಿತು ಸಂವಾದ ನಡೆಯಲಿದೆ. ನೀರು, ತ್ಯಾಜ್ಯ ಮತ್ತು ವರ್ತುಳ ಆರ್ಥಿಕತೆ ಕುರಿತು ಗೋಷ್ಠಿ ನಡೆಯಲಿದ್ದು, ತ್ಯಾಜ್ಯ ನೀರು ಸಂಸ್ಕರಣೆ ಹಾಗೂ ಪುನರ್ಬಳಕೆ ಕುರಿತು ಚರ್ಚೆ ನಡೆಯಲಿದೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರವೀರ್ ಕುಮಾರ್ ನೀತಿ ನಿರೂಪಣೆ ಕುರಿತು ಮಾತನಾಡಲಿದ್ದಾರೆ. ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು, ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ರೈತರ ಅನುಕೂಲಕ್ಕಾಗಿ ಜೀವಾಮೃತ ತಯಾರಿಸುವ ಹೆಚ್ಚುವರಿ ಬಯೋ ಡೈಜೆಸ್ಟರ್ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶನ

0: ಶ್ರೀಲಂಕ ವಾಯುಪಡೆ ನೆಲೆಯಲ್ಲಿ ನಡೆಯಲಿದೆ. ಪ್ರದರ್ಶಕರು ಮತ್ತು ವೀಕ್ಷಕರ ಅನುಕೂಲಕ್ಕಾಗಿ www.aeroindia.gov.in ಅಧಿಕೃತ ಜಾಲತಾಣವನ್ನು ಆರಂಭಿಸಲಾಗಿದೆ. ಪ್ರದರ್ಶನ ಮಳಿಗೆಗಳ ಕಾಯ್ದಿರಿಸುವಿಕೆ ಹಾಗೂ ನೋಂದಣಿ ಪ್ರಕ್ರಿಯೆ 3ನೇ ತಾರೀಖಿನಿಂದ ಆರಂಭವಾಗಿದೆ. ಏರೋ ಇಂಡಿಯಾ 2027 ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ವೇಗ ನೀಡಲಿದೆ. ದೇಶದ ಬೆಳೆಯುತ್ತಿರುವ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯ, ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ನಾವೀನ್ಯತೆಯನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆಯಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹಿರಿಯಣ್ಣನಹಳ್ಳಿಯ ನಾರಾಯಣಸ್ವಾಮಿ ಅವರ 40 ಎಕರೆ ಜಮೀನು ಈಗ ಸಾವಿರಾರು ರೈತರ ಕೃಷಿ ಭೂಮಿಗೆ ವಿದ್ಯುತ್ ಪೂರೈಸಲು ನೆರವಾಗುತ್ತಿದೆ. ತಮ್ಮ ಜಮೀನನ್ನು ಸೌರ ಯೋಜನೆಗೆ ಗುತ್ತಿಗೆ ನೀಡುವ ಮೂಲಕ ಅವರು ಸ್ಥಿರ ಆದಾಯದ ಮೂಲವನ್ನು ಕಂಡುಕೊಂಡಿದ್ದಾರೆ. ಒಟ್ಟು 27 ಗ್ರಾಮಗಳ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆ ವಿದ್ಯುತ್ ಪೂರೈಕೆ ಕೊಡುಗೆ ನೀಡುತ್ತಿರುವ ಅವರು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ನಾವು ಕೃಷಿಕರು, ಕೃಷಿ ಮಾಡಿಕೊಂಡು ಜೀವನ ಮಾಡಿಕೊಂಡು ಬಂದಿರೋ ಅಂತವರು, ನಮ್ಮ ಈ ಭಾಗದ ರೈತರು ಕರೆಂಟ್ಗೆ ಬಹಳ ಕಷ್ಟ ಅನುಭವಿಸ್ತಾ ಇದ್ರು. ಈ ಭಾಗದ ರೈತರು ದ್ರಾಕ್ಷಿ ಬೆಳೀತಾರೆ, ಹೂವ ಬೆಳೀತಾರೆ, ತರಕಾರಿ ಬೆಳೀತಾರೆ. ಒಂದು ದಿವಸ ನೀರು ಬಿಡ್ಲಿಲ್ಲ ಅಂದ್ರೂ ನಮ್ ತರಕಾರಿಗೆ ಹೂಗೆ ಬಹಳ ಕಷ್ಟ ಆಗ್ತಾ ಇತ್ತು. ಈ ಯೋಜನೆ ಮೆಗಾ ಅವರು ಮತ್ತು ಅಮೃತ ಅವರು ಎರಡೂ ಕಂಪ್ನಿ ಈಗ ನಮ್ಮ ಭಾರತ ದೇಶದಲ್ಲೇ ಅವರು ಮಾಡ್ತಾರೆ. ಲಾಭಕ್ಕೋಸ್ಕರವಾಗಲ್ಲ, ನಾನು ಕೃಷಿಕರು ರೈತರ ಪರವಾಗಿ ಅದು ವಿಚಾರ ಗೊತ್ತಾಗಿ 4 ಕಿಲೋಮೀಟರ್ ಅಲ್ಲಿ ನಮ್ಗೆ ಈ ಕರೆಂಟ್ ಅಲ್ಲಿಗೆ ಹೋದ್ರೆ ನಮ್ಗೆ ಅವಕಾಶಗಳು ಸಿಗ್ತವೆ, ಒಳ್ಳೇದಾಗ್ತದೆ ಅಂತೇಳಿ ನಾನು ರೈತ ಆಗಿ ರೈತರಿಗೆ ಸಹಾಯ ಆಗ್ಲಿ ಅಂತೇಳಿ ನಾನು ಕೊಟ್ಟಿದ್ದೀನಿ ಲ್ಯಾಂಡ್. ಈಗ 27 ಹಳ್ಳಿಗೆ ಹೋಗ್ತಾ ಇತ್ತೆ ನಮ್ ಕರೆಂಟ್. ನಂದ್ರಲ್ಲಿ ಲೆಕ್ಕ ಇರೋದು 3,500 ಪಂಪ್ಸೆಟ್, ಲೆಕ್ಕ ಇಲ್ದಿರ ಓಡಿಸ್ಕೊಂತ ಇರೋದು 3,000. 6,000 ಪಂಪ್ಸೆಟ್ಗೆ 14 ಮೆಗಾವಾಟ್ ಕರೆಂಟ್ ಇವತ್ತು ಉತ್ಪತ್ತಿ ಆಗ್ತಾ ಇತ್ತೆ 40 ಎಕರೆಯಲ್ಲಿ.
0: ಕೃಷ್ಣಾ ಮೇಲ್ದಂಡೆ ಯೋಜನೆ 3ರ ಅಡಿ 184 ಗ್ರಾಮಗಳ ಪೈಕಿ 87 ಗ್ರಾಮಗಳ ಭೂ ಸ್ವಾಧೀನ ಪ್ರಕ್ರಿಯೆಗೆ ಶೀಘ್ರವೇ ನೋಟಿಫಿಕೇಶನ್ ಹೊರಡಿಸಲಾಗುವುದು. ಕಾನೂನು ಪ್ರಕಾರ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ಬೆಂಗಳೂರಿನಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ನಿಗಮ ವ್ಯಾಪ್ತಿಯ ವಿಜಯಪುರ, ಬಾಗಲಕೋಟೆ, ರಾಯಚೂರು ಸೇರಿದಂತೆ 7 ಜಿಲ್ಲೆ, 46 ತಾಲೂಕು, 33 ವಿಧಾನಸಭಾ ಕ್ಷೇತ್ರಗಳ ಸಿಬ್ಬಂದಿ ವಿವರ, ಕೆರೆ ತುಂಬಿಸುವ ಯೋಜನೆಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಚಾಲನೆ ನೀಡಲಿದೆ. 2047ರ ವೇಳೆಗೆ ವಿಕಸಿತ ಭಾರತದ ಅಡಿಪಾಯವಾಗಿ ಸುಪೋಷಿತ ಭಾರತ ನಿರ್ಮಿಸುವ ಗುರಿಯೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಪೌಷ್ಟಿಕಾಂಶವನ್ನು ರಾಷ್ಟೀಯ ಅಭಿವೃದ್ಧಿ ಕಾರ್ಯಸೂಚಿಯ ಕೇಂದ್ರ ಸ್ಥಾನದಲ್ಲಿರಿಸಲು 2018ರಲ್ಲಿ ಪೋಷಣ್ ಅಭಿಯಾನವನ್ನು ಆರಂಭಿಸಲಾಯಿತು. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬುದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ ಧ್ಯೇಯವಾಕ್ಯವಾಗಿದೆ. ಬಾಗಲಕೋಟೆ ತಾಲೂಕು ಮುಡಪಲಜೀವಿ ಗ್ರಾಮದಲ್ಲಿ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡ ಹಾಗೂ ಬಾಗಲಕೋಟೆ ನಗರದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗಳಿಗೆ ಶಾಸಕ ಉಮೇಶ್ ಮೇಟಿ ಚಾಲನೆ ನೀಡಿದರು. ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಹನೂರ್ ಬಫರ್ ವಲಯದ ಪಚ್ಚೆದೊಡ್ಡಿ ಶಾಖೆಯಲ್ಲಿ ನಾಡ ಬಂದೂಕಿನಿಂದ ಜಿಂಕೆ ಕೊಂದು ಬೇಟೆಗಾರರು ಪರಾರಿಯಾದ ಘಟನೆ ನಡೆದಿದೆ. ಅರಣ್ಯ ಗಸ್ತಿನ ವೇಳೆ ಗುಂಡಿನ

0: ಶಬ್ದ ಕೇಳಿದೆ. ಕೂಂಬಿಂಗ್ ಸಂದರ್ಭ ಜಿಂಕೆ ಕಳೇಬರ ಪತ್ತೆಯಾಗಿದೆ. ವನ್ಯಜೀವಿ ಅಪರಾಧ ವರದಿ ದಾಖಲು ಮಾಡಲಾಗಿದೆ ಎಂದು ವನ್ಯಜೀವಿ ಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಡಿ ನೋಂದಣಿಗೆ ಪ್ರಕ್ರಿಯೆಗೆ ವೇಗ ನೀಡಬೇಕು. ಇದರಿಂದ ಬಿಪಿಎಲ್ ಜಿಟಿ ಹೊಂದಿರುವ ಕುಟುಂಬಗಳಿಗೆ ಹೆಚ್ಚಿನ ಪ್ರಯೋಜನ ಸಿಗಲಿದ್ದು ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಸಂಪೂರ್ಣತ ಮಹತ್ವಾಕಾಂಕ್ಷಿ ಅಭಿಯಾನದ ಕೇಂದ್ರ ಪ್ರಭಾರಿ ಜಿಲ್ಲಾ ಉಸ್ತುವಾರಿ ಉಜ್ವಲ್ ಕುಮಾರ್ ಘೋಷ್ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಎರಡನೇ ಹಂತದ ಬರ ಪರಿಶೀಲನೆ ಪ್ರಗತಿಯಲ್ಲಿ, ವೈಜ್ಞಾನಿಕ ಅಧ್ಯಯನದ ಬಳಿಕ ಬರ ತಾಲೂಕುಗಳ ಘೋಷಣೆ. ಜಾನುವಾರು ಮೇವಿನ ಕೊರತೆ ನೀಗಿಸಲು ರಾಜ್ಯಾದ್ಯಂತ 12,000 ಅಜೋಲಾ ಉತ್ಪಾದನಾ ಘಟಕಗಳ ಸ್ಥಾಪನೆ. ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ. 9ನೇ ಸಾಲಿನ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಇಂದು ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಇಬ್ಬೆಳಗ್ಗೆ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ PQC ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಘವೇಂದ್ರ ಪಾಟೀಲ್, ಸೈಂಟಿಸ್ಟ್ ಎಫ್, ಪ್ರಧಾನ ಸಂಶೋಧಕರು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಸಿಡ್ಯಾಕ್ ಬೆಂಗಳೂರು.
3: ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ನಾವು ಪ್ರತಿದಿನ ಮೊಬೈಲ್ ಬಳಸ್ತೀವಿ, ಆನ್ಲೈನ್ ಬ್ಯಾಂಕಿಂಗ್ ಮಾಡ್ತೀವಿ, ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸ್ತೀವಿ, ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ತಾ ಇದ್ದೀವಿ. ಇವೆಲ್ಲ ಮಾಡುವಾಗ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಮತ್ತು ಹಣ ಸುರಕ್ಷಿತವಾಗಿದೆಯಾ ಅನ್ನೋ ಡೌಟ್ ಬರುತ್ತಲ್ವಾ? ಮುಂದೆ ಬರುವ ಟೆಕ್ನಾಲಜಿ ಇಂದಿನ ಇಂಟರ್ನೆಟ್ ಸೆಕ್ಯೂರಿಟಿಗಿಂತ ಹೆಚ್ಚು ಪವರ್ಫುಲ್ ಆಗಿದ್ರೆ ಸುರಕ್ಷಿತ ಸಾಧ್ಯವಾಗಬಹುದು. ಈ ಬಗ್ಗೆ ಹೆಚ್ಚು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ರಾಘವೇಂದ್ರ ಪಾಟೀಲ್, ಸೈಂಟಿಸ್ಟ್ ಎಫ್, ಪ್ರಧಾನ ಸಂಶೋಧಕರು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಹಿಂದೆ ಡಾಕ್ಟರ್ ಅಶ್ವಿಜಾ ಬಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ ಡೈರೆಕ್ಟರ್, ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಬಗ್ಗೆ ಸ್ವಲ್ಪ ತಿಳಿಸಿದ್ರು, ಆದ್ರೂ ಮತ್ತೊಮ್ಮೆ ಈ ಬಗ್ಗೆ ಸರಳವಾಗಿ ಹೇಳಬಹುದಾ?
4: ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ, ನಾವು ಅದನ್ನ ರಹಸ್ಯ ಸಂಕೇತ ಶಾಸ್ತ್ರ ಅಂತಾನು ಹೇಳ್ಬೋದು ಇನ್ ಜನರಲ್. ಅದರಲ್ಲಿ 2 ಭಾಗಗಳಿವೆ, ಒಂದು ಸಾರ್ವತ್ರಿಕ ರಹಸ್ಯ ಸಂಖ್ಯಾಶಾಸ್ತ್ರ, ಇನ್ನೊಂದು ವೈಯಕ್ತಿಕ ರಹಸ್ಯ ಸಂಖ್ಯಾಶಾಸ್ತ್ರ ಅಂತೇಳಿ. ಸಾರ್ವತ್ರಿಕ ಸಂಖ್ಯಾಶಾಸ್ತ್ರ ಅಂತಂದ್ರೆ, ಒಂದು ಸರಳ ಉದಾಹರಣೆ ಕೊಡೋದಾದ್ರೆ, ನೀವು ಮನೆಯಲ್ಲಿ ಒಂದು ಲಾಕ್ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ನಾವು ಒಂದು ಕೀ ಕೊಟ್ಟಿರ್ತೇನೆ, ನೀವು ಬಂದು ಲಾಕ್ ಮಾಡಿ, ಬಟ್ ಆ ಲಾಕ್ ಅನ್ನ ತೆಗೆಯೋನು ನಾನೊಬ್ನೆ, ಅದು ಬೇರೆಯವ್ರ ಕಡೆಯಿಂದ ಆಗಲ್ಲ. ಇದಕ್ಕೇನಂತಾರೆ ಅಂತಂದ್ರೆ ಸಾರ್ವತ್ರಿಕ ರಹಸ್ಯ ಸಂಖ್ಯಾಶಾಸ್ತ್ರ ಅಥವಾ ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿ ಅಂತಾರೆ. ಇನ್ನೊಂದು ವೈಯಕ್ತಿಕ ರಹಸ್ಯ ಸಂಕೇತ ಶಾಸ್ತ್ರ, ಅದಕ್ಕೆ ಪ್ರೈವೇಟ್ ಕೀ ಕ್ರಿಪ್ಟೋಗ್ರಫಿ ಅಂತಾರೆ. ಈಗಿರುವಂತ ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿಯಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಸ್ ನಿಂದ ಅದು ಬ್ರೇಕ್ ಆಗುವಂತ ತುಂಬಾ ಚಾನ್ಸ್ ಇದೆ. ಸೊ ಈ ಸಾರ್ವತ್ರಿಕ ರಹಸ್ಯ ಸಂಕೇತ ಶಾಸ್ತ್ರ ಏನಿದೆಯಲ್ಲ, ಅದು ಈ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಅಥವಾ ಮೊಬೈಲ್ ಆ್ಯಪ್ಗಳಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಎಲ್ಲೆಲ್ಲಿದೆಯೋ ಅಲ್ಲಿ ಎಲ್ಲ ಅದನ್ನ ಉಪಯೋಗಿಸ್ತಾರೆ. ಇದರಿಂದ ಏನಾಗತ್ತೆ ಅಂತಂದ್ರೆ, ನೀವು ಕಳಿಸುವಂತ ಎಲ್ಲಾ ಸಂದೇಶಗಳು ಬೇರೆಯವರು ಹ್ಯಾಕರ್ಸ್ ಅದನ್ನ ಡಿಕೋಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ತಡೆಗಟ್ಟಲು ಈ ಒಂದು ಕ್ವಾಂಟಮ್ ಯುಗದಲ್ಲಿಯೂ ಸಹ ನಮ್ಮ ಸಂದೇಶಗಳು, ನಮ್ಮ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ಗಳು ಸುರಕ್ಷಿತವಾಗಿರಲು ಈ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತೇಳಿ ಅನ್ವೇಷಣೆ ಆಗಿದೆ.
3: ಕ್ವಾಂಟಮ್ ಕಂಪ್ಯೂಟರ್ ಎಷ್ಟು ಪ್ರಬಲವಾಗಿದೆ ಹಾಗಾದ್ರೆ?
4: ಬೇಸಿಕಲಿ ಈಗ ನಾವೊಂದು ಕ್ಲಾಸಿಕಲ್ ಕಂಪ್ಯೂಟರ್ ಅಥವಾ ಈಗ ಬಳಸ್ತಿರುವಂತಹ ಒಂದು ಗಣಕಯಂತ್ರ ತಗೊಂಡ್ರೆ, ಅದರಲ್ಲಿ ಮೂಲ ತತ್ವ ಏನಿದೆ ಅಂತಂದ್ರೆ, ಅದನ್ನ ನಾವು ಕ್ಲಾಸಿಕಲ್ ಬಿಟ್ ಅಂತ ಹೇಳಿದ್ರೆ ಅದರ

0: ಶಕ್ತಿ ಶೂನ್ಯ ಅಥವಾ ಒಂದಕ್ಕಿರುತ್ತೆ. ಕ್ವಾಂಟಮ್ ಕಂಪ್ಯೂಟರ್ನ ಮೂಲ ಏನು ಒಂದು ಪ್ರಿನ್ಸಿಪಲ್ ಇದೆ, ಅದು ಫಿಸಿಕ್ಸ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಆಧಾರಿತವಾಗಿದೆ. ಅಲ್ಲಿ ಒಂದು ಕ್ಯೂಬಿಟ್ ಅಂತ ಹೇಳಿ ಕರಿತೇವೆ. ಆ ಕ್ಯೂಬಿಟ್ನಲ್ಲಿ ಅದು ಒಂದೇ ಸಮಯದಲ್ಲಿ ಶೂನ್ಯ ಮತ್ತು ಒಂದರ ಸ್ಥಿತಿಯಲ್ಲೂ ಇರಬಹುದು. ಇನ್ನು ಕೆಲವು ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಅನೇಕ ಪ್ರಿನ್ಸಿಪಲ್ಗಳಿವೆ. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್, ಆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ನಲ್ಲಿ ನೀವು ಅನೇಕ ರಹಸ್ಯಗಳನ್ನು ಏನಾದರೂ ಹುಡುಕುವ ಒಂದು ಪ್ರಯತ್ನ ಮಾಡಿದರೆ ಆ ರಹಸ್ಯಗಳನ್ನು ಲಕ್ಷಾಂತರ ಕೀಗಳಿವೆ ಅಂದಿಟ್ಕೊಳ್ಳಿ. ಆ ಕೀಗಳಲ್ಲಿ ನನ್ನ ಒಂದು ಕೀ ಇದೆ, ಅದು ಒಂದೇ ಕ್ಷಣದಲ್ಲಿ ಕೀಗಳನ್ನು ಹುಡುಕಬಹುದು ಮತ್ತೆ ಅದನ್ನು ಯಾವ್ದಿದೆ ಅಂತೇಳಿ ಕಂಡುಹಿಡಿಯುವಂತ ಒಂದು ಕ್ಷಮತೆ ಕ್ವಾಂಟಮ್ ಕಂಪ್ಯೂಟರ್ನಲ್ಲಿದೆ. ಇದು ಒಂದು ಈಗಿರುವಂತಹ ಗಣಕಯಂತ್ರಕ್ಕೂ ಕ್ವಾಂಟಮ್ ಕಂಪ್ಯೂಟರ್ಗೂ ಇರುವಂತ ಮೂಲಭೂತ ವ್ಯತ್ಯಾಸ ಅಂತ ಹೇಳ್ಬೋದು.
1: ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನಮ್ಮ ಕೇಳುಗರಿಗೆ ಕಾಡುವ ಪ್ರಶ್ನೆ ಏನು ಅಂತಂದ್ರೆ, ನನ್ನ ಬಳಿ ಇರುವ ಮೊಬೈಲ್ ಲ್ಯಾಪ್ಟಾಪ್ ಬದಲಾಯಿಸಬೇಕಾ, ಹಾಗಾದ್ರೆ ಕ್ವಾಂಟಮ್ ಕಂಪ್ಯೂಟರ್ಸ್ ಬೇಕಾಗುತ್ತಾ ಈ ರೀತಿಯಲ್ಲಿ ಸುರಕ್ಷಿತವಾಗಿ ನಮ್ಮ ಎಲ್ಲಾ ಇನ್ಫಾರ್ಮೇಶನ್ ನ ಇಡೋದಿಕ್ಕೆ?
0: ಇಲ್ಲ, ಖಂಡಿತವಾಗಿ ಇಲ್ಲ. ನಿಮ್ಮಲ್ಲಿರುವಂತ ಈಗಿರುವಂತ ಏನು ಗಣಕಯಂತ್ರ ಇದೆ, ಮೊಬೈಲ್ ಇದೆ, ಅಥವಾ ಬೇರೆ ಯಾವ್ದಾದ್ರು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ನೀವು ಯಾವ್ದನ್ನ ಉಪಯೋಗಿಸಿ ಕಮ್ಯುನಿಕೇಟ್ ಮಾಡ್ತಿರಲ್ಲ, ಅದನ್ನ ನೀವು ಬದಲಾಯಿಸುವಂತ ಅಗತ್ಯ ಇಲ್ಲ. ಕೇವಲ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಗಳ ಮೂಲಕ ನೀವು ಈಗಿರುವಂತಹ ಕ್ರಿಪ್ಟೋಗ್ರಫಿ ಇದೆ, ಕ್ಲಾಸಿಕಲ್ ಕ್ರಿಪ್ಟೋಗ್ರಫಿ, ಅದನ್ನ ನೀವು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿಗೆ ಅಪ್ಗ್ರೇಡ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇವೆ.
1: ಹಾಗಾದ್ರೆ PQC ಸಾಕಷ್ಟು ಸೆಕ್ಯೂರಿಟಿಯನ್ನ ಕೊಡುತ್ತೆ ಅನ್ನೋದಕ್ಕೆ ಒಂದು ಸರಳ ಉದಾಹರಣೆಯನ್ನ ಕೊಡಬಹುದಾ?
0: ಈಗಿರುವಂತ ಒಂದು ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿ ಏನಿದೆ, ಒಂದು ಮೂಲಭೂತವಾದಂತ RSA ಸಿಸ್ಟಮ್ ಅಂತ ಕರಿತೇವೆ. ಸೊ ಈ RSA ಸಿಸ್ಟಮ್ನ ಒಂದು ಮುಖ್ಯವಾದಂತ ಏನು ಸುರಕ್ಷತೆ ಇದೆ, ಅದು ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಆಧಾರಿತವಾಗಿದೆ. ನೀವು ಎರಡು ದೊಡ್ಡದಾದಂತ 200 ಅಥವಾ 250 ಡಿಜಿಟ್ ಇರುವಂತ ಎರಡು ಸಂಖ್ಯೆಗಳನ್ನ ತಗೊಂಡು ನೀವು ಗುಣಿಸಿದಾಗ ಆ ಬರುವಂತ ಸಂಖ್ಯೆ ಏನಿದೆ ಅದು ನನ್ನ ಒಂದು ಸೀಕ್ರೆಟ್ ಆಗಿರುತ್ತೆ. ನೀವು ಆ ಒಂದು ಸಂಖ್ಯೆಯನ್ನ ಒಡೆದು ಅದಕ್ಕೆ ಅಂತಾರಂತಂದ್ರೆ ಫ್ಯಾಕ್ಟರೈಸೇಷನ್ ಅಂತಾರೆ. ಆ ಫ್ಯಾಕ್ಟರೈಸೇಷನ್ ನಿಮ್ಮಲ್ಲಿ ಸಾಧ್ಯ ಆದಾಗ ಅದರ ಸುರಕ್ಷತೆ ಸಂಪೂರ್ಣವಾಗಿ ನೆಲಕಚ್ಚತ್ತೆ. ಒಂದು ಪ್ರಬಲವಾದ ಕ್ವಾಂಟಮ್ ಕಂಪ್ಯೂಟರ್ ಇದ್ರೆ ಇದನ್ನ ಬಹಳ ಸರಳವಾಗಿ ಮಾಡಬಹುದು. ಈಗಿರುವಂತ ಕಂಪ್ಯೂಟರ್ಗಳಲ್ಲಿ ನೀವು ಲಕ್ಷಾಂತರ ವರ್ಷಗಳನ್ನು ವ್ಯಯಿಸಿದ್ರು ಅದು ಸಾಧ್ಯವಿಲ್ಲ. ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಏನು ಹೊಸ ಸಂಶೋಧನೆ ಗಣಿತ ತಜ್ಞರು ಮಾಡಿದರೆ ಈ ರಹಸ್ಯವನ್ನ ಕಂಡುಹಿಡಿಯೋದು ಬಹಳ ಕಷ್ಟ ಆಗತ್ತೆ. ಸೊ ಈ ಒಂದು ಏನ್ ಗಣಿತ ಇದೆಯಲ್ಲ, ಆ ಗಣಿತ ಲ್ಯಾಟಿಸ್ ಬೇಸ್ಡ್ ಅಥವಾ ಕೋಡ್ ಬೇಸ್ಡ್ ಅಥವಾ ಹ್ಯಾಶ್ ಬೇಸ್ಡ್ ಕ್ರಿಪ್ಟೋಗ್ರಫಿ ಅಂತ ಹೇಳಿ ಕರೀತಾರೆ. ಸೊ ಇದು ಕ್ವಾಂಟಮ್ ಕಂಪ್ಯೂಟರ್ ಬಂದ್ರು ಅಥವಾ ಈಗಿರುವಂತ ಕಂಪ್ಯೂಟರ್ ನಲ್ಲಿ ಲಕ್ಷಾಂತರ ವರ್ಷಗಳು ಬೇಕಾಗತ್ತೆ.
1: ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ PQC ಅನ್ನೋದು ಒಂದು ಭೂಲ್ಬುಲಯ್ಯ ಅಥವಾ ಚಕ್ರವ್ಯೂಹ ಅಂತ ಅನ್ಕೊಳ್ಬಹುದು. ಈ ಚಕ್ರವ್ಯೂಹದಲ್ಲಿ ಹೋಗಿ ಅದನ್ನ ಹುಡುಕೋ ಅಷ್ಟು ಸಾಮರ್ಥ್ಯ ಯಾವ ಕಂಪ್ಯೂಟರ್ಸ್ಗೂ ಇರಬಾರದು ಅನ್ನೋ ರೀತಿಯಲ್ಲಿ ಕಷ್ಟವಾಗುವಂತೆ ಒಂದು ತಂತ್ರಜ್ಞಾನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಡಾಟಾಗೆ ಮತ್ತೊಂದು ಬಲವಾದ ಸೆಕ್ಯೂರಿಟಿ ಲೇಯರ್ ಸಿಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾ ಇದ್ರೆ. ಈಗ ನಾವು ಬಳಸ್ತಾ ಇರುವಂತದ್ದು ಸಾಮಾನ್ಯ ಕಂಪ್ಯೂಟರ್ಸ್, ಕ್ವಾಂಟಮ್ ಕಂಪ್ಯೂಟರ್ಸ್ ಅಥವಾ ಸೂಪರ್ ಕಂಪ್ಯೂಟರ್ಸ್ ಪ್ರತಿಯೊಬ್ಬರ ಕೈಗೆ ಸಿಗುವುದು ಇನ್ನೂ ತುಂಬಾ ದೂರದಲ್ಲಿದೆ ಅಂತ ಅನ್ಸುತ್ತೆ. ಆದ್ರೂ ಈಗಲೇ ಇಷ್ಟೊಂದು ಪ್ರಿಪರೇಷನ್ ಯಾಕೆ?
0: ಒಂದು ಯಾವುದೇ ಒಂದು ಸಂದೇಶ ಇದ್ರೆ ಅದಕ್ಕೆ ಒಂದು ಟೈಮ್ ವ್ಯಾಲ್ಯೂ ಅಂತ ಇರುತ್ತೆ. ಆ ಟೈಮ್ ವ್ಯಾಲ್ಯೂ ಮೇಲೆ ನಿಮ್ಮ ಸಂದೇಶದ ಸುರಕ್ಷತೆ ನಿರ್ಭರ ಆಗಿರುತ್ತೆ. ನೀವೇನೋ ಒಂದು ಸಂದೇಶ ಕಳಿಸಿರ್ತೀರಾ, ಆ ಸಂದೇಶನ ನೀವು ಅದನ್ನ ಸುಮಾರು ಒಂದು 10 ವರ್ಷಗಳವರೆಗಾದ್ರೂ ಬೇರೆಯವ್ರಿಗೆ ಸಿಗಬಾರದು, ಅದನ್ನ ಸೇ ಇನ್ನೂ ಸುರಕ್ಷಿತವಾಗಿರಬೇಕು ಅಂತ ಅನ್ನೋ ಒಂದು ವಿಷಯ ಇತ್ತಂತಂದ್ರೆ ಹಾರ್ವೆಸ್ಟ್ ನೌ ಡಿಕ್ರಿಪ್ಟ್ ಲೇಟರ್ ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ. ಅಂತಂದ್ರೆ ಈಗ ನಾವು ಎಲ್ಲ ಕಳಿಸುವಂತ ಸಂದೇಶಗಳು ತರಂಗಾಂತರಗಳ ಮೂಲಕ ಹೋಗುತ್ತೆ. ಆ ತರಂಗಾಂತರಗಳನ್ನ ಕ್ರೋಡೀಕರಿಸಿ ಇಡುವಂತ ಕೆಲವು ಯಂತ್ರಗಳಿವೆ. ಪ್ರಬಲವಾದ ಕ್ವಾಂಟಮ್ ಕಂಪ್ಯೂಟರ್ಗಳು ಬರುತ್ತೆ, ಅವಾಗ ಆ ತರಂಗಾಂತರಗಳನ್ನ ಅವರು ಡಿಕೋಡ್ ಮಾಡಿ ನಿಮ್ಮ ಸಂದೇಶ ಏನಿತ್ತು ಅಂತ ಓದುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ.
1: ಸೊ ಆ ಮುಂದಾಲೋಚನೆ ಇಟ್ಕೊಂಡು ಈಗ್ಲಿಂದನೇ ನಾವು ಸುರಕ್ಷಿತವಾದ ಒಂದು ತಂತ್ರಜ್ಞಾನವನ್ನ ಹುಡ್ಕೊಳ್ಬೇಕು. ಮುಂದೆ ಅದು ಡೀಟೇಲ್ಸ್ ಲೀಕ್ ಆದಾಗ ಅದನ್ನ ತಡೆಯೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದೀರಾ.
0: ಬಹುಶಃ ಇನ್ನೊಂದು 4-5 ವರ್ಷದಲ್ಲಿ ನಿಮ್ಗೆ ಅತ್ಯಂತ ಪ್ರಬಲವಾದ ಒಂದು ಕ್ವಾಂಟಮ್ ಕಂಪ್ಯೂಟರ್ ಬರಬಹುದು. ಆ ಕಂಪ್ಯೂಟರ್ ಬಂದಾಗ ಈಗಿರುವಂತ ಎಲ್ಲಾ ಸುರಕ್ಷತಾ ಕ್ರಮಗಳಿವೆ ಅವು ಬ್ರೇಕ್ ಡೌನ್ ಆಗುವಂತ ಎಲ್ಲಾ ಸಾಧ್ಯತೆಗಳಿವೆ. ಸೊ ಈಗ ನಮ್ಮ ಪ್ರಯತ್ನ ಈಗಿಂದನೇ ಇರಬೇಕು ಮತ್ತೆ ಅದ್ರ ಬಗ್ಗೆ ಒಂದು ಜನರಲ್ಲಿನೂ
1: ಜಾಗೃತಿ.
0: ಇದು ಕೇವಲ ಮೊಬೈಲ್ ಅಥವಾ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಲ್ಲ, ಕಾರ್ ಅನ್ನು ತಗೊಳ್ಳಿ ಅಥವಾ ಯಾವ್ದಾದ್ರು ವೆಹಿಕಲ್ ತಗೊಳ್ಳಿ, ಅದು ಸುರಕ್ಷಿತವಾಗಿರಲಿಲ್ಲ ಅಂತಂದ್ರೆ ಅವುಗಳನ್ನ ಹ್ಯಾಕರ್ಸ್ಗಳು ಅದನ್ನ ಕಾರ್ಗಳನ್ನ ಓಪನ್ ಮಾಡಬಹುದು. ನೀವು ಸುರಕ್ಷಿತವಾಗಿಡ್ಬೇಕಂತಂದ್ರೆ ನಿಮಗೆ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಗತ್ಯ ಆಗಿರುತ್ತೆ.
1: ಒಟ್ಟಾರೆ ಹೇಳಬೇಕು ಅಂತಂದ್ರೆ ನಾವು ಎಲ್ಲಿ ನಮ್ಮ ಡೀಟೇಲ್ಸ್ ಅಥವಾ ಮಾಹಿತಿಗಳು ಎಲ್ಲಿ ಸೋರೋಗ್ಬಾರ್ದು ಅನ್ನೋದು ನಮಗೆ ಇರುತ್ತೋ ಅಲ್ಲಿ PQC ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಇನ್ನು ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಇನ್ನೊಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಈಗ ನಮ್ಮ ಮೊಬೈಲ್ ಮತ್ತು ಸಾಫ್ಟ್ವೇರ್ ಅಪ್ಡೇಟ್ಸ್ ಗಳನ್ನ ನಾವು ನೋಡ್ತೀವಿ, ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ?
0: ಖಂಡಿತ ಮೇಡಮ್. ಈಗ ನೀವು ಒಂದು ವಿಂಡೋಸ್ ನಲ್ಲಿ ಮೊಬೈಲ್ ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಂತಂದ್ರೆ, ಅಂದ್ರೆ ಆಂಡ್ರಾಯ್ಡ್ ಮೊಬೈಲ್ಸ್ ಯೂಸ್

0: ಮಾಡ್ತಾ ಇದ್ರೆ ಅಂದ್ಬಿಟ್ಟು ನಿಮ್ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಕಳಿಸ್ತಾರೆ, ಅದ್ರ ಹಿಂದೆ ಕ್ರಿಪ್ಟೋಗ್ರಫಿ ವರ್ಕ್ ಮಾಡುತ್ತೆ. ಸೊ ನಿಮ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಸುರಕ್ಷಿತವಾಗಿರ್ಬೇಕಂತಂದ್ರೆ ಬೇರೆ ಹ್ಯಾಕರ್ಸ್ ಅಥವಾ ವೈರಸ್ ಇನ್ಫೆಕ್ಟ್ ಆಗಬಾರ್ದಂತಂದ್ರೆ ನಿಮ್ಮ ಸಿಸ್ಟಮ್ ಗಳನ್ನ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿಗೆ ನೀವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ.
1: ಇನ್ನು ಸಿಡ್ಯಾಕ್ ಬೆಂಗಳೂರು ಈ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ ಸರ್?
0: ಅನೇಕ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಗಳ ಜೊತೆಗೆ ಒಗ್ಗೂಡಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಈಗ ಸಾಫ್ಟ್ವೇರ್ ಅಪ್ಗ್ರೇಡ್ ಏನಿದೆ ಅದು ಸಾಮಾನ್ಯ ಜನರಿಗೆ ಆಗುತ್ತೆ. ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ಅಥವಾ ರಾಷ್ಟ್ರೀಯ ಸುರಕ್ಷತಾ ಸಂಸ್ಥೆಗಳೇನಿವೆ ಅವರು ತಮ್ಮ ಹಾರ್ಡ್ವೇರ್ ಅನ್ನು ಸಹ ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಅಲ್ಗಾರಿದಮ್ಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಒಂದು FPGA ಅಂತೇಳಿ ಒಂದು ವಿಶೇಷವಾದಂತಹ ಸಾಧನ, ಅಲ್ಲಿ ಸಹ ಅದನ್ನ ನಾವು ಕಾರ್ಯಾನುತಗೊಳಿಸ್ತಾ ಇದ್ದೇವೆ ಮೈಟಿಯ ಒಂದು ಧನ ಸಹಾಯದಿಂದ. ಆಮೇಲೆ ಚಿಕ್ಕ ಚಿಕ್ಕ ಡಿವೈಸ್ ಗಳಿರುತ್ತೆ ಅದಕ್ಕೆ ಮೈಕ್ರೋ ಕಂಟ್ರೋಲರ್ಸ್ ಅಂತಾರೆ, ಅಲ್ಲಿ ಸಹ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಅದಲ್ಲದೆ ಇಲ್ಲಿ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಈಗ ಬರ್ತಾ ಇರುವಂತಹ ಈ ಪೋಸ್ಟ್ ಕ್ವಾಂಟಮ್ ಅಲ್ಗಾರಿದಮ್ಸ್ ಅವುಗಳು ಎಷ್ಟು ಸುರಕ್ಷಿತವಾಗಿದೆ ಅದನ್ನ ಅನಲೈಸ್ ಮಾಡುವಂತಹ ಒಂದು ಕಾರ್ಯವನ್ನು ಸಹ ನಾವು ಸಿಡ್ಯಾಕ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೇವೆ.
1: ಸೈಂಟಿಸ್ಟ್ ರಾಘವೇಂದ್ರ ಪಾಟೀಲ್ ಅವರು ಹೇಳಿದ ಹಾಗೆ ಬರೀ ಇದು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಮಾತ್ರ ಅಲ್ಲ, ಆರೋಗ್ಯ ಸಂಸ್ಥೆ ಆಗಿರಬಹುದು ಅಥವಾ ಡಿಫೆನ್ಸ್ ಆಗಿರಬಹುದು ಅಥವಾ ಬೇರೆ IoT ಸಂಸ್ಥೆಗಳಿಗೆ ಕ್ಲೌಡ್ ಕಂಪ್ಯೂಟಿಂಗ್ ಮಾತ್ರ ಅಲ್ಲ, ಪ್ರತಿ ಒಬ್ಬರಿಗೂ ಇದರ ಉಪಯೋಗ ಖಂಡಿತ ಬರುತ್ತೆ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಮೊಬೈಲ್ ನಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ, ಹಾಗಾಗಿ ಸಿಡ್ಯಾಕ್ ಪ್ರತಿಯೊಬ್ಬರಿಗೂ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಈ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಕೊನೆಗೆ ಬಂದಿದೀವಿ, ಕ್ವಾಂಟಮ್ ಯುಗದ ಬಗ್ಗೆ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶವೇನು?
0: ಯಾವ ರೀತಿ ಟೆಕ್ನಾಲಜಿ ಚೇಂಜ್ ಆಗುತ್ತೆ ಅದಕ್ಕೆ ತಕ್ಕಂತೆ ನಾವು ಸೆಕ್ಯೂರಿಟಿ ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಏನಿದೆ ಹೆಲ್ತ್ ಕೇರ್ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಹೊಸ ಅವಕಾಶವನ್ನು ತಂದುಕೊಡ್ತಾ ಇದೆ. ಅದೇ ಸಮಯದಲ್ಲಿ ನಮ್ಮ ಈ ಡಿಜಿಟಲ್ ಸೊಸೈಟಿಯ ಸೆಕ್ಯೂರಿಟಿಯನ್ನು ಇನ್ನಷ್ಟು ಬಲಪಡಿಸುವಂತ ಅಗತ್ಯ ಇದೆ. ನಮ್ಮ ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಆಯಿತು, ಮೊಬೈಲ್ನಲ್ಲಿ ಮೆಸೇಜ್ ಕಳಿಸೋದಾಯಿತು, UPI ಟ್ರಾನ್ಸಾಕ್ಷನ್ ಆಯಿತು, ಭವಿಷ್ಯದ ಏನು ಆಟೋನಮಸ್ ವೆಹಿಕಲ್ಸ್ ಇವೆ ಅವುಗಳ ಒಂದು ಸುರಕ್ಷತೆಗಾಗಿ ವಿಚಾರ ಮಾಡಿದಾಗ ನಮ್ಮ ಈ ಸಂಪೂರ್ಣ ಡಿಜಿಟಲ್ ವರ್ಲ್ಡ್ ಏನಿದೆ ಅದು ಸುರಕ್ಷಿತವಾಗಿರಬೇಕಂತಂದ್ರೆ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ತುಂಬಾ ಅಗತ್ಯ ಆದಂತ ಒಂದು ಸಾಧನ ಆಗಿದೆ. ಇದು ಒಂಥರ ಸೆಕ್ಯೂರಿಟಿ ಶೀಲ್ಡ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು.
1: ಪ್ರಿಯ ಶ್ರೋತೃಗಳೇ, ಇಂದು ನಾವು ಕೇಳಿದ ವಿಷಯ ಸ್ವಲ್ಪ ಟೆಕ್ನಿಕಲ್ ಅಂತ ಅನಿಸ್ಬೋದು, ಆದರೆ ಅದರ ಉದ್ದೇಶ ಮಾತ್ರ ತುಂಬಾ ಸರಳವಾಗಿದೆ. ಅದೇನಂದ್ರೆ ನಮ್ಮ ಇಂದಿನ ಡಿಜಿಟಲ್ ಜೀವನವನ್ನ ನಾಳೆಯ ಟೆಕ್ನಾಲಜಿಗೂ ಸುರಕ್ಷಿತವಾಗಿ ಇಡಬೇಕು ಅನ್ನೋದಾದ್ರೆ ಖಂಡಿತ ನಾವು PQC ಬಳಸಬೇಕು. ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಿದ್ದಂಗೆ ನಮ್ಮ ಸೆಕ್ಯೂರಿಟಿ ಕೂಡ ಅದರ ಜೊತೆಯಲ್ಲಿ ಮುಂದೆ ಹೋಗಬೇಕು. ಇದೆ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ PQC ಮಹತ್ವ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನ ತಿಳಿಸಿದ ರಾಘವೇಂದ್ರ ಪಾಟೀಲ್ ಸೈಂಟಿಸ್ಟ್ F ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ತುಂಬಾ ಧನ್ಯವಾದಗಳು.
2: ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ PQC ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ರಾಘವೇಂದ್ರ ಪಾಟೀಲ್ ಸೈಂಟಿಸ್ಟ್ F ಪ್ರಧಾನ ಸಂಶೋಧಕರು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ S.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ.

0: ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:30. ಈಗ ಸೇವಾವಾಹಿನಿ.
1: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
2: ಮಗ್ಗದ ಮನೆ.
3: ಕಂಗ್ರೆಟ್ಸ್ ಕಣೆ, MBBS ಸಿಕ್ತಂತೆ.
4: ಥ್ಯಾಂಕ್ ಯು.
3: ಯಾಕೆ ಖುಷಿಯಾಗಿರೋ ಬದಲು ಬೇಜಾರಾಗಿದ್ಯಲ್ಲ?
4: ಅಪ್ಪ ಮನೆ ಮಾಡ್ಕೊಡ್ತಾರಂತೆ, ನಾನೇ ಅಡ್ಗೆ ಮಾಡ್ಬೇಕಂತೆ. ಗ್ಯಾಸ್ ಗೆ ಏನ್ ಮಾಡೋದು ಈ ಟೈಮ್ ನಲ್ಲಿ?
3: ಅಯ್ಯೋ ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್ ನಲ್ಲಿ ಈಗ 10 kg ಸಿಲಿಂಡರ್ ಕನೆಕ್ಷನ್ ಸಿಗುತ್ತೆ.
5: ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
0: ಈಗ ಸೇವಾವಾಹಿನಿಯಲ್ಲಿ ಪ್ರಕಟಣೆಗಳು. ಜೆಎಸ್ಎಸ್ ಹಿರಿಯರ ಮನೆ ಹಾಗೂ ಶಿವ ದೇವಾಲಯ 1ನೇ ಕ್ರಾಸ್ ಕೆ ಬ್ಲಾಕ್ ವಾಸು ಬಡಾವಣೆ ರಾಮಕೃಷ್ಣನಗರ ಮೈಸೂರು, ಇದರ ಉದ್ಘಾಟನೆ ಈ ಬೆಳಿಗ್ಗೆ 10:30 ಜರುಗಲಿದೆ. ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜು ಕಟ್ಟಡ ಹಾಗೂ ಶ್ರೀ ಘನಲಿಂಗ ಶಿವಯೋಗಿ ಸಭಾಭವನದ ಉದ್ಘಾಟನೆ, ನಗರಸಭೆ ಕಚೇರಿ ಹತ್ತಿರ ಕೆಎಚ್ಬಿ ಬಡಾವಣೆ ಹೂಟಗಳಿ ಮೈಸೂರು. ಈ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಗೆ ಜರುಗಲಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಜೆಎಸ್ಎಸ್ ಮಹಾವಿದ್ಯಾಪೀಠ ಇವರಿಂದ ಬಂದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ನ್ಯೂ ಸಯಾಜಿರಾವ್ ರಸ್ತೆ, ವಿಶ್ವೇಶ್ವರಯ್ಯ ವೃತ್ತ, ಮೈಸೂರು. ಇಲ್ಲಿನ ಶಲ್ಯತಂತ್ರ ಹೊರರೋಗಿ ವಿಭಾಗದಲ್ಲಿ ಇದೇ ತಿಂಗಳ 15ನೇ ತಾರೀಖಿನಿಂದ 25ನೇ ತಾರೀಖಿನವರೆಗೆ ಗುದಗತ ವ್ಯಾಧಿಗಳಾದ ಮೂಲವ್ಯಾಧಿ, ಫಿಸ್ತೂಲ ಹಾಗೂ ಫಿಜರ್ ಮತ್ತು ಇನ್ನಿತರ ರೋಗಗಳಿಗೆ ವಿಶೇಷ ಚಿಕಿತ್ಸಾ ಶಿಬಿರವನ್ನು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಆಯೋಜಿಸಲಾಗಿದೆ. ಈ ಸದವಕಾಶವನ್ನು ಮೈಸೂರು ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಈ ಮೂಲಕ ಕೋರಲಾಗಿದೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಾದರಿ ವೃತ್ತಿ ಕೇಂದ್ರ ನಂಬರ್ 323 ಸನ್ಮಾರ್ಗ 10ನೇ ಮೇನ್ ಸಿದ್ದಾರ್ಥನಗರ ಮೈಸೂರು, ಇವರ ವತಿಯಿಂದ ಸ್ಟಡಿ ಸರ್ಕಲ್ ಕಾರ್ಯಕ್ರಮದಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಇರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿದ್ದಾರ್ಥನಗರ ಮೈಸೂರು ಇಲ್ಲಿ ಇದೇ ತಿಂಗಳ 16ನೇ ತಾರೀಖಿನಿಂದ ಅಕ್ಟೋಬರ್ 17ರವರೆಗೆ ಒಟ್ಟು 25 ದಿನಗಳ ಉಚಿತ ಪರೀಕ್ಷಾ ಪೂರ್ವ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿದ್ದಾರ್ಥನಗರ ಮೈಸೂರು ಇಲ್ಲಿ ಸಂಪರ್ಕಿಸಿ ಉಚಿತ ತರಬೇತಿಗಾಗಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ಸಹಾಯಕ ನಿರ್ದೇಶಕರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮೈಸೂರು ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ March 2027 ಮಾಹೆಯವರೆಗೆ ವಿಸ್ತರಿಸಲಾಗಿದೆ. ಎಲ್ಲಾ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಆಯುಕ್ತರು ಮೈಸೂರು ಮಹಾನಗರ ಪಾಲಿಕೆ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೇವಾವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
6: ಇನ್ನು ಮುಂದೆ ಜಾಹೀರಾತು, ನಂತರ 7:35 ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ

ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು: ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಾಣಸಿಯಲ್ಲಿ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ, ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ವಾರ್ತೆಗಳ ವಿವರ: ಭಾರತದ ಫಿನ್ಟೆಕ್ ಕ್ಷೇತ್ರ ಅಭೂತಪೂರ್ವ ಪ್ರಗತಿ ಸಾಧಿಸಿದ್ದು, ದೇಶದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಈ ಯಶಸ್ಸಿನ ಸಾರಥಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಮುಂಬೈನಲ್ಲಿ ನಿನ್ನೆ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತ ಸಾಧಿಸಿರುವ ಈ ಪರಿವರ್ತನೆ ಅಗಾಧವಾಗಿದ್ದು, ಜಗತ್ತಿನಲ್ಲಿ ಫಿನ್ಟೆಕ್ ಕುರಿತ ಚರ್ಚೆಯಲ್ಲಿ ಯುಪಿಐ ಪ್ರಸ್ತಾಪವಿಲ್ಲದೆ ಅದು ಅಪೂರ್ಣವಾಗಲಿದೆ ಎಂದರು. ತಂತ್ರಜ್ಞಾನದ ಮೂಲಕ ಸಾರ್ವಜನಿಕರನ್ನು ಸಶಕ್ತಗೊಳಿಸುವ ಕುರಿತು ಮಾತನಾಡಿದ ಪ್ರಧಾನಿ, ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆ ತಲುಪಲು ಸಾಧ್ಯವಾಗದ ಗ್ರಾಮೀಣ ಹಾಗೂ ದೂರದ ಪ್ರದೇಶಗಳಿಗೆ ತಲುಪಿ ಜನಸಾಮಾನ್ಯರನ್ನು ಆರ್ಥಿಕವಾಗಿ ಮುಖ್ಯವಾಹಿನಿಗೆ ತರಲು ಯುಪಿಐ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಆಗಸ್ಟ್ ತಿಂಗಳೊಂದರಲ್ಲೇ 24 ಶತಕೋಟಿಗೂ ಅಧಿಕ ಯುಪಿಐ ವಹಿವಾಟುಗಳು ನಡೆದಿರುವುದನ್ನು ಈ ವೇಳೆ ಅವರು ಪ್ರಸ್ತಾಪಿಸಿದರು. ಯುಪಿಐ ಸಾಧಿಸಿರುವ ಈ ಕ್ರಾಂತಿಕಾರಿ ಬದಲಾವಣೆಯನ್ನು ಕಂಡು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಯುಪಿಐ ಕೇವಲ ತಾಂತ್ರಿಕ ಪ್ರಗತಿಯಲ್ಲ, ಅದೊಂದು ಇಡೀ ನಾಗರಿಕತೆಯ ಯಶೋಗಾಥೆ ಎಂದು ಬಣ್ಣಿಸಿರುವುದನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ಮರಿಸಿದರು.
1: ಭಾರತ್ ಕಿ ಫಿನ್ಟೆಕ್ ಸ್ಟೋರಿ ಅದ್ಭುತ ರಹಿ ಹೈ ಔರ್ ಇಸ್ಕಾ ಏಕ್ ಬಡಾ ಚಾಂಪಿಯನ್ ಹೈ ಹಮಾರಾ ಯುಪಿಐ. ಮೈನೆ ಪಿಛ್ಲೆ ಸಾಲ್ ಭಿ ಇಸ್ಕಿ ಚರ್ಚಾ ಕಿ ಥಿ, ಲೇಕಿನ್ ಯೇ ಇತ್ನಿ ಬಡಿ ಟ್ರಾನ್ಸ್ಫಾರ್ಮೇಶನ್ ಹೈ ಕಿ ಜಬ್ ಬಿ ಫಿನ್ಟೆಕ್ ಕಿ ಚರ್ಚಾ ಹೋಗಿ ತೋ ವೋ ಯುಪಿಐ ಕೆ ಬಿನಾ ಅಧೂರಿ ಹೀ ಹೋಗಿ.
0: ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಇಂದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ. ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಉದ್ಘಾಟಿಸಲಿದ್ದಾರೆ. ಈ ವೇಳೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿರಲಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಪೂರ್ತಿ ನಡೆಯಲಿರುವ ಈ ಬೃಹತ್ ಜಾಗೃತಿ ಅಭಿಯಾನ ಸಾರ್ವಜನಿಕರು ಹಾಗೂ ಸಮುದಾಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ದೇಶಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳು, ಶಾಲೆ, ಪಂಚಾಯಿತಿ ಮತ್ತು ಮನೆ ಮನೆಗಳನ್ನು ತಲುಪಲಿದೆ. ಅಪೌಷ್ಟಿಕತೆ ಮುಕ್ತ ಭಾರತ ನಿರ್ಮಾಣದ ದೃಷ್ಟಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ರೂಪಿಸಲಾದ ಈ ಅಭಿಯಾನವನ್ನು ಈ ಬಾರಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಅಧೀನದಲ್ಲಿರುವ ಪ್ರಮುಖ ಸಾರ್ವಜನಿಕ ಸಂಪರ್ಕ ಕೇಂದ್ರವಾದ ನವೀಕೃತ ನೆಹರು ತಾರಾಲಯವನ್ನು ನವದೆಹಲಿಯಲ್ಲಿ ನಿನ್ನೆ ಉದ್ಘಾಟಿಸಲಾಯಿತು. ನವೀಕರಿಸಲಾದ ತಾರಾಲಯ ವಿಜ್ಞಾನ ಸಂವಹನವನ್ನು ಬಲಪಡಿಸುವುದು, ಖಗೋಳ ವಿಜ್ಞಾನದ ಕುರಿತು ಅರಿವು ಮೂಡಿಸುವುದು ಹಾಗೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ಅಶ್ವಾನಿ ಲೋಹಾನಿ, ವೈಜ್ಞಾನಿಕ ಮನೋಭಾವ ಬೆಳೆಸಲು ಹಾಗೂ ವಿದ್ಯಾರ್ಥಿಗಳು, ಯುವಜನರು ಮತ್ತು ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಲು ತಾರಾಲಯದಲ್ಲಿ ಅತ್ಯಾಧುನಿಕ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಯಾವುದೇ ರೀತಿಯ ಬಿಕ್ಕಟ್ಟು ಎದುರಿಸಿದಾಗಲೂ ಭಾರತ ಸದಾ ಅದರ ಬೆನ್ನೆಲುಬಾಗಿ ನಿಂತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ.

0: ಮೂರು ದಿನಗಳ ಅಧಿಕೃತ ಪ್ರವಾಸದ ಭಾಗವಾಗಿ ನಿನ್ನೆ ಶ್ರೀಲಂಕಾದ ಕೊಲಂಬೋಗೆ ಭೇಟಿ ನೀಡಿದ ಅವರು ಭಾರತೀಯ ಸಮುದಾಯದವರನ್ನು ಉದ್ದೇಶಿಸಿ ಮಾತನಾಡಿದರು. ಉಭಯ ದೇಶಗಳ ನಡುವಿನ ಸಂಬಂಧವು ಹಂಚಿಕೆಯ ಇತಿಹಾಸ, ಸಂಸ್ಕೃತಿ ಮತ್ತು ನಂಬಿಕೆಯ ಬಲವಾದ ಅಡಿಪಾಯದ ಮೇಲೆ ನಿರ್ಮಾಣವಾಗಿದೆ ಎಂದು ಬಣ್ಣಿಸಿದರು. ಶ್ರೀಲಂಕಾದ ಉನ್ನತ ನಾಯಕರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿರುವ ಸಚಿವ ರಾಜನಾಥ್ ಸಿಂಗ್ ಭಾರತ ಮತ್ತು ಶ್ರೀಲಂಕಾ ನಡುವಿನ ನಿಕಟ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವೇ ದ್ವಿಪಕ್ಷೀಯ ಸಂಬಂಧಗಳ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದು ಹೇಳಿದ್ದಾರೆ. ಈ ಪ್ರವಾಸವು ಉಭಯ ದೇಶಗಳ ರಕ್ಷಣೆ ಹಾಗೂ ಪ್ರಾದೇಶಿಕ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವೃದ್ಧಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಕುವೈತ್ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಒಪ್ಪಿಕೊಂಡಿವೆ. ಭಾರತ ಮತ್ತು ಕುವೈತ್ ನಡುವಿನ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ನಿನ್ನೆ ಕುವೈತ್ನಲ್ಲಿ ನಡೆಯಿತು. ಸಭೆಯ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್ ಮತ್ತು ಕುವೈತ್ ವಿದೇಶಾಂಗ ಸಚಿವಾಲಯದ ಏಷ್ಯಾ ವ್ಯವಹಾರಗಳ ಸಹಾಯಕ ವಿದೇಶಾಂಗ ಸಚಿವ ನವಾಫ್ ಅಬ್ದುಲ್ಲಾತೀಫ್ ಸುಲೈಮಾನ್ ಅಲ್ ಅಹಮದ್ ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ ಬಾಂಧವ್ಯ, ವ್ಯಾಪಾರ, ಹೂಡಿಕೆ, ರಕ್ಷಣಾ, ಭದ್ರತೆ, ಇಂಧನ, ಸಹಕಾರ, ತಂತ್ರಜ್ಞಾನ, ಕೃಷಿ, ಆರೋಗ್ಯ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ದೇಶಗಳು ಚರ್ಚಿಸಿದವು. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾ ಅಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಅವರು ಪ್ರಮುಖ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದು ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಸಿಬ್ಬಂದಿ ಹಾಗೂ ವೃತ್ತಿಪರ ಸೇನಾ ಶಿಕ್ಷಣ ಪಡೆಯುತ್ತಿರುವ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಪರಸ್ಪರ ದಾಳಿಯಿಂದ ಪಶ್ಚಿಮ ಏಷ್ಯಾದ್ಯಂತ ಉದ್ವಿಗ್ನತೆ ತೀವ್ರಗೊಂಡಿದ್ದು ಸಂಘರ್ಷ ಮತ್ತಷ್ಟು ವಿಸ್ತರಿಸುವ ಆತಂಕ ಎದುರಾಗಿದೆ. ಕಳೆದ ಎರಡು ದಿನಗಳಲ್ಲಿ ಅಮೆರಿಕದ ಯುದ್ದ ನೌಕೆಯ ಮೇಲೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ನ 5 ಕಚ್ಚಾ ತೈಲ ಸಾಗಣೆ ಹಡಗುಗಳನ್ನು ಅಮೆರಿಕದ ಸೇನೆ ನಾಶಪಡಿಸಿದೆ ಎಂದು ಅಮೆರಿಕ ತಿಳಿಸಿದೆ. ಪ್ರತೀಕಾರವಾಗಿ ಇರಾನ್ ಜೋರ್ಡಾನ್ನಲ್ಲಿರುವ ಅಮೆರಿಕದ ನೆಲೆಗಳತ್ತ ಕ್ಷಿಪಣಿ ದಾಳಿ ನಡೆಸಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಗೌರವಧನವನ್ನು ಹೆಚ್ಚಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ಹೊರಡಿಸಿದೆ. ಆದೇಶದ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರ ರಾಜ್ಯದ ಪಾಲಿನ ಗೌರವಧನವನ್ನು ತಿಂಗಳಿಗೆ ಹೆಚ್ಚುವರಿಯಾಗಿ 4,000 ರೂಪಾಯಿ ಹಾಗೂ ಸಹಾಯಕಿಯರ ರಾಜ್ಯದ ಮೇಲೆ ಪಾಲಿನ ಗೌರವಧನವನ್ನು ತಿಂಗಳಿಗೆ 2,000 ರೂಪಾಯಿ ಹೆಚ್ಚಿಸಲಾಗಿದೆ. ಈ ಪರಿಷ್ಕರಣೆಯ ಬಳಿಕ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಟ್ಟು 12,000 ರೂಪಾಯಿ ಗೌರವಧನ ದೊರೆಯಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಗೋವಾದ ಪೋರ್ವರಿಮ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಇಂದು ಉದ್ಘಾಟಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 66ರಲ್ಲಿ ನಿರ್ಮಿಸಲಾಗಿರುವ ಷಟ್ ಪಥಗಳ ಈ ಕಾರಿಡಾರ್ 5 ಕಿಲೋಮೀಟರ್ಗೂ ಹೆಚ್ಚು ಉದ್ದವಿದೆ. ಸುಮಾರು 641 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಯೋಜನೆಯಿಂದ ಸಂಚಾರ ದಟ್ಟಣೆ ಕಡಿಮೆಯಾಗಲಿದ್ದು ಪಣಜಿ ಮತ್ತು ರಾಜ್ಯದ ಉತ್ತರ ಭಾಗದ ನಡುವಿನ ಸಂಪರ್ಕ ಮತ್ತಷ್ಟು ಸುಧಾರಿಸುವ ನಿರೀಕ್ಷೆ ಇದೆ. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಭಾರತೀಯ ಪ್ಯಾರಾ ಬಿಲ್ಲುಗಾರರು ಇಂದು ಹಲವು ಪದಕಗಳ ನಿರೀಕ್ಷೆಯಲ್ಲಿದ್ದಾರೆ. ವಿವಿಧ ವಿಭಾಗಗಳ ಚಿನ್ನ ಮತ್ತು ಕಂಚಿನ ಪದಕ ಪಂದ್ಯಗಳಲ್ಲಿ ಭಾರತೀಯ ಬಿಲ್ಲುಗಾರರು ಸ್ಪರ್ಧಿಸಲಿದ್ದಾರೆ. ಪ್ಯಾರಾ ರೀಕರ್ವ್ ಮಿಶ್ರ ತಂಡದ ಚಿನ್ನದ ಪದಕದ ಪಂದ್ಯದಲ್ಲಿ ಭಾರತದ ಭಾವನಾ ಮತ್ತು ಹರ್ವಿಂದರ್ ಸಿಂಗ್ ಜೋಡಿ ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದ ಫೈನಲ್ನಲ್ಲಿ ಭಾರತದ ಶೀತಲ್ ದೇವಿ ಸ್ಪರ್ಧಿಸುತ್ತಿದ್ದರೆ ಪ್ಯಾರಾ ಕಾಂಪೌಂಡ್ ಮಿಶ್ರ ತಂಡದ ಕಂಚಿನ ಪದಕದ ಪಂದ್ಯದಲ್ಲಿ ಶೀತಲ್ ದೇವಿ ಹಾಗೂ ಟೋಮನ್ ಕುಮಾರ್ ಜೋಡಿ ಕಣಕ್ಕಿಳಿಯಲಿದೆ. ಪ್ಯಾರಾ ರೀಕರ್ವ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ

0: ಭಾರತಕ್ಕೆ ಪದಕ ಖಚಿತವಾಗಿದೆ. ರಾಜಶ್ರೀ ಧನ್ರಾಜ್ ರಾಥೋಡ್ ಭಾರತದವರೇ ಆದ ಭಾವನಾ ಅವರನ್ನು ಎದುರಿಸಲಿದ್ದಾರೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ ಭಾರತದ ಸರಿತಾ ಹಾಗೂ ಪ್ಯಾರಾ ಕಾಂಪೌಂಡ್ ಪುರುಷರ ಕಂಚಿನ ಪದಕದಲ್ಲಿ ಟೋಮನ್ ಕುಮಾರ್ ಕಣದಲ್ಲಿದ್ದಾರೆ. 2026ರ ಏಷ್ಯನ್ ಗೇಮ್ಸ್ಗೆ ತೆರಳಲಿರುವ ಭಾರತೀಯ ತಂಡಕ್ಕೆ ನವದೆಹಲಿಯಲ್ಲಿ ನಿನ್ನೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರ ಸಮ್ಮುಖದಲ್ಲಿ ನಡೆದ ಸಮಾರಂಭದಲ್ಲಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ, ಕ್ರೀಡಾ ಕಾರ್ಯದರ್ಶಿ ಹರಿರಂಜನ್ ರಾವ್ ಹಾಗೂ ತಂಡದ ಮುಖ್ಯಸ್ಥ ಸಹದೇವ್ ಯಾದವ್ ಉಪಸ್ಥಿತರಿದ್ದರು. ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಣಾಸಿಯಲ್ಲಿ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ, ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45:40. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ ಮೈಸೂರು ರಾಮಕೃಷ್ಣನಗರ.
3: ಮಗ್ಗದ ಮನೆ.
4: ಕಂಗ್ರಾಟ್ಸ್ ಕಣೆ, MBBS ಸಿಕ್ತಂತೆ.
5: ಥ್ಯಾಂಕ್ ಯು.
4: ಯಾಕೆ ಖುಷಿಯಾಗಿರೋ ಬದಲು ಬೇಜಾರಾಗಿದ್ಯಲ್ಲ?
5: ಅಪ್ಪ ಮನೆ ಮಾಡ್ಕೊಡ್ತಾರಂತೆ, ನಾನೇ ಅಡ್ಗೆ ಮಾಡ್ಬೇಕಂತೆ. ಗ್ಯಾಸ್ಗೆ ಏನ್ ಮಾಡೋದು ಈ ಟೈಮ್ನಲ್ಲಿ?
4: ಅಯ್ಯೋ ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್ ನಲ್ಲಿ ಈಗ 10 kg ಸಿಲಿಂಡರ್ ಕನೆಕ್ಷನ್ ಸಿಗುತ್ತೆ.
6: ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
1: ಮೊದಲಿಗೆ ಕೇಳಿ SP ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿರುವ ಮರ್ಯಾದೆ ಮಹಲು ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಶ್ರೋತೃಗಳೇ, ಈ ಬೆಳಿಗ್ಗೆ 9 ಗಂಟೆಗೆ ಮೈಸೂರು ಜಿಲ್ಲೆಯಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಭಾರತ ಸರ್ಕಾರದ ಚುನಾವಣಾ ಆಯೋಗದ ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ ಹಾಗೂ ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಆರ್ ಐಶ್ವರ್ಯ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ದಿಗ್ವಿಜಯ್ ಬಿ. ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ವಾಣಿ ಜಯರಾಮ್ ಅವರು ಹಾಡಿರುವ ಚಲಗಾರ ಚಿತ್ರದ್ದು. ಶ್ಯಾಮಸುಂದರ ಕುಲಕರ್ಣಿ ಅವರ ಗೀತೆಗೆ ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದಾರೆ.

0: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ. ಮಗ್ಗದ
1: ಮನೆ. ಕಂಗ್ರಾಟ್ಸ್ ಕಣೆ, MBBS ಸಿಕ್ತಂತೆ.
2: ಥ್ಯಾಂಕ್ ಯು.
1: ಯಾಕೆ ಖುಷಿ ಆಗಿರೋ ಬದ್ಲು ಬೇಜಾರಾಗಿದ್ಯಲ್ಲ?
2: ಅಪ್ಪ ಮನೆ ಮಾಡ್ಕೊಡ್ತಾರಂತೆ, ನಾನೇ ಅಡ್ಗೆ ಮಾಡ್ಬೇಕಂತೆ. ಗ್ಯಾಸ್ ಗೆ ಏನ್ ಮಾಡೋದು ಈ ಟೈಮ್ ನಲ್ಲಿ?
1: ಅಯ್ಯೋ ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್ ನಲ್ಲಿ ಈಗ 10 kg ಸಿಲಿಂಡರ್ ಕನೆಕ್ಷನ್ ಸಿಗುತ್ತೆ.
3: ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.

ಕಾರ್ಯಕ್ರಮದ ಕಡೆಯ ಗೀತೆ ಚಕ್ರತೀರ್ಥ ಚಿತ್ರದ್ದು. ಪೀತಾಪುರಂ ನಾಗೇಶ್ವರ ರಾವ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ತರ ಸುಬ್ಬರಾವ್ ಅವರು. ಸಂಗೀತ ನಿರ್ದೇಶನ ಮಾಡಿದ್ದಾರೆ ಟಿ ಜಿ ಲಿಂಗಪ್ಪ.

0: www.newsonair.gov.in and News on AIR app. And with that, we end the morning news. Have a great day.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ವೀಳ್ಯದೆಲೆ ಮತ್ತು ಮುಟ್ಟಿದರೆ ಮುನಿ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸುತ್ತಾರೆ ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ ಕೇಳುಗರೆ. ನಾಸ್ತಿ ಮೂಲಂ ಅನೌಷಧಂ ಅಂತ ಹೇಳಲಾಗಿದೆ. ಅಂದರೆ ಭೂಮಿಯ ಮೇಲೆ ಔಷಧೀಯ ಗುಣಗಳು ಇಲ್ಲದೇ ಇರುವ ಸಸ್ಯಗಳೇ ಇಲ್ಲ. ಔಷಧೀಯ ಸಸ್ಯಗಳನ್ನು ಕೇವಲ ಔಷಧಿಯಾಗಷ್ಟೇ ಅಲ್ಲ, ಆಹಾರವಾಗಿಯೂ ಉಪಯೋಗಿಸಬಹುದು. ಈ ಆಹಾರವನ್ನು ನಿಯಮಿತವಾಗಿ ಉಪಯೋಗಿಸುತ್ತಾ ಬಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಕಾಯಿಲೆಗಳು ದೂರ ಸರಿಯುತ್ತವೆ. ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ತಂಬುಳಿ ಅಂತ ಏನು ಅಡುಗೆ ಮಾಡ್ತೇವೆ, ಅದು ತಂಪು ಹುಳಿ ಎನ್ನುವ ಸರಳ ಸುಲಭ ಆಹಾರ ಕಲ್ಪನ. ಇದರಲ್ಲಿ ಸೊಪ್ಪುಗಳನ್ನು ಉಪಯೋಗಿಸಿ ಅವುಗಳ ಪೋಷಕಾಂಶಗಳು ನಾಶವಾಗದ ರೀತಿಯಲ್ಲಿ ಶೀಘ್ರವಾಗಿ ತಯಾರಿಸಿ ಸೇವಿಸಬಹುದು. ಇಂದು ನಾನು ಆಹಾರವಾಗಿ ಬಳಸಲ್ಪಡುವ ಎರಡು ಔಷಧೀಯ ಸಸ್ಯಗಳ ಬಗ್ಗೆ ಹೇಳ್ತೇನೆ. ಮೊದಲನೆಯ ಔಷಧೀಯ ಎಲೆ ತಾಂಬೂಲ ಪತ್ರ ಅಥವಾ ವೀಳ್ಯದೆಲೆ. ಸಂಸ್ಕೃತದಲ್ಲಿ ನಾಗವಲ್ಲಿ ಅಂತ ಕರೆದಿದ್ದಾರೆ. ದೇವರ ಪೂಜೆಗೆ ಪ್ರಥಮ ಪ್ರಾಶಸ್ತ್ಯವಿರುವ ಈ ವೀಳ್ಯದೆಲೆಯನ್ನು ಅಲಂಕಾರಿಕ ಸಸ್ಯವಾಗಿಯೂ ಮನೆಯ ಎದುರುಗಡೆ ಬೆಳೆಯುವುದನ್ನು ನೋಡ್ತೇವೆ. ಆಹಾರ ಸೇವನೆಯ ನಂತರ ತಾಂಬೂಲ ಸೇವನೆಯಿಂದ ಬಾಯಿಯ ದುರ್ಗಂಧ ದೂರವಾಗಿ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ. ಈ ವೀಳ್ಯದೆಲೆಯ ತಂಬುಳಿ ಸೇವಿಸುವುದರಿಂದ ಅಜೀರ್ಣ, ಹೊಟ್ಟೆ ಉಬ್ಬರಿಸುವಿಕೆ, ವಾಕರಿಕೆ ಇವೆಲ್ಲ ಗುಣವಾಗುತ್ತದೆ. ಬಾಯಿ ರುಚಿಯನ್ನು ಇದು ಹೆಚ್ಚಿಸುತ್ತದೆ. ಕೆಮ್ಮು, ಕಫ, ಗಂಟಲು ನೋವು ಸಹ ಕಡಿಮೆಯಾಗಿ ಬಾಯಿ ಹುಣ್ಣು ವಾಸಿಯಾಗುತ್ತದೆ. ಒಸಡುಗಳ ಊತ ಅಥವಾ ಜಿಂಜವೈಟಿಸನ್ನು ಶೀಘ್ರವಾಗಿ ಗುಣಪಡಿಸುವ ಶಕ್ತಿ ಈ ವೀಳ್ಯದೆಲೆಗಿದೆ. ಇನ್ನು ಎರಡನೆಯ ಔಷಧೀಯ ಗಿಡ ನಿಮಗೆಲ್ಲ ಅಚ್ಚರಿ ಎನಿಸಬಹುದು. ಹೌದು, ನಾಚಿಕೆ ಮುಳ್ಳಿನ ಗಿಡ, ಅಂದರೆ ಮುಟ್ಟಿದರೆ ಮುನಿಗಿಡ. ಇದನ್ನು ಸಂಸ್ಕೃತದಲ್ಲಿ ಲಜ್ಜಾಲು ಎನ್ನುತ್ತಾರೆ. ಇದರ ಲ್ಯಾಟಿನ್ ಹೆಸರು ಮೈಮೋಸಾ ಪುಡಿಕ. ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಅಸಾಮಾನ್ಯವಾಗಿ ಹಬ್ಬುವ ಮುಳ್ಳಿನಿಂದ ಕೂಡಿದ ಕಳೆಗಿಡವಾಗಿಯೇ ಕಾಣೋದು. ಇದು ಔಷಧೀಯ ಗುಣಗಳ ಆಗರ. ಇದರ ಪ್ರಮುಖ ಗುಣವೇ ರಕ್ತಸಂಧಾನೀಯ ಗುಣ, ಅಂದರೆ ರಕ್ತಸ್ರಾವವನ್ನು ತಡೆಗಟ್ಟುವಂಥದ್ದು. ಸ್ತ್ರೀಯರಲ್ಲಿ ಅಧಿಕ ಋತುಸ್ರಾವ ಅಥವಾ ಮನೋರೇಜ್ಯ ಇದ್ದಾಗ ನಾಚಿಕೆ ಮುಳ್ಳಿನ ಗಿಡದ ಚಿಗುರನ್ನು ಹೂ ಸಮೇತ ಕಿತ್ತು ಚೆನ್ನಾಗಿ ತೊಳೆದು ಬಾಡಿಸಿ ತಂಬುಳಿ ತಯಾರಿಸಿ ಸೇವಿಸಿದರೆ ರಕ್ತಸ್ರಾವ ಗಣನೀಯವಾಗಿ ಕಡಿಮೆಯಾಗುತ್ತದೆ. ರಕ್ತಾಶಸ್ ಅಥವಾ ರಕ್ತಸ್ರಾವವಾಗುತ್ತಿರುವ ಮೂಲವ್ಯಾಧಿ ಉಂಟಾದರೆ ಮೊದಲ ಮನೆ ಮದ್ದಾಗಿ ನಾಚಿಕೆ ಮುಳ್ಳಿನ ತಂಬುಳಿ ರಕ್ತಸ್ರಾವವನ್ನು ಹತೋಟಿಗೆ ತರುತ್ತದೆ. ಅತಿಸಾರ, ಭೇದಿ ಉಂಟಾದಾಗಲೂ ಈ ತಂಬುಳಿ ತುಂಬ ಉಪಕಾರಿ. ತದನಂತರ ವೈದ್ಯರನ್ನು ಕಾಣುವುದು ಸಹ ಅಷ್ಟೇ ಮುಖ್ಯವಾದ ವಿಷಯವಾಗಿದೆ. ನಿಮಗೆ ತಂಬುಳಿ ತಯಾರಿಸುವ ಸಾಮಾನ್ಯ ವಿಧಾನ ಹೇಳಬೇಕೆಂದರೆ ಔಷಧೀಯ ಎಲೆ ಅಥವಾ ಸೊಪ್ಪನ್ನು ಶುಚಿಯಾಗಿ ತೊಳೆದು ತುಪ್ಪದಲ್ಲಿ ಲಘುವಾಗಿ ಬಾಡಿಸಿ ಸ್ವಲ್ಪ ತೆಂಗಿನ ತುರಿ, ಜೀರಿಗೆ, ಹಸಿಮೆಣಸು ಅಥವಾ ಕಾಳು ಮೆಣಸು ಸೇರಿಸಿ ನುಣ್ಣಗೆ ರುಬ್ಬಿ ಒಂದು ಬಟ್ಟಲು ಮಜ್ಜಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಸೈಂಧವ ಲವಣವನ್ನು ಸೇರಿಸಬೇಕು. ಕೊನೆಯಲ್ಲಿ ಒಣಮೆಣಸು, ಸಾಸಿವೆ ಹಾಗೂ ಕರಿಬೇವಿನ ಒಗ್ಗರಣೆ ಕೊಟ್ಟರೆ ಅತ್ಯಂತ ರುಚಿಕರ, ಆರೋಗ್ಯಕರ ತಂಬುಳಿ ಸಿದ್ಧವಾಗುತ್ತದೆ. ಈ ರೀತಿಯಾಗಿ ಔಷಧೀಯ ಸಸ್ಯಗಳನ್ನು ಆಹಾರವಾಗಿ ಸೇವಿಸುವುದರಿಂದ ನಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನಮಸ್ಕಾರ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವೀಳ್ಯದೆಲೆ ಮತ್ತು ಮುಟ್ಟಿದರೆ ಮುನಿ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:35. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಏನು ಇಬ್ರು ಬೇಜಾರಲ್ಲಿ ಕೂತಿದ್ದೀರಲ್ಲ?
5: ನಮ್ಮಿಬ್ರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ. ಅಯ್ಯೋ, ಇದು ಖುಷಿ ಪಡೋ ವಿಷಯ ತಾನೇ?
4: ಖುಷಿನೇ,
5: ಆದ್ರೆ ಮನೆ ಏನೋ ಇದೆ, ಗ್ಯಾಸ್ ಕನೆಕ್ಷನ್ ಏನ್ ಮಾಡೋದು?
4: ಅಷ್ಟೇನಾ, ಲಿಟಿಲ್ ಗ್ಯಾಸ್ ಅಂತ ಇದೆ, ಅಲ್ಲಿ ಇಮಿಡಿಯೇಟ್ ಆಗಿ 10 kg ಸಿಲಿಂಡರ್ ಹೊಸ ಕನೆಕ್ಷನ್ ಸಿಗುತ್ತೆ.
5: ಸದ್ಯ ಈಗ ಸಮಾಧಾನ ಆಯ್ತು.
6: ಲಿಟಿಲ್ ಗ್ಯಾಸ್ ಕಂಪನಿ ಗವರ್ಮೆಂಟ್ ಗ್ಯಾಸ್.

0: ಸ್ಟೋಸ್ ರೋಡ್, ನಜರ್ಬಾದ್, ಮೈಸೂರು.
1: ಕಾರ್ಯಕ್ರಮದ ಆರಂಭದಲ್ಲಿ ಸೀನಾ ಚಿತ್ರದ ಗೀತೆ ಹಾಡಿದ್ದಾರೆ ಹರಿಹರನ್ ಮತ್ತು ಚಿತ್ರ. ಸಾಹಿತ್ಯ ಕವಿರಾಜ್ ಅವರದು, ಸಂಗೀತ ಸಂಯೋಜಕರು ಎ.ಟಿ. ರವೀಶ್.

ಶ್ರೋತೃಗಳೇ ಗಮನಿಸಿ, ಈ ಬೆಳಿಗ್ಗೆ 9 ಗಂಟೆಗೆ ಮೈಸೂರು ಜಿಲ್ಲೆಯಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಭಾರತ ಸರ್ಕಾರದ ಚುನಾವಣಾ ಆಯೋಗದ ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ ಹಾಗೂ ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಆರ್ ಐಶ್ವರ್ಯ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ದಿಗ್ವಿಜಯ್ ಬಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕಾವ್ಯ ಚಿತ್ರದ ಗೀತೆಯನ್ನು. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಸಾಧು ಕೋಕಿಲ ಅವರದು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ. ಮಗ್ಗದ ಮನೆ.
1: ಪ್ರಿಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಕೇಳಿ ಸಂಗೀತದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಮಹಿಳೆ ಹಾಗೂ ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದೆ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರೊಂದಿಗೆ ಮಾತುಕತೆ.
2: ಅವರ ಮನೆಯಲ್ಲಿ ದೊಡ್ಡವರವರಿಗೆ ಗೈಡ್ ಮಾಡಬೇಕು, ಮಾರ್ಗದರ್ಶನ ನೀಡಬೇಕು. ನೋಡು, ಇದು ಈ ಟೈಮಲ್ಲಿ ಇದು ಮಾಡು, ಈ ಟೈಮಲ್ಲಿ ಇದು ಮಾಡು ಅಂದರೆ ನಮ್ಮ ಮಕ್ಕಳಿಗೆ ನಾವು ಮಾಡಿದ್ವಿ ಆ ಥರ. ಅವರು ಅದನ್ನೇ ಮುಂದುವರಿಸ್ಕೊಂಡು ಬಂದಿದ್ದರು. ಪ್ರಾರಂಭದಲ್ಲಿ ಮನೆಯಲ್ಲಿ ನಾವು ಏನು ಅವ್ರಿಗೆ ಮಾರ್ಗದರ್ಶನ ನೀಡ್ತೀವೋ ಅದ್ರ ಮೇಲೆ ಮುಂದುವರಿಸ್ಕೊಂಡು ಹೋಗ್ತಾರೆ ಮಕ್ಕಳು.
1: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
3: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಒಂದು ಪ್ರಕಟಣೆ. ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ ನಗರ ಪುನರ್ವಸತಿ ಕಾರ್ಯಕರ್ತರನ್ನು ಗೌರವಧನದ ಆಧಾರದ ಮೇಲೆ ಮೈಸೂರು ಹೂಟಗಳ್ಳಿ ನಗರಸಭೆಯಲ್ಲಿರುವ 2 ನಗರ ಪುನರ್ವಸತಿ ಕಾರ್ಯಕರ್ತರ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿರಬೇಕು. ವಯೋಮಿತಿ 18-45 ವರ್ಷ. ಪುರುಷ ಹಾಗೂ ಮಹಿಳೆ ವಿಕಲಚೇತನರಿಗೆ ಮಾತ್ರ ಅವಕಾಶವಿರುತ್ತದೆ. ಸದರಿ ಹುದ್ದೆಯು ಗೌರವಧನ ಆಧಾರಿತ ಹುದ್ದೆಯಾಗಿದ್ದು ಕಾಯಂ ಹುದ್ದೆಯಾಗಿರುವುದಿಲ್ಲ. ಆಸಕ್ತ ಅರ್ಹ ವಿಕಲಚೇತನರು ನಿಗದಿತ ಅರ್ಜಿ ನಮೂನೆಯನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳ ಕಚೇರಿ, ಪುಲಿಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿ ಕಚೇರಿ ಸಮಯದಲ್ಲಿ ಇದೇ ತಿಂಗಳ 15ನೇ ತಾರೀಖಿನವರೆಗೆ ಪಡೆಯಬಹುದಾಗಿರುತ್ತದೆ. ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಇದೇ ತಿಂಗಳ 18ನೇ ತಾರೀಖಿನ ಸಂಜೆ 5 ಗಂಟೆಯೊಳಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳ ಕಚೇರಿ, ತಿಲಕ್ ನಗರ, ಪುಲಿಕೇಶಿ ರಸ್ತೆ, ಮೈಸೂರು, ಇಲ್ಲಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0821-24-30-333. ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇರುವ ಜೀವನ ಚಕ್ರ ಚಿತ್ರದ್ದು. ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದ್ರೆ ಯಾರೇ ಒಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
1: ಆರ್ಬಿಐ ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
2: ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ವಿಷಯ: ಎದೆನೋವು ಹೃದಯಾಘಾತದ ಲಕ್ಷಣವೇ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಸಂತೋಷ್, ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್ ಹಾಗೂ ತೇಜಸ್ವಿನಿ ಗಿರೀಶ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು. ಈ ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪುನೇರಳೆಯಲ್ಲಿ ಎಲೆ ಗುಣಮಟ್ಟ ಪರೀಕ್ಷೆಯ ಮಹತ್ವ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್. ಪ್ರಸ್ತುತಿ ಎನ್ ಕೇಶವಮೂರ್ತಿ.
3: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
4: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
5: ಇದೇ ಶನಿವಾರ 12 ರಾತ್ರಿ 8 ಕೇಳಿ ಕಥಾನಾಟಕ ಒಂದು ದಹನದ ಕಥೆ. ಬಾನುಲಿಗೆ ಅಳವಡಿಸಿದ್ದಾರೆ ರಾಜಪ್ಪ ದಳವಾಯಿ.
6: ಊರಂಗೆಯ ಮಗ, ನಿನಗಾರ ಬರೀ ಮಾತಾಡಿಸಿಲ್ಲ, ನಮಗೆ ಊರ್ ಪಂಚಾಯತಿ ಮಾಡಿ ಬಹಿಷ್ಕಾರನೇ ಹಾಕ್ಬಿಟ್ಟವ್ರೆ.
7: ಅಜ್ಜಿ, ಅಳೋದ್ರಿಂದ ಪ್ರಯೋಜನವಿಲ್ಲ, ಊರ್ ಸಂಬಂಧ ಹರಿತು ಅಂತ ತಿಳ್ಕೊ.
3: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
4: ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
3: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ.
4: ಹಳ್ಳಿ

0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆ ಹಾಲು ಸಕ್ಕರೆ ಚಿತ್ರದ್ದು. ರಾಜೇಶ್ ಕೃಷ್ಣನ್ ಮತ್ತು ಸುಮಾ ಶಾಸ್ತ್ರಿ ಅವರು ಹಾಡಿರುವ ಈ ಗೀತೆಯ ರಚನೆಕಾರರು ಕೆ ಕಲ್ಯಾಣ್, ಸಂಗೀತ ನಿರ್ದೇಶಕರು ಎಲ್ ಎನ್ ಶಾಸ್ತ್ರಿ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 9:00. ಮೈಸೂರು ಜಿಲ್ಲೆಯಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಭಾರತ ಸರ್ಕಾರದ ಚುನಾವಣಾ ಆಯೋಗದ ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ ಹಾಗೂ ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಆರ್ ಐಶ್ವರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಿಗ್ವಿಜಯ್ ಬಿ.
1: ಕೇಳುಗರೆ ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈ ವಿಚಾರವಾಗಿ ಮಾತಾಡಲಿಕ್ಕೆ ಇದ್ದೇವೆ. ಇದು ಇತ್ತೀಚಿನ ದಿನದಲ್ಲಿ ದೇಶದಲ್ಲಿ ಬಹಳ ಚರ್ಚೆ ಆಗ್ತಾ ಇರೋಂಥ ವಿಷಯ. ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಬಹಳಷ್ಟು ಜನಗಳಿಗೆ ಇದ್ರ ಬಗ್ಗೆ ಗೊಂದಲ ಕೂಡ ಇದೆ. ಈ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾರತ ಸರ್ಕಾರದ ಚುನಾವಣಾ ಆಯೋಗದ ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ ಹಾಗೂ ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಆರ್ ಐಶ್ವರ್ಯ ಮೇಡಮ್ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ತೆ
1: ಮೇಡಮ್. ನಿಮ್ಗೆ ಈಗಾಗಲೇ ಗೊತ್ತಿದೆ ಎಸ್ಐಆರ್ ಬಹಳ ಬೂಮಿಂಗ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹಳಷ್ಟು ಜನಗಳಿಗೆ ಗೊಂದಲ ಇದೆ ಎಸ್ಐಆರ್ ಅಂದ್ರೆ ಏನು ಅಂತ. ಆ್ಯಕ್ಚುಲಿ ಈಗಾಗಲೇ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ, ಬಹಳಷ್ಟು ಜನ ಸಬ್ಮಿಟ್ ಮಾಡಲಿಕ್ಕೆ ಆಗಿಲ್ಲ. ಆ ವಿಚಾರವಾಗಿ ಒಂದು ಸಣ್ಣದಾಗಿ ಒಂದು ಮಾಹಿತಿ ಕೊಡ್ಬೋದಾ ಎಸ್ಐಆರ್ ಅಂದರೆ ಏನು ಅಂತ ಹೇಳಿ?
2: ಮೊದಲನೆಯದಾಗಿ ಎಸ್ಐಆರ್ ಅಂತ ಹೇಳಿದ್ರೆ ಸಮಗ್ರವಾದಂತಹ ಮತದಾರರ ಪಟ್ಟಿಯ ಪರಿಷ್ಕರಣೆ. ಇಡೀ ಮತದಾರರ ಪಟ್ಟಿಯನ್ನು ಫ್ರಮ್ ಸ್ಕ್ರ್ಯಾಚ್ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಅಂದರೆ ಅಧಿಕಾರಿಗಳು ಪ್ರತಿಯೊಬ್ಬರ ಮನೆಗೂ ಕೂಡ ಭೇಟಿ ನೀಡಿ ಪ್ರತಿಯೊಬ್ಬ ಮತದಾರರ ವಿವರಗಳನ್ನ ಕೂಡ ಕಲೆ ಹಾಕಿ ಅವರು ಅರ್ಹರಿದಾರಾ ನಮ್ಮ ಮತದಾರರ ಪಟ್ಟಿಯಲ್ಲಿ ಸೇರೋದಕ್ಕೆ ಅಂತ ಪ್ರತಿಯೊಬ್ಬರನ್ನು ಕೂಡ ಪರಿಶೀಲಿಸ್ತಾರೆ. ಪರಿಶೀಲಿಸಿ ಮಾಡುವಂತಹ ಒಂದು ಫ್ರೆಶ್ ಮತದಾರರ ಪಟ್ಟಿಯನ್ನು ನಾವು ಜನರೇಟ್ ಮಾಡ್ತೀವಿ. ಇದಾದ ಮೇಲೆ ಅದು ಈ ಸಮಗ್ರ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಂತ ಹೇಳಿದ್ರೆ ಇನ್ನೊಂದು ಇದೆ, ಪ್ರತಿ ವರ್ಷ ಮಾಡ್ತೀವಿ ನಾವು SSR ಅಂತ, ಸ್ಪೆಷಲ್ ಸಮರಿ ರಿವಿಷನ್ ಅಂತ ಹೇಳ್ತೀವಿ. ಅದರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನೀಡ್ ಬೇಸಿಸ್ ಮೇಲೆ ಮಾಡ್ತೀವಿ. ಯಾರು ಫಾರ್ಮ್ 6 ಕೊಡ್ತಾರೆ ಅಂದ್ರೆ ಹೊಸ ಮತದಾರರ ಒಂದು ಅರ್ಜಿಯನ್ನ ಕೊಡ್ತಾರೆ,
1: ಮತ್ತೆ 18 ವರ್ಷ
2: ಅದ ನಂತರ ಕೊಡ್ತಾರೆ. ಮತ್ತೆ ಫಾರ್ಮ್ 7 ಏನು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗೋದಕ್ಕೆ ಯೂಶಲಿ ಮರಣ ಹೊಂದಿರುವಂತಹ ಮತದಾರರದ್ದು ಫಾರ್ಮ್ 7 ಹಾಕೊಳ್ತೀವಿ. ಫಾರ್ಮ್ 8 ಅಂತ ಹೇಳಿದ್ರೆ ಯಾವ್ದಾದ್ರು ಮಾಡಿಫಿಕೇಶನ್ಸ್ ಅಥವಾ ಚೇಂಜಸ್ ಇದ್ರೆ, ಹೆಸರಲ್ಲಿ ಏನೋ ತಪ್ಪಾಗಿರಬಹುದು, ಕಾಗುಣಿತ ತಪ್ಪಾಗಿರಬಹುದು, ಅಥವಾ ನಿಮ್ಮ ಫೋನ್ ನಂಬರ್ ಅಪ್ಡೇಷನ್ಸ್ ಇರಬಹುದು, ಅಥವಾ ನಿಮ್ಮ ವಿಳಾಸದಲ್ಲಿ ಯಾವ್ದಾದ್ರು ಒಂದು ಮಾಡಿಫಿಕೇಶನ್ಸ್ ಇರಬಹುದು, ಅಂತಹ ಒಂದು ವಿಚಾರಗಳಿದ್ರೆ ಅವಾಗ ಫಾರ್ಮ್ 8 ಕೊಡ್ತಾರೆ. ಅಂದ್ರೆ ನೀವು ಯಾವ ಅರ್ಜಿಗಳನ್ನ ಕೊಡ್ತೀರಾ ಅವರದ್ರಲ್ಲಿ ಮಾತ್ರ ಏನು ರಿಕ್ವೈರ್ಡ್ ಚೇಂಜಸ್ ಇದೆ ಅವುಗಳನ್ನ ನಾವು ಚೇಂಜಸ್ನ ಮಾಡಿ ಕೊಡ್ತೀವಿ. ಆದ್ರೆ ಎಸ್ಐಆರ್ ಅಲ್ಲಿ ನಾವು ಡೀಟೇಲ್ ಆಗಿ ಎಂಟೈರ್ ಮತದಾರರ ಪಟ್ಟಿಯನ್ನೇ ನಾವು ಫ್ರಮ್ ಸ್ಕ್ರಾಚ್ ಬಿಲ್ಡ್ ಮಾಡ್ತೀವಿ.
1: ಅಂದ್ರೆ ಮೇಡಮ್ ಯಾಕೆ ಇದನ್ನ ಮಾಡಬೇಕು ಅಂತ ಅನ್ಸಿದ್ದು ಚುನಾವಣಾ ಆಯೋಗಕ್ಕೆ?
2: ಅಂದ್ರೆ ನೋಡಿ, ಇವಾಗ ಕರ್ನಾಟಕದ ವಿಚಾರವನ್ನ ತೆಗೆದುಕೊಂಡ್ರೆ 2002 ನಾವು ಹಿಂದಿನ ಎಸ್ಐಆರ್ ನ ಮಾಡಿರುವಂತಹದ್ದು. ಇವಾಗ ನಾವು ಇವಾಗ 2026 ಸುಮಾರು ಒಂದು 24 ವರ್ಷಗಳೇ ಕಳೆದು ಹೋಗಿವೆ. ಈ 24 ವರ್ಷದಲ್ಲಿ ಅನೇಕ ಜನ ಮತದಾರರು ಮರಣ ಹೊಂದಿರಬಹುದು. ಅಂತಹ ಮತದಾರರನ್ನೆಲ್ಲ ನಾವು ಒಂದು SSR ಅಲ್ಲಿ ನಮ್ಮ BLO ಅಂದ್ರೆ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಅವರು ಅದನ್ನೆಲ್ಲ ಕೂಡ ಫಾರ್ಮ್ 7 ಹಾಕೊಂಡು ಅವರ ಮತದಾರರ ಪಟ್ಟಿಯಿಂದ ಅವರನ್ನ ತೆಗಿತಾ ಇದ್ರೂ ಕೂಡ ಕೆಲವೊಂದು ಹಾಗೆ ಉಳ್ಕೊಂಡಿರೋಂತಹ ಚಾನ್ಸಸ್ ಇರುತ್ತೆ. ಮತ್ತೆ ಹೊಸ ಮತದಾರರನ್ನು ಕೂಡ ನಾವು ಆಡ್ ಮಾಡಬೇಕಾಗಿರುತ್ತೆ. ಮತ್ತೆ ಕೆಲವೊಂದು ನಕಲಿ ಮತದಾರರು ಉಳ್ಕೊಂಡಿರೋಂತಹ ಸಾಧ್ಯತೆಯೂ ಇರುತ್ತೆ. ಆದ್ರಿಂದ ಎಲ್ಲವನ್ನೂ ಕೂಡ ಸಮಗ್ರವಾದ ದಾಖಲೆಗಳ ಪರಿಶೀಲನೆಯ ಮೂಲಕ ನಾವು ಬೇಸಿಕ್ ಇಂದ ಮಾಡಿದ್ರೆ ಈ ಎಲ್ಲಾ ಒಂದು ವ್ಯತ್ಯಾಸಗಳನ್ನು ಕೂಡ ನಾವು ನಿವಾರಿಸಿಕೊಳ್ಳಬಹುದು, ಮತ್ತು ಒಂದು ಶುದ್ಧವಾದಂತಹ ಮತದಾರರ ಪಟ್ಟಿಯನ್ನ ನಾವು ಮಾಡಬಹುದಾಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಎಂಟೈರ್ ಎಕ್ಸಸೈಸ್ ನ ಮಾಡ್ತೀವಿ.
1: ಮೇಡಮ್ ಈಗ ಈ ಪ್ರಕ್ರಿಯೆ ನಮ್ಮ ರಾಜ್ಯದಲ್ಲಿ ಯಾವ ಹಂತದಲ್ಲಿದೆ?
2: ಇದು ಆಕ್ಚುಲಿ ನಾವು ಮ್ಯಾಪಿಂಗ್ ಇಂದ ಶುರು ಮಾಡಿದ್ವಿ. ಪ್ರತಿಯೊಬ್ಬರ ಹೆಸರನ್ನು ಕೂಡ ಅವರ ಫೈನಲ್ ಮತದಾರರ ಪಟ್ಟಿಯಲ್ಲಿ ಇದ್ರೆ ಅಂತಹವರ ಹೆಸರು 2002 ಮತದಾರರ ಪಟ್ಟಿಯಲ್ಲಿ ಇದೆಯಾ ಒಂದು. ಎರಡನೇದು, ಅವ್ರಿಗೆ ಆವಾಗ 18 ಆಗಿಲ್ಲ ಅಂತ ಹೇಳಿದ್ರೆ 2002 ಅವರ ತಂದೆ ಅಥವಾ ತಾಯಿ ಹೆಸರು ಅದರಲ್ಲಿ ಇರಬೇಕಾಗತ್ತೆ. ಅದರಿಂದ ಇವರು ಭಾರತೀಯ ನಾಗರಿಕರು ಅನ್ನೋದನ್ನ ಚೆಕ್ ಮಾಡಿಕೊಂಡು ಮಾಡೋದಕ್ಕೋಸ್ಕರ ಈ ಒಂದು ರೀತಿಯಲ್ಲಿ ನಾವು ಮಾಡ್ತಾ ಇದೀವಿ. ಸೊ ಅದು ಮ್ಯಾಪಿಂಗ್ ಹಂತ ಆದ ಮೇಲೆ ಮನೆ ಮನೆಗೆ ನಮ್ಮ ಮತಗಟ್ಟೆಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸೊ ಅವರು ಭೇಟಿ ಕೊಟ್ಟದಕ್ಕೆ ಶುರು ಮಾಡಿರುವಂತಹ ದಿನಾಂಕ ಅಂತ ಹೇಳಿದ್ರೆ 30/6/2026 ಅವರು ಭೇಟಿ ಕೊಡ್ತಾ ಇದ್ದಾರೆ. ಈ ಭೇಟಿ ಕೊಟ್ಟು ಮತ್ತೆ ಅವರು ಏನು

0: ಎನ್ಯುಮರೇಷನ್ ಫಾರ್ಮ್ಸ್ ಅಂತ ನಾವು ಕೊಟ್ಟಿದ್ವಿ, ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಅವೆಲ್ಲವನ್ನು ಕೂಡ ಡಿಜಿಟಲೀಕರಣ ಮಾಡಿ ಈಗ ಪ್ರೆಸೆಂಟ್ ಆಗಿ ಅದು ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಸ್ಟೇಜ್ ಅಲ್ಲಿ ಇದೆ.
1: ಓಕೆ, ಈ ಕುರಿತಾಗಿ ನಮ್ಮ ಜನರು ನೆಕ್ಸ್ಟ್ ಇನ್ ಸ್ಟೆಪ್ ತಗೋಬೇಕು ಅಂದ್ರೆ, ಈಗ ಸಬ್ಮಿಟ್ ಮಾಡಿದ್ದಾರೆ,
0: ಹೌದು,
1: ಸಬ್ಮಿಟ್ ಮಾಡಿ ಸುಮ್ಮನೆ ಕೊಡ್ಬೇಕಾ?
0: ಇಲ್ಲ,
1: ನಾವೇನ್ ಮಾಡ್ಬೇಕು?
0: ಈಗ ಸಬ್ಮಿಟ್ ಮಾಡಿದರೆ ಡ್ರಾಫ್ಟ್ ರೋಲ್ ಕೂಡ ಪಬ್ಲಿಷ್ ಆಗಿದೆ. ಅವರು ಕರಡು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಎರಡು ವಿಧಾನ ಇದೆ ಅದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ. ಒಂದು voters.eci.gov.in ಅನ್ನ ವೆಬ್ಸೈಟ್ ಮೂಲಕ ಚೆಕ್ ಮಾಡ್ಕೊಳ್ಬಹುದು.
1: voters.eci.gov.in
0: ಅದರ ಮೂಲಕ ಅದನ್ನ ಪರಿಶೀಲನೆ ಮಾಡ್ಕೊಳ್ಬಹುದು. ಅದು ಬಿಟ್ಟರೆ ಸಿಇಒ ಕರ್ನಾಟಕ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಮೂಲಕ ಕೂಡ ಪರಿಶೀಲನೆ ಮಾಡ್ಕೊಳ್ಬಹುದಾಗಿರುತ್ತೆ. ಅಥವಾ ಅವರ ಮತಗಟ್ಟೆ ಏನಿದೆ, ಆ ಮತಗಟ್ಟೆಗೆ ಹೋದ್ರೆ ಅಲ್ಲಿಯ ಮತಗಟ್ಟೆ ಅಧಿಕಾರಿಗಳು ಒಂದು ಡ್ರಾಫ್ಟ್ ರೋಲ್ದು ಒಂದು ಕಾಪಿ ಇಟ್ಕೊಂಡಿರ್ತಾರೆ, ಅದ್ರ ಮೂಲಕ ಫಿಸಿಕಲ್ ಭೌತಿಕವಾಗಿ ಪರಿಶೀಲನೆ
1: ಮತಗಟ್ಟೆಯಲ್ಲಿ ಅಧಿಕಾರಿಗಳು ಇರ್ತಾರ?
0: ಬಿಎಲ್ಒಗಳು ಇರ್ತಾರೆ.
1: ಓಕೆ, ಯಾಕೆಂದ್ರೆ ಈಗ ಶಾಲೆಗಳು ನಡೀತಾ ಇರುತ್ತೆ, ಶಾಲೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಲೆಗಳಲ್ಲೇ ತಾನೇ ಮತಗಟ್ಟೆ ಇರುವಂತದ್ದು, ಅಲ್ಲೆಲ್ಲ ಅಧಿಕಾರಿಗಳು ಇರ್ತಾರೆ,
0: ಸಿಗ್ತಾರೆ.
1: ಓಕೆ, ಈಗ ಇನ್ನೊಂದು ನೀವು ಹೇಳಿದ್ರೆ ನಾನು ಇನ್ನೊಮ್ಮೆ ಹೇಳ್ಬಿಡ್ತೀನಿ ನಮ್ಮ ಕೇಳಿದ್ರೆ, voters.eci.gov.in ನೀವು ಚೆಕ್ ಮಾಡ್ಕೋಬಹುದು. ಹಾಗೆ ಸಿಇಒ ಕರ್ನಾಟಕ ಅಲ್ವಾ ಮೇಡಮ್? ಆಮೇಲೆ ಇನ್ನೊಂದು, ನಾವು ಇದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗಲೂ ಕೂಡ ಬೇರೆ ಬೇರೆ ವೆಬ್ಸೈಟ್ಗಳೆಲ್ಲ ಬಂದ್ಬಿಡ್ತವೆ ಅಲ್ವಾ? ಅದನ್ನ ಯಾವುದು ಅಂತ ನಮ್ಮ ಸರ್ಕಾರದ್ದೇ ಯಾವುದು ಅಂತ ಹೇಳ್ಕೊಂಡು ಸ್ವಲ್ಪ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಮೊದಲು ಯಾವ್ದು ಬರುತ್ತೆ ಅಲ್ವಾ, ಫಸ್ಟ್ ಯಾವ್ದು ಬರುತ್ತೆ ಅದೇ ನಮ್ಮ
0: ಜಿಒವಿ.ಇನ್ ಅಂತ ಇರುತ್ತೆ ಸರ್ಕಾರಿ ವೆಬ್ಸೈಟ್ಗಳಿಗೆ.
1: ಜಿಒವಿ.ಇನ್
0: ಇರುವಂತ ವೆಬ್ಸೈಟ್ ಅನ್ನ ಅವ್ರು ನೋಡಬೇಕು.
1: ಈಗ ಡ್ರಾಫ್ಟ್ ನೀವು ಹೇಳಿದ್ರಿ, ಆ ಡ್ರಾಫ್ಟ್ ಅಲ್ಲಿ ನಮ್ಮ ಹೆಸರು ಇದೆ ಅಂತ ಅಂದ್ಮೇಲೆ ನಾವೇನ್ ಮಾಡ್ಬೇಕು?
0: ನಿಮ್ಮ ಹೆಸರು ಇದ್ರೆ ಅದು ಫೈನಲ್ ರೋಲ್ಗೆ ಬರುತ್ತೆ.
1: ಏನು ಮಾಡಂಗಿಲ್ಲ,
0: ಏನು ಮಾಡೋ ಹಾಗಿಲ್ಲ. ಡ್ರಾಫ್ಟ್ ರೋಲ್ ಅಲ್ಲಿ ಇದ್ರೆ ಸರಿ, ಏನು ತೊಂದರೆ ಇಲ್ಲ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಡ್ರಾಫ್ಟ್ ರೋಲ್ ಅಲ್ಲಿ ಇದ್ದು ಕೂಡ ನಿಮಗೆ ನೋಟಿಸ್ಗಳು ವಿತರಣೆಯಾಗಿರುತ್ತೆ. ಅದಕ್ಕೆ ಏನು ಕಾರಣಗಳಿರುತ್ತೆ ಅಂತ ಹೇಳಿದ್ರೆ, ಕೆಲವೊಂದ್ಸತಿ ನೀವು ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಟ್ಟಿರ್ತೀರ, ಆದ್ರೆ ನೋ ಮ್ಯಾಪಿಂಗ್ ಆಗಿರೋಂತಹ ಪ್ರಕರಣಗಳಿರುತ್ತೆ. ಅಂದ್ರೆ ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ 2002 ಎಪಿಕ್ ಕಾರ್ಡ್ಗೆ ಅದು ಮ್ಯಾಚ್ ಆಗಿರೋದಿಲ್ಲ. ಮ್ಯಾಚ್ ಆಗಿಲ್ಲದೆ ಇರಬೇಕಾದ್ರೆ ನೋಟಿಸ್ ನ ಕೊಡ್ತಾರೆ. ಅಥವಾ ಕೆಲವೊಂದು ಅನಾಮಲೀಸ್ ಅಂತ ಹೇಳ್ತೀವಿ ನಾವು, ಅಂತ ಹೇಳಿದ್ರೆ ಸಪೋಸ್ ನಿಮ್ಮ ಮತ್ತೆ ನಿಮ್ಮ ತಂದೆಯ ಏಜ್ ನಲ್ಲಿನ ಡಿಫರೆನ್ಸು ಬರೀ 10 ಇರುತ್ತೆ, 15 ಇರುತ್ತೆ. ಅಥವಾ ನಿಮ್ಮ ತಂದೆ ಹೆಸರು 2002 ಇದ್ದಿದ್ದೇ ಬೇರೆ ಇರುತ್ತೆ, ಈವಾಗ್ಲೇ ಬೇರೆ ಹೆಸರು ಇರುತ್ತೆ.
1: ಸರಿ,
0: ಸೊ ಆ ತರ ಅಂತ ಅನಾಮಲೀಸ್ ಇರೋಂತಹ ಸಾಧ್ಯತೆನೂ ಕೂಡ ಇರುತ್ತೆ. ಇಂತಹ ಎರಡು ಪ್ರಕರಣಗಳಲ್ಲಿ ನಿಮಗೆ ನೋಟಿಸ್ ಜಾರಿ ಆಗುತ್ತೆ. ನೋಟಿಸ್ ಜಾರಿ ಆದಾಗ ಬಹಳ ಸರಳ ವಿಧಾನ, ನೀವು ನಿಮ್ಮ 11 ದಾಖಲೆಗಳನ್ನ ನಾವು ಹೇಳ್ತೀವಿ, ಆ 11 ದಾಖಲೆಗಳಲ್ಲಿ ಯಾವ್ದಾದ್ರು ಒಂದು ಅಥವಾ ಎರಡು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ನಿಮಗೆ ನೋಟಿಸ್ ಎಲ್ಲಿಗೆ ನೀವು ಸಬ್ಮಿಟ್ ಮಾಡಬೇಕು ಅಂತ, ಯಾವ ಮತಗಟ್ಟೆಯ ಜಾಗ ಮತ್ತೆ ಅಧಿಕಾರಿಯ ಹೆಸರನ್ನ ನಮೂದಿಸಿರ್ತಾರೆ ಮತ್ತೆ ಯಾವ ಹಿಯರಿಂಗ್ ಡೇಟ್ ಕೊಟ್ಟಿರ್ತಾರೆ, ಅಲ್ಲಿಗೆ ಹೋಗಿ ನೀವು ಅದನ್ನ ಸಬ್ಮಿಟ್ ಮಾಡಿದ್ರೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಎಲ್ಲವೂ ಕೂಡ ಸರಿಯಾಗಿದ್ರೆ ಅದನ್ನ ಆಕ್ಸೆಪ್ಟ್ ಮಾಡ್ತಾರೆ. ಆಕ್ಸೆಪ್ಟ್ ಮಾಡಿದ್ರೆ ನಿಮ್ದು ಫೈನಲ್ ಮತದಾರರ ಪಟ್ಟಿ ಏನ್ ಬರುತ್ತೆ ಅದರಲ್ಲಿ ನಿಮ್ಮ ಹೆಸರು ಬರುತ್ತೆ.
1: ಈಗ 11 ದಾಖಲೆಗಳಂತ ಏನ್ ಹೇಳಿದ್ರೆ, 11 ದಾಖಲೆಗಳು ಯಾವ್ದಾದ್ರು ದಾಖಲೆ ಕೊಟ್ಟರೆ ಆಗುತ್ತೆ ಅಲ್ವಾ?
0: ಆ 11 ದಾಖಲೆಯಲ್ಲಿ ಯಾವ್ದಾದ್ರು
1: ಒಂದು ದಾಖಲೆ ಕೊಟ್ಟರೆ ಆಗುತ್ತೆ. ಈಗ ನೀವು ಹೇಳಿದ್ರಿ ನೋಟಿಸ್ ಕೊಡ್ತಾರೆ ಅಂತ ಹೇಳಿ, ನೋಟಿಸ್ ಈಗ ಮನೆ ಕೊಡುವಂತದ್ದ ಇಲ್ಲ
0: ಮನೆಗೆ
1: ಬಂದು
0: ಮನೆಗೆ ನೋಟಿಸ್ ಕೊಡ್ತಾರೆ?
1: ಈ ತರ ನಿಮ್ಮ ಹೆಸರು ತಪ್ಪಾಗಿದೆ, ಇಲ್ಲ ತಂದೆ ಹೆಸರು ಏನೋ ಸಮಸ್ಯೆ ಇದೆ ಅಂದ್ರೆ ಅವರೇ ಖುದ್ದಾಗಿ ಕೊಡ್ತಾರೆ.
0: ಹೌದು, ಬಿಎಲ್ಒ ಅಧಿಕಾರಿಗಳೇ ಬಂದು ಕೊಡ್ತಾರೆ.
1: ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹೆಸರು ಕರೆಕ್ಟ್ ಆಗಿದೆ, ನಿಮ್ಮ ನಮೂದನೆ ಕೊಟ್ಟಂತಹ ಎಲ್ಲ ದಾಖಲೆ ಸರಿ ಇದೆ ಅಂತ ಅನ್ಕೋಬಹುದು.
0: ಚೆಕ್ ಮಾಡ್ಕೋಬೇಕು ಡ್ರಾಫ್ಟ್ ಕರಡು ಮತದಾರರ ಪಟ್ಟಿಲಿ. ಯಾಕೆಂದ್ರೆ ಬಹಳಷ್ಟು ಸಲ ಏನಾಗುತ್ತೆ ಅಂದ್ರೆ, ಅವರು ನೋಟಿಸ್ ಕೊಡಕ್ ಬಂದಾಗ ಇದು ಇವ್ರ ಮನೇಲಿಲ್ಲ ಅಂತ ಹೇಳಿದ್ರೆ ಅವಾಗೆಲ್ಲ ಒಂದು ಸ್ವಲ್ಪ ನ್ಯೂನತೆಗಳಾಗೋ ಚಾನ್ಸಸ್ ಇರುತ್ತೆ. ಆದರೂ ಕೂಡ ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕನಿಷ್ಠ 2 ಆದರೂ ಅವರು ಹಿಯರಿಂಗ್ ಡೇಟ್ ನ ಕೊಟ್ಟೆ ಕೊಡ್ತಾರೆ. ಅವ್ರಿಗೆ ಆ ದಿನಾಂಕದಂದು ಬರಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಮತದಾರರಿಗೆ, ಅವರು 2 ದಿನಾಂಕ ತೆಗೆದುಕೊಂಡು ಆವತ್ತು ಹೋಗಿ ಇವರು ಏನು ದಾಖಲೆಗಳಿವೆ ಅದನ್ನು ಅವ್ರಿಗೆ ಪರಿಶೀಲನೆ.
1: 2 ಅವಕಾಶಗಳನ್ನು ಕೊಡ್ತಾ ಇದ್ರಿ, ಆ 2 ಅವಕಾಶಗಳನ್ನ ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ.
0: ಹಾ, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಫಾರಂ 6
1: ಹಾಕೊಂಡು
0: ಮತ್ತೆ ಬೇಸಿಕ್ ಇನ್ಸ್ಟ್ರಕ್ಟ್.
1: ಓಕೆ ಮೇಡಮ್, ಏನೀಗ SIR ಏನ್ ಮಾಡ್ತಾ ಇದ್ದೀರಲ್ಲ, ಈ ಮಾಡಿದ್ಮೇಲೆ ಹೊಸ ಐಡಿ ಕಾರ್ಡ್ ಏನೋ ಕೊಡ್ತಾ ಇದೀರಾ? ಯಾಕೆಂತಂದ್ರೆ ಈಗ ಹಳೆ ಐಡಿ ಕಾರ್ಡ್ ನಮ್ಮ ಹತ್ರ ಇದೆ, ಈ ಹೊಸ ಐಡಿ ಕಾರ್ಡ್ ಸ್ವಲ್ಪ ಡಿಜಿಟಲೈಸ್ ಆಗಿ ಬಂದ್ಬಿಟ್ಟಿದೆ ಒಂಥರ, ಅದೇ ಹಳೆ ಐಡಿ ಕಾರ್ಡ್ನೇ ನಾವು ಯೂಸ್ ಮಾಡೋದು ಹೇಗೆ?
0: ಇವಾಗ ಯಾರು ಹೊಸ ಮತದಾರರು ಇರ್ತಾರೆ, ಫಾರಂ 6 ಹಾಕಿ ಹೊಸದಾಗಿ ಮತದಾರರ ಪಟ್ಟಿಯಾಗಿ ಸೇರ್ಪಡೆ ಆಗಿರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಭೌತಿಕವಾಗಿ ಅವ್ರಿಗೆ ಎಪಿಕ್ ಕಾರ್ಡ್ ಸಿಗುತ್ತೆ.
1: ಹೊಸದಕ್ಕೆ 18 ಆದವರಿಗೆ.
0: ಎಸ್, ಇಲ್ಲದೆ ಇರೋರು ಈ ಎಪಿಕ್ ನ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು, ನಿಮ್ಗೆ ಅರ್ಜೆಂಟ್ ಬೇಕು ಅಂತ ಈ ಎಪಿಕ್ ಡೌನ್ಲೋಡ್ ಮಾಡ್ಕೊಳ್ಬಹುದು ಎಲ್ಲಾರ್ಗೂ. ಅದು
1: ಅಂದ್ರೆ ಈಗ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಬೇಕು ಅಂತಂದ್ರೆ ಅವ್ರು ಖುದ್ದಾಗಿ
0: ಈ ಎಪಿಕ್ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇವಾಗ ನೀವು ಫೋಟೋ ಚೇಂಜ್ ಮಾಡ್ಬೇಕು, ಫಾರ್ಮೇಟ್ ಹಾಕಿ ಫೋಟೋ ಅಪ್ಡೇಷನ್ ಮಾಡ್ಕೊಂಡು ಮಾಡಬಹುದು. ಅವೆಲ್ಲವೂ ಕೂಡ ಪ್ಯಾರಲಲ್ ಆಗಿ ನಡೀತಿದೆ, ಇದು ನಡೀತಾ ಇದೆ ಅಂತ ಯಾವ ಸ್ಟಾಪ್ ಆಗಿಲ್ಲ. ಫಾರಂ 6 ಸಬ್ಮಿಟ್ ಮಾಡಬಹುದು, ಫಾರಂ 7, ಫಾರಂ 8.

0: ಫಾರ್ಮ್ 6 ಅನ್ನು ಸಬ್ಮಿಟ್ ಮಾಡಿ, ಅದರ ಜೊತೆಗೆ ಒಂದು ಡಿಕ್ಲರೇಷನ್ ಫಾರ್ಮ್ ಅಂತ ಕೊಡ್ತೀವಿ. ಅವೆರಡನ್ನು ಕೂಡ ಸಬ್ಮಿಟ್ ಮಾಡಿದ್ರೆ ಇವಾಗ ಫೈನಲ್ ಮತದಾರರ ಪಟ್ಟಿಯಲ್ಲಿ ಹೆಸರು ಬರುತ್ತೆ. ಸೆಪ್ಟೆಂಬರ್ 23 ಒಳಗಡೆ ಅದನ್ನ ಸಬ್ಮಿಟ್ ಮಾಡಬೇಕು.
1: ಸೆಪ್ಟೆಂಬರ್ 23 ಒಳಗಡೆ ಸಬ್ಮಿಟ್ ಮಾಡಬೇಕು.
0: ಹೌದು, ಹೆಸರು ಬಿಟ್ಟು ಹೋಗಿದ್ರೆ ಹೊಸ ಫಾರ್ಮ್ 6 ಪ್ಲಸ್ ಡಿಕ್ಲರೇಷನ್ ಫಾರ್ಮ್ ಕೊಡಬೇಕು. ಏನೇ ಬದಲಾವಣೆಗಳಿದ್ರೆ ಫಾರ್ಮ್ 8 ಕೊಡು.
1: ಈಗ ನಮ್ಮ ತಂದೆ ಹೆಸರಾಗ್ಲಿ ತಾಯಿ ಹೆಸರಾಗ್ಲಿ ಅದರಲ್ಲಿ ಇನಿಷಿಯಲ್ ಬದಲಾವಣೆ ಏನೋ ಒಂದು ಬದಲಾವಣೆ ಆಗಿರುತ್ತೆ, ಮೊದಲು ಸರಿ ಇರುತ್ತೆ, ಸೆಕೆಂಡ್ ಬದಲಾವಣೆ ಆಗಿರ್ಬೋದು, ಅವಾಗ ಏನ್
0: ಮಾಡಬೇಕು?
1: ಫಾರ್ಮ್ 8 ಅನ್ನು ಸಬ್ಮಿಟ್ ಮಾಡಬೇಕು.
0: ಎನಿ ಚೇಂಜಸ್ ನಿಮ್ಮ ಎಪಿಕ್ ಕಾರ್ಡ್ ಅಲ್ಲಿ ಅವರ ಹೆಸರು ತಪ್ಪಾಗಿದ್ರೆ ಅವರ ಹೆಸರು ಸರಿಯಾಗಿರುವಂತಹ ಯಾವ್ದಾದ್ರು ಒಂದು ದಾಖಲೆಗಳನ್ನ ನೀವು ಸಬ್ಮಿಟ್ ಮಾಡಬೇಕು.
1: ಓಕೆ, ಈಗ ಅವರ ಹೆಸರು ಅವರ ಲಿಸ್ಟ್ ಅಲ್ಲಿ ಸರಿಯಾಗಿರುತ್ತೆ ಅದನ್ನೇ ಕೊಟ್ಟರೆ ಸಾಕಾಗುತ್ತೆ ಅನ್ಸುತ್ತಲ್ಲ?
0: ಅದು ಲಿಂಕ್ ಡಾಕ್ಯುಮೆಂಟ್
1: ಲಿಂಕ್ ಡಾಕ್ಯುಮೆಂಟ್ ಆಗಿರುತ್ತೆ, ಅದರಿಂದ ಏನು ಸಮಸ್ಯೆ ಇಲ್ಲ, ಅದು ಸರಿಯಾಗುತ್ತೆ. ಓಕೆ, ಈ SIR ಕುರಿತಾಗಿ ನೋಡ್ಕೊಳ್ಬೇಕಾದ ಅಫಿಷಿಯಲ್ ಸರ್ಕಾರಿ ವೆಬ್ಸೈಟ್, ಬಹಳಷ್ಟು ಜನ ಗ್ರಾಮೀಣ ಭಾಗದವರು ಇರ್ತಾರೆ, ಆ ಉದ್ದೇಶಕ್ಕಾಗಿ ನೀವು ಏನು ಹೇಳ್ತೀರಿ?
0: ಮೊದಲು ನಾನು ಈಗಾಗಲೇ ತಿಳಿಸಿದಂತೆ voters.eci.gov.in ವೆಬ್ಸೈಟ್ ಮೂಲಕ ಇವರ ಏನು ಮತದಾರರ ಪಟ್ಟಿಯಲ್ಲಿ ಇವರ ಹೆಸರು ಏನಿದೆ ಅದನ್ನ ಪರಿಶೀಲನೆ ಮಾಡ್ಕೊಳ್ಬಹುದು. ಅದಿಲ್ಲ ಅಂತ ಹೇಳಿದ್ರೆ cocarnataka.gov.in ಅಂತ ಇದೆ, ಅದರಲ್ಲೂ ಕೂಡ ಇವರು ಪರಿಶೀಲನೆ ಮಾಡ್ಕೊಳ್ಬಹುದಾಗಿರುತ್ತೆ. ಮತ್ತು ಇವ್ರಿಗೆ ಏನಾದರೂ ಸಂಶಯಗಳಿದ್ರೆ ಇವರು ಮತಗಟ್ಟೆಗೆ ಹೋಗಿ ಭೌತಿಕವಾಗಿ ಮತದಾರರ ಪಟ್ಟಿಯಲ್ಲಿ ಇವರ ಹೆಸರನ್ನ ಪರಿಶೀಲನೆ ಮಾಡ್ಕೊಳ್ಬಹುದಾಗಿರುತ್ತೆ. ಯಾವುದೇ ಸಂಶಯಗಳಿದ್ದಲ್ಲಿ ಅದನ್ನ 1950 ಅಂತ ಉಚಿತ ಸಹಾಯವಾಣಿ ಇದು, 1950 ಅಂತ, ಅದಕ್ಕೆ ಫೋನ್ ಮಾಡಿ ಕೂಡ ಇವರು ಯಾವುದೇ ಸಂಶಯ ಇದ್ರೂ ಕೂಡ ಪರಿಹಾರ ಮಾಡ್ಕೊಳ್ಬಹುದಾಗಿರುತ್ತೆ.
1: 1950 ಅನ್ನೋದು ನಮ್ಮ ಕರ್ನಾಟಕಕ್ಕೆ ಆಲ್ ಓವರ್ ಇಂಡಿಯಾ ಇದೆ,
0: ಆಲ್ ಓವರ್ ಇಂಡಿಯಾ ಇದೆ, ಬಟ್ ನಿಮ್ಮ ಜಿಯೋಗ್ರಫಿಕಲ್ ಲೊಕೇಶನ್ ಮೇಲೆ ಅದು ಇಲ್ಲಿ ಕಾಲ್ ಡೈವರ್ಟ್ ಆಗುತ್ತೆ.
1: ಈಗ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ವಿಚಾರಗಳು ಹೇಳ್ತಾರೆ ಎಲ್ಲಿ ನೀವು ಓಟ್ ಹಾಕೋದು, ಕೆಲವ್ರಿಗೆ ಗೊತ್ತಿರಲ್ಲ, ಆಮೇಲೆ ಆ ಬೂತ್ ನಂಬರ್ ಆಗಿರ್ಬೋದು, ಪಾರ್ಟ್ ನಂಬರ್ ಆಗಿರ್ಬೋದು, ಅದು ಸ್ವಲ್ಪ ಗೊತ್ತಾಗಲ್ಲ, ಆ ಸಂದರ್ಭದಲ್ಲಿ ಮಾಹಿತಿ ಸಿಗಬಹುದು?
0: ನಿಮ್ಮ ಇದರಲ್ಲೇ ಇರುತ್ತೆ ಆಕ್ಚುಲಿ, ಮತದಾರ ಇದೇನಿರುತ್ತೆ, ಪಿಕ್ ಕಾರ್ಡ್ ಏನಿರುತ್ತೆ ಅದರಲ್ಲೇ ಗೊತ್ತಾಗುತ್ತೆ, ನಿಮ್ಗೆ ಎಲ್ಲ ಮಾಹಿತಿನೂ ಕೂಡ ಅದರಲ್ಲೇ ಇರುತ್ತೆ.
1: ಮೇಡಮ್, ಈ ತರದ ವಿಚಾರದಲ್ಲಿ ಅಂದ್ರೆ ಈಗ ಬಹಳಷ್ಟು ಜನ ಗೊಂದಲಕ್ಕೀಡಾಗಿರ್ತಾರೆ SIR ಸಂಬಂಧಪಟ್ಟಂತೆ. ಈಗ ನಮ್ಮೆಲ್ಲ BLO ಅಧಿಕಾರಿಗಳು ಅವರನ್ನ ಸಂಪರ್ಕಿಸಿ ಅವ್ರಿಗೆ ಬೇಕಾದಂತಹ ಸರಿಯಾದ ಮಾಹಿತಿಯನ್ನ ಕೊಟ್ಟಿದ್ದಾರಾ?
0: ಕೊಟ್ಟಿದ್ದಾರೆ, 100% ಎಲ್ಲವೂ ಕೂಡ ಅಪ್ಡೇಟ್ ಆಗಿದೆ.
1: ಬಹಳಷ್ಟು ಕಡೆ ಏನಾಗುತ್ತೆ, ಎರಡೆರಡು ಹೆಸರಿರುತ್ತೆ, ಈಗ ಅವ್ರು ಯಾವ್ದನ್ನ ಇಟ್ಕೋಬೇಕು, ಯಾವ್ದನ್ನ ಬಿಡಬೇಕು ಅನ್ನೋದು ಇವು ನಮ್ಮ ಮತದಾರರ ಒಂದು ವಿವೇಚನೆಗೆ ಬಿಟ್ಟಿದ್ದು. ಓಕೆ, ಈಗ ನಾವು ಒಂದನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ, ಒಂದು ಪ್ರದೇಶದ್ದು, ಇನ್ನೊಂದು ಪ್ರದೇಶದ್ದನ್ನು ನಾವೇನು ಕೊಟ್ಟಿರೋದಿಲ್ಲ. ಈ ಎರಡು ಲಿಂಕ್ ಆಗಿ ಅವರು ಎರಡು ಹೆಸರು ಹೋಗುವ ಸಾಧ್ಯತೆಗಳು ಇರ್ತಾವ?
0: ಇಲ್ಲ, ಯಾವುದ್ರಲ್ಲಿ ಅವರು ಎನ್ಯುಮರೇಷನ್ ಫಾರ್ಮ್ನ ವಾಪಸ್ ಕೊಟ್ಟಿದ್ದಾರೆ ಆ ಮತಗಟ್ಟೆಯಲ್ಲಿ ಅವರ ಹೆಸರು ಬರುತ್ತೆ, ಕರಡು ಮತದಾರರ ಪಟ್ಟಿಯಲ್ಲಿ ಬಂದಿರುತ್ತೆ. ಎಲ್ಲಿ ಕೊಟ್ಟಿಲ್ಲ ಅಲ್ಲಿ ಅವರದು ಡಿಲೀಟ್ ಆಗಿದೆ.
1: ಅಂದ್ರೆ ಈಗ 2-3 ವೋಟರ್ ಕಾರ್ಡ್ ಇರುತ್ತೆ, ಗೊತ್ತಾಗ್ಬಿಡುತ್ತಾ ಚುನಾವಣಾ ಆಯೋಗಕ್ಕೆ 2-3 ವೋಟರ್ ಕಾರ್ಡ್ ಇದೆ ಅಂತ?
0: ಎರಡು ಕಾನ್ಸೆಪ್ಟ್ಸ್ ಇದೆ, ಒಂದು ಡೆಮೋಗ್ರಾಫಿಕಲಿ ಸಿಮಿಲರ್ ಎಂಟ್ರೀಸ್ ಅಂತ DSE ಅಂತ ಕರಿತೀವಿ ನಾವು, ಇನ್ನೊಂದು ಫೋಟೋಗ್ರಾಫಿಕಲಿ ಸಿಮಿಲರ್ ಎಂಟ್ರೀಸ್ ಅಂತ PSE ಅಂತ ಕರಿತೀವಿ. ಅಂದ್ರೆ ನೀವು ಹೇಳದ ಹಾಗೆ ಇವಾಗ ಇಲ್ಲಿ ಎಲ್ಲೋ ಒಂದು ಮತಗಟ್ಟೆನಲ್ಲಿ ಅವ್ರ ಹೆಸರು ಇರುತ್ತೆ, ಇನ್ಯಾವುದೋ ಉತ್ತರ ಕರ್ನಾಟಕದ ಮತಗಟ್ಟೆಯಲ್ಲಿ ಇನ್ನೊಮ್ಮೆ ಅವ್ರ ಹೆಸರು ಇರಬಹುದು. ಅಂತಹ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಎಂಟೈರ್ ಈ ರೋಲ್ ಮೇಲೆ ನಾವು ಇದನ್ನ ರನ್ ಮಾಡಿದಾಗ ಯಾವ್ಯಾವ ಫೋಟೋಗಳು ಒಂದೇ ರೀತಿ ಇದೆ ಅದನ್ನ PSE ಅಂತ ಕರಿತೀವಿ. ಅಂತಹವಕ್ಕೆ ಒಂದು ನೋಟಿಸ್ ಜನರೇಟ್ ಆಗಿ BLO ಮತ್ತೊಮ್ಮೆ ಅದನ್ನ ಪರಿಶೀಲನೆ ಮಾಡಿ ಅದು ಯಾವ್ದು ಸರಿ ಇದೆಯಾ, ಸಪೋಸ್ ಸರಿ ಇದ್ರೆ ಅದಕ್ಕೆ ನೋಟಿಸ್ ಕೊಡ್ತಾರೆ ಮತದಾರರಿಗೆ, ಎಲ್ಲಿ ಉಳಿಸ್ಕೋತೀರಾ, ಎಲ್ಲಿ ತೆಗೆದು ಹಾಕಬೇಕು ಅಂತ ನೋಟಿಸ್ ಕೊಟ್ಟು ಒಂದನ್ನ ಉಳಿಸ್ಕೊಂಡು ಒಂದನ್ನ ತೆಗಿತೀವಿ. ಇನ್ನೊಂದು ಡೆಮೋಗ್ರಾಫಿಕಲಿ ಸಿಮಿಲರ್ ಎಂಟ್ರೀಸ್ ಅಂತ ಹೇಳಿದ್ರೆ, ಹೆಸರು ಇಲ್ಲಿರೋರ ಹೆಸರು ಒಂದೇ ಇರುತ್ತೆ, ಅವ್ರ ತಂದೆ ಹೆಸರು ಅದೇ ಇದೆ, ತಾಯಿ ಹೆಸರು ಅದೇ ಇದೆ, ಇದೇ ಸೇಮ್ ಮಾಹಿತಿ ಮತ್ತೊಂದು ಮತಗಟ್ಟೆಯಲ್ಲೂ ಕೂಡ ಇದೆ. ಸೊ ಅಂತಹ ಸಂದರ್ಭದಲ್ಲಿ ಅದು ರನ್ ಮಾಡಿದಾಗ ಅಗೇನ್ ನೋಟಿಸ್ ಕೊಡ್ತಾರೆ ಯಾವ್ದನ್ನು ಉಳಿಸ್ಕೋಬೇಕು, ಯಾವ್ದನ್ನು ತೆಗಿಬೇಕು ಅಂತ. ಸ್ಥಳ ಪರಿಶೀಲನೆ ಮಾಡಿ ನಮ್ಮ BLO ಯಾವ್ದಾದ್ರು ಒಂದನ್ನ ಅವ್ರು ಏನ್ ನೋಟಿಸ್ಗೆ ಉತ್ತರ ಕೊಡ್ತಾರೆ ಅದರ ಆಧಾರದ ಮೇಲೆ ಒಂದನ್ನು ಉಳಿಸ್ಕೊಂಡು ಒಂದನ್ನು ತೆಗೆದು ಹಾಕ್ತಾರೆ. ಮತ್ತಿನ್ನೊಂದೇನು ಅಂತ ಹೇಳಿದ್ರೆ, ಮತದಾರರಾಗಿ ನಮ್ಮ ಆದ್ಯ ಕರ್ತವ್ಯ, ಒಂದು ಕಡೆ ಮಾತ್ರ ನಾವು ಮತದಾನದ ಹಕ್ಕನ್ನು ಅಂದ್ರೆ ನಮ್ಮ ನಾವು ನೋಡದೇನೋ ಅಥವಾ ನಮ್ಮ ಕಣ್ತಪ್ಪಿನಿಂದನೋ ಎರಡೆರಡು ಕಡೆ ಉಳಿಸ್ಕೊಳ್ಬಾರ್ದು, ನಮ್ಮ ಒಂದು ಬೇಸಿಕ್ ರೈಟ್ ಆಗಿ ನಮ್ಮ ಜವಾಬ್ದಾರಿಯಾಗಿ ನಾವು ಒಂದ್ ಕಡೆ ಮಾತ್ರ ಉಳಿಸ್ಕೊಳ್ಬೇಕಾಗತ್ತೆ. ಕರ್ತವ್ಯ
1: ಅದು ಮತದಾರರ ಕರ್ತವ್ಯ. ಒಂದ್ ಕಡೆ ಉಳಿಸ್ಕೊಂಡ್ರೆ ಓಟ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಕೆಲವರು ಮೈಸೂರಿನಾಗ ಬಂದ ಮೈಸೂರಲ್ಲೇ ಓಟ್ ಹಾಕೋಣ, ಇಲ್ಲ ಅಲ್ಲಿದ್ರೆ ಅಲ್ಲೇ ಹಾಕೋಣ ಅನ್ನುವ ಒಂದು ಗೊಂದಲದಲ್ಲಿ ಇರ್ತಾರೆ. ಅದು ಬೇಡ, ಯಾಕೆಂದ್ರೆ ನೀವು ಎಲ್ಲಿ ಓಟ್ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ ಮೊದಲು, ಅದನ್ನ ಉಳಿಸ್ಕೊಳ್ಳಿ.
0: ಇನ್ನೊಂದು ಏನ್ ವಿಚಾರ ಅಂತ ಹೇಳಿದ್ರೆ, ಸಪೋಸ್ ಇವಾಗ ಅವರು ಇಲ್ಲಿ ಎಲ್ಲೋ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅವರು ಫಾರ್ಮ್ 8 ಕೊಟ್ಟು ಅವ್ರ ಅಡ್ರೆಸ್ ಚೇಂಜಸ್ ಮಾಡಿಕೊಂಡು ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಬಹುದು. ಅವ್ರಿಗೆ ಸಪೋಸ್ ಬೇರೆ ಕಡೆ ಇನ್ನೊಂದು ಕಡೆ ಅವ್ರಿಗೆ ವರ್ಗಾವಣೆ ಆಗಿ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಅಗೇನ್ ಫಾರಂ 8 ಕೊಟ್ಟು ಅಲ್ಲಿ

0: ಆಯಾ ಮತದಾರರ ಪಟ್ಟಿಯಲ್ಲಿ ಅವರು ಇಲ್ಲಿಂದ ಮತದಾರರ ಮಾಹಿತಿ ಅಲ್ಲಿಗೆ ಹೋಗುತ್ತೆ, ಆ ಮತದಾರರ ಪಟ್ಟಿಯಲ್ಲಿ ಸೇರಿಕೊಳ್ಬಹುದು. ಬಹಳ ಇದು ಸುಲಭವಾಗಿದೆ, ಸರಳವಾಗಿದೆ, ಆನ್ಲೈನ್ ಇದೆ. ಆದ್ರಿಂದ ಇದನ್ನ ಅವರು ಆ ಥರ ಚೇಂಜ್ ಮಾಡ್ಕೊಳ್ಳೋದು ಬಹಳ ಈಸಿ. ಅಯ್ಯೋ ನಾನು ಟ್ರಾನ್ಸ್ಫರ್ ಅದೇ ಮತ್ತೆ ಎಂಟೈರ್ ವಿಧಾನವನ್ನು ನಾನು ರಿಪೀಟ್ ಮಾಡಬೇಕಲ್ಲ ಅಂತ ಬೇಸರಿಸ್ಕೊಳ್ಳಂಗೆ ಇಲ್ಲ. ಬಹಳ ಸುಲಭವಾಗಿ ಇದನ್ನು ಭಾರತ ಚುನಾವಣಾ ಆಯೋಗದವ್ರು ಮಾಡಿದ್ದಾರೆ. ಆದ್ದರಿಂದ ಅದನ್ನು ಉಪಯೋಗಿಸ್ಕೊಂಡು ಎಲ್ಲಿ ವರ್ಗಾವಣೆ ಆಗುತ್ತೆ ಅಥವಾ ಮನೆ ಶಿಫ್ಟ್ ಮಾಡಿದ್ರೆ ಅಂಥ ಕಡೆಗೆ ಶಿಫ್ಟ್ ಮಾಡ್ಕೊಳ್ಬೋದು.
1: ಓಕೆ, ಕೆಲವೊಂದು ದಾಖಲಾತಿಗಳೇನಿವೆ, ದಾಖಲಾತಿಗಳನ್ನು
0: ಸಬ್ಮಿಟ್ ಮಾಡಬೇಕು.
1: ಏನು ನೀವು ಎಲ್ಲಿ ವೋಟ್ ಮಾಡಬೇಕು ಅಂತ ಆಸಕ್ತಿ ಬಿಡ್ತಾರೆ ಅಲ್ಲಿ ವೋಟ್ ಮಾಡ್ಬೋದು. ಮೇಡಮ್, ಇನ್ನೊಂದೇನಂದರೆ ಗ್ರಾಮಾಂತರ ಪ್ರದೇಶದ ಜನರುಗಳಿಗೆ ಈಗೆಲ್ಲ ಸಬ್ಮಿಟ್ ಮಾಡಿದರೆ ಅವ್ರು ಏನು ಅನ್ಕೊಂಡಿರ್ತಾರೆ, ಇರುತ್ತೆ ನನ್ನ ಹೆಸರು ಇರಬಹುದು, ನಾನು ಕೊಟ್ಬಿಟ್ಟಿದ್ದೇನೆ ಎಲ್ಲ ಅಂತ ಅನ್ಕೋಬೋದು ಅಲ್ವಾ? ಅಂದರೆ ಬಹಳಷ್ಟು ಸರಿ ಹೆಸರು ಕೂಡ ಡಿಲೀಟ್ ಆಗಿರೋ ಸಾಧ್ಯತೆಗಳಿರ್ತವೆ. ಅದು ಇವರ ತಪ್ಪಿಂದ ಆಗಿರ್ಬೋದು, ಇಲ್ಲ ಓವರ್ಲ್ಯಾಪಿಂದ ಕೂಡ ಆಗಿರ್ಬೋದು. ಆ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣದವರು ಏನ್ ಮಾಡ್ಬೇಕಾಗತ್ತೆ, ಯಾರನ್ನ ಸಂಪರ್ಕ ಮಾಡ್ಬೇಕು?
0: ಇವಾಗ ಮತಗಟ್ಟೆಗಳಿಗೆ ಹೋಗಿ ಮತಗಟ್ಟ ಮಟ್ಟದ ಅಧಿಕಾರಿಗಳು ಇರ್ತಾರೆ, ಮತಗಟ್ಟೆಗಳು ಅವ್ರಿಗೆ ಬಹಳ ಹತ್ತಿರನೇ ಇರುತ್ತೆ. ಅಲ್ಲಿ ಹೋಗಿ ಆಮೇಲೆ ಅವರು ಕೂಡ ಇವ್ರಿಗೆ ತಿಳಿದವರೇ ಆಗಿರ್ತಾರೆ. ಆದ್ರಿಂದ ಅಲ್ಲಿ ಹೋಗಿ ಭೌತಿಕವಾಗಿ ಪರಿಶೀಲನೆ ಮಾಡ್ಕೊಳ್ಬಹುದು. ಮತ್ತೆ ಅಥವಾ ತಾಲೂಕು ಆಫೀಸ್ಗೆ ಹೋಗಿ, ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲೂ ಕೂಡ ಇರುತ್ತೆ, ಅಲ್ಲೂ ಕೂಡ ಪರಿಶೀಲನೆ ಮಾಡ್ಕೋಬಹುದಾಗಿರುತ್ತೆ. ಆದರೆ ಒಂದು ವಿಚಾರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಗರ ಪ್ರದೇಶಕ್ಕಿಂತನೂ ಹೆಚ್ಚು ಉತ್ಸುಕತೆಯಿಂದ ನಮ್ಮ ಗ್ರಾಮೀಣ ಮತದಾರರೇ ತೋರಿಸಿದ್ದಾರೆ. ಫಸ್ಟ್ 100% ರೀಚ್ ಆಗಿದ್ದೆ ಗ್ರಾಮೀಣ ಭಾಗಗಳಲ್ಲಿ. ಎಲ್ಲ ನಮ್ಮ ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನ ನಾವು ಮತ್ತೆ ಪಡೆದು ಡಿಜಿಟಲೀಕರಣ ಮಾಡಿದ್ದಂತಹದ್ದಿರ್ಬೋದು, ಮ್ಯಾಪಿಂಗ್ ಮಾಡಿದಂತಿರ್ಬೋದು, ಬಹಳ ಉತ್ಸುಕತೆಯಿಂದ ಎಲ್ಲ ದಾಖಲೆಗಳನ್ನು ಇಟ್ಕೊಂಡವರು. ಪ್ರತಿಯೊಂದು ದಾಖಲೆಗಳನ್ನು ಕೂಡ ಮತಗಟ್ಟೆ ಅಧಿಕಾರಿಗಳಿಗೆ ಕೊಟ್ಟು ಅವರ ಹೆಸರನ್ನು ಈ ನಮ್ಮ ಕರಡು ಮತದಾರರ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಬಹಳ ಉತ್ಸುಕತೆಯನ್ನು ತೋರಿಸಿದ್ದಾರೆ. ಫಸ್ಟ್ ಅವರೇ 100% ರೀಚ್ ಆಗಿದೆ.
1: ಆಮೇಲೆ ಮೇಡಮ್, ಇನ್ನೊಂದು, ಮೈಸೂರು ಭಾಗದಲ್ಲಿ ಹೇಗೆ ಈ SIR ಪ್ರಕ್ರಿಯೆ ನಡೆದಿದೆ, ಅಂದ್ರೆ ಮತದಾರರ ಸಹಕಾರ ಹೇಗಿತ್ತು, ಅದನ್ನ ಹೇಳ್ಬೋದಾ?
0: ಮತದಾರರು ಬಹಳ ಉತ್ಸುಕರಾಗಿ ಪಾಲ್ಗೊಂಡ್ರು. ಅಂದ್ರೆ ನಾವು ಕೂಡ ಸ್ವೀಪ್ ಆಕ್ಟಿವಿಟಿ ಅಂತ ಏನ್ ಹೇಳ್ತೀವಿ, ಎಲ್ಲ ಮತದಾರರಲ್ಲಿ ಜಾಗೃತಿಯನ್ನು ಉಂಟು ಮಾಡೋದು. ಅಂದ್ರೆ ಅದರಲ್ಲೂ ಕೂಡ ನಗರ ಪ್ರದೇಶದಲ್ಲಿ ಕಾರ್ಪೊರೇಷನ್ ವತಿಯಿಂದ ಮತ್ತೆ ನಮ್ಮ ನಗರಸಭೆಗಳು ಇವೆ ಮೈಸೂರು ಸುತ್ತಮುತ್ತ, ನಗರಸಭೆಗಳ ವತಿಯಿಂದ ಕಸ ಎತ್ತೋ ವಾಹನಗಳ ಮೂಲಕ ಹಾಡುಗಳನ್ನ ಹೇಳಿಸಿ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸಿ, ಈ ತರ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ, ನೀವು ಯಾವ್ದಾದ್ರೂ ಚೇಂಜಸ್ ಇದ್ರೆ ಅಥವಾ ಅಡಿಷನ್ ಇದ್ರೆ ಅಥವಾ ನೋಟಿಸ್ ಇದ್ರೆ ಇಮಿಡಿಯೇಟ್ ಯಾವುದೇ ರೀತಿಯ ಸಂಶಯಗಳಿದ್ರೂ ಕೂಡ ಇಮಿಡಿಯೇಟ್ ಇಲ್ಲ ವೆಬ್ಸೈಟ್ಗೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಹತ್ತಿರದ ನಿಮ್ಮ ಮತಗಟ್ಟೆಗೆ ಹೋಗಿ ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಪ್ರತಿದಿನ ಅವರಿಗೆ ಮಾಹಿತಿಯನ್ನು ಹೇಳಿದ್ದೀವಿ. ಮತ್ತು ಎಲ್ಲ ನಗರಸಭೆ ಮತ್ತು ಅರ್ಬನ್ ನಮ್ಮ ಗ್ರಾಮ ಪಂಚಾಯಿತಿಗಳಿರಬಹುದು ಎಲ್ಲವುಗಳಲ್ಲೂ ಕೂಡ ಅವರ ಎಲ್ಲ ನೋಟಿಸ್ ಬೋರ್ಡ್ಗಳಲ್ಲಿ ಹಾಕಿದ್ದೀವಿ. ಅದಾದಮೇಲೆ ಪ್ರತಿದಿನವೂ ಕೂಡ ಎಲ್ಲ ದಿನಪತ್ರಿಕೆಗಳಲ್ಲಿ ಮತ್ತು ಆಕಾಶವಾಣಿಯಿಂದನೂ ಕೂಡ ಹೇಳಿದ್ದೀರಾ. ಸೊ ಎಲ್ಲ ರೀತಿಯಲ್ಲೂ ಜಾಗೃತಿಯನ್ನು ಮೂಡಿಸಿದ್ದೀವಿ. ಮತದಾರರು ಅಷ್ಟೇ ಉತ್ಸುಕರಾಗಿ ಎಲ್ಲ ದಾಖಲೆಗಳನ್ನು ಮತಗಟ್ಟೆ ಅಧಿಕಾರಿಗಳಿಗೆ ನೀಡಿದ್ದಾರೆ, ಮತ್ತೆ ಬಹಳ ಪೂರ್ಣ ಪ್ರಮಾಣದಲ್ಲಿ ಮೈಸೂರಿನ ನಾಗರಿಕರು ಎಲ್ಲಕ್ಕೂ ಕೂಡ ಸಹಕರಿಸಿದ್ದಾರೆ.
1: ಮೇಡಮ್, ಈ ಪ್ರಕ್ರಿಯೆಯಲ್ಲಿ ಬೂತ್ ಲೆವೆಲ್ ಆಫೀಸರ್ ಇದಾರಲ್ಲ, ಅವರ ಪಾತ್ರ ಏನಂತ ಹೇಳ್ತೀರಿ ನೀವು?
0: ಬೂತ್ ಲೆವೆಲ್ ಆಫೀಸರು ಪ್ರಮುಖವಾಗಿ ಈ ಒಂದು SIR ಶುರುವಾದಾಗಿನಿಂದನೂ ಕೂಡ ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಪ್ರತಿಯೊಬ್ಬರ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಅವ್ರನ್ನ ಮ್ಯಾಪಿಂಗ್ ಮಾಡೋದಕ್ಕೆ ಕೂಡ ಪೂರ್ಣ ಪ್ರಮಾಣವಾಗಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಗಳೇ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ತದನಂತರ ಹೊಸ ಮತದಾರರನ್ನ ಮತದಾರ ಪಟ್ಟಿಗೆ ಸೇರಿಸುವಂತಹ ಪ್ರಕ್ರಿಯೆಯಲ್ಲಿರಬಹುದು, ಪ್ರತಿಯೊಬ್ಬರದ್ದು ಕೂಡ ಫಾರ್ಮ್ 6 ಕಲೆಕ್ಟ್ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಅವರೆಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಅದರಲ್ಲೂ ಕೂಡ ಬಹಳ ಉತ್ಸುಕರಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ದಾರೆ. ಫಾರ್ಮ್ 7 ಅಂದರೆ ಯಾರನ್ನ ಮತದಾರ ಪಟ್ಟಿಯಿಂದ ಮರಣ ಹೊಂದಿದಂತಹವರನ್ನ ತೆಗೆದುಹಾಕುವಂಥದ್ದಿರ್ಬೋದು, ಅದರಲ್ಲೂ ಕೂಡ ಪ್ರತಿಯೊಂದು ದಾಖಲೆಗಳನ್ನ ಪರಿಶೀಲಿಸಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ಬದಲಾವಣೆಗಳಿದ್ರೂ ಕೂಡ ಫಾರ್ಮ್ 8 ಅನ್ನ ಹಾಕ್ತೀವಿ, ಅದರಲ್ಲೂ ಕೂಡ ಉತ್ಸುಕರಾಗಿ ಮಾಡ್ತಾ ಇದ್ದಾರೆ. ಆದ್ರಿಂದ ಅರ್ಹ ಮತದಾರರು ಎಲ್ಲೂ ಕೂಡ ಬಿಟ್ಟು ಹೋಗದೇ ಇರೋ ರೀತಿ ಇವರು ಎಲ್ಲ ಕ್ರಮಗಳನ್ನು ಕೂಡ ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನಗಳಂತೆ ಕೈಗೊಳ್ತಾ ಇದ್ದಾರೆ.
1: ಯಾವಾಗ ಅಂತಿಮ ಮತದಾರರ ಪಟ್ಟಿ ರಿಲೀಸ್ ಆಗ್ತಾ ಇದೆ ಮೇಡಮ್?
0: October 27 ಅಂತಿಮ ಮತದಾರರ ಪಟ್ಟಿ ರಿಲೀಸ್ ಆಗ್ತದೆ. ಅದಾದ್ಮೇಲೆ ಮಾಮೂಲಿ ನಾವು ಪ್ರತಿ ವರ್ಷನೂ ಸ್ಪೆಷಲ್ ಸಮರಿ ರಿವಿಷನ್ ಮಾಡ್ತಾ ಇರ್ತೀವಿ, ಅದ್ರಲ್ಲಿ ಮತ್ತೇನಾದ್ರೂ ಬದಲಾವಣೆಗಳಿದ್ರೆ
1: ಮಾಡ್ಕೊಳ್ತಾ.
0: ಖಂಡಿತವಾಗೂ ಗಾಬರಿಯಾಗ ಅವಶ್ಯಕತೆ ಇಲ್ಲ. ಅಯ್ಯೋ ಏನು ನನ್ನ ಕರಡು ಮತದಾರರ ಪಟ್ಟಿಯಲ್ಲಿ ಬಂದಿಲ್ವಲ್ಲ ಅಥವಾ ಅಂತಿಮ ಮತದಾರರ ಪಟ್ಟಿಯಲ್ಲಿ ಬಂದಿಲ್ವಲ್ಲ ಅಂತ ಗಾಬರಿಯಾಗ ಅವಶ್ಯಕತೆನೇ ಇಲ್ಲ. ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಿಟ್ಟೋಗಿದ್ರೆ ಫಾರ್ಮ್ 6 ಹಾಕಿ ಡಿಕ್ಲರೇಷನ್ ಫಾರಂ ಕೊಡಿ, ಅದು ನಿಮ್ಮ ಹೆಸರು ಅಂತಿಮ ಮತದಾರರ ಪಟ್ಟಿಯಲ್ಲೇ ಬಂದ್ಬಿಡುತ್ತೆ. ಇವರು ಅಲರ್ಟ್ ಅಂಡ್ ವಿಜಿಲೆಂಟ್ ಆಗಿದ್ದು ನೋಡ್ಕೊಂಡ್ರೆ ಇಲ್ಲ, ಅಂತಿಮ ಮತದಾರರ ಪಟ್ಟಿ ತನಕನೂ ಏನೋ ಬಹಳಷ್ಟು ಕಾರಣಗಳಿಂದ ಇವ್ರಿಗೆ ದಾಖಲೆಗಳನ್ನ ಸಲ್ಲಿಸೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದೆ. ಆಮೇಲೆ ಸ್ಪೆಷಲ್ ಸಮ್ಮರಿ ರಿವಿಷನ್ ಮಾಡ್ತಾನೆ, ವರ್ಷ ಪೂರ್ತಿ ಮಾಡ್ತಾ ಇರ್ತೀವಿ. ಸೊ ಆದ್ರಿಂದ ಆವಾಗ ಇವರ ದಾಖಲೆಗಳನ್ನ ಕೊಟ್ಟು ಮತದಾರರ ಪಟ್ಟಿಗೆ
1: ಗಾಬರಿ ಆಗುವ ಅವಶ್ಯಕತೆ ನಮ್ಮ ಮತದಾರರು ಖಂಡಿತವಾಗ್ಲೂ ಇಲ್ಲ. ಇದು ಪ್ರಕ್ರಿಯೆ ಏನಂತ ಹೇಳ್ತೀವಿ, SSR ರೀತಿಯಲ್ಲಿ SIR ಮಾಡ್ತಾ ಇದೀವಿ. ಏನೊಂದು 24 ವರ್ಷಗಳಾದ

0: ಮುಖಾಂತರ 2002 ಮಾಡಿದ್ವಿ, ಈಗ 26 ಮಾಡ್ತಾ ಇದೀವಿ. ಒಂದು 24 ಆದ್ಮೇಲೆ ಇದನ್ನ ಮಾಡ್ತಾ ಇದೀವಿ. ಅಂದ್ರೆ ಚುನಾವಣಾ ಆಯೋಗ ಯಾವಾಗ ಮಾಡಬೇಕು ಅಂತ ಅನ್ಸುತ್ತೆ ಅವಾಗ ಮಾಡುತ್ತೆ. ಪ್ರತಿ ವರ್ಷ ಕೂಡ SSR ಮಾಡ್ತಾ ಇರುತ್ತೆ, SIR ಮಾಡ್ತಾ ಇರೋದು. ಬಹಳ ವರ್ಷಗಳಾದ ನಂತರ ಗಾಬರಿಯಾಗೋ ಅವಶ್ಯಕತೆ ಖಂಡಿತ ಇಲ್ಲ,
1: ಖಂಡಿತ ಇಲ್ಲ.
0: ನನ್ನ ಹೆಸರು ಬಿಟ್ಟೋಯ್ತು, ನನ್ನ ಓಟೆ ಹಾಕಂಗಿಲ್ಲ,
1: ಖಂಡಿತವಾಗ್ಲೂ
0: ಭಾರತದ ನಾಗರಿಕನಲ್ವಾ ಅನ್ನೋ ಬಹಳಷ್ಟು ಗೊಂದಲಗಳಿಗೆ ಎಡೆ ಮಾಡ್ಕೊಳ್ಬೇಡಿ. ಏನೋ ಸಣ್ಣ ಪುಟ್ಟ ತಪ್ಪುಗಳಾಗಿರ್ತವೆ, ಆ ತಪ್ಪುಗಳನ್ನು ತಿದ್ದುಕೊಂಡು ಯಾವ ಸಹಕಾರಿಯಾದಂತಹ ದಾಖಲಾತಿಗಳನ್ನು ನೀವು ಕೊಡ್ತೀರಿ ಅದು ನಿಮ್ಮನ್ನು ಮತ್ತೆ ಮತದಾರನಾಗಿ ಮಾಡಲಿಕ್ಕೆ ಅವಕಾಶ ಖಂಡಿತ ಇದೆ. ಇನ್ನೊಂದೇನಂತ ಹೇಳಿದ್ರೆ ಸಹಾಯವಾಣಿ ಆಗ್ಲಿ ಹೇಳಿದ್ರಲ್ಲ
1: 1-9-9-5-0
0: ಈ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು. ಏನಾದ್ರೂ ದೂರ ಇದ್ರೂ ಕೂಡ ಸಲ್ಲಿಸಬಹುದಾ?
1: ದೂರ ಸಲ್ಲಿಸಬಹುದು, ಬಟ್ ಅಲ್ಲಿ ಮತಗಟ್ಟೆಗೆ ಹೋಗಿ ಅಥವಾ ಅಲ್ಲಿ ನಮ್ಮ ತಾಲೂಕ್ ಆಫೀಸ್ಗೆ ಹೋಗಿ ಮಾಡಿದ್ರೆ ಇನ್ನೂ ಶೀಘ್ರವಾಗಿ ಕಂಪ್ಲೀಟ್ ಆಗುತ್ತೆ ಪ್ರಾಸೆಸ್.
0: ಮೇಡಮ್, ಈ ಹಿಂದೆ ನಾವು ಆಗ್ಲೇ ಕೂಡ ಮಾತಾಡಿದ್ರು 2002 ಈ SIR ಪ್ರಕ್ರಿಯೆ ನಡೆದಿತ್ತು, ಈಗ 2026 ನಡೀತಾ ಇದೆ. ಯಾವ ರೀತಿ ಬೆಳವಣಿಗೆ ಕಂಡಿದ್ರೆ, ಯಾಕೆಂತಂದ್ರೆ 2002 ಟೆಕ್ನಾಲಜಿ ಅಷ್ಟು ಬೆಳಕಿಗೆ ಬಂದಿರಲಿಲ್ಲ, ಈಗ ನಮ್ಗೆ ಎಲ್ಲಾ ರೀತಿಯಾದಂತಹ ಟೆಕ್ನಾಲಜಿ ಬೆಳಕಿಗಿದೆ. ಆ ನಿಟ್ಟಿಗೆ ಹೋಲಿಸಿದ್ರೆ ಏನು ನಿಮ್ಮ ಇದು 2002-26 ಬದಲಾವಣೆಗಳು ಕಾಣ್ತಿದ್ರಿ?
1: 2002-26 ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇವಾಗ ನಾವು AI ಬಗ್ಗೆ ತನಕ ಮಾತಾಡ್ತಿದೀವಿ, ಅಷ್ಟರ ಮಟ್ಟಿಗೆ ತಂತ್ರಜ್ಞಾನ ಬೆಳೆದಿದೆ. ಅದನ್ನ ತಂತ್ರಜ್ಞಾನವನ್ನು ಪೂರ್ಣ ಪ್ರಮಾಣವಾಗಿ ಬಳಸಿಕೊಳ್ಳುತ್ತಿರುವಂತಹ SIR ಪ್ರಕ್ರಿಯೆ ಅಂತ ಹೇಳಿದ್ರೆ ಇವಾಗ 2026 ನಾವು ಮಾಡ್ತಿರೋಂತಹ ಪ್ರಕ್ರಿಯೆ ಸಂಪೂರ್ಣವಾಗಿ ತಂತ್ರಜ್ಞಾನನ ಬಳಸ್ಕೊಳ್ತಾ ಇದೀವಿ. ಅಂದ್ರೆ ನಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ BLOಗಳಿಗೂ ಕೂಡ BLO ಆಪ್ ಮೂಲಕನೇ ಅವರು ಎಲ್ಲವನ್ನು ಕೂಡ ಅಪ್ಡೇಟ್ ಮಾಡಿದ್ರು. ಮ್ಯಾಪಿಂಗ್ ಮಾಹಿತಿಗಳನ್ನ ಇರಬಹುದು ಅಥವಾ ಎನ್ಯೂಮರೇಷನ್ ಫಾರ್ಮ್ನ ಡಿಜಿಟಲೀಕರಣ ಇರಬಹುದು, ಎಲ್ಲವನ್ನು ಕೂಡ ಆಪ್ ಮೂಲಕ ಮಾಡ್ತಾ ಇದ್ದಿದ್ರಿಂದ ಕ್ಷಣ ಕ್ಷಣಕ್ಕೆ ಮಾಹಿತಿ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಕೂಡ ಇತ್ತು. ಇವತ್ತು ಇಷ್ಟು ಪ್ರಗತಿ ಆಗಿದೆ, ಪ್ರಗತಿ ಕುಂಠಿತವಾಗ್ತಾ ಇದೆಯಾ ಅಥವಾ ಪ್ರಗತಿ ಉತ್ತಮವಾಗ್ತಾ ಇದೆಯಾ, ಕುಂಠಿತವಾಗ್ತಾ ಇದ್ರೆ ಎಲ್ಲಿ ಕರೆಕ್ಟಿವ್ ಮೆಷರ್ಸ್ ಅನ್ನ ತೆಗೆದುಕೊಳ್ಬೇಕು. ಎಲ್ಲ ಮಾಹಿತಿಗಳು ಕೂಡ ಎಲ್ಲರ ಕೈಯಲ್ಲೂ ಇದ್ದಿದ್ರಿಂದ ಇದು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಮತ್ತೆ ಸಂಪೂರ್ಣವಾಗಿ ಒಂದು 100% ಎಫೆಕ್ಟಿವ್ ಆಗಿ ಇದು ಆಗೋದಕ್ಕೆ ಸಾಧ್ಯವಾಯಿತು. ಸೊ ತಂತ್ರಜ್ಞಾನ ಪ್ಲೇಡ್ ಅ ವೆರಿ ಬಿಗ್ ರೋಲ್ ಇನ್ ದಿಸ್. ಮತ್ತೆ ಪಾರದರ್ಶಕತೆಯನ್ನು ಕೂಡ ನಾವು ಇದರಲ್ಲಿ ಮೇಂಟೈನ್ ಮಾಡಿದ್ವಿ. ಮತ್ತೆ ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಮೊದಲನೆಯ ಹಂತದಲ್ಲೇ pre-SIR ಆಕ್ಟಿವಿಟಿ ಅಂತ ಮಾಡಿದ್ವಿ. ಆ ಚಟುವಟಿಕೆಯಲ್ಲಿ ನಾವು ಮಾಡಿರೋಂತಹದ್ದು ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ಮಾಡಿದ್ದೀವಿ. ಫಸ್ಟೇ ಮ್ಯಾಪಿಂಗ್ನ ಮಾಡ್ಕೊಂಡಿದ್ರಿಂದ ಎಲ್ಲ ಮಾಹಿತಿಗಳು ಕೂಡ ನಮ್ಮ BLO ಅಧಿಕಾರಿಗಳಿಗೆ SIR ಮಾಡೋದಕ್ಕಿಂತ ಮುಂಚೆನೇ ಇತ್ತು. ಆದ್ರಿಂದ ಅದು ಬಹಳಷ್ಟು ಮಟ್ಟದಲ್ಲಿ ಸಹಾಯಕವಾಯಿತು ಆಕ್ಚುಯಲ್ SIR ಸ್ಟಾರ್ಟ್ ಆದ್ಮೇಲೆ.
0: ಓಕೆ, ನೀವು ಒಬ್ಬ ಅಧಿಕಾರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಆರ್ ಯು ಸ್ಯಾಟಿಸ್ಫೈಡ್ ಇದು ಪೂರ್ತಿ ಕಂಪ್ಲೀಟ್ ಆಗಿದೆ ಎಲ್ಲರಿಗೂ ತಲುಪಿದೀವಿ ಅಂತ?
1: ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ತಲುಪಿದೀವಿ. ಅದರಲ್ಲಿ ಏನಾದರೂ ಬದಲಾವಣೆಗಳಿದ್ರೆ, ನ್ಯೂನತೆಗಳಿದ್ರೆ ಅಥವಾ ಬಿಟ್ಟು ಹೋಗಿದ್ರೆ ಮತ್ತೊಮ್ಮೆ ಇವಾಗ ನೋಟಿಸಸ್ ಕೊಡ್ತಾ ಇರೋದ್ರಿಂದ ಇದು ಮತ್ತೊಮ್ಮೆ ಒಂದು ಅವಕಾಶ. ಏನೇ ತಪ್ಪುಗಳಿದ್ದು ಅವರ ಹೆಸರು ಬಿಟ್ಟು ಹೋಗ್ತಾ ಇದ್ರೆ ಅದರಲ್ಲಿ ಇವರು ಮತ್ತೆ ಸೇರ್ಕೊಳ್ಬಹುದು. ಅಂತಿಮ ಮತದಾರರ ಪಟ್ಟಿಯೊಳಗಡೆ ಎಲ್ಲಾ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ರೆ ಮತ್ತೆ ಖಂಡಿತವಾಗೂ ಕೂಡ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಬಹುದು.
0: ಹಾಗೆ ಈಗ ಇಡೀ ಭಾರತದಾದ್ಯಂತ ಈ ಒಂದು SIR ಪ್ರಕ್ರಿಯೆ ನಡೀತಾ ಇದೆ ಅಲ್ವಾ ಮೇಡಮ್, ಬೇರೆ ರಾಜ್ಯಗಳಲ್ಲೂ ಎಷ್ಟು ಯಶಸ್ಸು ಕಂಡಿದೆ ಅಂತ ಹೇಳ್ಬೋದು ಅಥವಾ?
1: ಹೌದು, ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಬಹಳಷ್ಟು ಮಟ್ಟಿಗೆ ಯಶಸ್ಸನ್ನು ಕಂಡಿದೆ. ಅಂದರೆ ನಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ ಇವಾಗ ಬಿಹಾರ ಇರಬಹುದು ಅಥವಾ ಪಶ್ಚಿಮ ಬಂಗಾಳ ಇರಬಹುದು, ಬಹಳಷ್ಟು ಹೆಚ್ಚು ಮತದಾರರಿದ್ದಾರೆ ಅಲ್ಲಿ. ಆಮೇಲೆ ಅವೆಲ್ಲ ಒಂದು ಅಂತಾರಾಷ್ಟ್ರೀಯ ಗಡಿ ಹೊಂದಿರುವಂತಹ ರಾಜ್ಯಗಳಾಗಿವೆ. ಅಲ್ಲೂ ಕೂಡ ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಅವರು ಮಾಡಿರೋದ್ರಿಂದ ಅಲ್ಲೂ ಕೂಡ ಬಹಳಷ್ಟು ಯಶಸ್ವಿಗೊಂಡಿದೆ. ಮತ್ತು ತಮಿಳುನಾಡಲ್ಲಿ ಕೂಡ ಮಾಡಿದ್ದಾರೆ, ಕೇರಳದಲ್ಲಿ ಕೂಡ ಆಗಿದೆ. ಇವಾಗ ಕರ್ನಾಟಕದಲ್ಲಿ ನಡೀತಾ ಇರೋದ್ರಲ್ಲೂ ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನಗಳು ಏನಿದೆ ಅದರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ, ಅವರ ನಿರ್ದೇಶನದಂತೆ ಮಾಡ್ತಾ ಇರೋದ್ರಿಂದ ಇದಲ್ಲೂ ಕೂಡ ನಾವು 100% ಯಶಸ್ಸನ್ನು ಕಂಡಿದ್ದೀವಿ ಅಂತಲೇ ಹೇಳ್ಬೋದು.
0: ಯಾಕೆಂದರೆ ಭಾರತ ದೇಶ ಬಹಳ ದೊಡ್ಡ ಜನಸಂಖ್ಯೆ ಉಳ್ಳಂತಹ ದೇಶ, ಬಹಳಷ್ಟು ಮತದಾರರುಗಳನ್ನು ಹೊಂದಿರುವಂತಹ ದೇಶ. ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ಪ್ರಭುಗಳಂತ ನಾವೇನು ಹೇಳ್ತೀವಿ, ಒಬ್ಬ ಅರ್ಹ ಮತದಾರನನ್ನು ಕೂಡ ಕಳಕಬಾರದು ಅನ್ನೋ ಉದ್ದೇಶ ಭಾರತ ಚುನಾವಣಾ ಆಯೋಗದ್ದು. ಅದಕ್ಕಾಗಿ ಈ ಪ್ರಕ್ರಿಯೆ ಮಾಡ್ತಾ ಇದೆ. ಅಂದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಇರೋದರಿಂದ ಸಮಗ್ರವಾದ ಮಾಹಿತಿಯನ್ನು ಪಡ್ಕೊಂಡು ಕೂಡ ಕೆಲವೊಂದು ಸಲ BLOಗಳಿಂದನೋ ಇಲ್ಲ ವೆಬ್ಸೈಟ್ಗಳಿಂದನೋ ಏನೋ ತಪ್ಪುಗಳಾಗಿರೋ ಸಾಧ್ಯತೆಗಳಿರ್ತವೆ ಅಲ್ವಾ? ಆ ಸಾಧ್ಯತೆಗಳನ್ನು ನೀವು ಒಪ್ಕೋತೀರಾ, ಆಗಿರಬಹುದು ಅನ್ನೋ ಸಾಧ್ಯತೆಗಳನ್ನು?
1: ಕೆಲವೊಂದು ನಾನು ಹೇಳಿದ್ನಲ್ಲ ಈಗಾಗಲೇ, ನೋ ಮ್ಯಾಪಿಂಗ್ ಅಥವಾ ಅನಾಮಲೀಸ್ ರೀತಿಯಲ್ಲಿ ಕೆಲವೊಂದು ನ್ಯೂನತೆಗಳು ಬಂದಿರಬಹುದು ಕರಡು ಮತದಾರರ ಪಟ್ಟಿಯಲ್ಲಿ. ಅವ್ರಿಗೂ ಕೂಡ ನಾವು ನೋಟಿಸನ್ನು ಕೊಡ್ತಾ ಇರೋದ್ರಿಂದ ಅಂತಿಮ ಮತದಾರರ ಪಟ್ಟಿಯಲ್ಲಿ ಎಲ್ಲವನ್ನೂ ಕೂಡ ನಾವು ರೆಕ್ಟಿಫಿಕೇಷನ್ ಮಾಡಿಕೊಂಡು, ಪ್ರತಿಯೊಬ್ಬ ಮತದಾರನ ಮೂಲಭೂತ ಹಕ್ಕು ಇದು ಮತದಾನ ಅಂತ ಹೇಳಿದ್ರೆ, ಮೂಲಭೂತ ಹಕ್ಕು ಯಾರ್ದು ಕೂಡ ಚ್ಯುತಿ ಆಗದೇ ಇರೋ ರೀತಿಯಲ್ಲಿ ನಾವು ಖಂಡಿತವಾಗ್ಲೂ ನೋಡ್ಕೊಳ್ತೀವಿ.
0: ಹೇಗೆ ಅಧಿಕಾರಿಗಳ ಕರ್ತವ್ಯ ಹಾಗೆ ನಮ್ಮ ಮತದಾರರ ಕರ್ತವ್ಯನೂ ಕೂಡ ಇದೆ. ಯಾರ ಹೆಸರು ಕೂಡ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಕೆಲವು ತಪ್ಪುಗಳಿಂದ

0: ಹೋಗ್ಲಿಕ್ಕೆ ಆಗಿರುತ್ತೆ. ಯಾತಕ್ಕೆ ಬಿಟ್ಟೋಯ್ತು, ಏನಕ್ಕಾಗಿ ಬಿಟ್ಟೋಯ್ತು ಅಂತ ಹೇಳಿ ಪರಿಶೀಲಿಸಿ ಮತ್ತೆ ಅರ್ಜಿಗಳನ್ನು ಸಲ್ಲಿಸಿ ತಮ್ಮನ್ನು ತಾವು ನೆಕ್ಸ್ಟ್ ಮತ ಹಾಕಲಿಕ್ಕೆ ಮತದಾರರ ಲೀಸ್ಟ್ನಲ್ಲಿ ತಮ್ಮ ಹೆಸರು ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಕರ್ತವ್ಯ ಕೂಡ ಇದೆ ಅಲ್ವಾ? ಆ ಕರ್ತವ್ಯವನ್ನು ನೀವು ಜವಾಬ್ದಾರಿಯಿಂದ ನಿರ್ವಹಿಸಿದ್ರೂ ಕೂಡ ಸದೃಢ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ. ಇನ್ನೊಂದೇನಂತ ಹೇಳಿದ್ರೆ ಈ ASDDO ಲಿಸ್ಟ್ ಅಂತ ರಿಲೀಸ್ ಆಗಿದೆ, ಏನು ಮೇಡಮ್ ಹಂಗಂದ್ರೆ?
1: ASDDO ಅಂತ ಹೇಳಿದ್ರೆ, ಎ ಅಂತ ಹೇಳಿದ್ರೆ ಆಬ್ಸೆಂಟ್. ನಮ್ಮ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಅವರ ಮನೆಗಳಿಗೆ, ಮತದಾರರ ಮನೆಗಳಿಗೆ ಹೋದಾಗ ಕೆಲವೊಂದು ಮನೆಗಳಲ್ಲಿ ಆ ಮತದಾರರು ಇರೋದಿಲ್ಲ, ಅಂತಹವ್ರದ್ದನ್ನ ಆಬ್ಸೆಂಟಿ ವೋಟರ್ಸ್ ಅಂತ ನಾವು ಕರಿತೀವಿ. ಅದಾದ್ಮೇಲೆ ಎಸ್ ಅಂತ ಹೇಳಿದ್ರೆ ಶಿಫ್ಟೆಡ್. ಆ ವಿಳಾಸಕ್ಕೆ ಹೋದಾಗ ಅಲ್ಲಿ ಸುತ್ತಮುತ್ತಲಿನ ಮನೆಯವರು ಹೇಳ್ತಾರೆ, ಇಲ್ಲ ಇವರು ಈ ವಿಳಾಸದಲ್ಲಿಲ್ಲ, ಈಗ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ಅಂತ, ಅಂಥದ್ದನ್ನ ನಾವು ಶಿಫ್ಟೆಡ್ ಅಂತ ಹೇಳ್ತೀವಿ. ಡಿ ಅಂತ ಹೇಳಿದ್ರೆ ಡೆತ್, ಅಂದ್ರೆ ಮರಣ ಹೊಂದಿರುವಂತಹ ಮತದಾರರು. ಮರಣ ಹೊಂದಿರುವಂತಹ ಮತದಾರರ ಮಾಹಿತಿನೂ ಕೂಡ ಇವರು ಮನೆ ಮನೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಿಗುತ್ತೆ, ಅದನ್ನ ಡೆತ್ ಅಂತ ಕರಿತೀವಿ. ಇನ್ನೊಂದು ಡಿ ಅಂತ ಹೇಳಿದ್ರೆ ಡೂಪ್ಲಿಕೇಟ್ ಅಂತ. ಡೂಪ್ಲಿಕೇಟ್ ಒಂದ್ ಕಡೆ ಇರುತ್ತೆ, ಮತ್ತೊಂದ್ ಕಡೆ, ಎರಡು ಮೂರು ಕಡೆ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂತಹ ಇದನ್ನ ನಾವು ಡಿ ಅಂತ ಹೇಳ್ತೀವಿ. ಓ ಅಂತ ಹೇಳಿದ್ರೆ ಅದರ್ಸ್. ಅದರ್ಸ್ ಅಂತ ಹೇಳಿದ್ರೆ ಕೆಲವೊಂದು ದಾಖಲೆಗಳು ಇದ್ದು ಕೂಡ ಪೂರ್ಣ ಪ್ರಮಾಣವಾಗಿ ನಮಗೆ ಚೆಕ್ ಮಾಡಬೇಕು ಅಂತ ಅನ್ಸಿದ್ರೆ, ಭೌತಿಕವಾಗಿ ಕೆಲವೊಂದು ದಾಖಲೆಗಳ ಅಗತ್ಯ ಇದೆ ಅಂತ ಅನ್ಸಿದ್ರೆ ಅದನ್ನ ಭೌತಿಕವಾಗಿ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಅಂತಹ ವೋಟರ್ಸ್ ಅನ್ನ ಓ ಅಂತ ಕರಿತೀವಿ. ಸೊ ASDDO ಲಿಸ್ಟ್ ಅಂತ ಇದನ್ನ ಪೂರ್ಣ ಪ್ರಮಾಣವಾಗಿ ಕರಿತೀವಿ.
0: ಅಂದ್ರೆ ಈಗ ಡ್ರಾಫ್ಟ್ ಲಿಸ್ಟ್ ಏನಿದೆ ಆ ಲಿಸ್ಟ್ ಅಲ್ಲಿ ನಮ್ಮ ಹೆಸರಿಲ್ಲ ಅಂದ್ರೆ ಇಲ್ಲಿರುತ್ತಾ?
1: ASDDO ನಲ್ಲಿ ಬಂದಿರೋದು ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಇರೋದಿಲ್ಲ.
0: ಎರಡರಲ್ಲೂ ಇಲ್ಲ, ನೀವು ಏನು ಸಲ್ಲಿಸಿಲ್ಲ ಅಂತನ?
1: ಎರಡರಲ್ಲೂ ಇಲ್ಲದೆ ಅಂತ ಚಾನ್ಸಸ್ ಕಡಿಮೆ
0: ಇರುತ್ತಾ? ಯಾಕೆಂದ್ರೆ ಅದು ಕೂಡ ಒಂದು ಮಾಹಿತಿ,
1: ಡಿಲೀಟ್
0: ಆಗಿರ್ಬೇಕು ಅಲ್ವಾ? ಓಕೆ, ಅಂತ ಸಂದರ್ಭದಲ್ಲೂ ಕೂಡ ಈ ASDDO ಅಂತ ನಾವು ಏನೇ ಹೇಳ್ತೀವಿ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಅಂತ ಹೇಳಿದ್ರೆ ಅವರು
1: ಫಾರ್ಮ್ ನಂಬರ್ 6 ಅನ್ನ ಕೊಟ್ಟು ಮತ್ತೊಮ್ಮೆ ಎನ್ಯುಮರೇಷನ್, ಐ ಮೀನ್ ಡಿಕ್ಲರೇಷನ್ ಫಾರ್ಮ್ ಮತ್ತೆ ನಮೂನೆ 6 ಅನ್ನ ಕೊಟ್ಟು ಅವರು ಮತ್ತೊಮ್ಮೆ ಮತದಾರರ ಪಟ್ಟಿ ಸೇರಿಸಿಕೊಳ್ಳಬೇಕು. ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ ಸಲ್ಲಿಸಬೇಕು.
0: ದಾಖಲೆಗಳನ್ನು ಸಲ್ಲಿಸಿದ್ರು ಕೂಡ ಆಗುತ್ತೆ. ಮೇಡಮ್, ನಿಮ್ಮ ಮಾತುಗಳನ್ನು ನಮ್ಮ ಹಲವಾರು ಶ್ರೋತೃಗಳು ಕೇಳ್ತಾ ಇರ್ತಾರೆ, ಬಹಳ ಆಸಕ್ತಿಯಿಂದ ಕೇಳ್ತಾ ಇರ್ತಾರೆ. SIR ಬಹಳಷ್ಟು ಆಕಾಶವಾಣಿಗಳಲ್ಲಿ SIR ರಾಜ್ಯವ್ಯಾಪಿ ಪ್ರಸಾರ ಆಯಿತು, ನಮ್ಮ ಮೈಸೂರು ಆಕಾಶವಾಣಿಯಿಂದ ಕೂಡ ಪ್ರಸಾರ ಆಯಿತು. ಈಗ ಆ ಗೊಂದಲಗಳಿಗೆ ಸ್ವಲ್ಪ ಅವರು ಕ್ಲಿಯರ್ ಆಗಿದ್ದಾರೆ ಅಂತ ಅನ್ಕೋತೀನಿ. ಬಹಳಷ್ಟು ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ. ಈಗ ನೀವು ಆಲ್ಮೋಸ್ಟ್ ಎಲ್ಲನೂ ಕ್ಲಿಯರ್ ಮಾಡಿದಿರಿ ಅಂತ ನಾನು ಭಾವಿಸ್ತೀನಿ. ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಮಾಹಿತಿ ಕೊಡಲಿಕ್ಕೆ ಮತ್ತು ಏನು ಒಂದು ಸಲಹೆ ಕೊಡಲಿಕ್ಕೆ ಬಯಸ್ತೀರಿ ಈ SIR ಪ್ರಕ್ರಿಯೆ ಸಂಬಂಧಪಟ್ಟ?
1: ಭಾರತ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ. ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶವಾಗಿದೆ ಅಂತ ಹೇಳಿದ್ರೆ ಅದು ಮತದಾನದ ಹಕ್ಕಿನಿಂದ ಮಾತ್ರ ಸಾಧ್ಯ. ನಮ್ಮ ಮತದಾರರಿಂದ ಮಾತ್ರ ನಮ್ಮ ದೇಶ ಪ್ರಜಾಪ್ರಭುತ್ವದ ದೇಶವಾಗಿ ಉಳಿದುಕೊಂಡಿದೆ. ಇಂತಹ ಒಂದು ಸಂದರ್ಭದಲ್ಲಿ ಅದರ ಪ್ರಾಮುಖ್ಯತೆ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು, ನಾವೆಲ್ಲರೂ ಜಾಗೃತರಾಗಬೇಕು. ಒಂದು, ನಾವು ಸರ್ಕಾರದ ಕಡೆಯಿಂದ, ಜಿಲ್ಲಾಡಳಿತದ ಕಡೆಯಿಂದ ಯಾರ ಹೆಸರು ಕೂಡ ಬಿಟ್ಟು ಹೋಗದೇ ಇರೋ ರೀತಿ ಶತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಅರ್ಹ, ಪ್ರತಿಯೊಬ್ಬ ಅರ್ಹ ಮತದಾರರನ್ನ ಹೆಸರು ಕೂಡ ನಮ್ಮ ಮತದಾರರ ಪಟ್ಟಿಯಲ್ಲಿ ಬರಬೇಕು ಅಂತ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ನಾವು ಮತದಾರರನ್ನ ರೀಚ್ ಮಾಡ್ತಾ ಇದ್ದೀವಿ. ಅದರೊಟ್ಟಿಗೆ ನಮ್ಮ ಮತದಾರರು ಕೂಡ ಅಷ್ಟೇ ಜಾಗೃತವಾಗಿದ್ದು, ಮೊದಲನೆಯದಾಗಿ ಕರಡು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿದೆಯಾ ಅಂತ ಒಂದು ಪರಿಶೀಲನೆ ಮಾಡ್ಕೊಳ್ಬೇಕು. ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನು, ನಮೂನೆಗಳನ್ನ ನಾನು ಈಗಾಗಲೇ ತಿಳಿಸಿದ್ದೀನಿ, ಆ ನಮೂನೆಗಳನ್ನ ಹಾಕಿ ಅಂತಿಮ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಳೋದ್ರ ಕಡೆಗೆ ಗಮನವನ್ನು ಹರಿಸಬಹುದಾಗಿರುತ್ತೆ. ಮತ್ತೆ ಯಾವುದೇ ರೀತಿಯಲ್ಲಿ ಸಂಶಯ ಇದ್ರೂ ಕೂಡ ಕೂಡಲೇ ನಿಮ್ಮ ಮತಗಟ್ಟೆ ಅಧಿಕಾರಿಗಳನ್ನ ಭೇಟಿ ಮಾಡಬಹುದು, ಅಥವಾ ತಾಲೂಕು ಆಫೀಸಲ್ಲಿ ಎಲೆಕ್ಷನ್ ಬ್ರಾಂಚ್ ಇರುತ್ತೆ, ಅಲ್ಲೂ ಕೂಡ ಹೋಗಿ ಅಲ್ಲೂ ವಿಚಾರಿಸಬಹುದು ಯಾವುದೇ ಮಾಹಿತಿ ಬೇಕು ಅಂತ ಹೇಳಿದ್ರೆ. ಅಥವಾ ವೋಟರ್ಸ್ ಹೆಲ್ಪ್ ಲೈನ್ ಇದೆ, ಅಲ್ಲಿಗೆ ಫೋನ್ ಮಾಡಬಹುದಾಗಿರುತ್ತೆ. ಅದಾದ ಮೇಲೆ ಆನ್ಲೈನಲ್ಲಿ ಕೂಡ ಪರಿಶೀಲನೆ ಮಾಡಿಕೊಳ್ಳಬಹುದಾಗಿರುತ್ತೆ. ಇಷ್ಟೊಂದು ರೀತಿಯ ಮಾರ್ಗಗಳನ್ನ ಚುನಾವಣಾ ಆಯೋಗದವರು ಎಲ್ಲ ಮತದಾರರಿಗೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವು ಅಷ್ಟೇ ನಮ್ಮ ಮತದಾನದ ಮೂಲಭೂತ ಹಕ್ಕಿಗೆ ಯಾವುದೇ ರೀತಿ ಚ್ಯುತಿ ಆಗದೇ ಇರೋ ರೀತಿ ನಡೆದುಕೊಳ್ಳಬೇಕಾಗಿರುವಂತಹದ್ದು ನಮ್ಮ ನಿಮ್ಮೆಲ್ಲರ ಮೂಲಭೂತ ಕರ್ತವ್ಯ. ಅದನ್ನು ನಾವೆಲ್ಲರೂ ಕೂಡ ಮಾಡೋಣ, ಎಲ್ಲರೂ ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋಣ. ಅದಕ್ಕೆ ಪೂರ್ವಭಾವಿಯಾಗಿ ಏನು SIR ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ 100% ಎಲ್ಲರೂ ಕೂಡ ಭಾಗಿಯಾಗಿ ಎಲ್ಲರೂ ಕೂಡ ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊಳ್ತೀನಿ.
0: ಬಹಳ ಸಂತೋಷ ಮೇಡಮ್. ಇನ್ನೊಮ್ಮೆ ನಾನು ಹೇಳ್ಬಿಡ್ತೀನಿ ನಮ್ಮ ಕೇಳುಗರಿಗೆ, ಡ್ರಾಫ್ಟ್ ಲಿಸ್ಟ್ ಎಲ್ಲಿ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ voters.eci.gov.in ಇಲ್ಲಿ ಕೂಡ ನಿಮ್ಮ ಹೆಸರು ಇದೆಯಾ ಅಂತ ನೋಡ್ಕೋಬಹುದು. ಹಾಗೆ ಕೂಡ cokarnataka.gov.in ಇಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಹಾಗೆ ನಿಮ್ಗೇನಾದ್ರು ಗೊಂದಲ ಇತ್ತು ಅಂತ ಹೇಳಿದ್ರೆ ಹೆಲ್ಪ್ ಲೈನ್ 1950 ಕೂಡ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಅಂತ ಹೇಳ್ತಾ ಇದ್ರಿ ಮೇಡಮ್. ಬಹಳ ಸಂತೋಷ. ಕೇಳುಗರಿಗೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತಾಗಿ ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ ಮೇಡಮ್. ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ಧನ್ಯವಾದಗಳು.

ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಭಾರತ ಸರ್ಕಾರದ ಚುನಾವಣಾ ಆಯೋಗದ ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ ಹಾಗೂ ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಆರ್ ಐಶ್ವರ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 9:31. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಮೋಡ ಸರಿದು ಚಿತ್ರದ ಗೀತೆ ಹಾಡಿದ್ದಾರೆ ಅನುರಾಗ್ ಕುಲಕರ್ಣಿ, ರಮ್ಯಾ ಬೇಹಾರ ಮತ್ತು ಸಂಗಡಿಗರು. ವಿ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸತೀಶ್ ಬಾಬು ಸಂಗೀತ ನೀಡಿದ್ದಾರೆ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ. ಈ ಸಂಜೆ 6:50 ಕೃಷಿ ರಂಗದ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಹಿಪ್ಪುನೇರಳೆಯಲ್ಲಿ ಎಲೆ ಗುಣಮಟ್ಟ ಪರೀಕ್ಷೆಯ ಮಹತ್ವವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಟಿ ಗಾಯತ್ರಿ ಮತ್ತು ಡಾ ಮಂಜುಗೌಡ ಪಾಟೀಲ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸೋನು ನಿಗಮ್ ಹಾಗೂ ಸುಮಾ ಶಾಸ್ತ್ರಿ ಅವರ ಧ್ವನಿಯಲ್ಲಿರುವ ವಿ ನಾಗೇಂದ್ರ ಪ್ರಸಾದ್ ವಿರಚಿತ ಗೀತೆ. ಗೀತೆಯ ಗಾಯಕರು ಕ್ಷಮಿಸಿ ಸಂಗೀತ ಸಂಯೋಜಕರು ವಿ ಹರಿಕೃಷ್ಣ. ಚಿತ್ರ ಪಯಣ.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಪ್ರಾಣಾಯಾಮ, ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ತಾಯಿ ಹೇಗೆ ತನ್ನ ಮಗುವನ್ನ ರಕ್ಷಣೆ ಮಾಡ್ತದೋ ಆ ರೀತಿ ಈ ಪ್ರಾಣ ಅನ್ನುವಂಥದ್ದು ನಮ್ಮನ್ನ ರಕ್ಷಣೆ ಮಾಡ್ತದೆ. ಮತ್ತೆ ನಮ್ಮ ಎಲಿವೇಶನ್ ಆಗ್ತದೆ, ನಮ್ಮ ಹೈಯರ್ ಕಾನ್ಶಿಯಸ್ನೆಸ್ಗೆ, ಶ್ರೇಷ್ಠ ಪ್ರಜ್ಞಾಂಶ ವಿಧೇಹೀನೈತೆ ಅಂತ ಹೈಯರ್ ಕಾನ್ಶಿಯಸ್ನೆಸ್ಗೆ ಹೋಗೋದಕ್ಕೆ ಇದು ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ.

ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ರತ್ನಮಾಲಾ ಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ 7 ಸುತ್ತಿನ ಕೋಟೆ ಚಿತ್ರದ ಗೀತೆಯನ್ನು. ವಿ ಮನೋಹರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಎಲ್ ವೈದ್ಯನಾಥನ್.

0: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ,

0: ಸಾಂಸ್ಕೃತಿಕ ರೈತಪರ ಕಾರ್ಯಕ್ರಮಗಳು ಕಣ್ರಿ.
1: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
0: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
1: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
0: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
1: ಮೇಲ್ ಕೂಡ ಮಾಡಬಹುದೇನೋ?
0: ಓ ಖಂಡಿತ, replyair@mysore.gmail.com.
1: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ
2: ಸುತ್ತಮುತ್ತ?

ಸರಿ. ಶ್ರೋತೃಗಳೇ ಗಮನಿಸಿ, 2026-27 ಸಾಲಿಗೆ ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮಂಜೂರಾತಿಗಾಗಿ 1-8 ತರಗತಿ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ 6 ಲಕ್ಷ ರೂಪಾಯಿ, 9-10 ತರಗತಿ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ 2.5 ಲಕ್ಷಗಳಿರುವ ಅರ್ಹ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ https://ssp.postmatric.karnataka.gov.in/homepage.aspx ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಇದೇ ತಿಂಗಳ 30. 1-10 ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಈವರೆಗೆ ವಿದ್ಯಾರ್ಥಿ ವೇತನಕ್ಕಾಗಿ ನೋಂದಣಿಯಾಗದ ಮತ್ತು ನೋಂದಣಿಯಾಗಿದ್ದರೂ ಕಳೆದ ವರ್ಷ ವಿದ್ಯಾರ್ಥಿ ವೇತನ ಮಂಜೂರಾಗದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಅಂತಿಮ ದಿನಾಂಕದೊಳಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು, ಗ್ರೇಡ್ 1, ಸಮಾಜ ಕಲ್ಯಾಣ ಇಲಾಖೆ, ಬಾಬು ಜಗಜೀವನರಾಮ್ ಕಟ್ಟಡ, ಆದಿಪಂಪಾ ರಸ್ತೆ, ಪಡುವಾರಹಳ್ಳಿ, ಮೈಸೂರು. ಇವರ ಮೊಬೈಲ್ ಸಂಖ್ಯೆ 8884-01982 ಸಂಪರ್ಕಿಸಲು ಈ ಮೂಲಕ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆಯನ್ನು ಕೇಳುವ ಸಮಯ. ಚಿತ್ರ ಕೃಷ್ಣಂ ಪ್ರಣಯ ಸಖಿ, ಗಾಯಕಿ KS ಚಿತ್ರ, ಸಾಹಿತಿ ಕವಿರಾಜ್, ಸ್ವರ ಸಂಯೋಜಕರು ಅರ್ಜುನ್ ಜನ್ಯಾ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಹಣ್ಣು ಹೊನ್ನು
3: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಟಿ ನರಸೀಪುರ ತಾಲೂಕಿನಲ್ಲಿರುವ ಕೇತುಪುರದ ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ ಎರಡನೇ ಭಾಗವನ್ನ ಕೇಳಬಹುದು.
4: ಕೀರ್ತಿವರ್ಮನ್ ರಾಜನು ಬಾದಾಮಿಯನ್ನೊಳಗೊಂಡು ಮಹಾರಾಷ್ಟ್ರ, ಗೋವಾ, ಆಂಧ್ರ ಹೀಗೆ ಬಹುಭಾಗಗಳನ್ನು ಆಳುತ್ತಿದ್ದರು. ಈತನಿಗೆ ಇದ್ದ ಮಕ್ಕಳು ಇಮ್ಮಡಿ ಪುಲಕೇಶಿ ಮತ್ತು ಕುಬ್ಜ ವಿಷ್ಣುವರ್ಧನ್.
3: ಮರಿದೆ ಕೇಳ್ತೀರಾ ಅಲ್ವಾ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮ.
5: ಕನ್ನಡ ನುಡಿಪಯಣ,
6: ಕನ್ನಡ ನುಡಿಪಯಣ,
5: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ 2ನೇ ಭಾನುವಾರ ಬೆಳಿಗ್ಗೆ 11:00 12:00 ಪ್ರಸಾರವಾಗಲಿದೆ.
7: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸು.
5: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 10 ಗಂಟೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕೇಳಿ ರಾಗ್ ಮಿಯಾನ್ ಕಿ ತೋಡಿ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ವಾದನವನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಡಾ ಎಸ್ ವಿಜಯ ರಾಘವನ್ ಅವರ ವೀಣಾ ವಾದನ ಪ್ರಸಾರವಾಗಲಿದೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕಿಶೋರ್ ಕುಮಾರ್ ಅವರು ಹಾಡಿರುವ ಬ್ಲ್ಯಾಕ್ಮೇಲ್ ಚಿತ್ರದ ಗೀತೆ.

ಶ್ರೋತೃಗಳೇ, ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದಿಂದ ಆತ್ಮಹತ್ಯಾ ನಿಯಂತ್ರಣದ ಕುರಿತು ಮಾತನಾಡುತ್ತಾರೆ ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮನಾ ಬಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇಂದು ಮಧ್ಯಾಹ್ನ 1:20 ಪ್ರಭಾಮಣಿ ಎಂವಿ ಅವರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 3:00 ಶಾಸ್ತ್ರೀಯ ಸಂಗೀತ ಡಾಕ್ಟರ್ ಎಸ್ ವಿಜಯರಾಘವನ್ ಅವರ ವೀಣಾವಾದನವನ್ನು ಆಲಿಸುವಿರಿ. 5:00 ಕ್ಲಿಯರ್ ಮೀಡಿಯಾ ಆಸ್ಪತ್ರೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ವಿಷಯ ಎದೆ ನೋವು ಹೃದಯಾಘಾತದ ಲಕ್ಷಣವೇ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಸಂತೋಷ್. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಹೋಟೆಲ್ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಆಶಾ ಭೋಸ್ಲೆ ಹಾಗೂ ಮನ್ಹರ್ ಉದಾಸ್.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.

ಸಮಯ ಸರಿಯಾಗಿ 11 ಗಂಟೆ. ಆಕಾಶವಾಣಿ ಮೈಸೂರು FM 100.6. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ಆಹಿರಿ ಪುಟ್ಟಿ ಮಾಡುವ ನಮಸ್ಕಾರಗಳು.

0: ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗಿದ್ದಾರೆ ಆರ್ ಲೋಕೇಶ್ವರಿ ಅವರು.
1: ಶ್ರೋತೃಗಳೇ, ನಿಮಗೆಲ್ಲ ನಮಸ್ಕಾರ. ಇಂದಿನ ಪತ್ರೋತ್ತರ ಕಾರ್ಯಕ್ರಮದಲ್ಲಿ ನಿಮ್ಮ ಪತ್ರಗಳನ್ನ ಓದ್ತೇವೆ, ಹಾಗೆ ಸಂದೇಶಗಳನ್ನು ಕೂಡ ಓದ್ತೇವೆ. ನೀವು ನಮಗೆ ನಮ್ಮ ಕಾರ್ಯಕ್ರಮವನ್ನು ಕುರಿತಾಗಿ ಸಂದೇಶಗಳನ್ನ ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480085853. ಮತ್ತೊಮ್ಮೆ

0: 8085823. ಶ್ರೋತೃಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ಪತ್ರಗಳು, ನಿಮ್ಮ ಸಂದೇಶಗಳು ಹಾಗೆ ಇಮೇಲ್ಗಳನ್ನ ನಾವು ಓದ್ತೇವೆ. ಹಾಗಾಗಿ ನೀವು ಈಗ ನಮಗೆ ನಮ್ಮ ಕಾರ್ಯಕ್ರಮವನ್ನು ಕುರಿತಾಗಿ ಸಂದೇಶವನ್ನು ಕೂಡ ಕಳಿಸಬಹುದು.
1: ಕಾರ್ಯಕ್ರಮದ ಮೊದಲಿಗೆ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಆಪ್ತಮಿತ್ರ, ಮಧು ಬಾಲಕೃಷ್ಣ ಅವರ ಸಾಹಿತ್ಯಕ್ಕೆ ಕ್ಷಮಿಸಿ, ಗಾಯಕರು ಮಧು ಬಾಲಕೃಷ್ಣ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ವಾರದ ಕಾರ್ಯಕ್ರಮಗಳ ಬಗ್ಗೆಯಾಗಿ ನಮಗೆ ಸಾಕಷ್ಟು ಪತ್ರಗಳು ಬಂದಿವೆ. ಅಶ್ವಿನಿ ಡಿ ಸಿದ್ದಯ್ಯನ ಹುಂಡಿ ಕೂಗಲೂರು ಪೋಸ್ಟ್ ನಂಜನಗೂಡು ತಾಲೂಕಿನಿಂದ ನಮಗೆ ಪತ್ರವೊಂದನ್ನು ಕಳಿಸಿದ್ದಾರೆ. ನನ್ನ ಆಪ್ತ ಗೆಳತಿ ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಕೇಳಿದ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ತಡವಾಗಿ ಪತ್ರ ಬರೆಯುತ್ತಿದ್ದೇನೆ, ಕ್ಷಮೆ ಇರಲಿ. ದಿನಾಂಕ 16/8/2026 ಭಾನುವಾರ ರಾತ್ರಿ 9:30 ಪ್ರಸಾರವಾದ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ತುಂಬ ಅದ್ಭುತವಾಗಿತ್ತು. ಇಂತಹ ಉತ್ತಮ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಡಾಕ್ಟರ್ ಕುಲ್ದೀಪ್ ರವರಿಗೆ ಹಾಗೂ ಆಕಾಶವಾಣಿ ನಿಲಯಕ್ಕೆ ನನ್ನ ಧನ್ಯವಾದಗಳು. ದಿನಾಂಕ 24/8/2026 ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾದ ಗೇಮ್ ಶೋ ಕಾರ್ಯಕ್ರಮದಲ್ಲಿ ಗುಂಪಿಗೆ ಸೇರದ ಪದ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ದಿಗ್ವಿಜಯ್ ರವರು, ಕೀರ್ತನರವರು ತುಂಬ ಚೆನ್ನಾಗಿ ನಡೆಸಿಕೊಟ್ಟರು, ಇವರಿಗೆ ನನ್ನ ಧನ್ಯವಾದಗಳು. ಹಾಗೆಯೇ ದಿನಾಂಕ 25/8/26 ಮಂಗಳವಾರ ಪ್ರಸಾರವಾದ ವರ್ತಮಾನ ವೃತ್ತಾಂತ ಸುದ್ದಿಯ ಹಿಂದಿನ ಕಥೆ ಕಾರ್ಯಕ್ರಮ ತುಂಬ ಉತ್ತಮವಾದ ಕಾರ್ಯಕ್ರಮವಾಗಿದ್ದು ಸಹನಾರವರು ತುಂಬ ಸೊಗಸಾಗಿ ಉತ್ತಮವಾದ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಅದ್ಭುತವಾಗಿ ನಡೆಸಿಕೊಡುತ್ತಿದ್ದಾರೆ, ಇವರಿಗೆ ನನ್ನ ಅಭಿನಂದನೆಗಳು. ದಿನಾಂಕ 29/8/26 ರಾತ್ರಿ 8 ಗಂಟೆಗೆ ಪ್ರಸಾರವಾದ ನಾಟಕ ದತ್ತ ಉತ್ತಮವಾಗಿತ್ತು. ಎಲ್ಲ ಪಾತ್ರಗಳನ್ನು ಅದ್ಭುತವಾಗಿ ಪಾತ್ರಧಾರಿಗಳು ಅಭಿನಯಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಮೈಸೂರು ಉಮೇಶ್ ರವರ ಪಾತ್ರ, ಅವರ ಮಾತಿನ ಶೈಲಿ ನನಗೆ ಇಷ್ಟ ಆಯಿತು. ಈ ನಾಟಕದ ತಂಡಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ದಿನಾಂಕ 30/8/26 ಭಾನುವಾರ ಬೆಳಿಗ್ಗೆ 7:15 ಪ್ರಸಾರವಾದ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಪ್ರತಿ ವಾರವೂ ಒಂದೊಂದು ತಿರುವಿನಲ್ಲಿ ಬಹಳ ರೋಮಾಂಚನಕಾರಿಯಾದ ಕುತೂಹಲಕಾರಿಯಾದ ವಿಷಯಗಳು ನಮಗೆ ದೊರೆಯುತ್ತಿವೆ. ಈ ಕಾದಂಬರಿಯನ್ನು ಕಣ್ಣಿಗೆ ಕಟ್ಟುವ ಹಾಗೆ ಜಿ ಶಾಂತಕುಮಾರ್ ಅವರು ಪ್ರಸ್ತುತಪಡಿಸುತ್ತಿದ್ದಾರೆ, ಇವರಿಗೆ ನನ್ನ ನಮನಗಳು. ಕಸ್ತೂರಿ ಮಾತ್ರೆ ವಾರಕ್ಕೊಂದು ನಗುವಿನ ಅಲೆಯನ್ನು ತರಿಸುತ್ತಿದೆ, ಒಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿದೆ ಎಂದು ಇವರು ಪತ್ರದ ಮೂಲಕ ತಿಳಿಸಿದ್ದಾರೆ.
1: ಈ ಪತ್ರವನ್ನು ಬರೆದಿರೋರು ತಮ್ಮ ಹೆಸರನ್ನು ಬರೆಯೋದನ್ನು ಮರೆತಿದ್ದಾರೆ. ಶ್ರೋತೃಗಳೇ, ಮುಂದಿನ ಬಾರಿ ನೀವುಗಳು ಪತ್ರ ಬರೀಬೇಕಾದ್ರೆ ನಮ್ಮ ಕಾರ್ಯಕ್ರಮವನ್ನು ಅಷ್ಟೇ ಹೊಗಳಿದ್ರೆ ಸಾಲಲ್ಲ, ನಿಮ್ಮ ಹೆಸರನ್ನೂ ಕೂಡ ಬರೀಬೇಕು ಅಂತ ಕೇಳ್ತಾ ಇದ್ದೀವಿ. ಆಕಾಶವಾಣಿ ಮೈಸೂರು ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳಾದ ದೇವನೂರರ ಕಥಾ ಸಂಕಲನ ನಾಟಕ, ಅಪೋಲೋ BGS ಆಸ್ಪತ್ರೆ, ಕ್ಲಿಯರ್ ಮೀಡಿಯಾ ಆಸ್ಪತ್ರೆ, ನಾರಾಯಣ ಹೃದಯಾಲಯ, ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ, ಈ ಎಲ್ಲ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ. ಹಾಗೆ ಕಾದಂಬರಿ ವಿಹಾರದಲ್ಲಿ ಕೆನ್ನಾಯಿಯ ಜಾಡಿನಲ್ಲಿ ಕೂಡ ಬಹಳ ಚೆನ್ನಾಗಿ ಮೂಡಿ ಬಂತು. ಇದಕ್ಕಾಗಿ ನಾವು ನಿಲಯಕ್ಕೆ ಧನ್ಯವಾದಗಳನ್ನ ತಿಳಿಸ್ತೇವೆ. ಫಿಟ್ನೆಸ್ ಬಗ್ಗೆ ಮಾತನಾಡಿದ ಅಲ್ತಾಫ್ ಅವರ ಕಾರ್ಯಕ್ರಮವನ್ನು ದಯವಿಟ್ಟು ಮರುಪ್ರಸಾರ ಮಾಡಿ ಅಂತ ಇವರು ನಮಗೆ ಕೇಳ್ತಾ ಇದ್ದಾರೆ. ಮೈಸೂರಿನ ಕಲ್ಯಾಣಗಿರಿಯಿಂದ ಜಯಂತಿ ಶಾನ್ಭಾಗ್ ಅವರು ಈ ಪತ್ರವನ್ನು ಬರೆದಿದ್ದಾರೆ. ಅವರು ಬಹುಶಃ ಪತ್ರೋತ್ತರ ಕಾರ್ಯಕ್ರಮದಲ್ಲಿ ಪೀನಾಜ್ ಮಸಾನಿ ಅವರ ಗಜಲ್ನ ಪ್ರಸಾರ ಮಾಡಿ ಅಂತ ಕೇಳಿದ್ರು ಅನ್ಸುತ್ತೆ ಆಹಿರಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಮನವಿಯಂತೆ ಪೀನಾಜ್ ಮಸಾನಿ ಅವರ ಗಜಲ್ ಪ್ರಸಾರ ಆಯಿತು, ಬಹಳ ಇಂಪಾಗಿತ್ತು, ಕರ್ಣಾನಂದವಾಯಿತು, ಇದಕ್ಕಾಗಿ ಅನೇಕ ಧನ್ಯವಾದಗಳು. ಭಾನುವಾರದಂದು ಪ್ರಸಾರವಾದ ಮಿಶ್ರ ಮಾಧುರ್ಯ ಕಾರ್ಯಕ್ರಮ ಕೂಡ ನನಗೆ ತುಂಬ ಇಷ್ಟ ಆಯಿತು. ಆ ದಿನ ಜನಪದ ಗೀತೆ ಹಾಗೂ ಇನ್ನಿತರೆ ಗೀತೆಗಳು ಬಹಳ ಚೆನ್ನಾಗಿತ್ತು. ಅನೇಕ ವರ್ಷಗಳಿಂದ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಆಲಿಸುತ್ತಾ ಬಂದಿದ್ದೇನೆ. ಬೆಳಗಿನ ಪ್ರಾರಂಭಿಕ ಸಿಗ್ನೇಚರ್ ಟ್ಯೂನ್ ಕೂಡ ಬಹಳ ಸುಮಧುರವಾಗಿರುತ್ತೆ. ಅಂತೆಯೇ ಭಾವಗೀತೆ ಭಕ್ತಿಗೀತೆಗಳು ಕೂಡ ಬಹಳ ಇಷ್ಟ. ಆ ದಿನ ಡಾಕ್ಟರ್ ಭೀಮಸೇನ್ ಜೋಶಿ ಅವರ ಸದಾ ಎನ್ನ ಹೃದಯದಲ್ಲಿ ತುಂಬ ಭಕ್ತಿಪೂರ್ಣವಾಗಿತ್ತು. ಬೃಂದಾವನಕ್ಕೆ ಹಾಲನ್ನು ಮಾರಲು ಈ ಗೀತೆ ಕೂಡ ನನಗೆ ಬಹಳ ಇಷ್ಟ ಆಯಿತು. ಹಿಂದಿ ಚಿತ್ರಗೀತೆಗಳು ಅಂದರೆ ನನಗೆ ಪಂಚಪ್ರಾಣ. ಒಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಬಹಳ ಆಹ್ಲಾದವಾಗಿರುತ್ತದೆ. ಸ್ವಾತಂತ್ರ್ಯ ಚಳುವಳಿಗಾರ ರಾಮಣ್ಣ ಅವರ ಸಂದರ್ಶನ ಕೂಡ ಆಲಿಸಿದೆ. ಅಚ್ಯುತದಾಸರ ಹರಿಕಥೆ ಬಹಳ ಭಕ್ತಿಪೂರ್ಣವಾಗಿರುತ್ತೆ. ಅಂತೆಯೇ ಯಕ್ಷಗಾನ ಕೂಡ. ಒಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಬಹಳ ವಿಭಿನ್ನ ರಸಾನಂದವನ್ನು ಉಂಟು

0: ಪಾರವ್ವನ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿದರು. ಹಾಗೆಯೇ ಚಿನ್ಮಯಿ ಮೇಡಮ್ ಬೇರೆ ಬೇರೆ ಭಾಷೆ ಮಾತನಾಡಿದ್ದು, ಉತ್ತರ ಕರ್ನಾಟಕದ ಭಾಷೆ ಮಾತನಾಡಿದ್ದು. ಲಕ್ಷ್ಮೀನಾರಾಯಣ ಸರ್ ಕಂಡಕ್ಟರ್ ರಂಗವ್ವ ಪಾತ್ರದಲ್ಲಿ ಸಹನಾ ಮೇಡಮ್, ಗೌಡ್ರು ಪಾತ್ರದಲ್ಲಿ ದಿಗ್ವಿಜಯ್ ಸರ್ ಅಂತೂ ಚೆನ್ನಾಗಿ ಅಭಿನಯಿಸಿದರು. ಒಟ್ಟಿನಲ್ಲಿ ತಾಯಿ ಕರುಳಿನ ಮಹತ್ವ ತಿಳಿದು ಮನೆಗೆ ಮಗಳನ್ನು ಕರೆಸಿದ್ದು ತುಂಬ ಸಂತೋಷವಾಯಿತು. ಈ ನಾಟಕವನ್ನು ನಿರ್ದೇಶಿಸಿದ ದಿಗ್ವಿಜಯ್ ಸರ್, ಸಹನಾ ಮೇಡಮ್ ಚೆನ್ನಾಗಿ ಮಾಡಿದರೆ. ಇಂತಹ ನಾಟಕಗಳನ್ನು ಪ್ರಸಾರ ಮಾಡುತ್ತಿರುವ ನಮ್ಮ ಮೈಸೂರು ಆಕಾಶವಾಣಿಗೆ ನಮ್ಮ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ.
1: ಅವರು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಅನ್ಸುತ್ತೆ. ಅದರಲ್ಲಿ ಕಂಡಕ್ಟರ್ ಪಾತ್ರವನ್ನು ನಿರ್ವಹಿಸಿದ್ದು ನೇತ್ರ ಅವರು. ಅದರಲ್ಲಿ ಮಧ್ಯ ಒಂದು ಹುಡುಗಿ ಬಂದು ಇಂಗ್ಲಿಷ್ನಲ್ಲಿ ಮಾತನಾಡ್ತಾಳೆ, ಅದನ್ನ ಅಭಿನಯಿಸಿದ್ದು ಸಹನಾ ಅಂತ ಅವರಿಗೆ ಹೇಳ್ಬಿಡೋಣ.
0: ಖಂಡಿತ.
1: ಇಲ್ಲಿ ಇನ್ನೊಂದು ಪತ್ರ ಇದೆ, ಕೆ ವಿ ಶಂಕರ ಅವರು. ಇವರು ಒಂದು ಅವರ ಕವನವನ್ನು ಬರೆದು ನಮಗೆ ಕಳಿಸಿದ್ದಾರೆ. ಗಣೇಶ ಚತುರ್ಥಿಯ ಶುಭಾಶಯಗಳನ್ನ ಅವರು ಎಲ್ರಿಗೂ ಕೋರ್ತಾ ಇದ್ದಾರೆ. ಅಮಾವಾಸ್ಯೆ ನಂತರದ ಚತುರ್ಥಿಯ ದಿನದಂದು ಯಾರು ನೋಡಿದರು ಕಾಣುವನು ಚಂದಿರನು ನಗು ನಗುತ್ತಿರುವಂತೆ. ಚತುರ್ಥಿಯ ದಿನದಂದು ಧರೆಗಿಳಿದ ಗಣಪನು ನಗು ನಗುತ್ತಿರುವಂತೆ ಕಾಣುವ ಬಾನ ಚಂದಿರನ ನೋಡಿ ತನ್ನನ್ನೇ ಅಣಕಿಸಲು ಚಂದಿರನು ನಗುತ್ತಿಹನೆಂದು ಕೋಪದಿಂದ ಶಪಿಸಿದ. ಯಾರನ್ನು? ಅಣಕಿಸುವಂತೆ ಕಾಣುವ ನಗುವ ಚಂದಿರನಲ್ಲ, ಧರೆಯ ನಿರಪರಾಧಿ ಮಾನವ ಕೋಟಿಯನು. ಯಾಕೆ? ಯಾಕೆ ಎಂಬ ಪ್ರಶ್ನೆಗೆ ಸಿಕ್ಕಿಲ್ಲ ನನಗಿನ್ನೂ ಉತ್ತರ. ಬಾನುಲಿಯ ಜಾಣ ಕೇಳುಗರು ಉತ್ತರಿಸುವರೇ ಎಂಬ ಕಾತರ ಅಂತ ಅವರು ಬಾನುಲಿ ಕೇಳುಗರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆ ಗಣೇಶ ಚತುರ್ಥಿಯ ದಿನದಂದು ಚಂದ್ರನನ್ನು ನೋಡಿದರೆ ಅಪವಾದ ಬರಲಿ ಎಂಬ ಶಾಪವನ್ನು ಗಣಪನು ನೀಡಿದನೆಂಬ ನುಡಿ ಪ್ರತೀತಿ ಇದೆ ಅಂತ ಕೂಡ ಅವರು ಬರೆದಿದ್ದಾರೆ. ಒಟ್ಟಿನಲ್ಲಿ ಗಣೇಶ ಚತುರ್ಥಿ ದಿನ ಯಾರು ಚಂದ್ರನ ನೋಡಬೇಡಿ ಅಂತ ಅವರು ಹೇಳ್ತಾ ಇದ್ದಾರೆ.
0: ಕಾರ್ಯಕ್ರಮದಲ್ಲಿ ಈಗ ಒಂದು ಗೀತೆಯನ್ನ ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಆನಂದ್ ಚಿತ್ರದ ಈ ಗೀತೆ. ಸಾಹಿತ್ಯ ನೀಡಿದ್ದಾರೆ ಚಿ ಉದಯ್ ಶಂಕರ್. ಸಂಗೀತ ನಿರ್ದೇಶನ ಶಂಕರ್ ಗಣೇಶ್ ಅವರಿಂದ.

0: ಕೆಲವು ಮಿಂಚಂಚಿಗಳನ್ನು ನೋಡೋಣ. ಸರಸ್ವತಿಪುರಂನಿಂದ ವೀಣಾ ಶ್ರೀಕಾಂತ್ ಹಾಗೂ ಅನಿತಾ ಅಶೋಕ್ ಅವರು ಸಾಕಷ್ಟು ಮಿಂಚಂಚಿಗಳನ್ನು ನಮಗೆ ಕಳಿಸಿದ್ದಾರೆ. ದಿನಾಂಕ 8/9/2026 ಶುಕ್ರವಾರ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಮಾನ್ಯ ಗುರುರಾಜುಲು ನಾಯ್ಡು ಅವರ ಬಗ್ಗೆ ಅವರ ಕುಟುಂಬದವರು ಮಾತನಾಡಿದ ಬಗ್ಗೆ ಇವರು ಹೇಳಿದ್ದಾರೆ. ಅಕ್ಷರವೆಂದರೆ ಕೇವಲ ಪದಗಳ ಜೋಡಣೆಯಲ್ಲ, ಅದು ಮನಸ್ಸುಗಳನ್ನು ಬೆಸೆಯುವ ಭಾವದ ಸೇತುವೆ. ಅಂತಹ ಅಕ್ಷರ ಲೋಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಸೃಜನಶೀಲ ವ್ಯಕ್ತಿತ್ವವೇ ಶ್ರೀ ಗುರುರಾಜ್ ನಾಯ್ಡು. ಸಾಹಿತ್ಯದ ಮೇಲಿನ ಅಪಾರ ಪ್ರೀತಿ, ಭಾಷೆಯ ಮೇಲಿನ ಅಭಿಮಾನ ಹಾಗೂ ತಮ್ಮ ಚಿಂತನೆಗಳನ್ನು ಅರ್ಥಪೂರ್ಣವಾಗಿ ಹಂಚಿಕೊಳ್ಳುವ ವಿಶಿಷ್ಟ ಗುಣಗಳಿಂದ ಅವರು ಎಲ್ಲರ ಗಮನ ಸೆಳೆದಿದ್ದಾರೆ. ಅವರ ಮಾತುಗಳಲ್ಲಿ ವಿಚಾರವಿದೆ, ಭಾವವಿದೆ. ಅವರ ಬರಹಗಳಲ್ಲಿ ಬದುಕಿನ ಅನುಭವದ ಪ್ರತಿಬಿಂಬವಿದೆ. ಸರಳತೆ, ಸೌಜನ್ಯ ಹಾಗೂ ಸೃಜನಶೀಲತೆಯ ಸೊಗಡಿನಿಂದ ತಮ್ಮನ್ನು ತಾವು ಗುರುತಿಸಿಕೊಂಡಿರುವ ಶ್ರೀ ಗುರುರಾಜುಲು ನಾಯ್ಡು ಅವರನ್ನು ನಮ್ಮ ಮೈಸೂರಿನ ಆಕಾಶವಾಣಿಯ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಕೇಳಿದ್ದು ನಮಗೆಲ್ಲರಿಗೂ ಸಂತಸದ ಹಾಗೂ ಹೆಮ್ಮೆಯ ಸಂಗತಿ. ಕಾರ್ಯಕ್ರಮವನ್ನು ತುಂಬ ಚಂದದ ರೀತಿಯಲ್ಲಿ ಪ್ರಸ್ತುತಪಡಿಸಿದ ಜಿಎನ್ ಮಂಜುನಾಥ್ ರವರಿಗೂ ಹಾಗೂ ಪ್ರಸಾರ ಮಾಡಿದ ನಿಲಯಕ್ಕೂ ಧನ್ಯವಾದಗಳು ಎಂದು ಅವರು ತಿಳಿಸ್ತಾ ಇದ್ದಾರೆ. ಹಾಗೆಯೇ ದಿನಾಂಕ 8/9/2026 ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾದ ವರ್ತಮಾನ ವೃತ್ತಾಂತ ಕಾರ್ಯಕ್ರಮದ ಬಗ್ಗೆ ಅವರು ತಿಳಿಸಿದ್ದಾರೆ. ಆಕಾಶವಾಣಿಯ ವಾರ್ತೆಗಳು ಎಂದಾಕ್ಷಣ ಮನದ ಪರದೆಯ ಮೇಲೆ ಮೂಡುವುದು ಒಂದು ಗಂಭೀರ ಧ್ವನಿ. ಇದು ಆಕಾಶವಾಣಿ, ಈಗ ವಾರ್ತೆಗಳು. ಈ ಧ್ವನಿಯಲ್ಲಿ ಸುದ್ದಿಗಿಂತಲೂ ಮಿಗಿಲಾಗಿ ಒಂದು ವಿಶ್ವಾಸದ ಸ್ಪರ್ಶ ಇರುತ್ತದೆ. ದೂರ ದೂರಿನ ಘಟನೆಗಳು ಕ್ಷಣ ಮಾತ್ರದಲ್ಲಿ ನಮ್ಮ ಮನೆಯಂಗಳಕ್ಕೆ ಬಂದು ನಿಲ್ಲುವಂತೆ ಭಾಸವಾಗುತ್ತದೆ. ದೇಶದ ಆಗುಹೋಗುಗಳು, ಜಗತ್ತಿನ ವಿದ್ಯಮಾನಗಳು, ಸಮಾಜದ ಬೆಳವಣಿಗೆಗಳು ಎಲ್ಲವನ್ನು ಸರಳವಾಗಿ, ಸ್ಪಷ್ಟವಾಗಿ ನಮ್ಮ ಕಿವಿಗೆ ತಲುಪಿಸುವ ಮಾಧ್ಯಮವೆಂದರೆ ಆಕಾಶವಾಣಿಯ ವಾರ್ತೆಗಳು. ವಾರ್ತಾ ವಾಚಕರ ಧ್ವನಿಯ ಏರಿಳಿತದಲ್ಲಿ ಆತಂಕವೂ ಇರುತ್ತದೆ, ಆಶಾವಾದವೂ ಇರುತ್ತದೆ, ಸಾಧನೆಯ ಸಂಭ್ರಮವೂ ಇರುತ್ತದೆ, ಎಚ್ಚರಿಕೆಯ ಸಂದೇಶವೂ ಇರುತ್ತದೆ. ಹೀಗಾಗಿ ಆಕಾಶವಾಣಿಯ ವಾರ್ತೆಗಳು ಕೇವಲ ಸುದ್ದಿ ಪ್ರಸಾರವಲ್ಲ, ಅವು ಕಾಲದ ಹೆಜ್ಜೆಗುರುತುಗಳನ್ನು ದಾಖಲಿಸುವ ಧ್ವನಿ. ಅಂದಿನ ದಿನಗಳಲ್ಲಿ ಪತ್ರಿಕೆ ಬರುವ ಮುನ್ನವೇ ಜಗತ್ತಿನ ಸುದ್ದಿಯನ್ನು ತಿಳಿಸುವ ವಿಶ್ವಾಸಾರ್ಹ ಕೊಂಡಿಯಾಗಿದ್ದ ಆಕಾಶವಾಣಿ ಇಂದಿಗೂ ತನ್ನದೇ ಆದ ಘನತೆ ಮತ್ತು ಆತ್ಮೀಯತೆಯನ್ನು ಉಳಿಸಿಕೊಂಡಿದೆ. ಒಟ್ಟಿನಲ್ಲಿ ಆಕಾಶವಾಣಿಯ ವಾರ್ತೆಗಳು ಎಂದರೆ ಕೇವಲ ಸುದ್ದಿಯಲ್ಲ, ಅದು ನಂಬಿಕೆಯ ಧ್ವನಿ, ಕಾಲದ ದಾಖಲೆಯ ಧ್ವನಿ ಮತ್ತು ನಮ್ಮ ನೆನಪುಗಳ ಮಧುರ ಪ್ರತಿಧ್ವನಿ ಎಂದು ಅವರು ತಿಳಿಸ್ತಾ ಇದ್ದಾರೆ.
1: ಈಗ ಶ್ರೋತೃಗಳು ನಮಗೆ ಹಲವಾರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಎಚ್ ಎನ್ ವಿಶ್ವನಾಥ್

0: ಅವರು ಸರಸ್ವತಿಪುರಂ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದರೆ, ನನ್ನ ನೆಚ್ಚಿನ ಮೆಚ್ಚಿನ ಆಪ್ತ ಮೈಸೂರು ಆಕಾಶವಾಣಿ ಕೇಂದ್ರದ 91ನೆಯ ಜನ್ಮದಿನದ ಶುಭಾಶಯಗಳು, ಆಕಾಶವಾಣಿ ಕೇಂದ್ರದ ಸಮಸ್ತ ಸಿಬ್ಬಂದಿ ವರ್ಗಕ್ಕೆ ಶುಭಾಶಯಗಳು. ಶ್ರೋತೃಗಳಿಗೆ ಜನ್ಮದಿನದ ಕೊಡುಗೆಯಾಗಿ ಮುಂದಿನ ದಿನಗಳಲ್ಲಿ ಸೂಕ್ತ ಸಮಯದಲ್ಲಿ ಕನ್ನಡ ಚಲನಚಿತ್ರದ ಎಲ್ಲ ಗೀತೆಗಳನ್ನು ಪ್ರಸಾರ ಮಾಡುವಂತೆ ವಿನಂತಿ ಅಂತ ಇವರು ಹೇಳ್ತಾ ಇದ್ದಾರೆ. ಈ ಸಂದೇಶವನ್ನು ಕಳಿಸಿದ್ದಾರೆ ಎಚ್ ಪಿ ಕಿರಣ್ ಅವರು. ಸೆಪ್ಟೆಂಬರ್ 8ರಂದು ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಸಾರವಾದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ನಿಲಯದಿಂದ ಕೆಆರ್ ನಗರದ ಶಿಲ್ಪಾ ಅವರೊಂದಿಗೆ ದಿಗ್ವಿಜಯ್ ಸರ್ ಅವರು ನಡೆಸಿದ ಆತ್ಮೀಯ ಮಾತುಕತೆ ಅತ್ಯುತ್ತಮವಾಗಿ ಮೂಡಿಬಂತು. ಶಿಲ್ಪಾ ಅವರು ತಮ್ಮ ಕೌಟುಂಬಿಕ ಸವಾಲುಗಳನ್ನು ಹಾಗೂ ಸಾಧನೆಯ ಹಾದಿಯಲ್ಲಿ ಅವರು ವಹಿಸಿದ ಪರಿಶ್ರಮವನ್ನು ವಿವರಿಸಿದರು. ಮುಂದಿನ ಅವರ ಕನಸುಗಳ ಬಗ್ಗೆಯೂ ವಿವರಿಸಿದರು. ಇಂತಹ ಅತ್ಯುತ್ತಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಶ್ರೀಯುತ ದಿಗ್ವಿಜಯ್ ಸರ್ ಅವರಿಗೂ, ಪ್ರಸಾರ ಮಾಡಿದ ನಿಲಯಕ್ಕೂ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಗುಂಡ್ಲುಪೇಟೆಯಿಂದ ಟೈಲರ್ ಪ್ರಶಾಂತ್ ಅವರು, ನನ್ನದು ಟೈಲರ್ ವೃತ್ತಿ, ಗಮನ ಹೊಲಿಗೆ ಕಡೆಗೆ, ಕಿವಿ ರೇಡಿಯೋ ಕಡೆಗೆ, ಅದರ ಮಧ್ಯ ಸಂದೇಶ ಕಳುಹಿಸಿರುತ್ತೇನೆ. ಕೆಲವೊಂದು ಬಾರಿ ನಾನು ಕಳಿಸಿದ ಸಂದೇಶ ಓದದೇ ಇರುವುದು ಬೇಸರವಾಗಿರುತ್ತದೆ. ಆಕಾಶವಾಣಿ ನನ್ನ ಅಚ್ಚುಮೆಚ್ಚಿನ ಗೆಳೆಯ, ಗೇಮ್ ಶೋ ನನ್ನ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ ಇದ್ದಾರೆ. ಟೈಲರ್ ಪ್ರಶಾಂತ್ ಅವರೇ, ನಾವು ಆದಷ್ಟು ಎಲ್ಲ ಸಂದೇಶಗಳನ್ನ ಓದ್ತೀವಿ, ಆದರೆ ನಿಮಗೆ ಯಾಕೆ ಈ ಬೇಸರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಮಾಧವನ್ ಅವರು ಚೆನ್ನೈಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಳೆದ ವಾರದಲ್ಲಿ ಪ್ರಸಾರ ಮಾಡಿದ ನೆನಪಿನ ಅಂಗಳ ಕಾರ್ಯಕ್ರಮ ನಮ್ಮ ನೆನಪನ್ನು 70ರ ದಶಕಕ್ಕೆ ಕೊಂಡೊಯ್ತು. ವರ್ತಮಾನ ವೃತ್ತಾಂತದಲ್ಲಿ ಹಂಗರವಲ್ಲಿ ಶಾಲೆಯ ಬಗ್ಗೆ ತಿಳಿಸಿದ ಕಾರ್ಯಕ್ರಮ ಉತ್ತಮವಾಗಿತ್ತು. ಮಹಿಳಾ ರಂಗದ ಕೆಎಸ್ ಶಿಲ್ಪಾ ಅವರ ಸಂದರ್ಶನ ಚೆನ್ನಾಗಿತ್ತು. ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಆಕಾಶವಾಣಿಗೆ 91ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಅಂತ ಅವರು ಹೇಳ್ತಾ ಇದ್ದಾರೆ. ಆಹಿರಿ, ಈಗ ಒಂದು ಗೀತೆಯನ್ನು ಕೇಳೋಣ ಅಲ್ವಾ?
1: ಖಂಡಿತ. ಚಿತ್ರ ಟಗರು, ಗೀತೆಯ ಲೇಖನಕಾರರು ಜಯಂತ್ ಕಾಯ್ಕಿಣಿ, ಸಂಗೀತ ನಿರ್ದೇಶನ ಚರಣ್ ರಾಜ್ ಅವರಿಂದ, ಗಾಯಕರು ಸಿದ್ಧಾರ್ಥ್ ಮೆಳ್ಮಣ್ಣು.

0: ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಕೇಳಿ ಸಂಗೀತದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಮಹಿಳೆ ಹಾಗೂ ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದೆ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರೊಂದಿಗೆ ಮಾತುಕತೆ.
1: ಅವರ ಮನೆಯಲ್ಲಿ ದೊಡ್ಡವರವರಿಗೆ ಗೈಡ್ ಮಾಡಬೇಕು, ಮಾರ್ಗದರ್ಶನ ನೀಡಬೇಕು. ನೋಡು, ಇದು ಈ ಟೈಮಲ್ಲಿ ಇದು ಮಾಡು, ಈ ಟೈಮಲ್ಲಿ ಇದು ಮಾಡು ಅಂತ ನಮ್ಮ ಮಕ್ಕಳಿಗೆ ನಾವು ಮಾಡಿದ್ವಿ. ಆ ಥರ ಅವರು ಅದನ್ನೇ ಮುಂದುವರಿಸ್ಕೊಂಡು ಬಂದಿದ್ದರು. ಪ್ರಾರಂಭದಲ್ಲಿ ಮನೆಯಲ್ಲಿ ನಾವು ಏನು ಅವ್ರಿಗೆ ಮಾರ್ಗದರ್ಶನ ನೀಡ್ತೀವೋ ಅದ್ರ ಮೇಲೆ ಮುಂದುವರಿಸ್ಕೊಂಡು ಹೋಗ್ತಾರೆ ಮಕ್ಕಳು.
0: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.

0: ಶ್ರೋತೃಗಳೇ, ನಮಗೆ ಹಲವಷ್ಟು ಮಿಂಚಂಚೆಗಳು ಬಂದಿದೆ. ಇದು ವೀಣಾ ಶ್ರೀಕಾಂತ್ ಹಾಗೂ ಅನಿತಾ ಅಶೋಕ್ ಅವರ ಮಿಂಚಂಚೆ. ಮಳೆ ಸುರಿದು ನದಿ ಉಕ್ಕಿ, ಮಣ್ಣು ಕುಸಿದು ದಾರಿ ಮುಚ್ಚಿ, ಗಾಳಿ ಬೀಸಿ ಮರಗಳೆಲ್ಲ ನೆಲಕ್ಕುರುಳುವ ನೋವಿದು. ಪ್ರಕೃತಿಯ ಮಡಿಲು ಕಾಪಾಡೋಣ, ಮರ ನೀರನ್ನು ಉಳಿಸೋಣ, ವಿಕೋಪದ ನೋವು ದೂರವಾಗಲು ಪರಿಸರದ ಜೊತೆ ನಡೆಯೋಣ. ಹೊಸ ಭರವಸೆಯ ಬೆಳಕಿನಲ್ಲಿ ನಾಳೆಯೂ ಹಸಿರಾಗಿ ಅರಳಲಿ. ಶ್ರಾವಣ ಎಂದರೆ ಮಳೆಯ ಮಧುರಗಾನ, ಹಸಿರಿನ ಹೊದಿಕೆಯಲ್ಲಿ ನಲಿಯುವ ಧರೆಯ ಸೊಬಗು, ಹಬ್ಬ ಹರಿದಿನಗಳ ಭಕ್ತಿಯ ಕಂಪನ, ತಂಗಾಳಿಯಲ್ಲಿ ಅರಳುವ ಪ್ರಕೃತಿಯ ನವಚೈತನ್ಯ. ಈ ಎರಡೂ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ಪ್ರಸ್ತುತಪಡಿಸಿದ ಲಕ್ಷ್ಮೀನಾರಾಯಣ ಅವರಿಗೂ, ಲೋಕೇಶ್ವರಿ ಅವರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿಗಳಿಗೂ ಆತ್ಮೀಯವಾದ ಶುಭ ಹಾರೈಕೆಗಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರು ನಮ್ಮ ಹೊಂಗಿರಣ ಕಾರ್ಯಕ್ರಮದ ಕುರಿತಂತೆ ಮಿಂಚಂಚೆಯನ್ನು ನಮಗೆ ಕಳಿಸಿದ್ದಾರೆ.
1: ಅವರದೇ ಮತ್ತೊಂದು ಮಿಂಚಂಚೆ ಇದೆ. ಹ್ಯಾಪಿ ಬರ್ಡೇ ಮೈಸೂರು ಆಕಾಶವಾಣಿ. ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮಗಳಿಗೆ ಮೆಚ್ಚುಗೆಯ ಮಾತುಗಳು. ಮೈಸೂರು ಆಕಾಶವಾಣಿ ಪ್ರಸಾರ ಮಾಡುತ್ತಿರುವ ವೈವಿಧ್ಯಮಯ ಹಾಗೂ ಗುಣಮಟ್ಟದ ಕಾರ್ಯಕ್ರಮಗಳು ನಿಜಕ್ಕೂ ಶ್ಲಾಘನೀಯ. ಸಂಗೀತ, ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ಕೃಷಿ, ಆರೋಗ್ಯ, ಸಮಾಜಮುಖಿ ವಿಚಾರಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳ ಮಾಹಿತಿಯನ್ನು ಸರಳವಾಗಿ ಹಾಗೂ ಮನಮುಟ್ಟುವ ರೀತಿಯಲ್ಲಿ ಜನರಿಗೆ ತಲುಪಿಸುತ್ತಿರುವುದು ವಿಶೇಷ. ವಿಶೇಷವಾಗಿ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ನಮ್ಮ ನಾಡಿನ ಕಲೆ ಸಂಸ್ಕೃತಿಯ ಸೊಗಡನ್ನು ಉಳಿಸಿ ಬೆಳೆಸುವಲ್ಲಿ ಮೈಸೂರು ಆಕಾಶವಾಣಿಯ ಕೊಡುಗೆ ಅಪಾರ. ಕಾರ್ಯಕ್ರಮಗಳ ನಿರೂಪಕರ ಸುಂದರ ಮಾತುಗಾರಿಕೆ, ಆಯ್ದ ವಿಷಯಗಳು ಮತ್ತು ಮನೋಜ್ಞವಾದ ಪ್ರಸ್ತುತಿಗಳು ಕೇಳುಗರ ಮನಸ್ಸಿಗೆ ಹತ್ತಿರವಾಗುತ್ತದೆ. ಮನೆಯಲ್ಲಿಯೇ ಕುಳಿತು ಜ್ಞಾನ, ಮನರಂಜನೆ ಮತ್ತು ಉತ್ತಮ ಚಿಂತನೆಗಳನ್ನು ಪಡೆಯಲು

0: ಆಕಾಶವಾಣಿ ಉತ್ತಮ ಮಾಧ್ಯಮವಾಗಿದೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೀಡುತ್ತಿರುವ ಮೈಸೂರು ಆಕಾಶವಾಣಿ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಮೆಚ್ಚುಗೆಗಳು. ಮಾತಿನ ಮೂಲಕ ಮನಗೆದ್ದು ಕಾರ್ಯಕ್ರಮಗಳ ಮೂಲಕ ಜ್ಞಾನ ತುಂಬುವ ಮೈಸೂರು ಆಕಾಶವಾಣಿ ಸದಾ ಹೀಗೆ ಜನ್ಮದಿನದ ನೆಚ್ಚಿನ ಧ್ವನಿಯಾಗಿ ಮೊಳಗಲಿ ಎಂದು ಅವರು ನಮಗೆ ಮಿಂಚುಂಚೆಯನ್ನು ಕಳಿಸಿದ್ದಾರೆ.
1: ಟಿ ನರಸೀಪುರದಿಂದ ಗೀತಾ ರೇವಣ್ಣ ಅವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಶ್ರೋತೃಗಳೇ, ಮತ್ತೊಮ್ಮೆ ನಿಮ್ಮ ಗಮನಕ್ಕೆ, ನೀವು ನಮ್ಮ ಕಾರ್ಯಕ್ರಮವನ್ನು ಕುರಿತಾಗಿ ನಿಮ್ಮ ಸಂದೇಶವನ್ನು ನಮಗೆ ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523, 9480858523. ಈಗ ಗೀತಾ ರೇವಣ್ಣ ಅವರ ಸಂದೇಶವನ್ನು ನೋಡೋಣ. ನಮಸ್ತೆ, ನಿಲಯದಿಂದ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇವೆ. ಆಗಸ್ಟ್ 26ರಂದು ಮೂಡಿ ಬಂದ ಮಹಿಳಾ ರಂಗದ ಪಾರವ್ವನ ಪರದಾಟ ಅತ್ಯಂತ ಇಷ್ಟವಾಯಿತು. ಪಾರವ್ವ ಮತ್ತು ಮಹಿಳಾ ಕಂಡಕ್ಟರ್ ಪಾತ್ರ ನಿಜಕ್ಕೂ ಮಾನವೀಯ ಮೌಲ್ಯವನ್ನು ತಿಳಿಸುತ್ತದೆ. ನಗರದ ಬಗ್ಗೆ ಏನೂ ಅರಿಯದ ಪಾರವ್ವನನ್ನು ಸುರಕ್ಷಿತವಾಗಿ ಹಳ್ಳಿ ತಲುಪಿಸಿದ ಕಾರ್ಯ ನಿರಾಳವಾಗಿ ನಿಟ್ಟಿಸಿರು ಬಿಡುವಂತಾಯಿತು. ಇನ್ನಾದರೂ ಪಾರವ್ವ ಹಿಂದೂ ಮುಂದು ತಿಳಿಯದೆ ಮನೆಯವರಿಗೆ ಹೇಳದೆ ದೂರದ ಊರಿಗೆ ಪ್ರಯಾಣಿಸಬೇಡವ ಎಂದು ಮನದಲ್ಲೇ ಚೀರುವಂತಾಯಿತು. ಒಟ್ಟಾರೆ ಉತ್ತಮ ಕಾರ್ಯಕ್ರಮಗಳನ್ನು ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಅಂತೆಯೇ ಸೆಪ್ಟೆಂಬರ್ 6 ಭಾನುವಾರ ಪ್ರಸಾರವಾದ ತೋರಣ ಹೂರಣ ಎಂದಿನಂತೆ ಮನರಂಜಿಸಿ ಮನ ಮೆಚ್ಚುವಂತಿತ್ತು. ಕಮಲಕ್ಕ, ಜಯಣ್ಣ ಮತ್ತು ಚಂದ್ರಣ್ಣನವರ ಸ್ವಾರಸ್ಯಕರ ಸಂಭಾಷಣೆ ಎಂದೆಂದಿಗೂ ಆಪ್ಯಾಯಮಾನವೇ ಸರಿ. ಪ್ರಚಲಿತ ಘಟನೆಗಳು ಹಾಗೂ ವಿದ್ಯಮಾನಗಳನ್ನು ಅತ್ಯಂತ ಸರಳ ಹಾಗೂ ಸುಂದರವಾಗಿ ತಿಳಿಸುವ ಈ ಕಾರ್ಯಕ್ರಮ ಸದಾ ಚೇತೋಹಾರಿಯಾಗಿ ಮೂಡಿ ಬರಲಿ ಎಂದು ಆಶಿಸುತ್ತಾ, ಇದೇ ಸೆಪ್ಟೆಂಬರ್ 10ರಂದು ತನ್ನ 92ನೇ ಜನ್ಮದಿನ ಆಚರಿಸುತ್ತಿರುವ ನಿಲಯಕ್ಕೆ ನಮ್ಮ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ.
0: ಪದ್ಮಾ ದೇವಲಿಂಗೇಗೌಡ ಅಂಕುಶಾಪುರ ಬಸರಾಳ ಹೋಬಳಿ ಮಂಡ್ಯ ತಾಲೂಕಿನಿಂದ ನಮಗೆ ಸಂದೇಶವೊಂದನ್ನು ಕಳುಹಿಸಿದ್ದಾರೆ. ಆಕಾಶವಾಣಿಯಲ್ಲಿ ಬರುವ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೇಳುತ್ತೇನೆ. ಅದರಲ್ಲೂ ಗೇಮ್ ಶೋ, ಹೊಂಗಿರಣ, ವರ್ತಮಾನ ವೃತ್ತಾಂತ, ವನಿತಾ ವಿಹಾರ, ಮಹಿಳಾ ರಂಗ, ವಾರ್ತೆಗಳು, ಚಿತ್ರಗೀತೆಗಳು, ಕೃಷಿ ರಂಗ ಎಲ್ಲವೂ ಇಷ್ಟ. ಅದರಲ್ಲೂ 5 ನಿಮಿಷದ ಕಾರ್ಯಕ್ರಮಗಳು ತುಂಬ ಇಷ್ಟ. ಮತ್ತು ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳು ಉತ್ತಮವಾಗಿ ಯಾವುದೂ ಚೆನ್ನಾಗಿಲ್ಲ ಎಂಬುದೇ ಇಲ್ಲ. ನಾಟಕದಲ್ಲಿ ಪಾರವ್ವನ ಪರದಾಟದಲ್ಲಿ ಕರ್ನಾಟಕವು ಎಲ್ಲ ಭಾಷೆಯ ಜನರನ್ನು ತಮ್ಮವರಂತೆ ಭಾವಿಸುತ್ತದೆ ಎಂಬುದಕ್ಕೆ ಒಂದು ನಿದರ್ಶನವಾಗಿದೆ. ಕಥೆ ತುಂಬ ಅದ್ಭುತವಾಗಿತ್ತು, ಅದಕ್ಕಾಗಿ ಆಕಾಶವಾಣಿಗೆ ಧನ್ಯವಾದಗಳು ಎಂದು ತಿಳಿಸ್ತಾ ಇದ್ದಾರೆ. ಗೀತಾ ರೇವಣ್ಣ ಅವರು ಟಿ ನರಸೀಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ, ನಿಲಯದಿಂದ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು.
1: ಹಿರಿಯವರೇ, ಈಗಷ್ಟೇ ನಾವು ಗೀತಾ ರೇವಣ್ಣ ಅವರ ಸಂದೇಶವನ್ನ ಓದಿದ್ವಿ.
0: ಈಗ ಕಾರ್ಯಕ್ರಮದಲ್ಲಿ ಗೀತೆಯೊಂದನ್ನ ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹೊಂಬಿಸಿಲು ಚಿತ್ರದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯವಿದೆ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ನಂಜನಗೂಡಿಂದ ಮಹೇಶ್ ನಾಯ್ಕ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪುಟ್ಟಕ್ಕ ಪಾರವ್ವ ಇಬ್ಬರಿಗೂ ನಮಸ್ಕಾರ. ಪ್ರೋಗ್ರಾಮು ಪೈನಾಗಿ ನಡೆಸ್ತಾ ಇದ್ದಾರೆ. ಪಾರವ್ವನ ಪರದಾಟ, ಗೌಡ್ರ ಪೀಕ್ಲಾಟ ಡ್ರಾಮಾ ಪಸಂದಾಗಿತ್ತು, ಮರುಪ್ರಸಾರ ಮಾಡಿ ಅಂತ ಅವರು ನಮ್ಮನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಒಂದು ಮಿಂಚಂಚೆ ಇದೆ ಆಹಿರಿ, ಇದನ್ನು ವೀರರಾಜ್ ಅರಸ್ ಬಿ ಸಿ ಅವರು ನಮಗೆ ಕಳಿಸಿದ್ದಾರೆ. ದ ನೆನಪಿನ ಅಂಗಳದಲ್ಲಿ ಎಪಿಸೋಡ್ ಎ ಕಪಲ್ ಆಫ್ ವೀಕ್ಸ್ ಆರ್ ಸೋ ಕ್ಯಾರಿಯಿಂಗ್ ಇಂಟರ್ವ್ಯೂಸ್ ಆಫ್ ಎಮ್ ಎನ್ ಜೋಯಿಸ್ ಅಂಡ್ ಜಿ ವಿ ಅಯ್ಯರ್ ಕುಡ್ ವೆಲ್ ಬಿ ಆನ್ ಎಕ್ಸಲೆಂಟ್ ಸೋರ್ಸ್ ಆಫ್ ಹಿಸ್ಟರಿ ಫಾರ್ ದ ಟ್ರೂ ಅಂಡ್ ಅಕಾಡೆಮಿಕ್ ಹಿಸ್ಟಾರಿಯನ್ಸ್ ಅರೌಂಡ್ ವಿತ್ ಅಸ್ ಟುಡೇ. ಇಟ್ ರೀ

0: reinforced my belief as a regular and serious listener of 100.6 programs that Nenapina Angaladali is truly a valuable source of history for authentic historians. Their addresses to the Golden Jubilee Convocation celebrations of Mysore University reflected their immense worthiness with regard to what they stood for and their lives with their chosen professions and station of life. Mysore University, alas, has probably lost for good and ever to be even thinking of inviting people of the above kind. Kudos to AIR, especially our very own 100.6. As I hope to visit your kiosk and buy the full text of their addresses in any recorded form if they are on sale. Regards, Antare. ಇವರು ನಮ್ಮ ನೆನಪಿನ ಅಂಗಳದಲ್ಲಿ ಕಾರ್ಯಕ್ರಮದ ರೆಕಾರ್ಡಿಂಗ್ ವರ್ಷನ್ ಏನಾದರೂ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಈ ಏನು ಹೇಳಿದಿರಿ ಈ ವಿಷಯವನ್ನು ನಮ್ಮ ನಿಲಯದ ಮುಖ್ಯಸ್ಥರ ಗಮನಕ್ಕೆ ತರ್ತೇವೆ ಅಂತ ಅವ್ರಿಗೆ ಹೇಳೋಣ.
1: ಖಂಡಿತ. ಕಣ್ಣೂರು ವಿ ಗೋವಿಂದಾಚಾರ್ಯ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿ ಕೇಂದ್ರಗಳ ದೊಡ್ಡಣ್ಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ, ಪ್ರಥಮ ಖಾಸಗಿ ಬಾಗಲಿ ಎಂಬ ಕೀರ್ತಿಗೂ ಪಾತ್ರರಾದ ನಮ್ಮ ಹೆಮ್ಮೆಯ ಮೈಸೂರು ಆಕಾಶವಾಣಿ ಕೇಂದ್ರಕ್ಕೆ 91 ವಸಂತಗಳನ್ನು ಧ್ವನಿ ಸೇವೆಯ ಮೂಲಕ ಅಸಂಖ್ಯಾತ ಕೇಳುಗರನ್ನು ತನ್ನತ್ತ ಆಯಸ್ಕಾಂತದಂತೆ ಸೆಳೆದುಕೊಂಡಿರುವ ಮೈಸೂರು ಆಕಾಶವಾಣಿ ಕೇಂದ್ರಕ್ಕೆ, ಹಾಗೂ ಹಿಂದೆ ಪ್ರಸ್ತುತ ಹಾಗೂ ಮುಂದೆಂದಿಗೂ ಆಕಾಶದಂತೆ ಕಾಣುವ ಹಾಗೆ ಸದಾ ಕೇಳಿಸುವ ಈ ಧ್ವನಿ ಮಾಧ್ಯಮಕ್ಕೆ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಅಭಿವಂದನೆಗಳು ಎಂದು ತಿಳಿಸ್ತಾ ಇದ್ದಾರೆ. ಕೆಆರ್ ಪೇಟೆಯಿಂದ ಹಿರಿಯಣ್ಣ ಅವರು ಸಂದೇಶ ಕಳಿಸಿದ್ದಾರೆ. ಆಕಾಶವಾಣಿಗೆ 91ನೇ ಹುಟ್ಟುಹಬ್ಬದ ಶುಭಾಶಯಗಳು. ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬರುತ್ತಿದೆ. ಎಲ್ಲ ಕಾರ್ಯಕ್ರಮಗಳು ನಮಗೆ ತುಂಬ ಇಷ್ಟ. ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗಳಿಗೆ ಶುಭಾಶಯಗಳು ಎಂದು ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆಯನ್ನು ಕೇಳೋಣ. ಚಿತ್ರ ಗಾಳಿಪಟ, ಹಾಡಿದ್ದಾರೆ ಚಿತ್ರ, ಸಾಹಿತ್ಯ ನೀಡಿದ್ದಾರೆ ಯೋಗರಾಜ್ ಭಟ್, ಸಂಗೀತ ವಿ ಹರಿಕೃಷ್ಣ ಅವರಿಂದ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ರಾಮು ಅಂಕಯ್ಯ ಅವರು ನಮಗೆ ಸಂದೇಶವೊಂದನ್ನು ಕಳಿಸಿದ್ದಾರೆ. 55 ವರ್ಷದಿಂದ ಬೆಂಗಳೂರು ಮೈಸೂರು ಭದ್ರಾವತಿ ಆಕಾಶವಾಣಿಯನ್ನು ಕೇಳ್ತಾ ಬಂದಿದ್ದೀನಿ. ಆದರೆ ಬೆಳಗಿನ ಹೊತ್ತಿನಲ್ಲಿ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರವಾಗಿರುವ ಕಾಯೋ ಶ್ರೀಗೌರಿ ಬೇರೆ ಯಾವ ನಿಲಯದಿಂದ ಕೂಡ ಪ್ರಸಾರವಾಗ್ತಾ ಇಲ್ಲ, ಇದರ ಕಾರಣ ತಿಳಿಸಿ ಎಂದು ಅವರು ಕೇಳಿದ್ದಾರೆ. ಕಾಯೋ ಶ್ರೀಗೌರಿ ಮೈಸೂರು ಸಂಸ್ಥಾನ ಗೀತೆಯಾಗಿರೋದ್ರಿಂದ ಮೈಸೂರು ಕೇಂದ್ರದಲ್ಲಿ ಮಾತ್ರ ಪ್ರಸಾರವಾಗ್ತಾ ಇದೆ
4: ಅಂತ ಅವರಿಗೆ ತಿಳಿಸ್ಬಿಡೋಣ. ಈಗ ನಾನು ಈ ಮಿಂಚಂಚೆ ಓದ್ತೀನಿ. ಇದನ್ನು ಎಚ್ ಪಿ ಕಿರಣ್ ಅವರು ಕಳಿಸಿದ್ದಾರೆ. ಇದು ಅವರ 2ನೇ ಮಿಂಚಂಚೆ. ಪ್ರೀತಿಯ ಮೈಸೂರು ಆಕಾಶವಾಣಿ ನಿಲಯಕ್ಕೆ ಎಚ್ ಪಿ ಕಿರಣ್ ಮಾಡುವ ನಮಸ್ಕಾರ. ಸೆಪ್ಟೆಂಬರ್ 4 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾದ ಕಾಮನಬಿಲ್ಲು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಹರಿಕಥಾ ವಿದ್ವಾನ್ ಶ್ರೀಯುತ ಆರ್ ಗುರುರಾಜುಲು ನಾಯ್ಡು ಅವರ ಸಂಪೂರ್ಣ ವ್ಯಕ್ತಿತ್ವವನ್ನು ಅವರ ಪುತ್ರಿಯಾದ ಶೀಲಾ ನಾಯ್ಡು ಅವರು ಮನಮುಟ್ಟುವಂತೆ ವಿವರಿಸಿದ್ದು, ಕಾರ್ಯಕ್ರಮದ ನಡುವೆ ಮೂಡಿಬಂದ ತುಣುಕುಗಳು ಕೂಡ ಅತ್ಯುತ್ತಮವಾಗಿತ್ತು. ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಹರಿಕಥೆಯ ಸ್ಥಾನ ಅತ್ಯುತ್ತಮವಾದದ್ದು. ಇಂತಹ ಭವ್ಯ ಪರಂಪರೆಯನ್ನು ಬೆಳೆಸಿ ಉಳಿಸಿ ಶ್ರೀಮಂತಗೊಳಿಸುತ್ತಿರುವ ಮೈಸೂರು ಆಕಾಶವಾಣಿ ನಿಲಯಕ್ಕೂ, ಇಂತಹ ಅತ್ಯುತ್ತಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವ ಶ್ರೀಯುತ ಜಿ ಎನ್ ಮಂಜುನಾಥ್ ಸರ್ ಅವರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಜಗದಾಂಬಿಕ

0: ಅವರು ಬೆಂಗಳೂರಿನಿಂದ ಮಿಂಚಂಚೆಯನ್ನು ಕಳಿಸಿದ್ದಾರೆ. ಸೆಪ್ಟೆಂಬರ್ 7ರಂದು ಗೇಮ್ ಶೋ ಕಾರ್ಯಕ್ರಮ ಪ್ರಸಾರ ಆಯಿತು. ನಾನು ಆ ದಿನವೇ ಮೊದಲ ಬಾರಿಗೆ ಮೈಸೂರು ಆಕಾಶವಾಣಿಯನ್ನು ಕೇಳಿದ್ದು. ಆ ಕಾರ್ಯಕ್ರಮ ನನಗೆ ಬಹಳ ಇಷ್ಟ ಆಯಿತು. ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂಬ ಇಚ್ಛೆ ಇತ್ತು. ಆದರೆ ಸ್ಥಿರ ದೂರವಾಣಿ ಅಥವಾ ವಾಟ್ಸ್ಆ್ಯಪ್ ಸಂಖ್ಯೆಯಾಗಲಿ ನನ್ನ ಬಳಿ ಇಲ್ಲ. ದಯಮಾಡಿ ಈ ಎರಡೂ ಸಂಖ್ಯೆಗಳನ್ನು ತಿಳಿಸಿದ್ರೆ ಕಾರ್ಯಕ್ರಮಗಳನ್ನು ಕೇಳಲು ಮತ್ತು ಸ್ಪಂದಿಸಲು ಸಹಾಯವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಜಗದಾಂಬಿಕಾ ಅವರೇ, ಈಗ ನಮ್ಮ ದೂರವಾಣಿ ಸಂಖ್ಯೆಗಳನ್ನ ತಿಳಿಸ್ತೀವಿ, ದಯವಿಟ್ಟು ಬರ್ಕೊಳ್ಳಿ. 251252582, ಮತ್ತೊಂದು 251508, ಮೈಸೂರಿನ STD ಕೋಡ್ 0821, ಮತ್ತೊಮ್ಮೆ 251252582 ಹಾಗೂ 251508. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523, ಮತ್ತೊಮ್ಮೆ 9480858523.
1: ರವಿ ಕಾಳಯ್ಯ ಅವರು ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಆಕಾಶವಾಣಿ, ನಾವು ಮೈಸೂರು ಗೋಕುಲಂನಿಂದ ಕುಮಾರ್ ಗಾರ್ಮೆಂಟ್ಸ್ ಕಾರ್ಮಿಕರ ವತಿಯಿಂದ. ನಮ್ಮ ಆಕಾಶವಾಣಿ ನಮ್ಮ ಹೆಮ್ಮೆ, ನಿಜಕ್ಕೂ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳು ಮೂಡಿ ಬರುತ್ತಿವೆ. ಆಕಾಶವಾಣಿಗೆ ಶುಭಾಶಯಗಳು ಎಂದು ಅವರು ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಗೀತೆಯನ್ನು ಕೇಳೋಣ. ಚಿತ್ರ ಅನುರಾಗ ಬಂಧನ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಪೊಲೀಸ್ ಪುಟ್ಟರಾಜು ಅವರು ಮೈಸೂರಿನ ಕ್ಯಾತಮಾರನ ಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಾನ್ಯರೇ, ಈ ವಾರ ಪ್ರಸಾರವಾದ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಹರಿಕಥೆ ವಿದ್ವಾನ್ ಶ್ರೀ ಗುರುರಾಜುಲು ನಾಯ್ಡು ಅವರ ಬಗ್ಗೆ, ಅವರ ಮಗಳು ಓರ್ವ ತಂದೆಯವರಾಗಿ ಹರಿಕಥೆ ವಿದ್ವಾನರಾಗಿ ಯಾವ ರೀತಿಯಾಗಿ ಯಶಸ್ಸನ್ನು ಕಂಡಿದ್ದರು ಅನ್ನೋದನ್ನು ಉತ್ತಮವಾಗಿ ಮನಮುಟ್ಟುವಂತೆ ತಿಳಿಸಿಕೊಟ್ರು. ಶ್ರೀಯುತರ ಹರಿಕಥೆಗಳು ಕೇವಲ ಮನರಂಜನೆಗಷ್ಟೇ ಮೀಸಲಾಗದೆ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುತ್ತಿದ್ದವು. ಕಾರ್ಯಕ್ರಮ ನಡೆಸಿಕೊಟ್ಟ ಮಂಜುನಾಥ್ ಸರ್ ಅವರಿಗೆ ಮತ್ತು ನಿಲಯಕ್ಕೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಗುರುರಾಜುಲು ನಾಯ್ಡು ಅವರ ಸುಪುತ್ರಿಗೂ ನನ್ನ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಂದೆಯವರು ಕೂಡ ಶ್ರೀ ಮಹದೇಶ್ವರರ ಗುಡ್ಡಪ್ಪನವರು. ಅದಕ್ಕೂ ಮುಂಚೆ ಅವರು ಕೂಡ ಆಕಾಶವಾಣಿಯಲ್ಲಿ ಹರಿಕಥೆಗಳನ್ನ ಮಾಡಿರೋದಾಗಿ ಹೇಳ್ತಾ ಇದ್ರು. ಜಾನಪದ ಕಲಾವಿದರಾದ ಡಾಕ್ಟರ್ ಮಳವಳ್ಳಿ ಮಹಾದೇವ ಸ್ವಾಮಿ ಅವರ ಸಂಗಡಿಗರಾಗಿದ್ದರು. ನಮ್ಮ ತಂದೆಯವರು ಕೂಡ ಆಕಾಶವಾಣಿಯ ಅಭಿಮಾನಿಯಾಗಿದ್ದರು. ಅವರನ್ನು ಅನುಸರಿಸುತ್ತಾ ನಾನು ಕೂಡ ಈಗ ಆಕಾಶವಾಣಿಯ ಅಭಿಮಾನಿಯಾಗಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ಭಾನುವಾರ ಕೃಷಿ ರಂಗದಲ್ಲಿ ಪ್ರಸಾರವಾದ ಹಟ್ಟಿ ಹರಟೆ ಕಾರ್ಯಕ್ರಮದಲ್ಲಿ ಜಯಣ್ಣ ಮತ್ತು ಕಮಲಕ್ಕ ಚಂದ್ರಣ್ಣ ಅವರನ್ನ ತಮಾಷೆಗಾಗಿ ಕಾಲೆಳೆಯುತ್ತಾ ಮೂರೂ ಜನರು ಒಬ್ಬರನ್ನೊಬ್ಬರು ತಮಾಷೆ ಮಾಡಿಕೊಳ್ಳುತ್ತಾ ಉಪಯುಕ್ತ ಮಾಹಿತಿಗಳನ್ನ ನೀಡುತ್ತಿದ್ದುದರಿಂದ ಮತ್ತೆ ಮತ್ತೆ ಕಾರ್ಯಕ್ರಮವನ್ನು ಕೇಳುವಂತೆ ಮಾಡಿತ್ತು. ಭಾನುವಾರ ಸಂದೇಶ ಆಧಾರಿತ ಚಿತ್ರಗೀತೆಗಳ ಪ್ರಸಾರ ಕಾರ್ಯದಲ್ಲಿ ನನ್ನ ಕೋರಿಕೆಯ ಗೀತೆ ಶಾಲೆಗೆ ಇದಿನ ರಜಾ ಗೀತೆಯನ್ನು ಪ್ರಸಾರ ಮಾಡಿದ ಶಭನಾ ಅವರಿಗೂ ಕೂಡ ಧನ್ಯವಾದ. ಹಾಗೆ ಸೋಮವಾರ ಗೇಮ್ ಶೋ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ನಂದು ಒಂದು ಮನವಿ ಏನಂದರೆ, ದಿಗ್ವಿಜಯ್ ಸರ್, ಕೀರ್ತನ ಹಾಗೂ ಚಿನ್ಮಯಿ ಅವ್ರಿಗೆ ಸಾಧ್ಯವಾದರೆ ಫೋನ್ ಕರೆಯನ್ನು ಸ್ವೀಕರಿಸುವ ಮುಂಚೆ ನೀವು ಪ್ರಶ್ನೆಯನ್ನು ಕೇಳಿದ್ರೆ ಉತ್ತರ ಗೊತ್ತಿರೋರು ಸಂದೇಶವನ್ನು ಕಳುಹಿಸಲು ಸಹಾಯವಾಗುತ್ತೆ. ಕೆಲವೊಮ್ಮೆ ಉತ್ತರ ಗೊತ್ತಿದ್ರೂ ಕರೆ ಮಾಡಿದವರು ಉತ್ತರ ನೀಡೋದ್ರಿಂದ ನಾವು ಸಂದೇಶ ಕಳುಹಿಸಲು ಸಮಯ ಆಗೋದಿಲ್ಲ. ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ಲರಿಗೂ ಕೂಡ ಆಕಾಶವಾಣಿಯ ಅಭಿಮಾನಿಯಾಗಿ ನನ್ನ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ.
1: ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಆರ್ ಲೋಕೇಶ್ವರಿ ಹಾಗೂ ಆಹಿರಿ ಪುಟ್ಟಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 12 ಗಂಟೆಯಾಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ಆನಂತರ 12:05 ವನಿತಾ ವಿಹಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ನಗರೀಕರಣ ಹಾಗೂ ಹೆಚ್ಚುತ್ತಿರುವ ಸಂಚಾರದ ಅಗತ್ಯಗಳಿಗೆ ತಕ್ಕಂತೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಲಪಡಿಸಿ ಸಮಗ್ರ ಸಾರಿಗೆ ವ್ಯವಸ್ಥೆ ರೂಪಿಸಲು ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಟಿಒಡಿ ನೀತಿಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ನಗರ ಭೂ ಸಾರಿಗೆ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಮೆಟ್ರೋ ಬಸ್ ರೈಲು ಸೇರಿದಂತೆ ವಿವಿಧ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳ ನಡುವೆ ಉತ್ತಮ ಸಂಪರ್ಕ ಕಲ್ಪಿಸುವ ಕುರಿತು ಚರ್ಚಿಸಿದರು. ಸಾರ್ವಜನಿಕ ಸಾರಿಗೆಗೆ ಸುಲಭ ಪ್ರವೇಶ, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ಸಂಚಾರಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಖಾಸಗಿ ವಾಹನಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳುವಂತೆ ಸಚಿವರು ಸೂಚಿಸಿದರು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಪ್ರತಿ 5 ವರ್ಷಗಳಿಗೊಮ್ಮೆ ಪಡಿತರ ಚೀಟಿದಾರರ ಇ ಕೆವೈಸಿ ಮಾಡಿಸುವುದನ್ನು ಕಡ್ಡಾಯಗೊಳಿಸಿದ್ದು, ಬಳ್ಳಾರಿ ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದೆ ಇ ಕೆವೈಸಿ ಮಾಡಿಸಿದ್ದ 633,409 ಪಡಿತರ ಚೀಟಿದಾರರಿಗೆ ಈ ತಿಂಗಳ ಅಂತ್ಯದೊಳಗೆ ಮರು ಇ ಕೆವೈಸಿ ದೃಢೀಕರಿಸುವಂತೆ ಸೂಚಿಸಲಾಗಿದೆ. ಇದುವರೆಗೆ 19,012 ಪಡಿತರ ಚೀಟಿದಾರರು ಇ ಕೆವೈಸಿ ದೃಢೀಕರಿಸಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ಕೆಆರ್ ದೇವರಾಜ್ ತಿಳಿಸಿದ್ದಾರೆ.

0: ಮಕ್ಕಳನ್ನು ಶಿಕ್ಷಣಕ್ಕೆ ಸೀಮಿತಗೊಳಿಸದೆ ಮನಸ್ಸಿಗೆ ಮನರಂಜನೆ ನೀಡುವ ಮನೋಬಲವನ್ನು ವೃದ್ಧಿಸುವ ಅಗಾಧ ಶಕ್ತಿಯನ್ನು ಹೊಂದಿರುವ ನಾಡಿನ ಕಲೆಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಳ್ಳಲು ಪಾಲಕರು ಪೋಷಕರು ಪ್ರೋತ್ಸಾಹಿಸಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಗಂಗಾಧರ್ ದೊಡ್ಮನಿ ಹೇಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ವಿಶೇಷ ಘಟಕ ಯೋಜನೆಯಡಿ ಧಾರವಾಡದ ದೊಡ್ಡ ನಾಯಕನಕೊಪ್ಪದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಆಯೋಜಿಸಲಾದ ಜಾನಪದ ನೃತ್ಯ ಕಲಾ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗೀತಾ ಎಸ್ ಕುಂಚನೂರ್ ಮಾತನಾಡಿ, ಜೀವನದಲ್ಲಿ ವೃತ್ತಿ ಅಥವಾ ಪ್ರವೃತ್ತಿಯಾಗಿ ಸ್ವೀಕರಿಸುವ ಮೂಲಕ ಕಲೆಯನ್ನು ಆರಾಧಿಸಬೇಕು ಎಂದರು. ದೊಡ್ಡನಾಯಕನ ಕೊಪ್ಪದ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯ ನಾಲ್ಕರ ಪಾಲಕರಾದ ಮಂಜುನಾಥ ಲಮಾಣಿ ಮಾತನಾಡಿ, ಮಕ್ಕಳು ಮೊಬೈಲ್ ಗೇಳಿನಿಂದ ಹೊರಬಂದು ತಮ್ಮಲ್ಲಿ ಅಡಗಿರುವ ಕಲೆಯನ್ನು ಗುರುತಿಸಿ ಅವರಿಗೆ ವೇದಿಕೆ ಕಲ್ಪಿಸುತ್ತಿರುವ ಶಿಬಿರದ ಸದ್ವಿನಿಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಜಾನಪದ ನೃತ್ಯ ತರಬೇತುದಾರರಾದ ಡಾ ಪ್ರಕಾಶ್ ಮಲ್ಲಿಗ್ವಾಡ್, ಅಳಿವಿನ ಅಂಚಿನಲ್ಲಿರುವ ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಾಡಿನ ಸಂಸ್ಕೃತಿಯನ್ನು ಉಳಿಸಲು ಸದಾ ಕಂಕಣಬದ್ದವಾಗಿರುವ ಕನ್ನಡ ಮತ್ತು ಸಂಸ್ಕೃತಿ ಆಯೋಜಿಸಿರುವ ತರಬೇತಿ ಕಾರ್ಯಾಗಾರದ ಸದುಪಯೋಗ ಪಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕೋರಿದರು. ಇದಕ್ಕೂ ಮುನ್ನ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ, 6 ತಿಂಗಳ ಕಾಲ ನಡೆಯುವ ಜಾನಪದ ನೃತ್ಯ ಕಲಾ ತರಬೇತಿಯ ಧ್ಯೇಯೋದ್ದೇಶಗಳನ್ನು ವಿವರಿಸಿದರು. ಸಂಗೀತ ಕೇವಲ ಕಲೆಯಾಗಿರದೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿಕೊಡುತ್ತದೆ. ಭಾರತೀಯ ಕಲೆ ಹಾಗೂ ಕ್ರೀಡೆಗಳು ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಪೂರಕವಾಗಿ ಸಹಕಾರಿಯಾಗಿವೆ. ಆದ್ದರಿಂದ ಮಕ್ಕಳಿಗೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳಲು ಪಾಲಕರು ಪ್ರೋತ್ಸಾಹಿಸಬೇಕು ಎಂದು ಧಾರವಾಡ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗೀತಾ ಎಸ್ ಕುಂಚನೂರ್ ಕರೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಗಿರಿಜನ ಉಪಯೋಜನೆಯಡಿ ಧಾರವಾಡದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಆಯೋಜಿಸಲಾದ ಸಂಗೀತ ಕಲಾ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ಪಾಲಕರಾದ ಶ್ವೇತಾ ವಡಗಾವೆ ಮಾತನಾಡಿ, ವಿದ್ಯಾರ್ಥಿಗಳು ಸಂಗೀತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೆಮ್ಮದಿಯ ಬದುಕು ಸಾಗಿಸುವಂತೆ ಮನವಿ ಮಾಡಿದರು. ಇದಕ್ಕೂ ಮುನ್ನ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ, ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕಗಳಾದ ಸಂಗೀತ, ಸಾಹಿತ್ಯ, ನೃತ್ಯ, ನಾಟಕ, ಚಿತ್ರಕಲೆ, ಶಿಲ್ಪಕಲೆಗಳು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆದ್ದರಿಂದ ಈ ಕಲೆಗಳನ್ನು ನಮ್ಮ ಯುವ ಪೀಳಿಗೆ ಕಲಿಯುವ ಮೂಲಕ ನಾಡಿನ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟನಲ್ಲಿ ಕಾರ್ಯೋನ್ಮುಖರಾಗಬೇಕು ಎಂದರು. ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮವಿಭೂಷಣ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ 34ನೆಯ ಪುಣ್ಯಸ್ಮರಣೆ ಅಂಗವಾಗಿ ಇದೇ ತಿಂಗಳ 12ರಂದು ಬೆಳಗ್ಗೆ 9:30ಕ್ಕೆ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಸ್ಮಾರಕ ಭವನದಲ್ಲಿ ಪೂಜೆ ಹಾಗೂ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಶಿಷ್ಯ ಬಳಗದಿಂದ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅಂದು ಸಂಜೆ 5:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಅಂಕುಶ್ ನಾಯಕ್ ಅವರ ಸಿತಾರವಾದನ ಹಾಗೂ ಅರ್ಣವ್ ಭುವ ಅವರ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
1: ಆಕಾಶವಾಣಿ

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ನಿಯಂತ್ರಣದ ಕುರಿತು ಮಂಗಳೂರಿನ ಬಲ್ಮಠದ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರಾಗಿರುವ ಡಾ ಸುಮನಾ ಬಿ ಅವರಿಂದ ಭಾಷಣ.
1: ಜೀವನದ ಹಾದಿಯಲ್ಲಿ ಪ್ರತಿಯೊಬ್ಬರೂ ಒಂದಲ್ಲೊಂದು ಹಂತದಲ್ಲಿ ಸಂಕಷ್ಟಗಳನ್ನು ಅನುಭವಿಸುತ್ತಾರೆ. ಕೆಲವೊಮ್ಮೆ ಬದುಕು ಅಸಹನೀಯವಾದಂತಾಗುತ್ತದೆ. ಈ ಬದುಕು ಬೇಕೆ ಎಂಬ ಪ್ರಶ್ನೆ ಮನಸ್ಸನ್ನು ಕಾಡುತ್ತದೆ. ಇಂತಹ ಆಲೋಚನೆಗಳು ಕ್ಷಣಿಕ, ಆದರೆ ದುರದೃಷ್ಟವಶಾತ್

ಅನೇಕರು ಈ ಕ್ಷಣಿಕ ಯೋಚನೆಗೆ ಶರಣಾಗಿ ಆತ್ಮಹತ್ಯೆಯ ಮಾರ್ಗವನ್ನು ಆರಿಸುತ್ತಾರೆ. ಜೀವನದಲ್ಲಿ ನೋವು, ಒತ್ತಡ, ನಿರಾಸೆ ಬರುವುದು ಸಹಜ. ಆದರೆ ಅದು ನಿಮ್ಮ ಬದುಕಿನ ಅಸ್ತಿತ್ವದ ಅರ್ಥವನ್ನು ಕಸಬಾರದು. ಆದರೆ ಇಂದು ಜೀವನದ ಒಂದಿಷ್ಟು ಆಸೆ ಆಕಾಂಕ್ಷೆಗಳು ಈಡೇರಿಲ್ಲವೆಂದು ಕೊರಗಿನಿಂದ ಜನರು ಆತ್ಮಹತ್ಯೆಗೆ ಶರಣಾಗುವುದನ್ನು ನಾವು ಗಮನಿಸಬಹುದು. ಇಂದಿನ ಸಮಾಜದಲ್ಲಿ ವಿಶೇಷವಾಗಿ ಯುವಜನರಲ್ಲಿ ಆತ್ಮಹತ್ಯೆ ಪ್ರಮಾಣ ಹೆಚ್ಚುತ್ತಿರುವುದು ಅತ್ಯಂತ ಕಳಕಳಿಯ ವಿಷಯ. ಆತ್ಮಹತ್ಯೆ ಎಂಬುದು ಸಮಾಜದ ಅತ್ಯಂತ ಗಂಭೀರ ಸಮಸ್ಯೆಗಳಲ್ಲೊಂದಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ 2023 ವರದಿಯ ಪ್ರಕಾರ ಪ್ರತಿ ವರ್ಷ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಭಾರತದಲ್ಲಿಯೇ ನ್ಯಾಷನಲ್ ಕ್ರೈಂ ರೆಕಾರ್ಡ್ಸ್ ಬ್ಯೂರೋ 2022 ಅಂಕಿಅಂಶಗಳ ಪ್ರಕಾರ 1,64,033 ಮಂದಿ ಆತ್ಮಹತ್ಯೆಗೆ ಒಳಗಾಗಿರುವುದು ವರದಿಯಾಗಿದೆ. ಭಾರತದಲ್ಲೂ ವಿದ್ಯಾರ್ಥಿ ಆತ್ಮಹತ್ಯೆಗಳ ಪ್ರಮಾಣ ಹೆಚ್ಚುತ್ತಿದ್ದು 2022 13,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಆತ್ಮಹತ್ಯೆಯ ಕುರಿತಾಗಿ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರಾದ ಇಮಾಯಿಲ್ ಡರ್ಕೀಮ್ನ ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ನಾವು ಗಮನಿಸೋಣ. ಇಂದಿನ ಸಮಾಜದಲ್ಲಿ ವಿಶೇಷವಾಗಿ ಯುವಕರಲ್ಲಿ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚುತ್ತಿರುವುದು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆ. ಪತ್ರಿಕೆಗಳಲ್ಲಿ ಪ್ರತಿದಿನ ಕಾಣುವ ಸುದ್ದಿಗಳು ನಮ್ಮನ್ನು ಕಳವಳಗೊಳಿಸುತ್ತದೆ. ಯುವಕರ ಕನಸುಗಳು, ಅವರ ಭವಿಷ್ಯ, ಅವರ ಬದುಕಿನ ಅರ್ಥವೇ ಏಕಾಏಕಿ ಕೊನೆಗೊಳ್ಳುವುದೇಕೆ ಎಂಬ ಪ್ರಶ್ನೆ ತಲೆದೋರುತ್ತದೆ. ಆದರೆ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಮೊದಲು ಆತ್ಮಹತ್ಯೆಯ ಬೇರೆ ಬೇರೆ ರೂಪಗಳು ಮತ್ತು ಅದರ ಸಾಮಾಜಿಕ ಕಾರಣಗಳನ್ನು ತಿಳಿದುಕೊಳ್ಳುವುದು ಅತಿ ಅಗತ್ಯ. ಈ ದಿಕ್ಕಿನಲ್ಲಿ ಫ್ರೆಂಚ್ ಸಮಾಜಶಾಸ್ತ್ರಜ್ಞರಾದ ಇಮಾಯಿಲ್ ಡರ್ಕೀಮ್ ನೀಡಿದ ಆತ್ಮಹತ್ಯೆಯ ಸಿದ್ಧಾಂತ ಅತ್ಯಂತ ಮಹತ್ವದ್ದು. ಅವರು 1897 ಬರೆದ ಸೂಸೈಡ್ ಎಂಬ ಕೃತಿ ಇಂದಿಗೂ ಪ್ರಸ್ತುತತೆಯನ್ನು ಪಡೆದಿದ್ದು ಆತ್ಮಹತ್ಯೆಯ ಸಮಾಜಶಾಸ್ತ್ರೀಯ ವಿಶ್ಲೇಷಣೆಗೆ ದಾರಿ ತೋರಿಸುವ ಗ್ರಂಥವಾಗಿದೆ. ಡರ್ಕೀಮ್ ಅವರ ಪ್ರಕಾರ ಆತ್ಮಹತ್ಯೆ ಎನ್ನುವುದು ಕೇವಲ ವ್ಯಕ್ತಿಯ ವೈಯಕ್ತಿಕ ನಿರ್ಧಾರವಲ್ಲ, ಬದಲಿಗೆ ಅದು ಸಮಾಜದ ರಚನೆ, ಅಲ್ಲಿ ಸದಸ್ಯರ ನಡುವೆ ಇರುವಂತಹ ಐಕ್ಯಮತ ಆರ್ ಇಂಟಿಗ್ರೇಷನ್ ಮತ್ತು ನಿಯಂತ್ರಣ ಮಟ್ಟವನ್ನು ಅದು ತೋರಿಸುತ್ತದೆ. ಅವರು ಆತ್ಮಹತ್ಯೆ ಎಂಬುದು ಒಂದು ಸಾಮಾಜಿಕ ಸತ್ಯ ಸಂಗತಿ ಎಂದು ಪರಿಗಣಿಸಿದ್ದಾರೆ. ಅಂದರೆ ಆತ್ಮಹತ್ಯೆಯ ಕಾರಣವನ್ನು ಕೇವಲ ವೈಯಕ್ತಿಕ ಮನೋವೈಜ್ಞಾನಿಕ ಕಾರಣಗಳಲ್ಲದೆ ಸಮಾಜದಲ್ಲಿರುವ ಬಾಂಧವ್ಯಗಳು ಮತ್ತು ನಿಯಮಗಳು ಹೇಗಿವೆ ಎಂಬುದರ ಆಧಾರದ ಮೇಲೆ ನಾವು ನೋಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನು ಅವರು 4 ರೀತಿಯಾಗಿ ವರ್ಗೀಕರಿಸಿದ್ದಾರೆ. ಪ್ರತಿಯೊಂದು ಆತ್ಮಹತ್ಯೆಯು ಸಮಾಜದಲ್ಲಿನ ವಿಶೇಷ ಪರಿಸ್ಥಿತಿಗಳನ್ನು ಅದು ಪ್ರತಿಬಿಂಬಿಸುತ್ತದೆ. ಇವತ್ತಿನ ಕಾಲಘಟ್ಟದಲ್ಲಿಯೂ ಈ ಪ್ರಕಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಮೊದಲನೇದು ಸ್ವಹಿತ ಆತ್ಮಹತ್ಯೆ ಆರ್ ಈಗೋಯಿಸ್ಟಿಕ್ ಸುಯಿಸೈಡ್. ಸಮಾಜದಲ್ಲಿ ಐಕ್ಯಮತ್ಯ, ಸಹಕಾರ, ಬೆಂಬಲ ಅಂದರೆ ಸೋಷಲ್ ಇಂಟಿಗ್ರೇಷನ್ ಎಂಬುದು ಕಡಿಮೆಯಾದಾಗ ವ್ಯಕ್ತಿ ತನ್ನನ್ನು ಸಮಾಜದಿಂದ ದೂರವಿರುವಂತೆ ಭಾವಿಸುತ್ತಾನೆ. ಅಂದರೆ ಕುಟುಂಬ, ಸ್ನೇಹಿತರು, ಧಾರ್ಮಿಕ ಸಂಘಟನೆಗಳು ಅಥವಾ ಸಮುದಾಯದೊಂದಿಗೆ ಇರುವ ಬಾಂಧವ್ಯ ಸಡಿಲವಾದಾಗ ವ್ಯಕ್ತಿ ಏಕಾಂಗಿತನವನ್ನು ಅನುಭವಿಸುತ್ತಾನೆ. ಡರ್ಕೀಮ್ ಅವರ ಪ್ರಕಾರ ಇಂತಹ ಸಂದರ್ಭಗಳಲ್ಲಿ ವ್ಯಕ್ತಿಗೆ ತನ್ನ ಜೀವನ ಅರ್ಥಹೀನವೆಂದು ತೋರುತ್ತದೆ ಮತ್ತು ಆತ್ಮಹತ್ಯೆ ಮಾಡುವ ಪ್ರವೃತ್ತಿ ಹೆಚ್ಚಾಗುತ್ತದೆ. ಉದಾಹರಣೆಗೆ, ವೃದ್ಧಾಪ್ಯದಲ್ಲಿ ಮಕ್ಕಳಿಂದ ಬೆಂಬಲವಿಲ್ಲದವರು, ಆಶ್ರಯವಿಲ್ಲದವರು ಸಮಾಜದಿಂದ ಬೇರ್ಪಡಿಸಿಕೊಂಡಂತೆ ಭಾವಿಸಿ ಏಕಾಂಗಿತನದಿಂದ ಆತ್ಮಹತ್ಯೆಗೆ ಒಳಗಾಗಬಹುದು. ಇಂದಿನ ಡಿಜಿಟಲ್ ಯುಗದಲ್ಲಿ ಯುವಜನರ ಪರಿಸ್ಥಿತಿಯನ್ನು ಈಗ ನಾವು ಗಮನಿಸೋಣ. ಇಂದಿನ ಯುವಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಮಿತ್ರರಿದ್ದರೂ ವಾಸ್ತವಿಕ ಜೀವನದಲ್ಲಿ ಭಾವನಾತ್ಮಕ ಬೆಂಬಲದ ಕೊರತೆಯಿಂದ ಏಕಾಂಗಿಯಾಗುತ್ತಾರೆ. ಅತಿಯ ಆನ್ಲೈನ್ ಅವಲಂಬನೆ ಅವರ ನಿಜವಾದ ಕುಟುಂಬ ಸ್ನೇಹ ಸಂಬಂಧಗಳನ್ನು ದುರ್ಬಲಗೊಳಿಸುತ್ತದೆ. ಸಾಮಾಜಿಕ ಹೋಲಿಕೆ, ಇತರರ ಫೋಟೋಗಳು, ಯಶಸ್ಸು, ಜೀವನ ಶೈಲಿ ನೋಡಿ ತಮ್ಮ ಜೀವನ ನಿಷ್ಫಲ ಎಂದು ಭಾವಿಸಿ ಖಿನ್ನತೆಗೆ ಒಳಗಾಗುತ್ತಾರೆ. ಆನ್ಲೈನ್ನಲ್ಲಿ ಲೈಕ್ಸ್ ಅಥವಾ ಮೆಚ್ಚುಗೆ ಸಿಗದಿದ್ದರೆ ತಮ್ಮ ಅಸ್ತಿತ್ವವೇ ಮೌಲ್ಯವಿಲ್ಲದಂತಾರೆ ಎಂದು ಭಾವಿಸುವರು. ಸೈಬರ್ ಬುಲಿಂಗ್ ಇಂದ ಅಥವಾ ಆನ್ಲೈನ್ ಹಾಸ್ಯ ಅಪಮಾನದಿಂದ ಅವರು ಒಂಟಿತನ ಅವರಲ್ಲಿ ಹೆಚ್ಚಾಗಿ ಆತ್ಮಹತ್ಯಾ ಪ್ರವೃತ್ತಿಗೆ ಅದು ದಾರಿ ಮಾಡಬಹುದು. ಹೀಗಾಗಿ ಡರ್ಕೀಮ್ ಅವರು ಹೇಳಿದ ಸಾಮಾಜಿಕ ಐಕ್ಯಮತ್ಯದ ಕೊರತೆ ಎಂಬ ಅಂಶ ಇಂದಿನ ಯುವಕರಲ್ಲಿ ಡಿಜಿಟಲ್ ಜೀವನದ ಮೂಲಕ ಹೊಸ ರೂಪದಲ್ಲಿ ಅದು ಕಾಣಿಸುತ್ತಿದೆ. ಕುಟುಂಬ, ನಿಜವಾದ ಸ್ನೇಹಿತರ ಸಹಕಾರ, ಸಮುದಾಯದ ಬೆಂಬಲ ಇಲ್ಲದಾಗ ಮತ್ತು ಆನ್ಲೈನ್ ಸಂಬಂಧಗಳ ಮೇಲೆ ಮಾತ್ರ ನಂಬಿಕೆ ಇಟ್ಟಾಗ ಈ ಯುವ ಮನಸ್ಸುಗಳು ಬೇಸರ, ಖಿನ್ನತೆ, ಏಕಾಂಗಿತನದಿಂದ ಆತ್ಮಹತ್ಯೆಯ ಆಲೋಚನೆಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಎರಡನೇ

ಹಿಂದೆ ಪೊಲೀಸರ ಕೈಗೆ ಸಿಕ್ಕಿಬಿಡುತ್ತೇವೆಂದು ಗೊತ್ತಾದಾಗ ತಮ್ಮ ಗುಂಪಿನ ಮಾಹಿತಿಯನ್ನು ಹೊರಹೋಗದಂತೆ ತಡೆಯುವ ಸಲುವಾಗಿ ತಕ್ಷಣವೇ ಸೈನೈಡ್ ಕ್ಯಾಪ್ಸ್ಯೂಲ್ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರು. ಡರ್ಕೀಮರ ದೃಷ್ಟಿಯಲ್ಲಿ ಇದು ಅತಿಯಾದ ಐಕ್ಯತೆಯ ಒಂದು ಉದಾಹರಣೆಯಾಗಿದ್ದು, ಇಲ್ಲಿ ವ್ಯಕ್ತಿಯ ಬದುಕಿಗಿಂತ ಸಮುದಾಯದ ಮೌಲ್ಯ ಮತ್ತು ನಿಷ್ಠೆ ಮೇಲುಗೈಯನ್ನು ಸಾಧಿಸುತ್ತದೆ ಮತ್ತು ಆತನು ತನ್ನ ಜೀವಿತವನ್ನೇ ಸಮುದಾಯಕ್ಕಾಗಿ ತ್ಯಜಿಸುವ ಸ್ಥಿತಿಗೆ ಅವನು ತಲುತಾನೆ. ಮೂರನೇ ಪ್ರಕಾರ, ನಿರಾಶಾದಾಯಕ ಆತ್ಮಹತ್ಯೆ ಆರ್ ಅನಾಮಿಕ್ ಸುಸೈಡ್. ಇಂದಿನ ಕಾಲದಲ್ಲಿ ಮೊಬೈಲ್ ಅಡಿಕ್ಷನ್, ಗೇಮಿಂಗ್ ಅಡಿಕ್ಷನ್ ಹಾಗೂ ಆನ್ಲೈನ್ ಜೂಜಾಟಗಳ ಪ್ರಭಾವದಿಂದ ಉಂಟಾಗುವಂತಹ ಆತ್ಮಹತ್ಯೆಗಳು ಹಿಂದೆ ಡರ್ಕೀಮರು ಹೇಳಿದಂತ ನಿರಾಶಾದಾಯಕ ಆತ್ಮಹತ್ಯೆಗೆ ಒಂದು ಉತ್ತಮ ಉದಾಹರಣೆಗಳೆನ್ನಬಹುದು. ಸಮಾಜದ ಹಳೆಯ ಮೌಲ್ಯಗಳು ಕುಸಿದು ಹೊಸ ತಂತ್ರಜ್ಞಾನ ಬಳಕೆ ಸಂಬಂಧಿಸಿದ ನೈತಿಕ ನಿಯಮಗಳು ಇನ್ನೂ ಸ್ಪಷ್ಟವಾಗಿಲ್ಲದ ಕಾರಣ ಅನೇಕರು ತಮ್ಮ ಬದುಕನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸದೆ ಹೆಚ್ಚು ಅಸ್ಥಿರಗೊಳಿಸಿರುತ್ತಾರೆ. ಮೊಬೈಲ್ ಬಳಕೆ ಅತಿಯಾದ ತೊಡಗುವಿಕೆಯಿಂದಾಗಿ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಹಿಂದುಳಿದು ನಿರಾಶೆಯಿಂದ ಆತ್ಮಹತ್ಯೆಗೆ ದಾರಿ ಮಾಡಿಕೊಳ್ಳುವುದು, ಹಾಗೆಯೇ ಆನ್ಲೈನ್ ಗೇಮಿಂಗ್ನಲ್ಲಿ ಸೋತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಯುವಕರು ಆತ್ಮಹತ್ಯೆ ಮಾಡಿಕೊಳ್ಳುವುದು, ಆನ್ಲೈನ್ ಜೂಜಾಟ ಅಥವಾ ತಕ್ಷಣದ ಶ್ರೀಮಂತಿಕೆಯ ಕನಸಿನಿಂದ ಸಾಲದ ಬಲಿ ಬೀಳುವುದು, ಆ ಬಳಿಕ ದಾರಿಯಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಇದಕ್ಕೆ ಉತ್ತಮ ನಿದರ್ಶನಗಳು. ಡರ್ಕೀಮರ 19ನೇ ಶತಮಾನದಲ್ಲಿ ಫ್ರಾನ್ಸ್ನ ಆರ್ಥಿಕ ಬದಲಾವಣೆಯ ಸಂದರ್ಭವನ್ನು ಉದಾಹರಿಸಿದಂತೆ ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಮತ್ತು ತಂತ್ರಜ್ಞಾನ ಅಡಿಕ್ಷನ್ ಸಮಾಜದ ಮೌಲ್ಯಗಳಲ್ಲಿ ಉಂಟಾದ ಬದಲಾವಣೆಯಿಂದ ಜನರು ದಿಕ್ಕು ತೋಚದ ಸ್ಥಿತಿಗೆ ತಲುಪುತ್ತಿರುವುದನ್ನು ನಾವು ನೋಡಬಹುದು. ಹೀಗಾಗಿ ಮೊಬೈಲ್ ಅನ್ನು ಪರಿಣಾಮಕಾರಿಯಾಗಿ ಬಳಸುವುದು, ಅಂದರೆ ಅಧ್ಯಯನ, ಉದ್ಯೋಗ, ಆರೋಗ್ಯ, ಮಾಹಿತಿ ಸಂಗ್ರಹಣೆ ಮುಂತಾದ ಉದ್ದೇಶಗಳಿಗೆ ಬಳಸಿದರೆ ಅದು ವ್ಯಕ್ತಿಯ ಬದುಕಿಗೆ ಶ್ರೇಯಸ್ಕರ, ಆದರೆ ನಿಯಂತ್ರಣವಿಲ್ಲದೆ ಬಳಸಿದರೆ ಅದು ನಿರಾಶಾದಾಯಕ ಆತ್ಮಹತ್ಯೆಯ ಸ್ಥಿತಿಗೆ ಒಯ್ಯಬಹುದಾದ ಅಪಾಯವನ್ನು ಅದು ತರುತ್ತದೆ. ಈಗ ನಾಲ್ಕನೇ ಪ್ರಕಾರ, ಮಾರಣಾಂತಿಕ ಆತ್ಮಹತ್ಯೆ ಆರ್ ಇಟ್ ಇಸ್ ಕಾಲ್ಡ್ ಆಸ್ ಫ್ಯಾಟಿಸ್ಟಿಕ್ ಸುಯಿಸೈಡ್. ಅಂದರೆ ಅತಿಯಾದ ನಿಯಂತ್ರಣ, ಅಂದರೆ ಎಕ್ಸೆಸಿವ್ ರೆಗ್ಯುಲೇಷನ್ ಇರುವಂತಹ ಸಂದರ್ಭದಲ್ಲಿ ವ್ಯಕ್ತಿಗೆ ತನ್ನ ಜೀವನದ ಮೇಲೆ ಯಾವುದೇ ಸ್ವಾತಂತ್ರ್ಯವಿಲ್ಲವೆಂಬ ಭಾವನೆ ಇಲ್ಲಿ ಮೂಡುತ್ತದೆ ಮತ್ತು ತನ್ನ ಭವಿಷ್ಯ ಸಂಪೂರ್ಣ ನಿರಾಶಾದಾಯಕವೆಂದು ತೋರುತ್ತದೆ. ಡರ್ಕೀಮ್ ಇದನ್ನು ಮಾರಣಾಂತಿಕ ಅಥವಾ ಫ್ಯಾಟಲಿಸ್ಟಿಕ್ಸ್ ಆತ್ಮಹತ್ಯೆ ಎಂದಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ವ್ಯಕ್ತಿ, ನನ್ನ ಬದುಕು ಸಂಪೂರ್ಣವಾಗಿ ಬೇರೆಯವರ ನಿಯಂತ್ರಣದಲ್ಲಿದೆ, ನಾನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಎಂಬ ನಿಸ್ಸಹಾಯ ಭಾವನೆಯಲ್ಲಿ ಮುಳುಗುತ್ತಾನೆ. ಉದಾಹರಣೆ, ಹಳೆಯ ಕಾಲದಲ್ಲಿ ದಾಸ್ಯದಲ್ಲಿರಬಹುದು, ತೀವ್ರ ಶೋಷಣೆಗೆ ಒಳಗಾದ ಕೈದಿಗಳು ಅಥವಾ ಗೃಹಹಿಂಸೆಗೆ ಒಳಗಾಗಿ ದಿನನಿತ್ಯವೂ ಕಠಿಣ ನಿಯಂತ್ರಣದಲ್ಲಿರುವವರು ತಮ್ಮ ಬದುಕನ್ನು ಅರ್ಥಹೀನವೆಂದು ಭಾವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಬಹುದು. ಅತಿಯಾದ ನಿಯಂತ್ರಣದಿಂದ ವ್ಯಕ್ತಿಯ ಆಕಾಂಕ್ಷೆಗಳು, ಸ್ವಾತಂತ್ರ್ಯ, ಭವಿಷ್ಯದ ಕನಸುಗಳು ಎಲ್ಲವೂ ಕುಂಠಿತವಾಗುತ್ತವೆ. ಪರಿಣಾಮವಾಗಿ ಬದುಕು ಬದಲಾಗುವ ಸಾಧ್ಯತೆಯೇ ಇಲ್ಲವೆಂದು ಕಂಡಾಗ ಆತ್ಮಹತ್ಯೆ ಅವನಿಗೆ ಏಕೈಕ ಮಾರ್ಗವೆಂದು ತೋರುತ್ತದೆ. ಇಂದಿನ ಕಾಲದಲ್ಲಿ ಅನೇಕ ಯುವಕರು ತಮ್ಮ ಆಸಕ್ತಿಗಳು, ಕನಸುಗಳು, ಸಾಮರ್ಥ್ಯಗಳನ್ನು ಬದಿಗಿರಿಸಿ ಕೆಲವೊಮ್ಮೆ ಪೋಷಕರ ಒತ್ತಾಯದ ಮೇರೆಗೆ ಒಂದು ನಿರ್ದಿಷ್ಟ ವಿದ್ಯಾವಿಭಾಗ, ಅಂದರೆ ಇಂಜಿನಿಯರಿಂಗ್, ಮೆಡಿಕಲ್, ಕಾನೂನು ಅಥವಾ ಇತರ ಉದ್ಯೋಗಗಳನ್ನು ಆರಿಸಬೇಕಾಗುತ್ತದೆ. ತಮ್ಮ ಆಸಕ್ತಿ ಕಲೆಯಲ್ಲಿ, ಕ್ರೀಡೆಯಲ್ಲಿ ಅಥವಾ ಬೇರೆ ಕ್ಷೇತ್ರದಲ್ಲಿ ಇದ್ದರೂ ಪೋಷಕರ ನಿಯಂತ್ರಣದಿಂದಾಗಿ ತಮ್ಮ ಇಚ್ಛೆಯನ್ನು ಪೂರೈಸಲು ಅವಕಾಶವೇ ಸಿಗುವುದಿಲ್ಲ. ಈ ರೀತಿಯ ನಿರಂತರ ನಿಯಂತ್ರಣವು ಯುವಕರ ನಿರಾಶೆ, ದಿಕ್ಕು ತೋಚದ ಸ್ಥಿತಿ, ಬದುಕಿಗೆ ಅರ್ಥವಿಲ್ಲವೆಂಬ ಭಾವನೆಗಳನ್ನು ಹುಟ್ಟಿಸುತ್ತವೆ. ಕೆಲ ಸಂದರ್ಭಗಳಲ್ಲಿ ಅವರ ಮನಸ್ಸಿನಲ್ಲಿ ಆತ್ಮಹತ್ಯಾ ಆಲೋಚನೆಗಳು ಬೆಳೆದು ಬರುವುದು ಕಂಡುಬರುತ್ತದೆ. ಏಕೆಂದರೆ ಅತಿಯಾದ ಸಾಮಾಜಿಕ ನಿಯಂತ್ರಣ ವ್ಯಕ್ತಿಯ ಬದುಕನ್ನು ಕಟ್ಟಿಹಾಕುತ್ತದೆ, ಅವನ ಸ್ವಾತಂತ್ರ್ಯವನ್ನು ಅದು ನಾಶ ಮಾಡುತ್ತದೆ, ಬದುಕಿನ ಮೇಲೆ ತನ್ನದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವಕಾಶವಿಲ್ಲವೆಂದು ಭಾವನೆ ಮೂಡಿದಾಗ ಆತನ ಬದುಕು ಮೀನಿಂಗ್ಲೆಸ್ ಎಂದುಕೊಂಡು ಜೀವತ್ಯಾಗ ಮಾಡುವಂತಹ ಪರಿಸ್ಥಿತಿಗೆ ಅವನು ತಲುಪಬಹುದು. ಯುವಕರಲ್ಲಿ ಆತ್ಮಹತ್ಯೆ ಏಕೆ ಹೆಚ್ಚುತ್ತಿದೆ? ಆತ್ಮಹತ್ಯೆಗೆ ಒಂದೇ ಕಾರಣವಿಲ್ಲ. ಸಾಮಾನ್ಯವಾಗಿ ಒಂದು ಪ್ರಚೋದಕ ಅಥವಾ ಟ್ರಿಗರ್ ಅಂಶದ ಜೊತೆಗೆ ಇತರೆ ಮನೋವೈಜ್ಞಾನಿಕ, ಸಾಮಾಜಿಕ, ಆರ್ಥಿಕ, ದೈಹಿಕ ಅಂಶಗಳು ಕೂಡಿಬಂದಾಗ ವ್ಯಕ್ತಿ ಅಂತಿಮವಾಗಿ ಆತ್ಮಹತ್ಯೆಯ ಕಡೆಗೆ ಒಯ್ಯಲ್ಪಡುತ್ತಾನೆ. ಉದಾಹರಣೆಗೆ, ತೀವ್ರವಾದ ಅವಮಾನ ಅಥವಾ ವೈಫಲ್ಯ ಅನುಭವಿಸಿದ ವ್ಯಕ್ತಿಗೆ ಅದಕ್ಕೆ ಬೆಂಬಲದ ಕೊರತೆ, ಕುಟುಂಬದಲ್ಲಿ ಒತ್ತಡ, ಆರ್ಥಿಕ ತೊಂದರೆ ಅಥವಾ ಮಾನಸಿಕ ಅಸ್ವಸ್ಥತೆಗಳಂತಹ ಅಂಶಗಳು ಸೇರಿಕೊಂಡರೆ ಆತ್ಮಹತ್ಯೆಯ ಅಪಾಯ ಹೆಚ್ಚಾಗುತ್ತದೆ. ಅಂದರೆ ಇದು ಒಂದೇ ಕಾರಣದಿಂದಾಗುವ ಕ್ರಿಯೆಯಲ್ಲ, ಬದಲಿಗೆ ಹಲವಾರು ಅಂಶಗಳ ಸಮಯೋಚಿತ ಸಂಯೋಜನೆ ಇದಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಆತ್ಮಹತ್ಯೆಯನ್ನು ತಡೆಗಟ್ಟಲು ಕೇವಲ ಒಂದು ಕಾರಣವನ್ನು ಮಾತ್ರ ನೋಡದೆ ವ್ಯಕ್ತಿಯ ಸಂಪೂರ್ಣ ಜೀವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಅತ್ಯಂತ ಮುಖ್ಯ. ಮನೋವೈಜ್ಞಾನಿಕ ಕಾರಣಗಳು: ಅವಮಾನ, ಆತಂಕ, ನಿರಾಶೆ, ಅರ್ಥಹೀನತೆ, ಅತಿಯಾದ ಆತ್ಮವಿಮರ್ಶೆ ಮತ್ತು ಮಾದಕ ವಸ್ತುಗಳ

ಬಳಕೆ ಇವೆಲ್ಲವೂ ಆತ್ಮಹತ್ಯೆಯ ಪ್ರಮುಖ ಮಾನಸಿಕ ಅಂಶಗಳಾಗಿವೆ. ಇದರ ಜೊತೆಗೆ ಕೆಲವು ಗಂಭೀರ ಮಾನಸ ಆರೋಗ್ಯ ಸಮಸ್ಯೆಗಳಾದ ಸಿಜೋಫ್ರಿನಿಯಾ, ಬೈಪೋಲಾರ್ ಡಿಸಾರ್ಡರ್, ತೀವ್ರ ತರದ ಖಿನ್ನತೆಯಿಂದ ಬಳಲುವಂತಹ ವ್ಯಕ್ತಿಗಳ ಆಲೋಚನೆ, ಭಾವನೆ ಮತ್ತು ನಡವಳಿಕೆಯನ್ನು ತೀವ್ರವಾಗಿ ಇದು ಪರಿಣಾಮಗೊಳಿಸಬಹುದು. ಇಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿ ತನ್ನ ಜೀವನದ ಮೇಲೆ ಹಿಡಿತವನ್ನು ಕಳೆದುಕೊಂಡಂತೆ ಭಾವಿಸಿ ಆತ್ಮಹತ್ಯೆಗೆ ಒಯ್ಯುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಅಂದರೆ ಆತ್ಮಹತ್ಯೆ ಕೇವಲ ತಾತ್ಕಾಲಿಕ ದುಃಖ ಅಥವಾ ಒತ್ತಡದಿಂದ ಮಾತ್ರವಲ್ಲ, ಕೆಲವೊಮ್ಮೆ ಗಂಭೀರ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಪರಿಣಾಮವಾಗಿಯೂ ಸಂಭವಿಸುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳುವುದು ಇಲ್ಲಿ ಅತಿ ಮುಖ್ಯ. ಸಾಮಾಜಿಕ ಮತ್ತು ಕೌಟುಂಬಿಕ ಕಾರಣಗಳು. ಕುಟುಂಬದಲ್ಲಿನ ಘರ್ಷಣೆ, ಪೋಷಕರ ನಿರ್ಲಕ್ಷ್ಯ, ಪ್ರೇಮ ವೈಫಲ್ಯ, ಶೈಕ್ಷಣಿಕ ಒತ್ತಡ, ಉದ್ಯೋಗದ ಅನಿಶ್ಚಿತತೆ, ಬುಲ್ಲಿಂಗ್ ಅಥವಾ ಸೈಬರ್ ಬುಲ್ಲಿಂಗ್, ಇವು ಯುವಕರ ಮನಸ್ಸಿನಲ್ಲಿ ಆಳವಾದ ನೋವು ಮತ್ತು ಏಕಾಂತವನ್ನು ಉಂಟುಮಾಡುತ್ತದೆ. ಕೆಲವೊಮ್ಮೆ ತಕ್ಷಣದ ಪ್ರೇರಕಗಳು ಅಂದರೆ ಅವಮಾನ, ಪರೀಕ್ಷಾ ವೈಫಲ್ಯ, ಮದ್ಯಪಾನದ ಪ್ರಭಾವ, ಆತ್ಮಹತ್ಯೆಗೆ ಉಪಯೋಗಿಸಬಹುದಾದ ಸಾಧನಗಳ ಲಭ್ಯತೆ, ಇವೆಲ್ಲ ತಕ್ಷಣದ ಆಘಾತಕ್ಕೆ ಕಾರಣಗಳಾಗಬಹುದು ಅಥವಾ ಪ್ರೇರಕಗಳಾಗಿ ಅದು ಕಾರಣೀಭೂತವಾಗಬಹುದು. ಹಾಗೆಯೇ ಮಾಧ್ಯಮ ಮತ್ತು ಸಂಸ್ಕೃತಿಯ ಪ್ರಭಾವ. ಮಾಧ್ಯಮವು ಅಂದರೆ ಟೆಲಿವಿಷನ್, ಪತ್ರಿಕೆ, ಸಾಮಾಜಿಕ ಮಾಧ್ಯಮ, ಸಿನಿಮಾ ಮುಂತಾದವುಗಳು ಸಮಾಜದಲ್ಲಿ ವ್ಯಕ್ತಿಯ ವರ್ತನೆ ಹಾಗೂ ಆಲೋಚನೆಗಳನ್ನು ಆಳವಾಗಿ ಪ್ರಭಾವಿಸುತ್ತದೆ. ಆತ್ಮಹತ್ಯೆಯ ಘಟನೆಗಳನ್ನು ಸಂಚಲನಕಾರಿಯಾಗಿ ಅಥವಾ ಸೆನ್ಸೇಷನಲ್ ಆಗಿ ವರದಿ ಮಾಡಿದಾಗ ಅದು ವಿಶೇಷವಾಗಿ ಯುವಕರ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಅದಲ್ಲದೆ ಅವರಲ್ಲಿ ಅನುಕರಣಾತ್ಮಕ ಪ್ರವೃತ್ತಿಯನ್ನು ಅದು ಬೆಳೆಸಬಹುದು, ಅಂದರೆ ಇಮಿಟೇಟಿವ್ ಟೆಂಡೆನ್ಸಿ. ಮಾಧ್ಯಮಗಳಲ್ಲಿ ಉದಾಹರಣೆ, ಪ್ರಸಿದ್ಧ ವ್ಯಕ್ತಿಯೊಬ್ಬನು ಅಥವಾ ತನ್ನಂತೆ ಸಾಮಾನ್ಯ ಯುವಕ ಅಥವಾ ಯುವತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅದನ್ನು ನೋಡಿ ಯುವಕರು ತಮ್ಮ ಸಮಸ್ಯೆಗಳಿಗೂ ಇದೇ ಪರಿಹಾರವಿರಬಹುದು ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದನ್ನೇ ವರ್ದರ್ ಇಫೆಕ್ಟ್ ಎಂದು ಕರೆಯಲಾಗುತ್ತದೆ. ಅಂದರೆ ಒಂದು ಪ್ರಸಿದ್ಧ ಆತ್ಮಹತ್ಯೆಯ ವರದಿಯ ಬಳಿಕ ಅದರ ಅನುಕರಣೆ ಹೆಚ್ಚಾಗುವುದು. ಸಿನಿಮಾಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಆತ್ಮಹತ್ಯೆಯನ್ನು ತೀವ್ರ ಭಾವನಾತ್ಮಕ ಅಥವಾ ತ್ಯಾಗದ ಸಂಕೇತವಾಗಿ ತೋರಿಸಿದಾಗ ಅದು ಯುವಕರ ಮನಸ್ಸಿನಲ್ಲಿ ಆತ್ಮಹತ್ಯೆಯ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸುತ್ತದೆ. ಜೀವ ಮುಗಿಸುವುದು ನನ್ನ ನೋವಿನ ಪರಿಹಾರ ಎಂಬ ಚಿಂತನೆ ಅಲ್ಲಿ ಬಲವಾಗಬಹುದು. ಸಾಮಾಜಿಕ ಮಾಧ್ಯಮದ ಪ್ರಭಾವ. ಇತ್ತೀಚೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಂತಾದ ಮಾಧ್ಯಮಗಳಲ್ಲಿ ಆತ್ಮಹತ್ಯೆಯ ನೇರ ಪ್ರಸಾರ ಮಾಡಿದ ಘಟನೆಗಳು ಕೂಡ ಕಂಡುಬಂದಿವೆ. ಇದರಿಂದ ಇತರರ ಮನಸ್ಸಿನಲ್ಲಿ ಕುತೂಹಲ ಹಾಗೂ ಅನುಕರಣಾತ್ಮಕ ಪ್ರವೃತ್ತಿ ಹೆಚ್ಚುತ್ತದೆ. ಸಂಚಲನಕಾರಿ ವರದಿ, ಭಾವನಾತ್ಮಕ ಚಿತ್ರಣ ಮತ್ತು ಅನುಕರಣಾತ್ಮಕ ಪ್ರವೃತ್ತಿ, ಇವೆಲ್ಲವೂ ಯುವಕರನ್ನು ಆತ್ಮಹತ್ಯೆಯ ಕಡೆಗೆ ಒಯ್ಯುವ ಅಪಾಯವನ್ನು ಈಗ ಹೆಚ್ಚಿಸ್ತಾ ಇದೆ. ಅದರ ಬದಲು ಮಾಧ್ಯಮಗಳು ಜಾಗೃತಿ ಮೂಡಿ ವರದಿಯನ್ನು ಮಾಡಬೇಕು. ಬದುಕಿನ ಮೌಲ್ಯ, ಮನೋವೈಜ್ಞಾನಿಕ ಸಹಾಯ, ಹೆಲ್ಪ್ಲೈನ್ ನಂಬರ್ಗಳು, ಸಮಸ್ಯೆಗೆ ಪರಿಹಾರಗಳ ಬಗ್ಗೆ ಜನರಿಗೆ ಹೆಚ್ಚು ತಿಳಿಸಬೇಕಾಗುತ್ತೆ. ಈಗ ಆತ್ಮಹತ್ಯೆಯ ಎಚ್ಚರಿಕೆ ಸಂಕೇತಗಳನ್ನು ನಾವು ಗಮನಿಸೋಣ. ಆತ್ಮಹತ್ಯೆ ಎಂದರೆ ತಕ್ಷಣದ ನಿರ್ಧಾರದಿಂದ ಸಂಭವಿಸುವುದಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ವ್ಯಕ್ತಿ ತನ್ನ ಮನೋಭಾವ, ವರ್ತನೆ ಮತ್ತು ಮಾತುಗಳಲ್ಲಿ ಕೆಲವು ಎಚ್ಚರಿಕೆ ಸಂಕೇತಗಳನ್ನು ತೋರಿಸುತ್ತಾನೆ. ಈ ಲಕ್ಷಣಗಳನ್ನು ಕುಟುಂಬದವರು, ಸ್ನೇಹಿತರು, ಶಿಕ್ಷಕರು ಅಥವಾ ಸಹೋದ್ಯೋಗಿಗಳು ಗಮನಿಸಿದರೆ ಮುಂಚಿತವಾಗಿ ನೆರವು ನೀಡುವ ಅವಕಾಶ ಸಿಗುತ್ತದೆ. ಇವುಗಳನ್ನು ಸರಿಯಾಗಿ ಗುರುತಿಸುವುದು ಮಾತ್ರವಲ್ಲ, ಅವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ಇಲ್ಲಿ ಅತಿ ಮುಖ್ಯ. ಆತ್ಮಹತ್ಯೆಗೆ ಮುಂದಾಗುವ ವ್ಯಕ್ತಿಯ ಮನಸ್ಸಿನಲ್ಲಿ ಹಲವು ಬದಲಾವಣೆಗಳು ಇರುತ್ತವೆ. ಅವು ಮಾತು, ವರ್ತನೆ ಮತ್ತು ಜೀವನ ಶೈಲಿಯಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಇಲ್ಲಿ ಕೆಲವು ಪ್ರಮುಖ ಸಂಕೇತಗಳನ್ನು ಇಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಒಂದು, ನಾನು ಇದೇ ಹೋದರೆ ಒಳ್ಳೆಯದು ಎಂಬ ಮಾತುಗಳು, ಬದುಕಿನ ಬಗ್ಗೆ ನಿರಾಶೆಯ ನೋಟ, ಬದುಕಿಗೆ ಅರ್ಥವಿಲ್ಲ ಎಂಬ ಭಾವನೆ ವ್ಯಕ್ತಪಡಿಸುವುದು, ಹಾಗೆಯೇ ಏಕಾಂತ, ಆಸಕ್ತಿ ಕುಗ್ಗುವುದು, ನಿದ್ರೆ ಆಹಾರದಲ್ಲಿ ಬದಲಾವಣೆ, ಜನರಿಂದ ದೂರವಾಗುವುದು, ಇಷ್ಟವಿದ್ದ ವಿಷಯಗಳ ಮೇಲೆ ಆಸಕ್ತಿಯನ್ನು ಕಳೆದುಕೊಳ್ಳುವುದು, ಅತಿಯಾದ ನಿದ್ರೆ ಅಥವಾ ನಿದ್ರೆ ಬರದಿರುವುದು, ಆಹಾರದ ಅಭ್ಯಾಸದಲ್ಲಿ ಏರುಪೇರು, ಈ ಲಕ್ಷಣಗಳು ಕೂಡ ಪ್ರಮುಖ ಸಂಕೇತಗಳು. ಹಾಗೆಯೇ ಕೆಲವರು ತುರ್ತು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು, ಅಂದರೆ ಅಕಸ್ಮಾತ್ ತನ್ನ ವಸ್ತುಗಳನ್ನು ಹಂಚುವುದು, ಆಸ್ತಿಪಾಸ್ತಿ ಕುರಿತು ನಿರ್ಧಾರ ಮಾಡುವಂಥದ್ದು, ವಿದಾಯ ಸಂದೇಶಗಳನ್ನು ಬರೆಯುವುದು ಅಥವಾ ಹೇಳುವುದು, ಹೀಗೆ. ಹಾಗೆಯೇ ಹಿಂದೆ ಮಾಡಿದ ಆತ್ಮಹತ್ಯೆಯ ಪ್ರಯತ್ನಗಳು, ಹಿಂದೆ ಯಾರಾದರೂ ಆತ್ಮಹತ್ಯೆಗೆ ಯತ್ನಿಸಿದವರಲ್ಲಿ ಮರುಪ್ರಯತ್ನ ಮಾಡುವಂಥ ಸಾಧ್ಯತೆ, ಬಹಳಷ್ಟು ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗೆಯೇ ಮದ್ಯಪಾನ ಅಥವಾ ಮಾದಕ ವಸ್ತುಗಳ ಬಳಕೆ ಹೆಚ್ಚಾಗುವುದು, ತಮ್ಮ ನೋವನ್ನು ಮರೆಸಿಕೊಳ್ಳಲು ಅತಿಯಾದ ಪ್ರಮಾಣದಲ್ಲಿ ಮದ್ಯ ಅಥವಾ ಡ್ರಗ್ಸ್ ಅನ್ನು ಸೇವಿಸುವುದು, ಹಾಗೆಯೇ ಮನೋಭಾವದಲ್ಲಿನ ಬದಲಾವಣೆ, ದಿನಗಳವರೆಗೆ ಖಿನ್ನತೆಯಲ್ಲಿ ಇದ್ದವರು ಹಠಾತ್ ಉಲ್ಲಾಸದ ವರ್ತಿಸುವುದು, ಇದು ಆತ್ಮಹತ್ಯೆ ಮಾಡುವ ನಿರ್ಧಾರ ಕೈಗೊಂಡಿರುವ ಒಂದು ಸೂಚಕವಾಗಿರಬಹುದು. ಹಾಗೆಯೇ ಅತಿಯಾದ ಅಪಾಯಕಾರಿ ವರ್ತನೆಗಳು, ಅಂದರೆ ನಿರ್ಲಕ್ಷ್ಯದಿಂದ ವಾಹನ ಓಡಿಸುವುದು, ನಿರ್ತಕ ಜಗಳಗಳಿಗೆ ಒಳಗಾಗುವುದು, ಜೀವಕ್ಕೆ ಅಪಾಯ

ಮಾಡುವಂಥ ಸಾಹಸಗಳಲ್ಲಿ ತೊಡಗುವುದು, ಹಾಗೂ ನನಗೆ ಯಾರೂ ಬೇಕಿಲ್ಲ, ನಾನು ಒಂಟಿ ಎಂಬ ಭಾವನೆಗಳು, ತನ್ನ ಉಪಸ್ಥಿತಿ ಕುಟುಂಬಕ್ಕೂ ಸಮಾಜಕ್ಕೂ ಉಪಯೋಗವಿಲ್ಲ ಎನ್ನುವಂಥ ನಿರಾಶಾ ಭಾವನೆಯನ್ನು ವ್ಯಕ್ತಪಡಿಸುವುದು. ಹಾಗೆಯೇ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿ ಅದು ವಿಫಲವಾದರೂ ಅದನ್ನು ನಾವು ಎಚ್ಚರಿಕೆಯ ಸಂಕೇತವಾಗಿ ನೋಡಬೇಕು. ಇಂಥ ಸಂದರ್ಭದಲ್ಲಿ ಇವನು ಬದುಕಲು ಇಚ್ಛಿಸುತ್ತಾನೆ ಎಂದು ನಿರ್ಲಕ್ಷ್ಯ ಮಾಡದೆ ಇದು ಗಂಭೀರ ಸಹಾಯದ ಅವಶ್ಯಕತೆ ಇರುವ ಕ್ಷಣವೆಂದು ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಅಂದರೆ ಇಂತಹ ವ್ಯಕ್ತಿಗೆ ತಕ್ಷಣವೇ ಮಾನಸಿಕ ಆರೋಗ್ಯ ಸಲಹೆಗಾರರ, ಕುಟುಂಬದ ಬೆಂಬಲ, ಸ್ನೇಹಿತರ ನೆರವು ಮತ್ತು ಅಗತ್ಯವಿದ್ದಲ್ಲಿ ವೈದ್ಯಕೀಯ ಚಿಕಿತ್ಸೆ ದೊರಕುವಂತೆ ನೋಡಿಕೊಳ್ಳಬೇಕು. ಆತ್ಮಹತ್ಯೆ ಯತ್ನವೇ ಮಾಡಿದರೆಂದು ಸಮಾಜದಿಂದ ದೂರವಿಟ್ಟು ಹಾಸ್ಯಾಸ್ಪದವಾಗಿ ನೋಡಬಾರದು. ಬದಲಿಗೆ ಅವರನ್ನು ಜೀವನದತ್ತ ಮತ್ತೆ ಕರೆತರುವಂತಹ ಹಂತ ಎಂದು ಪರಿಗಣಿಸಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು. ಈ ಸಂಕೇತಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಗುರುತಿಸಿ ಸಹಾಯ ಒದಗಿಸುವುದು ಆತ್ಮಹತ್ಯೆಯನ್ನು ತಡೆಗಟ್ಟುವ ಒಂದು ಪ್ರಮುಖ ಹಂತ. ಹಾಗೆಯೇ ಆತ್ಮಹತ್ಯೆ ತಡೆಗಟ್ಟುವ ಕೆಲವು ಮಾರ್ಗಗಳು. ಆತ್ಮಹತ್ಯೆ ತಡೆಯುವುದು ಕೇವಲ ವ್ಯಕ್ತಿಯ ಜವಾಬ್ದಾರಿಯಲ್ಲ, ಬದಲಿಗೆ ಅದು ಕುಟುಂಬ, ಸ್ನೇಹಿತರು, ಶಿಕ್ಷಣ ಸಂಸ್ಥೆಗಳು, ಸಮಾಜ ಮತ್ತು ಮಾಧ್ಯಮಗಳ ಸಹಕಾರದ ಟೂ ಪ್ರಯತ್ನ. ಈ ಕೆಲವು ಮಾರ್ಗಗಳು ಇದರಲ್ಲಿ ಬಹಳಷ್ಟು ಮುಖ್ಯವಾದವು. ಮೊದಲನೇದು, ಮಾತಾಡಿ, ಕೇಳಿ, ಹಂಚಿಕೊಳ್ಳಿ. ಅಂದರೆ ಆತ್ಮಹತ್ಯೆಯ ಅಂಚಿನಲ್ಲಿ ನಿಂತಿರುವ ವ್ಯಕ್ತಿ ಸಾಮಾನ್ಯವಾಗಿ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಭಾವಿಸ್ತಾನೆ. ಇಂತಹ ಸಂದರ್ಭಗಳಲ್ಲಿ ತೀರ್ಪಿಲ್ಲದ ಸಂಭಾಷಣೆ, ಅಂದರೆ ನಾನ್ ಜಜ್ಮೆಂಟಲ್ ಕಾನ್ವರ್ಸೇಷನ್, ಇಲ್ಲಿ ಬಹಳಷ್ಟು ಮುಖ್ಯ. ಹಾಗೆಯೇ ವ್ಯಕ್ತಿಯ ಮಾತುಗಳನ್ನು ಮಧ್ಯೆ ತಡೆಯದೆ ಆಲಿಸುವುದು, ಸಹಾನುಭೂತಿಯಿಂದ ವರ್ತಿಸುವುದು, ತನ್ನ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಪ್ರೇರೇಪಿಸುವುದು ಆತ್ಮಹತ್ಯೆ ಆಲೋಚನೆಗಳನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಕೆಲವೆಲ್ಲ ಸುರಕ್ಷತಾ ಯೋಜನೆಗಳು, ತುರ್ತು ಪರಿಸ್ಥಿತಿಯಲ್ಲಿ ಸಂಪರ್ಕಿಸಬಹುದಾದ ನಂಬಿಕೆಯ ಸ್ನೇಹಿತರು, ಕುಟುಂಬದವರು, ಕೌನ್ಸಿಲರ್ಗಳು ಅಥವಾ ಸಹಾಯವಾಣಿ ಸಂಖ್ಯೆಯ ಪಟ್ಟಿಯನ್ನು ಹೊಂದಿರುವುದು ತುಂಬಾನೇ ಸಹಾಯಕವಾಗುತ್ತದೆ. ಆತಂಕ ಅಥವಾ ಖಿನ್ನತೆ ಹೆಚ್ಚಾದಾಗ ಈ ಸಂಪರ್ಕಗಳನ್ನು ಬಳಸುವುದು ತಕ್ಷಣದ ನೆರವನ್ನು ಒದಗಿಸುತ್ತದೆ. ಹಾಗೆಯೇ ಆತ್ಮಹತ್ಯೆಗೆ ಬಳಸಬಹುದಾದ ಸಾಧನಗಳನ್ನು ನಾವು ಗೌಪ್ಯವಾಗಿಡುವುದು ಅಥವಾ ಅಪ್ರಾಪ್ಯವಾಗಿಡುವುದು, ಅಂದರೆ ಅದನ್ನು ತಪ್ಪಿಸಿಡುವುದು ಅಂತ ಅರ್ಥ. ಆತ್ಮಹತ್ಯೆಗೆ ಬಳಸಬಹುದಾದ ವಿಷ, ಔಷಧಿ, ತೀವ್ರವಾದ ಸಾಮಗ್ರಿಗಳು ಅಥವಾ ಆಯುಧಗಳು ಮುಂತಾದವುಗಳನ್ನು ಸುಲಭವಾಗಿ ಲಭ್ಯವಾಗದಂತೆ ನೋಡಿಕೊಳ್ಳುವುದು ಕೂಡ ಅತಿ ಅಗತ್ಯ. ಮನೆಗಳಲ್ಲಿ ಇವು ಸುರಕ್ಷಿತ ಸ್ಥಳಗಳಲ್ಲಿ ಇರಬೇಕಾಗುತ್ತೆ. ಹಾಗೆಯೇ ವೃತ್ತಿಪರ ನೆರವು, ಆತ್ಮಹತ್ಯೆಯನ್ನು ತಡೆಗಟ್ಟಲು ಮನೋವೈದ್ಯರು, ಸಮಾಲೋಚಕರು ನೀಡುವ ಸಹಾಯ ಅತ್ಯಂತ ಪರಿಣಾಮಕಾರಿ. ಅಲ್ಲಿ ಔಷಧೋಪಚಾರ, ಸಮಾಲೋಚನೆ, ಕೌನ್ಸಿಲಿಂಗ್ ಮತ್ತು ಬೆಂಬಲ ಗುಂಪುಗಳ ಮೂಲಕ ವ್ಯಕ್ತಿಯ ಮನೋವೇದನೆಯನ್ನು ನಾವು ಕಡಿಮೆ ಮಾಡಬಹುದು. ಇಲ್ಲಿ ಈಗ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳ ಪಾತ್ರ. ಶಾಲಾ ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಸೆಲ್ಗಳು, ಪ್ಯೂರ್ ಸಪೋರ್ಟ್ ಕ್ಲಬ್ಗಳು, ಇದರ ಸ್ಥಾಪನೆ ಇಲ್ಲಿ ಅಗತ್ಯ. ಬುಲಿಯಿಂಗ್ ವಿರುದ್ಧ ಶೂನ್ಯ ಸಹನೆ ನೀತಿಯನ್ನು ಜಾರಿಗೊಳಿಸುವುದು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ಸಹಾಯಕ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಬುಲಿಯಿಂಗ್ಗಿಂದಾಗಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ದೊಡ್ಡ ಅಡ್ಡಿಪಡಿಕೆಯಾಗುತ್ತದೆ. ಸಾಮಾನ್ಯವಾಗಿ ಸ್ನೇಹಿತರು, ಸಹಪಾಠಿಗಳು ತಮಾಷೆ ಮಾಡುವುದರಿಂದ ಆರಂಭವಾದರೂ ಅದು ಹೀಗೇ ಮುಂದುವರೆದರೆ ಬುಲಿಯಿಂಗ್ ರೂಪವನ್ನು ಪಡೆಯುತ್ತದೆ. ಇದು ವಿದ್ಯಾರ್ಥಿಗಳಲ್ಲಿ ಭಯ, ಆತಂಕ, ಖಿನ್ನತೆ, ಆತ್ಮವಿಶ್ವಾಸದ ಕೊರತೆ ಮುಂತಾದ ಗಂಭೀರ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಬುಲಿಯಿಂಗ್ ಇದರ ವಿಶೇಷತೆ ಏನೆಂದರೆ ಬಲಿಯಾದವರು ಸಾಮಾನ್ಯವಾಗಿ ತಮ್ಮ ಸ್ವಂತ ಸಹಪಾಠಿಗಳಿಂದಲೇ ಹಿಂಸೆಯನ್ನು ಅನುಭವಿಸಿರುತ್ತಾರೆ. ಇದರಿಂದ ಅವರ ಮನಸ್ಸಿನಲ್ಲಿ ನಾನು ಒಂಟಿ, ನನ್ನನ್ನು ಯಾರೂ ಒಪ್ಪುವುದಿಲ್ಲ ಎಂಬ ಭಾವನೆಗಳು ಗಾಢವಾಗುತ್ತದೆ. ವಿಶೇಷವಾಗಿ ಸಂವೇದನಾಶೀಲ ಮನಸ್ಸಿನ ವಿದ್ಯಾರ್ಥಿಗಳು ಬುಲಿಯಿಂಗ್ಗೆ ಒಳಗಾದಾಗ ತೀವ್ರ ಮಾನಸಿಕ ನೋವನ್ನು ಅನುಭವಿಸುತ್ತಾರೆ. ಒಂದು ಕಾಲೇಜಿನಲ್ಲಿ ಈಗ ಹೊಸದಾಗಿ ಸೇರ್ಪಡೆಯಾದ ಒಂದು ವಿದ್ಯಾರ್ಥಿಯೊಬ್ಬನು ಒಂದು ವೇಳೆ ತುಂಬಾ ಅಂತರ್ಮುಖಿ ಅಥವಾ ಇಂಟ್ರೋವರ್ಟ್ ಸ್ವಭಾವದವನಾಗಿದ್ದಾನೆ ಎಂದು ಊಹಿಸೋಣ. ಅವನ ಉಡುಪು, ಮಾತನಾಡುವ ಶೈಲಿ ಅಥವಾ ದೇಹದಾಕಾರದ ಮೇಲೆ ಸಹಪಾಠಿಗಳು ತಮಾಷೆ ಮಾಡತೊಡಗಿದರೆ ಅವನು ನಿಧಾನವಾಗಿ ತರಗತಿಯಲ್ಲಿ ಇತರರೊಂದಿಗೆ ಮಾತನಾಡಲು ಹೆದರಬಹುದು. ನಂತರ ಸ್ನೇಹಿತರ ಜೊತೆಗೂಡುವುದನ್ನು ಕೂಡ ತಪ್ಪಿಸಬಹುದು. ಕೆಲ ದಿನಗಳ ನಂತರ ಅವನಿಗೆ ಕಾಲೇಜು ಹೋಗುವುದೇ ಭಯಾನಕವಾಗಿ ತೋರುವಂತಹ ಪರಿಸ್ಥಿತಿ ಉಂಟಾಗಬಹುದು. ಇಂತಹ ಪರಿಸ್ಥಿತಿಯು ಖಿನ್ನತೆಗೆ, ಆತ್ಮಹೀನ ಭಾವನೆಗೆ ಇಲ್ಲವೇ ಆತ್ಮಹತ್ಯಾ ಆಲೋಚನೆಗಳಿಗೆ ಕಾರಣವಾಗುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಶಾಲಾ ಮತ್ತು ಕಾಲೇಜುಗಳಲ್ಲಿ ಬುಲಿಯಿಂಗ್ ವಿರುದ್ಧ ಶೂನ್ಯ ಸಹನೆ ನೀತಿ, ಅಂದರೆ ಜೀರೋ ಟಾಲರೆನ್ಸ್ ಪಾಲಿಸಿಯನ್ನು ಜಾರಿಗೊಳಿಸುವುದು ಅತ್ಯಂತ ಮುಖ್ಯ. ಶಿಕ್ಷಕರು, ಆಡಳಿತ ವರ್ಗದವರು ಮತ್ತು ಸಹಪಾಠಿಗಳು ಒಟ್ಟಾಗಿ ಬುಲಿಯಿಂಗ್ ಅನ್ನು ತಡೆಗಟ್ಟಿದರೆ ವಿದ್ಯಾರ್ಥಿಗಳಲ್ಲಿ ಭದ್ರತೆ, ಆತ್ಮವಿಶ್ವಾಸ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುವುದು. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿನ ಆತ್ಮಹತ್ಯೆಯ ಎಚ್ಚರಿಕೆಯ ಸಂಕೇತಗಳನ್ನು ಗುರುತಿಸಲು ತರಬೇತಿಯನ್ನು ಸಹ ಪಡೆಯಬೇಕಾಗುತ್ತೆ. ಹಾಗೆಯೇ ಮಾಧ್ಯಮದ ಜವಾಬ್ದಾರಿ. ಆತ್ಮಹತ್ಯೆಯ ಕುರಿತು ಮಾಡುವಾಗ ಮಾಧ್ಯಮಗಳು ಅದನ್ನು ಸಂಚಲನಕಾರಿ ರೀತಿಯಲ್ಲಿ ನೀಡಬಾರದು. ಬದಲಿಗೆ ಸಹಾಯವಾಣಿ ಸಂಖ್ಯೆಗಳು, ಕೌನ್ಸಿಲಿಂಗ್ ಕೇಂದ್ರಗಳ ಮಾಹಿತಿ ನೀಡಬೇಕಾಗುತ್ತೆ. ಆತ್ಮಹತ್ಯೆ ಮಾಡಿದವರ ಚಿತ್ರ, ವಿಧಾನ ಅಥವಾ ವ್ಯಕ್ತಿಗತ ವಿವರಗಳನ್ನು ಹೆಚ್ಚಾಗಿ

0: ಪ್ರಚಾರ ಮಾಡುವುದು ಇತರರಲ್ಲಿ ಅನುಕರಣಾತ್ಮಕ ಪ್ರಭಾವವನ್ನು ಉಂಟುಮಾಡಬಹುದು. ಹಾಗಾಗಿ ಇದನ್ನು ನಾವು ತಪ್ಪಿಸಬೇಕಾಗುತ್ತೆ. ಈಗ ಮಕ್ಕಳ ಮೇಲೆ ಆತ್ಮಹತ್ಯೆ ಪ್ರಭಾವ ಹೇಗಿರ್ತದೆ? ಮಕ್ಕಳ ಮನಸ್ಸುಗಳು ಅತಿ ಸೂಕ್ಷ್ಮವಾಗಿರ್ತದೆ. ಅವರು ಕುಟುಂಬದಲ್ಲಿ ಅಥವಾ ಸಮುದಾಯದಲ್ಲಿ ಆತ್ಮಹತ್ಯೆಯ ಘಟನೆಗಳನ್ನು ನೋಡಿದಾಗ ಅವುಗಳು ಅವರ ಮನೋವೈಜ್ಞಾನಿಕ ಬೆಳವಣಿಗೆಯಲ್ಲಿ ಹಲವು ಅಡೆತಡೆಗಳನ್ನು ಉಂಟು ಮಾಡುತ್ತವೆ. ಒಂದು ರೀತಿ ಭಾವನಾತ್ಮಕ ಪ್ರಭಾವ ಅಂದರೆ ಆತ್ಮಹತ್ಯೆ ಒಂದು ಕುಟುಂಬದಲ್ಲಿ ಸಂಭವಿಸಿದಾಗ ಮಕ್ಕಳು ಅತಿಯಾಗಿ ದಿಕ್ಕು ತೋಚದಂತಹ ಪರಿಸ್ಥಿತಿ ಮತ್ತು ಆತಂಕಕ್ಕೆ ಒಳಗಾಗುತ್ತಾರೆ. ಪೋಷಕರಲ್ಲೊಬ್ಬರು ಆತ್ಮಹತ್ಯೆ ಮಾಡಿದರೆ ಮಕ್ಕಳಲ್ಲಿ ಭವಿಷ್ಯದ ಬಗ್ಗೆ ನಂಬಿಕೆ ಕುಗ್ಗಿ ಹೋಗ್ತದೆ. ಹಾಗೆಯೇ ಸಾಮಾಜಿಕ ಪ್ರಭಾವ. ಸಮಾಜದಲ್ಲಿ ಆತ್ಮಹತ್ಯೆಯನ್ನು ಅನೇಕರು ನಿಂದನೆಯಷ್ಟೆಯಿಂದ ನೋಡುವುದರಿಂದ ಮಕ್ಕಳು ಸಾಮಾಜಿಕ ಕಳಂಕವನ್ನು ಎದುರಿಸಬೇಕಾಗುತ್ತದೆ. ನಿನ್ನ ತಂದೆ ಅಥವಾ ತಾಯಿ ಹೀಗೆ ಮಾಡಿದರು ಎಂಬ ಮಾತುಗಳು ಅವರ ಸ್ವಾಭಿಮಾನವನ್ನು ಕುಗ್ಗಿಸುತ್ತದೆ. ಹಾಗೆಯೇ ಶೈಕ್ಷಿಕ ಪ್ರಭಾವ. ಮನೋವೈಜ್ಞಾನಿಕ ಒತ್ತಡದಿಂದಾಗಿ ಮಕ್ಕಳ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ. ಅನೇಕರು ಶಾಲೆಯನ್ನು ಬಿಟ್ಟು ಬಿಡುತ್ತಾರೆ ಅಥವಾ ಅವರ ಶೈಕ್ಷಣಿಕ ಸಾಧನೆ ಕುಸಿಯುತ್ತದೆ. ಹಾಗೆಯೇ ಅನುಕರಣಾ ಅಪಾಯ. ಸಂಶೋಧನೆಗಳ ಪ್ರಕಾರ ಆತ್ಮಹತ್ಯೆಯನ್ನು ನೋಡಿದ ಮಕ್ಕಳಲ್ಲಿ ಅದನ್ನೇ ಪರಿಹಾರವೆಂದು ತಪ್ಪಾಗಿ ಭಾವಿಸುವಂತಹ ಪ್ರವೃತ್ತಿಯೂ ಸಹ ಕಂಡುಬರುತ್ತದೆ. ಇದನ್ನೇ ಕಾಪಿಕ್ಯಾಟ್ ಸ್ಲೈಡ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನಮ್ಮ ಹತ್ತಿರದವರಲ್ಲೇ ಆತ್ಮಹತ್ಯೆ ಯೋಚನೆಗಳಿಂದ ಹೋರಾಡುತ್ತಿರುವವರನ್ನು ಗುರುತಿಸೋಣ. ಅವರ ನೋವನ್ನು ಅರ್ಥ ಮಾಡಿಕೊಳ್ಳೋಣ. ಅವರೊಂದಿಗೆ ಸ್ನೇಹಪೂರ್ವವಾಗಿ ಮಾತನಾಡೋಣ ಹಾಗೂ ಬೆಂಬಲಿಸೋಣ. ಪ್ರತಿ ಜೀವವನ್ನು ಉಳಿಸಲು ಕೈಜೋಡಿಸುವಂತಹ ಒಂದು ಸಂಕಲ್ಪವನ್ನು ಸಹ ಮಾಡೋಣ.
1: ಇದುವರೆಗೆ ಮಂಗಳೂರಿನ ಬಲ್ಮಠದ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಇಲ್ಲಿನ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಸುಮನ ಬಿ ಅವರಿಂದ ಆತ್ಮಹತ್ಯೆ ನಿಯಂತ್ರಣದ ಕುರಿತು ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ, ಚಾಮರಾಜನಗರ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರಿಂದ ಮುಡುಕುತೊರೆ ಮಲ್ಲಯ್ಯನ ಹಾಡು, 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಪ್ರಧಾನಮಂತ್ರಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ವ್ಯಾಪಾರ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 1:20 ಪ್ರಭಾಮಣಿ ಎಂವಿ ಅವರು ಹಾಡಿರುವ ಭಾವಗೀತೆಗಳು, ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಸಿ ವಿಶ್ವನಾಥ್ ಅವರ ಮ್ಯಾಂಡೋಲಿನ್, ಗಣೇಶ್ ಭಟ್ ಅವರ ಕೀಬೋರ್ಡ್, ಇಂದುಶೇಖರ್ ಅವರ ತಬಲಾ ಹಾಗೂ ಗುರುದತ್ತ ಅವರ ರಿದಮ್ ಪ್ಯಾಡ್ ಸಹಕಾರ. 1:30 ಹಾಗೂ 5:30 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಾಗೂ 7:45 ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು.

ಈ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ವಿಜಯರಾಘವನ್ ಅವರ ವೀಣಾವಾದನವನ್ನು ಆಲಿಸಬಹುದು. 3:30 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿಯ ಪ್ರಾಯೋಜಿತ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. 4:00 ಮಹಿಳಾ ರಂಗದಲ್ಲಿ ಸಂಗೀತದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಮಹಿಳೆ ಹಾಗೂ ಆಕಾಶವಾಣಿಯ ಟಾಪ್ ಗ್ರೇಟ್ ಕಲಾವಿದೆ ಡಾಕ್ಟರ್ ಆರ್ಎನ್ ಶ್ರೀಲತಾ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ದಿಗ್ವಿಜಯ್ ಬಿ. 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ವಿಷಯ ಎದೆ ನೋವು ಹೃದಯಾಘಾತದ ಲಕ್ಷಣವೇ? ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯೋಲಜಿಸ್ಟ್ ಡಾಕ್ಟರ್ ಸಂತೋಷ್. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು. 6:10 ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ. ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ.

ಈ ಸಂಜೆ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ, 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪು ನೇರಳೆಯಲ್ಲಿ ಎಲೆ ಗುಣಮಟ್ಟ ಪರೀಕ್ಷೆಯ ಮಹತ್ವ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಈ ರಾತ್ರಿ 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾ ಲೋಕ, ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಈಶನ್ ಅವರ ಜೊತೆ ಸಂವಾದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ಜ್ಯೋತಿಗೌಡನಪುರದ ರಾಜಮ್ಮ ಮತ್ತು ಸಂಗಡಿಗರಿಂದ ನಿಂಗರಾಜಮ್ಮನ ಕತೆ ಮತ್ತು ಅರ್ಜುನ ಜೋಗಿ ಹಾಡು. 10:30 ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:35. ಭಕ್ತಿಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಜಿವಿ ಅತ್ರಿ ಅವರ ಧ್ವನಿಯಲ್ಲಿ ಪುರಂದರದಾಸರ ದೇವರ ನಾಮ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬ ರಮಣನ ನಂಬಿದೆ.

ಇನ್ನು ಮುಂದೆ ಕೇಳಿ ಪಿ ರಮಾ ಹಾಗೂ ಆರ್ ಚಂದ್ರಿಕಾ ಅವರು ಹಾಡಿರುವ ಕನಕದಾಸರ ರಚನೆ ಆರು ಬಾಳಿದರೇನು ಆರು ಬದುಕಿದರೇನೋ.

ಇದುವರೆಗೆ ಕೆಲವು ದೇವರ ನಾಮಗಳನ್ನು ಕೇಳಿದಿರಿ. ಸಮಯವಾಗಿದೆ 12:45:10. ಆಕಾಶವಾಣಿ ಮೈಸೂರು FM 100.6 ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರಿಂದ ಮುಡುಕುತೊರೆ ಮಲ್ಲಯ್ಯನ ಹಾಡು

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರಿಂದ ಮುಡುಕುತೊರೆ ಮಲ್ಲಯ್ಯನ ಹಾಡು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆ, ಈ ಕುರಿತು ಮಾಹಿತಿ ಕೇಳುವಿರಿ. ನಿರೂಪಣೆ ಮಂಜುಳಾ ಸುಬ್ರಹ್ಮಣ್ಯ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಎಸಿ ಅಂಡ್ ಎಬಿಸಿ ಯೋಜನೆ. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆ ಎಂದರೇನು? ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮತ್ತು ರಾಷ್ಟ್ರೀಯ ಕೃಷಿ ವಿಸ್ತರಣೆ ನಿರ್ವಹಣಾ ಸಂಸ್ಥೆ ಸಹಯೋಗದೊಂದಿಗೆ ಈ ಅಗ್ರಿ ಕ್ಲಿನಿಕ್ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಕೃಷಿ ಕ್ಷೇತ್ರದಲ್ಲಿ ಪದವಿ ಅಥವಾ ಡಿಪ್ಲೊಮೋ ಪಡೆದ ಯುವಕರು ಸ್ವಯಂ ಉದ್ಯೋಗಿಗಳಾಗಲು ಹಾಗೂ ರೈತರಿಗೆ ಸ್ಥಳೀಯವಾಗಿ ತಾಂತ್ರಿಕ ಸಲಹೆ ಮತ್ತು ಸೇವೆಗಳನ್ನು ಒದಗಿಸಲು ಈ ಯೋಜನೆ ನೆರವಾಗುತ್ತದೆ. ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಪ್ರಮುಖ ಉದ್ದೇಶಗಳು: ಕೃಷಿ ವಿಸ್ತರಣೆ ಸೇವೆಗಳು, ಅಂದರೆ ರೈತರಿಗೆ ಬೆಳೆ ರಕ್ಷಣೆ, ಮಣ್ಣಿನ ಪರೀಕ್ಷೆ, ಗೊಬ್ಬರ ನಿರ್ವಹಣೆ ಮತ್ತು ತಂತ್ರಜ್ಞಾನದ ಕುರಿತು ಆಧುನಿಕ, ಉಚಿತ ಅಥವಾ ಕಡಿಮೆ ವೆಚ್ಚದ ಸಲಹೆ ನೀಡುವುದು. ಸ್ವಯಂ ಉದ್ಯೋಗ ಸೃಷ್ಟಿ, ಕೃಷಿ ಪದವೀಧರರಿಗೆ ಸರಕಾರಿ ಕೆಲಸದ ಮೇಲಿನ ಅವಲಂಬನೆ ತಗ್ಗಿಸಿ ಸ್ವಂತ ಕೃಷಿ ಉದ್ಯಮ ಸ್ಥಾಪಿಸಲು ಪ್ರೋತ್ಸಾಹಿಸುವುದು. ಗ್ರಾಮೀಣ ಅಭಿವೃದ್ಧಿ, ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಸಂಬಂಧಿತ ಆಧುನಿಕ ತಂತ್ರಜ್ಞಾನ ಮತ್ತು ಸಲಕರಣೆಗಳನ್ನು ತಲುಪಿಸುವುದು ಪ್ರಮುಖ ಉದ್ದೇಶವಾಗಿದೆ. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಅರ್ಹತಾ ಮಾನದಂಡಗಳು: ಕೃಷಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳು ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ಅರಣ್ಯಶಾಸ್ತ್ರ, ಕೃಷಿ ಇಂಜಿನಿಯರಿಂಗ್, ಪರಿಸರ ವಿಜ್ಞಾನ ಇತ್ಯಾದಿ. ಡಿಪ್ಲೊಮಾ ಕೋರ್ಸ್ಗಳು: ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಿಂದ ಅಥವಾ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಕೃಷಿ ಅಥವಾ ಸಂಬಂಧಿತ ವಿಷಯಗಳಲ್ಲಿ ಕನಿಷ್ಠ 50%

ಅಂಕಗಳೊಂದಿಗೆ ಪಡೆದ 2 ವರ್ಷದ ಡಿಪ್ಲೊಮೋ ಪೂರೈಸಿದ ಅಭ್ಯರ್ಥಿಗಳು. ಕೃಷಿ ವಿಜ್ಞಾನ ಪಿಯುಸಿ ಅಥವಾ ಬಯಾಲಜಿ ಗ್ರಾಜ್ಯುಯೇಟ್ಸ್, ಕೃಷಿ ವಿಷಯಗಳನ್ನು ಒಳಗೊಂಡ ಶಿಕ್ಷಣ ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಆರ್ಥಿಕ ನೆರವು ಮತ್ತು ಬ್ಯಾಂಕ್ ಸಾಲ ಸೌಲಭ್ಯದ ವಿವರಗಳು ಹೀಗಿವೆ. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಅಡಿಯಲ್ಲಿ ವೈಯಕ್ತಿಕ ಯೋಜನೆಗೆ ರೂಪಾಯಿ 20 ಲಕ್ಷ ಹಾಗೂ ಅತ್ಯುತ್ತಮ ಯೋಜನೆಗೆ ರೂಪಾಯಿ 25 ಲಕ್ಷದವರೆಗೆ ಸಾಲ ಸೌಲಭ್ಯವಿದೆ. ಗುಂಪು ಯೋಜನೆಗೆ 1 ಕೋಟಿಯವರೆಗೆ ಸಾಲ ಸೌಲಭ್ಯವಿದೆ. ವಿಶೇಷ ಗುಂಪುಗಳು ಅಂದರೆ ಮಹಿಳೆಯರು, SC/ST ಅಭ್ಯರ್ಥಿಗಳು, ಈಶಾನ್ಯ ರಾಜ್ಯಗಳ ಮತ್ತು ಬೆಟ್ಟದ ಪ್ರದೇಶದ ಅಭ್ಯರ್ಥಿಗಳಿಗೆ %44 ಸಬ್ಸಿಡಿ ಲಭ್ಯವಿದೆ. ಸಾಲದ ಸಬ್ಸಿಡಿ ಮೊತ್ತವನ್ನು ನಬಾರ್ಡ್ನಿಂದ ಬ್ಯಾಂಕಿಗೆ ಕ್ಯಾಪಿಟಲ್ ಸಬ್ಸಿಡಿಯಾಗಿ ಬಿಡುಗಡೆ ಮಾಡಲಾಗುತ್ತದೆ. ಸಾಲ ಮರುಪಾವತಿಯ ಕೊನೆಯ ಕಂತುಗಳಲ್ಲಿ ಇದನ್ನು ಜಮಾ ಮಾಡಲಾಗುತ್ತದೆ. ಸಾಲ ಆರಂಭದಲ್ಲಿ 2 ವರ್ಷಗಳ ಗ್ರೇಸ್ ಪೀರಿಯಡ್ ಇದ್ದು 5-10 ವರ್ಷಗಳು ಮರುಪಾವತಿ ಅವಧಿಯಾಗಿರುತ್ತದೆ. ರಾಷ್ಟ್ರೀಯ ಕೃಷಿ ವಿಸ್ತರಣಾ ನಿರ್ವಹಣಾ ಸಂಸ್ಥೆಯಿಂದ ಮಾನ್ಯತೆ ಪಡೆದ ನೋಡಲ್ ತರಬೇತಿ ಕೇಂದ್ರಗಳಲ್ಲಿ 45 ದಿನಗಳ ವಸತಿಯುತ ಉಚಿತ ತರಬೇತಿ ನೀಡಲಾಗುತ್ತದೆ. ಉದ್ಯಮಶೀಲತೆಯ ಅಭಿವೃದ್ಧಿ, ಮಾರ್ಕೆಟಿಂಗ್ ಮತ್ತು ಹಣಕಾಸು ನಿರ್ವಹಣೆ, ಯೋಜನೆ ವರದಿ ಅಂದರೆ DPR ತಯಾರಿ, ಬ್ಯಾಂಕ್ ಸಾಲ ಪಡೆಯುವ ವಿಧಾನಗಳು, ಆರಂಭಿಸಬಹುದಾದ ಸಂಭಾವ್ಯ ಕೃಷಿ ಉದ್ಯಮಗಳು, ಇವು ತರಬೇತಿಯಲ್ಲಿ ತಿಳಿಸಲಾಗುವ ಪ್ರಮುಖ ವಿಷಯಗಳು. ಕೃಷಿ ಕ್ಲಿನಿಕ್ ಅಥವಾ ಅಗ್ರಿ ಕ್ಲಿನಿಕ್ಸ್ ಎಂದರೆ ಮಣ್ಣು ಮತ್ತು ನೀರಿನ ಪರೀಕ್ಷಾ ಪ್ರಯೋಗಾಲಯಗಳು, ಬೆಳೆ ಆರೋಗ್ಯ ಮತ್ತು ಕೀಟ ನಿಯಂತ್ರಣ ಸಲಹಾ ಕೇಂದ್ರಗಳು, ಕಸ್ಟಮ್ ಹೈರಿಂಗ್ ಸೆಂಟರ್ಸ್, ಟ್ರ್ಯಾಕ್ಟರ್ ಹಾರ್ವೆಸ್ಟರ್, ಡ್ರೋನ್ ಮುಂತಾದ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ನೀಡುವ ಕೇಂದ್ರಗಳು. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಅಡಿಯಲ್ಲಿ ತೆರೆಯಬಹುದಾದ ಕೆಲವು ಕೇಂದ್ರಗಳು ಇವು. ಇನ್ಪುಟ್ ಶೋರೂಮ್ಗಳು, ಪ್ರಮಾಣೀಕೃತ ಬೀಜಗಳು, ರಸಗೊಬ್ಬರಗಳು, ಜೈವಿಕ ಕೀಟನಾಶಕಗಳ ಮಾರಾಟ, ಸಂಸ್ಕರಣೆ ಮತ್ತು ಬೆಳೆ ನಿರ್ವಹಣೆ, ಕೋಲ್ಡ್ ಸ್ಟೋರೇಜ್, ಡ್ರೈಯರ್ಸ್, ಪ್ಯಾಕಿಂಗ್ ಮತ್ತು ಗ್ರೇಡಿಂಗ್ ಯೂನಿಟ್ಗಳು, ಸಂಬಂಧಿತ ಉದ್ಯಮಗಳು, ಜೇನು ಸಾಕಾಣೆ, ನರ್ಸರಿ ಅಂದರೆ ಸಸಿ ಬೆಳೆಸುವುದು, ಎರೆಹುಳು ಗೊಬ್ಬರ ತಯಾರಿಕೆ, ಪಶು ಆಹಾರ ಉತ್ಪಾದನಾ ಘಟಕ, ಇವುಗಳು. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾದ ಪ್ರಾಥಮಿಕ ದಾಖಲೆಗಳು: ಅಂಕಪಟ್ಟಿ ಮತ್ತು ಪದವಿ ಪ್ರಮಾಣ ಪತ್ರ, ಅಭ್ಯರ್ಥಿಯ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಸಬ್ಸಿಡಿ ಪಡೆಯಲು ಅಗತ್ಯವಿದ್ದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ವಿವರಗಳು ಅಂದರೆ ಪಾಸ್ಬುಕ್ ಪ್ರತಿ ಮತ್ತು ಸಿಬಿಲ್ ಸ್ಕೋರ್ ವರದಿ, ತರಬೇತಿಯ ಸಮಯದಲ್ಲಿ ಯೋಜನಾ ವರದಿ ಅಂದರೆ DPR ಅನ್ನು ತಯಾರಿಸಲಾಗುತ್ತದೆ, ಸ್ಥಳಾವಕಾಶದ ದಾಖಲೆ, ಜಮೀನಿನ ಪಹಣಿ ಅಂದರೆ RTC ಅಥವಾ ಬಾಡಿಗೆ ಒಪ್ಪಂದ ಪತ್ರ, ಲೀಸ್ ಅಗ್ರಿಮೆಂಟ್, ಇವುಗಳು ಅರ್ಜಿ ಸಲ್ಲಿಸುವ ಸ್ಥಳಾವಕಾಶದ ದಾಖಲೆ, ಜಮೀನಿನ ಪಹಣಿ RTC ಅಥವಾ ಬಾಡಿಗೆ ಒಪ್ಪಂದ ಪತ್ರ ಅಂದರೆ ಲೀಸ್ ಅಗ್ರಿಮೆಂಟ್, ಇವುಗಳು ಅರ್ಜಿ ಸಲ್ಲಿಸುವ ವಿಧಾನ. ಆನ್ಲೈನ್ ನೋಂದಣಿ ಮಾಡಲು ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ www.agriclinics.net ಭೇಟಿ ನೀಡಿ ಅಪ್ಲಿಕೇಶನ್ ಫಾರ್ ಟ್ರೈನಿಂಗ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸ್ವವಿವರಗಳನ್ನು ಭರ್ತಿ ಮಾಡಿ, ಶೈಕ್ಷಣಿಕ ದಾಖಲೆಗಳು ಮತ್ತು ಫೋಟೋ ಅಪ್ಲೋಡ್ ಮಾಡಿ ಹತ್ತಿರದ ನೋಡಲ್ ತರಬೇತಿ ಕೇಂದ್ರವನ್ನು ಅಂದರೆ NTC ಆಯ್ಕೆ ಮಾಡಬೇಕು. ಅರ್ಜಿ ಸಲ್ಲಿಸಿದ ಬಳಿಕ ಆಯ್ಕೆ ಸಮಿತಿಯು ಕಿರು ಸಂದರ್ಶನವನ್ನು ನಡೆಸಿ ನಂತರ 45 ದಿನಗಳ ತರಬೇತಿಗೆ ಪ್ರವೇಶ ದೊರೆಯುತ್ತದೆ. 45 ದಿನಗಳ ತರಬೇತಿ ಪೂರ್ಣಗೊಂಡ ನಂತರ ತಯಾರಿಸಿದ DPR ಆಧಾರದ ಮೇಲೆ ಬ್ಯಾಂಕ್ ಮೂಲಕ ಸಾಲ ಮತ್ತು ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲಾಗುತ್ತದೆ. ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಸೆಂಟರ್ ಯೋಜನೆಯನ್ನು ಆರಂಭಿಸಲು ಇಚ್ಛಿಸುವವರಿಗೆ ಅನುಷ್ಠಾನ ಪ್ರಕ್ರಿಯೆ ಅಂದರೆ ಕರ್ನಾಟಕದಲ್ಲಿನ ಪ್ರಮುಖ ನೋಡಲ್ ಕೇಂದ್ರಗಳು, ಬ್ಯಾಂಕ್ ನಿಯಮಗಳು ಮತ್ತು ಯಶಸ್ಸಿನ ಸಲಹೆಗಳು ಸೇರಿದಂತೆ ಹೆಚ್ಚುವರಿ ಉಪಯುಕ್ತ ವಿವರಗಳು ಇಲ್ಲಿವೆ. ಕರ್ನಾಟಕದಲ್ಲಿ ನೋಡಲ್ ತರಬೇತಿ ಕೇಂದ್ರಗಳು ತರಬೇತಿಯನ್ನು ನಿರ್ವಹಿಸಲು ಮ್ಯಾನೇಜ್ ಸಂಸ್ಥೆಯು ರಾಜ್ಯದ ವಿವಿಧ ಪ್ರಮುಖ ಸಂಸ್ಥೆಗಳನ್ನು ಗುರುತಿಸಿದೆ. ಉದಾಹರಣೆಗೆ UAS ಬೆಂಗಳೂರು, ಧಾರವಾಡ, ರಾಯಚೂರು, ಶಿವಮೊಗ್ಗ ಮುಂತಾದಲ್ಲಿನ ಕೃಷಿ ವಿಶ್ವವಿದ್ಯಾಲಯಗಳ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸರ್ಕಾರದ ಅನುಮೋದನೆ ಪಡೆದ ಕೃಷಿ ತರಬೇತಿ ಸಂಸ್ಥೆಗಳಾದ KHDP ಅಥವಾ NGO ನಿಸ್ವಾರ್ಥ ಸಂಸ್ಥೆಗಳು, ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಗಳಾದ ರೂಟ್ಸಿಟಿ ಅಥವಾ ರೀಸಿಟಿ, ಇವು ಕರ್ನಾಟಕದ ಪ್ರಮುಖ ನೋಡಲ್ ಕೇಂದ್ರಗಳಾಗಿದ್ದು ಇವುಗಳು ತರಬೇತಿ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ತಮ್ಮ ಜಿಲ್ಲೆಗೆ ಹತ್ತಿರವಿರುವ ತರಬೇತಿ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದು. 45 ದಿನಗಳ ತರಬೇತಿಯ ಕೊನೆಯ ಹಂತದಲ್ಲಿ ಯೋಜನೆಯ ಆದಾಯ ವೆಚ್ಚಗಳ ಸಂಪೂರ್ಣ ವರದಿಯನ್ನು

0: ಎನ್ಟಿಸಿಯ ತಜ್ಞರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಲಾಗುತ್ತದೆ. ಬ್ಯಾಂಕ್ ಆಯ್ಕೆ. ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಸ್ಥಳೀಯ ರಾಷ್ಟ್ರೀಕೃತ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್, ಉದಾಹರಣೆಗೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಕೆನರಾ ಬ್ಯಾಂಕ್ ಇತ್ಯಾದಿ, ಅಥವಾ ಸರ್ಕಾರಿ ಬ್ಯಾಂಕಿಗೆ ಸಲ್ಲಿಸಲಾಗುತ್ತದೆ. ಬ್ಯಾಂಕ್ ಯೋಜನೆಯ ಲಾಭದಾಯಕತೆಯನ್ನು ಪರಿಶೀಲಿಸಿ ಸಾಲ ಮಂಜೂರು ಮಾಡುತ್ತದೆ. ಬ್ಯಾಂಕ್ ಸಾಲ ಬಿಡುಗಡೆ ಮಾಡಿದ ತಕ್ಷಣ ಸಬ್ಸಿಡಿ ಮೊತ್ತಕ್ಕಾಗಿ ನಬಾರ್ಡ್ಗೆ ಅರ್ಜಿ ಸಲ್ಲಿಸುತ್ತದೆ. ನಬಾರ್ಡ್ನಿಂದ ಬಂದ ಸಬ್ಸಿಡಿಯನ್ನು ಅರ್ಜಿದಾರರ ಸಾಲದ ಖಾತೆಯಲ್ಲಿ, ಅಂದರೆ ಸಬ್ಸಿಡಿ ರಿಸರ್ವ್ ಫಂಡ್ ಅಕೌಂಟ್ನಲ್ಲಿ ಇಡಲಾಗುತ್ತದೆ. ಇದಕ್ಕೆ ಯಾವುದೇ ಬಡ್ಡಿ ವಿಧಿಸಲಾಗುವುದಿಲ್ಲ. ಸಾಮಾನ್ಯವಾಗಿ 5-8 ವರ್ಷಗಳು ಮರುಪಾವತಿಯ ಅವಧಿಯಾಗಿರುತ್ತದೆ. ಮೊರಟೋರಿಯಂ ಅವಧಿ, ಅಂದರೆ ಗ್ರೇಸ್ ಪೀರಿಯಡ್. ವ್ಯವಹಾರವನ್ನು ಸ್ಥಿರಗೊಳಿಸಲು ಬ್ಯಾಂಕ್ಗಳು 6-2 ವರ್ಷಗಳವರೆಗೆ ಕಂತು ಪಾವತಿಗೆ ವಿನಾಯಿತಿ ನೀಡುತ್ತವೆ. ಈ ಯೋಜನೆಗೆ ಬ್ಯಾಂಕ್ ಸಾಲ ಪಡೆಯಲು ಉತ್ತಮ ಕ್ರೆಡಿಟ್ ಸ್ಕೋರ್, ಅಂದರೆ ಸಿಬಿಲ್ ಸ್ಕೋರ್ ಇರುವುದು ಸೂಕ್ತ. ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಯಾವ ಸೇವೆ ಅಥವಾ ಉತ್ಪನ್ನದ ಅಗತ್ಯವಿದೆ, ಅಂದರೆ ಉದಾಹರಣೆಗೆ ಮಣ್ಣಿನ ಪರೀಕ್ಷೆ, ಡ್ರೋನ್ ಸಿಂಪಡಣೆ, ಕೃಷಿ ಯಂತ್ರೋಪಕರಣ ಬಾಡಿಗೆ, ಇವುಗಳನ್ನು ಮೊದಲೇ ತಿಳಿದುಕೊಂಡು ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಯಾವ ಸೇವೆ ಅಥವಾ ಉತ್ಪನ್ನದ ಅಗತ್ಯವಿದೆ, ಅಂದರೆ ಉದಾಹರಣೆಗೆ ಮಣ್ಣಿನ ಪರೀಕ್ಷೆ, ಡ್ರೋನ್ ಸಿಂಪಡಣೆ, ಕೃಷಿ ಯಂತ್ರೋಪಕರಣ ಬಾಡಿಗೆ, ಇವುಗಳೆಲ್ಲ ಇದೆ ಎಂಬುದನ್ನು ಮೊದಲೇ ತಿಳಿದುಕೊಂಡು ಮಾರ್ಕೆಟ್ ಸರ್ವೆ, ಸ್ಥಳೀಯ ಅಗತ್ಯತೆಯ ಅಧ್ಯಯನ ಮಾಡಿದಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಅಡಿಯಲ್ಲಿ ಯಶಸ್ವಿ ಉದ್ಯಮ ಸ್ಥಾಪನೆ ಸಾಧ್ಯ.
1: ಇದುವರೆಗೆ ಪ್ರಗತಿ ಪತ್ತ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಯೋಜನೆ ಈ ಕುರಿತು ಮಾಹಿತಿ ಕೇಳಿದಿರಿ. ನಿರೂಪಣೆ ಮಂಜುಳಾ ಸುಬ್ರಹ್ಮಣ್ಯ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದ 25ನೇ ವರ್ಷದ ಸ್ಮರಣಾರ್ಥ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ವಾರಣಾಸಿಯಲ್ಲಿ 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಚಾಲನೆ. ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಇಂದಿನಿಂದ ಇದೇ 15ರವರೆಗೆ ನಿಜಾರಿ ಇಸ್ಮಾಯಿಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಭಾರತ ಭೇಟಿ. ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್, ಅಮೆರಿಕದ ಜೆಸ್ಸಿಕಾ ಪಿಗುಲಾ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರ್ವಜನಿಕ ಜೀವನದಲ್ಲಿ 25ನೇ ವರ್ಷ ಪೂರೈಸುತ್ತಿರುವ ಸ್ಮರಣಾರ್ಥ ಭಾರತೀಯ ಜನತಾ ಪಕ್ಷ ಬಿಜೆಪಿ ಇದೇ 17ರಿಂದ 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನವನ್ನು ಆರಂಭಿಸಲಿದೆ. ಅಂದು ಪ್ರಧಾನಿ ಅವರ ಜನ್ಮದಿನ ಆಗಿರುವುದು ವಿಶೇಷವಾಗಿದೆ. ನವದೆಹಲಿಯಲ್ಲಿಂದು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್, 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಾರ್ವಜನಿಕ ಸೇವೆಯಲ್ಲಿ ಬರುವ ಅಕ್ಟೋಬರ್ 7ರಂದು 25 ವರ್ಷಗಳನ್ನು ಪೂರೈಸಲಿದ್ದಾರೆ ಎಂದರು. ಈ ಕಾಲಾವಧಿಯಲ್ಲಿ ಪ್ರಧಾನಿ ಸಾರ್ವಜನಿಕ ಸೇವೆಯಿಂದ ರಾಷ್ಟೀಯ ಸೇವೆಗೆ ಎಂಬ ಮಂತ್ರದಿಂದ ಮಾರ್ಗದರ್ಶನ ಪಡೆದು ತಮ್ಮ ಪಯಣವನ್ನು ದೃಢವಾಗಿ ಮುಂದುವರೆಸಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಡಿ ಭಾರತದ ಪ್ರಗತಿ ಕೇವಲ ಅಭಿವೃದ್ಧಿಗೆ ಸೀಮಿತವಾಗಿರದೆ ಭಾರತದ ಸಾಂಸ್ಕೃತಿಕ ಗುರುತು ಮತ್ತು ಪರಂಪರೆಯನ್ನು ಸಹ ಬಲಪಡಿಸಲಾಗಿದೆ ಎಂದು ಹೇಳಿದರು. ಸೇವಾ ಸಂಕಲ್ಪ ಅಭಿಯಾನ ರಕ್ತದಾನ ಶಿಬಿರದೊಂದಿಗೆ ಆರಂಭಗೊಳ್ಳಲಿದ್ದು 7ನೇ ಅಕ್ಟೋಬರ್ ಪ್ರಧಾನಿಯವರಿಗೆ ಕೃತಜ್ಞತೆ ಸಲ್ಲಿಸಲು ಗ್ರಾಮ ಮತ್ತು ನಗರ ಪ್ರದೇಶಗಳನ್ನು ಸಂಪರ್ಕಿಸುವ ಸೇವಾ ಜ್ಯೋತಿ ಕಲಶಯಾತ್ರೆಯನ್ನು ಸಹ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಇಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆತಿದೆ. ವಾರಣಾಸಿ

0: ಅಂಗನವಾಡಿ ಕೇಂದ್ರಗಳು, ಶಾಲೆಗಳು, ಪಂಚಾಯಿತಿಗಳು ಮತ್ತು ಮನೆ ಮನೆಗಳನ್ನು ತಲುಪಲಿದೆ. ಶ್ರೀಲಂಕಾ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೊಲಂಬೋದಲ್ಲಿಂದು ಶ್ರೀಲಂಕಾ ಅಧ್ಯಕ್ಷ ಅನುರ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ನಾಯಕರು ನಿಕಟ ನಾಗರಿಕತೆಯ ಸಂಬಂಧ ಹೊಂದಿರುವ ಭಾರತ ಮತ್ತು ಶ್ರೀಲಂಕಾ, ನೆರೆಹೊರೆ ರಾಷ್ಟಗಳು ಹಾಗೂ ಕಡಲ ಪಾಲುದಾರರಾಗಿ ಉಭಯ ದೇಶಗಳ ಅಭಿವೃದ್ಧಿ ಮತ್ತು ಜನರ ಕಲ್ಯಾಣಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಲು ಮುಂದುವರಿಸುವ ಬದ್ಧತೆಯನ್ನು ಪುನರುಚ್ಚರಿಸಿದರು. ಸಾಮಾಜಿಕ ಮಾಧ್ಯಮದ ಸಂದೇಶದಲ್ಲಿ ಸಚಿವ ರಾಜನಾಥ್ ಸಿಂಗ್, ಈ ಪ್ರದೇಶದಲ್ಲಿ ಸುರಕ್ಷತೆ, ಭದ್ರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಲು ಜಂಟಿ ಕ್ರಮ ಕೈಗೊಳ್ಳುವ ಬದ್ಧತೆಯನ್ನು ಪುನರುಚ್ಚರಿಸಿರುವುದಾಗಿ ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರ ಆಹ್ವಾನದ ಮೇರೆಗೆ ನಿಜಾರಿ ಇಸ್ಮೈಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾ ಖಾನ್ ಇಂದಿನಿಂದ ಇದೇ 15ರವರೆಗೆ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಅವರು ಉಪರಾಷ್ಟಪತಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಭಾರತ ಭೇಟಿಯ ಭಾಗವಾಗಿ ಅವರು ಅಗಾಖಾನ್ ಅಭಿವೃದ್ಧಿ ಜಾಲ, ವಿವಿಧ ಕಲ್ಯಾಣ ಹಾಗೂ ಸಮುದಾಯ ಉಪಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವ ನಗರಗಳಾದ ಅಹಮದಾಬಾದ್, ಮುಂಬೈ ಮತ್ತು ಹೈದರಾಬಾದ್ಗೆ ಭೇಟಿ ನೀಡಲಿದ್ದಾರೆ. ಇಸ್ಮೈಲಿ ಸಮುದಾಯದ 50ನೇ ಇಮಾಮ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ನ್ಯಾಯಮೂರ್ತಿ ಮಹೇಶ್ ಚಂದ್ರ ತ್ರಿಪಾಠಿ ಅವರು ಇಂದು ಬಾಂಬೆ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮಹಾರಾಷ್ಟದ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಪ್ರಮಾಣ ವಚನ ಬೋಧಿಸಿದರು. ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸಿನ ಮೇರೆಗೆ ನ್ಯಾಯಮೂರ್ತಿ ತ್ರಿಪಾಠಿ ಅವರ ನೇಮಕಾತಿಗೆ ರಾಷ್ಟಪತಿ ಅವರು ಶನಿವಾರ ಅನುಮೋದನೆ ನೀಡಿದ್ದರು. ಅವರು ಬಾಂಬೆ ಹೈಕೋರ್ಟ್ನ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ. ನೇಮಕಾತಿಗೂ ಮುನ್ನ ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಜನ್ಮದಿನಾಚರಣೆಯಾದ ಇಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು, ಕಾರ್ಗಿಲ್ ಯುದ್ಧದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಕಾರ್ಯತಂತ್ರದ ದೃಷ್ಟಿಯಲ್ಲಿ ಪ್ರಮುಖವಾದ ಶಿಖರಗಳನ್ನು ವಶಪಡಿಸಿಕೊಂಡರಲ್ಲದೆ ತಮ್ಮ ಅಪ್ರತಿಮ ನಾಯಕತ್ವ ಮತ್ತು ಶೌರ್ಯದ ಮೂಲಕ ಸಹಸೇನಾಪಡೆಯ ಮನೋಸ್ಥೈರ್ಯವನ್ನು ಬಲಪಡಿಸಿದರು ಎಂದು ಸ್ಮರಿಸಿದ್ದಾರೆ. ತಮ್ಮ 24ನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣವನ್ನೇ ಸಮರ್ಪಿಸಿದ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಜೀವನ ರಾಷ್ಟ್ರ ಕಲ್ಯಾಣವನ್ನು ಎಲ್ಲಕ್ಕಿಂತ ಮೊದಲ ಆದ್ಯತೆಯಾಗಿ ಇರಿಸಲು ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾ ಅಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಅವರು ಪ್ರಮುಖ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದು ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಸಿಬ್ಬಂದಿ ಹಾಗೂ ವೃತ್ತಿಪರ ಸೇನಾ ಶಿಕ್ಷಣ ಪಡೆಯುತ್ತಿರುವ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳಿಗೆ 2025-26 ಸಾಲಿನ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನಗಳನ್ನು ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯವು ಕಳೆದ 30 ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಜವಾಹರ್ ನವೋದಯ ವಿದ್ಯಾಲಯಗಳಿಗಾಗಿ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಯೋಜನೆಯಡಿಯಲ್ಲಿ ಸರಣಿಯ 27ನೇ ಸ್ಪರ್ಧೆಯನ್ನು 2025-26 ಭಾರತದಾದ್ಯಂತ 100 ವಿದ್ಯಾಲಯಗಳಲ್ಲಿ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ 8 ಪ್ರದೇಶಗಳಲ್ಲಿ ಆಯೋಜಿಸಲಾಗಿತ್ತು. ಸೌದಿ ಅರೇಬಿಯಾದ ಪ್ರದೇಶದಲ್ಲಿ ನಾಗರಿಕ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಗುರಿಯಾಗಿಸಿ ನಡೆದಿದೆ ಎಂದು ವರದಿಯಾಗಿರುವ ಹೌತಿ ಸಂಘಟನೆಯ ದಾಳಿಗಳನ್ನು ಭಾರತ ಖಂಡಿಸಿದೆ.

0: ಸೌದಿ ಅರೇಬಿಯಾ ಮೇಲಿನ ದಾಳಿಗಳ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಗೆ ಧಕ್ಕೆಯನ್ನುಂಟು ಮಾಡುವ ಮತ್ತು ಬಾಬ್ ಎಲ್ ಮಾಂದೆಬ್ನಲ್ಲಿ ಸಂಚಾರ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ದಾಳಿಗಳು ಸ್ವೀಕಾರಾರ್ಹವಲ್ಲ ಎಂದು ಅವರು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಜೆಸ್ಸಿಕಾ ಪೆಗುಲಾ ಅಮೆರಿಕದವರೇ ಆದ ಎಮ್ಮಾ ನವಾರೋ ವಿರುದ್ದ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪೆಗುಲಾ ಎಮಾ ನವಾರೋ ವಿರುದ್ದ 3-6, 6-4, 6-3 ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ಸ್ಗೆ ಮುನ್ನಡೆದರು. ಇಂದು ನಡೆಯಲಿರುವ ಇನ್ನೆರಡು ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ರಷ್ಯಾದ ಮಿರಾ ಆಂಡ್ರಿವಾ ಮತ್ತು ಅಮೆರಿಕದ ಕೋಕೋ ಗೌಫ್ ಹಾಗೂ ಚೀನಾದ ಕ್ವಿನ್ ವೆನ್ ಜೆನ್ ಮತ್ತು ಕಜಕಿಸ್ತಾನದ ಎಲೆನಾ ರೈಬಾಕಿನಾ ಕಣದಲ್ಲಿದ್ದಾರೆ. ಇಸ್ರೇಲ್ ಸರಕುಗಳ ಮೇಲೆ ಯುಕೆ ವಿಧಿಸಿರುವ ವ್ಯಾಪಕ ನಿರ್ಬಂಧಗಳಿಗೆ ಪ್ರತಿಯಾಗಿ ಇಸ್ರೇಲ್ ಪೂರ್ವ ಜೆರುಸೆಲಂನಲ್ಲಿರುವ ಬ್ರಿಟಿಷ್ ಕಾನ್ಸುಲೇಟ್ ಅನ್ನು ಮುಚ್ಚಲು ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದ 25ನೇ ವರ್ಷದ ಸ್ಮರಣಾರ್ಥ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ವಾರಣಾಸಿಯಲ್ಲಿ 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಚಾಲನೆ. ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಇಂದಿನಿಂದ ಇದೇ 15ರವರೆಗೆ ನಿಜಾರಿ ಇಸ್ಮೈಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಭಾರತ ಭೇಟಿ. ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಅಮೆರಿಕದ ಜೆಸ್ಸಿಕಾ ಪಿಗುಲಾ ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 1:20:15. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಭಾಮಣಿ ಎಂವಿ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಸಿ ವಿಶ್ವನಾಥ್ ಅವರಿಂದ ಮ್ಯಾಂಡಲಿನ್, ಗಣೇಶ್ ಭಟ್ ಅವರಿಂದ ಕೀಬೋರ್ಡ್, ಇಂದುಶೇಖರ್ ಅವರಿಂದ ತಬಲ ಹಾಗೂ ಗುರುದತ್ತ ಅವರಿಂದ ರಿದಮ್ ಪ್ಯಾಡ್ ಸಹಕಾರ. ಮೊದಲಿಗೆ ಕೇಳಿ ದರಾ ಬೇಂದ್ರೆ ಅವರ ರಚನೆ, ನೋಡಿ ಹೇಳು ಚಂದಿರ ಸೌಭಾಗ್ಯದ ಮಂದಿರ.

ಇನ್ನು ಮುಂದೆ ಕೇಳಿ. ಎಲ್ಲಿರುವುದು ನಾವು ಸೇರುವ ಊರು, ಬಲ್ಲಿದವರ ಬಲ್ಲಿದರರಿಯದ ಯಾರೂ ಕಾಣದ ಎಲ್ಲಿಯೂ ಇರದ ಊರು. ರಚನೆ ಕುವೆಂಪು.

ಇದುವರೆಗೆ ಪ್ರಭಾಮಣಿ ಎಂವಿ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ಸಿ ವಿಶ್ವನಾಥ್ ಅವರು ಮ್ಯಾಂಡಲಿನ್ನಲ್ಲಿ, ಗಣೇಶ್ ಭಟ್ ಅವರು ಕೀಬೋರ್ಡ್ನಲ್ಲಿ, ಇಂದು ಶೇಖರ್ ಅವರು ತಬಲಾದಲ್ಲಿ ಹಾಗೂ ಗುರುದತ್ತ ಅವರು ರಿದಮ್ ಪ್ಯಾಡ್ನಲ್ಲಿ.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕೇಂದ್ರವನ್ನು. ಸಮಯವಾಗಿದೆ 1:31:10. ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳುಹಿಸಿಕೊಡಿ, ಅದನ್ನು ನಾವು ಪ್ರಸಾರ ಮಾಡ್ತೇವೆ. ನಮ್ಮ ವಾಟ್ಸಾಪ್ ಸಂಖ್ಯೆ 9480858523. ಸಂಖ್ಯೆ ಮತ್ತೊಮ್ಮೆ 9480858523. ಗಮನಿಸಿ, ಮೊದಲು ಬಂದ ಕೆಲವು ಸಂದೇಶಗಳಿಗೆ ಆದ್ಯತೆಯನ್ನು ನೀಡಲಾಗ್ತದೆ.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
2: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
3: ಇದೇ ಶನಿವಾರ 12 ರಾತ್ರಿ 8 ಕೇಳಿ ಕಥಾನಾಟಕ 1 ಕಥೆ. ಬಾನುಲಿಗೆ ಅಳವಡಿಸಿದ್ದಾರೆ ರಾಜಪ್ಪ ದಳವಾಯಿ.
4: ಊರಂಗೆಯ ಮಗ, ನಿನಗಾರ ಬರೀ ಮಾತಾಡಿಸಿಲ್ಲ, ನಮಗೆ ಊರ್ ಪಂಚಾಯತಿ ಮಾಡಿ ಬಹಿಷ್ಕಾರನೇ ಹಾಕ್ಬಿಟ್ಟವ್ರೆ.
5: ಅಜ್ಜಿ, ಅಳೋದ್ರಿಂದ ಪ್ರಯೋಜನವಿಲ್ಲ, ಊರ್ ಸಂಬಂಧ ಹರಿತು ಅಂತ ತಿಳ್ಕೊ.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
2: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
1: ಪ್ರತಿ ಶನಿವಾರ ರಾತ್ರಿ 8
2: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ.
1: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್

ಇಂದಿನ ಕಾರ್ಯಕ್ರಮಕ್ಕೆ ಮೊದಲ ಸಂದೇಶ ಬಂದಿದೆ. ಡಿ ಗುಣಶೇಖರ್, ನಾಗೇಂದ್ರ, ಮಂಜುನಾಥ್ ಅವರು ಪಾಂಡವಪುರದಿಂದ. ಇವರ ಮೆಚ್ಚಿನ ಗೀತೆ ನವೀನ್ ಮಾಧವ್ ಹಾಗೂ ಸಂಗಡಿಗರು ಹಾಡಿರುವ ವಿಷ್ಣುವರ್ಧನ ಚಿತ್ರದ್ದು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ. ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಶ್ರೋತೃಗಳೇ, ಈ ಪದಪುಂಜ ಎಷ್ಟು ಸುಂದರವಾಗಿದೆ ಅಲ್ವಾ? ಇದಕ್ಕೆ ಕಾರಣ ಭಾಷೆಯ ಪ್ರಯೋಗಕ್ಕೆ ಇರುವ ವೈಜ್ಞಾನಿಕ ಹಿನ್ನೆಲೆ.
1: ಮಹೇಂದ್ರ ನೀಲ ದ್ಯುತಿ ಕೋಮಲಾಂಗಿ.
0: ಹಾಗಾಗಿ ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಭಾಷಾಶಾಸ್ತ್ರದಲ್ಲಿ ಉಚ್ಚಾರಣೆಯ ಮಹತ್ವದ ಕುರಿತ ಸಂವಾದವು ಪ್ರಸಾರವಾಗಲಿದೆ. ಮರೆಯದೆ ಕೇಳಿ, ಗುರುವಾರ ಸಂಜೆ 4:30 ರಸಮಂಜರಿ ಕಾರ್ಯಕ್ರಮ FM 100.6.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿ ಗ್ರಾಮದಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಭದ್ರೆ ಬಂಧುಗಳ ಅಪೇಕ್ಷೆಯಲ್ಲಿ ಮಿಂಚಿನ ಓಟ ಚಿತ್ರದಿಂದ ಗೀತೆಯನ್ನು ಹಾಡಿದ್ದಾರೆ ಅನಂತ್ನಾಗ್, ಶಂಕರ್ನಾಗ್ ಹಾಗೂ ಡಾಕ್ಟರ್ ಪ್ರಭಾಕರ್ ರಾವ್. ಟಿಎನ್ ನರಸಿಂಹನ್ ಅವರ ಸಾಹಿತ್ಯಕ್ಕೆ ಸಂಗೀತ ಒದಗಿಸಿದ್ದಾರೆ ಪ್ರಭಾಕರ ಬದ್ರಿ.

0: ಏನ್ ಲೋಕಿ ಇಷ್ಟೊಂದ್ ಕಥೆ ಕವನಗಳನ್ನೆಲ್ಲ ಬರ್ದಿದ್ಯಾ, ಯಾಕೆ ಯಾವ್ದನ್ನು ಪ್ರಕಟ ಮಾಡಿಲ್ಲ?
1: ಏ, ನನ್ ಹವ್ಯಾಸ ಅಷ್ಟೇ ಕಣೆ ಇದು. ಇದನ್ನೆಲ್ಲ ಯಾರು ಪ್ರಕಟ ಮಾಡ್ತಾರೆ?
0: ಅರೆ, ನಿಂತರ ಹವ್ಯಾಸಿ ಮಹಿಳಾ ಬರಹಗಾರರಿಗೆ ಅಂತಾನೆ ಮೈಸೂರು ಆಕಾಶವಾಣಿಯ ಮಹಿಳಾ ರಂಗದಲ್ಲಿ ಒಂದು ಹೊಸ ವೇದಿಕೆ ಸೃಷ್ಟಿಯಾಗಿದೆ ಗೊತ್ತಾ?
1: ಏನದು?
0: ಅದೇ ಮಹಿಳಾ ಸಾಹಿತ್ಯ ರಂಗ. ಗೆಳತಿಯರೇ, ನೀವು ಕೂಡ ಗಮನವಿಟ್ಟು ಕೇಳಿ. ಕಥೆ, ಕವನ, ಲೇಖನ, ಚುಟುಕು, ಈ ರೀತಿಯ ಬರಹಗಳನ್ನ ನಿಲಯ ನಿರ್ದೇಶಕರು ಮಹಿಳಾ ರಂಗ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020ಗೆ ಪತ್ರದ ಮೂಲಕ ಕಳುಹಿಸಬಹುದು. ಹಾಗೆ ರಿಪ್ಲೈ AIR mysuru@gmail.com ಮೇಲ್ ಕೂಡ ಮಾಡಬಹುದು. ಪತ್ರ ನಮ್ಮ ಕೈ ಸೇರಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ತಿಂಗಳ 18th. ಪ್ರಸಾರಕ್ಕೆ ಯೋಗ್ಯವಾದ ಬರಹಗಳಿಗೆ ಮೊದಲ ಆದ್ಯತೆ. ಹಾಗಿದ್ರೆ ಬರಿತಿರಲ್ಲ?
2: ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಆಪ್ತ ಮಿತ್ರ ಚಿತ್ರದಿಂದ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ. ಸಂಗೀತ ನಿರ್ದೇಶಕರು ಗುರುಕಿರಣ್, ಗೀತೆಯ ಗಾಯಕರು ಉದಿತ್ ನಾರಾಯಣ್, ಚಿತ್ರ ಮತ್ತು ಸಂಗಡಿಗರು. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ ಪಾಂಡವಪುರದ ವಿಶ್ವೇಶ್ವರ ನಗರದಿಂದ ಧನಂಜಯ, ಲೀಲಾವತಿ, ಮನೋಜ್ ಮತ್ತು ತನುಶ್ರೀ ಅವರು.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಇಂದಿನ ಕಾರ್ಯಕ್ರಮದಲ್ಲಿ ವಿಷಯ ಎದೆ ನೋವು ಹೃದಯಾಘಾತದ ಲಕ್ಷಣವೇ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಸಂತೋಷ್. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಕುಲದೀಪ್ ಎನ್. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆ ಜೆಪಿ ನಗರದಿಂದ ರಾಧಾ ಜಯರಾಮ್ ಅವರ ಅಪೇಕ್ಷೆಯಲ್ಲಿ ಚಿತ್ರ ಬೆಸುಗೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಸಾಹಿತ್ಯ ನೀಡಿದ್ದಾರೆ ಗೀತಪ್ರಿಯ. ಸಂಗೀತ ಸಂಯೋಜಕರು ವಿಜಯ ಭಾಸ್ಕರ್.

ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಾಕಷ್ಟು ಜನ ಸಂದೇಶಗಳನ್ನು ಕಳುಹಿಸಿದರು. ಸಂದೇಶ ಕಳುಹಿಸಿದವರು ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂ ಮೈಸೂರಿನಿಂದ, ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ, ಸೂರ್ಯನಾರಾಯಣ ಮಂಜುಳಾ ಶಂಕರನಾರಾಯಣ ಶರ್ಮಾಜಿ ರಮ್ಯಾ ಸಿದ್ದರಾಮನ ಹುಂಡಿಯಿಂದ, ಸುಭಾನ್ ಕೋರಿ ಅವರು ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಚಾಮರಾಜನಗರ ಹಲಗಾಪುರ ಗ್ರಾಮದಿಂದ ಸಿ ಪೂರ್ಣಚಂದ್ರ ತೇಜಸ್ವಿ, ಡಾಕ್ಟರ್ ಎಂ ಚನ್ನರಾಜು ಮತ್ತು ಬಂಧು ಮಿತ್ರರು, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ದೀಕ್ಷಾ ಹೇಮಾನ್ಯ ಮತ್ತು ಮನೆಯವರು ಕೊಳ್ಳೇಗಾಲದಿಂದ, ಹನುಮನಾಳು ಶಿಲ್ಪಿ ರಮೇಶ್ ಮತ್ತು ಬಂಧು ಮಿತ್ರರು, ಎಸ್ಎಂ ಶಾರದ ರಾಮಚಂದ್ರ ಮತ್ತು ಬಂಧು ಮಿತ್ರರು, ಮರಸೆ ಗ್ರಾಮದಿಂದ ಬಂಗಾರಮ್ಮ ಹಾಗೂ ಮಹೇಶ್ ಅವರು, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್ ಹಾಗೂ ಕುಟುಂಬದವರು, ಶ್ರೀನಿವಾಸ್ ಅವರು ಹೊಸಹೊಳಲಿನಿಂದ, ರವಿ ಕಾಳಯ್ಯ ಅವರು ಕುಮಾರ ಗಾರ್ಮೆಂಟ್ಸ್ ಕಾರ್ಮಿಕರ ವತಿಯಿಂದ, ಗಾಯತ್ರಿ ಸಾಗರ್ ಮತ್ತು ಬಂಧು ಮಿತ್ರರು ಅಶೋಕಪುರಂನಿಂದ, ಗಾನಾ ಸುಮಾ ಪಟ್ಟಸೋಮನಹಳ್ಳಿಯಿಂದ, ಹೆಬ್ಬಾಳ ಮೈಸೂರಿನಿಂದ ಮೋಹನ್ ಅಮೃತ್ ರೈ ಚಂದ್ರಾವತಿ ಅವರು, ಲತಾ ಅವರು ವಿದ್ಯಾರಣ್ಯಪುರಂನಿಂದ, ಕೃಷ್ಣ ವಾಸುದೇವರಾವ್ ಎಸ್ಬಿಎಂ ಲೇಔಟ್ ಬೋಗಾದಿ ಮೈಸೂರಿನಿಂದ, ಹನೂರು ತಾಲೂಕಿನಿಂದ ಶ್ರೀನಿವಾಸ್ ಸುಪ್ರೀತಾ ಮತ್ತು ಬಂಧು ಮಿತ್ರರು, ವಿಸ್ಮಯದೇವ್ ಮತ್ತು ಮನೆಯವರು ರಾಮಕೃಷ್ಣ ನಗರ ಮೈಸೂರಿನಿಂದ, ಎಂಆರ್ ಶ್ರೀಕಂಠನ್ ಅವರು ಅಗ್ರಹಾರದಿಂದ, ನಂಜನಗೂಡು ತಾಲೂಕು ತೊರೆಮಾವುನಿಂದ ವೆಂಕಟೇಶ್ ಹನುಮಯ್ಯ ಮತ್ತು ಮನೆಯವರು, ಮಂಡ್ಯದಿಂದ ನಂದಾದೀಪ ರಂಜಿತಾ ದರ್ಶಿನಿ ಸರಸ್ವತಮ್ಮ ಅವರು, ಚೈತ್ರ ಗಾಯತ್ರಿ ಚೇತನ್ ಮತ್ತು ಗಂಗಾಧರ್ ಅಶೋಕಪುರಂನಿಂದ, ಲತಾ ದಿನೇಶ್ ಅಮೂಲ್ಯ ಚೈತ್ರ ಮೈಸೂರಿನಿಂದ, ಎಸ್ವಿಪಿ ನಗರ ಮೈಸೂರಿನಿಂದ ಸುಜಾತಾ ಅವರು, ಟೇಲರ್ ಶಿವಣ್ಣ ಮತ್ತು ಕುಟುಂಬದವರು ಕಾಮನಕೆರೆ ಹುಂಡಿ ಮೈಸೂರಿನಿಂದ, ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೇಲರ್ ಮತ್ತು ಬಂಧು ಮಿತ್ರರು, ಟಿ ನರಸೀಪುರ ತಾಲೂಕಿನ ನೆಲಸೋಗೆ ಗ್ರಾಮದ ಟೇಲರ್ ಮೂರ್ತಿ ಮತ್ತು ಸ್ನೇಹಿತರು, ನಂದಿನಿ ಮುತ್ತುರಾಜ್ ಮತ್ತು ಮನೆಯವರು ಕ್ಯಾತಮಾರನಹಳ್ಳಿ ಮೈಸೂರಿನಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್ ಮತ್ತು ಕುಟುಂಬದವರು,

ವೆಂಕಟರಾಜು ಹೆಬ್ಬಾಳ್ ಮೈಸೂರಿನಿಂದ, ಶ್ರೀನಿವಾಸ ಜಿ ಪಿ ಗೊಬ್ಬರಗಾಲ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಿಂದ, ಶಿವಚೇತನ್ ಕೊತ್ತೇಗಾಲ ಗ್ರಾಮ ಟಿ ನರಸೀಪುರ ತಾಲೂಕಿನಿಂದ, ಹಾಗೂ ನಂಜನಗೂಡಿನಿಂದ ಮಹೇಶ್ ನಾಯಕ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದರು. ಸಂದೇಶ ಕಳುಹಿಸಿದ ಶ್ರೋತೃ ಬಾಂಧವರಿಗೆಲ್ಲ ನಮ್ಮ ಧನ್ಯವಾದಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲು ಇಂಗ್ಲಿಷ್ನಲ್ಲಿ, ನಂತರ ಹಿಂದಿಯಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೆಂಗಳೂರು, ಬೆಳಗಾವಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರು, ಬೆಳಗಾವಿಯ 5 ಕಡೆ, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಡಿ ಶೋಧ ನಡೆಸಿದೆ. 25ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಪರಿಶೀಲನೆ ನಡೆಸುತ್ತಿದೆ. ಜಾರಕಿಹೊಳಿ ನಿವಾಸ, ಪುತ್ರಿ ಪ್ರಿಯಾಂಕಾ, ಪುತ್ರ ರಾಹುಲ್, ಸಂಬಂಧಿ ವೈ ಮಂಜುನಾಥ್ ಅವರ ನಿವಾಸಗಳ ಮೇಲೂ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಸಚಿವರ ಆಪ್ತರ ಮನೆಗಳಲ್ಲಿ ಪರಿಶೀಲನೆ ವೇಳೆ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅವರ ಆಪ್ತ ಸಹಚರರ ನಿವಾಸಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ವಿದೇಶಗಳಲ್ಲಿ ನಡೆಸಲಾದ ಅಕ್ರಮ ಹೂಡಿಕೆಗಳು ಮತ್ತು ಹಣಕಾಸು ವಹಿವಾಟುಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ವಿದೇಶಿ ಹೂಡಿಕೆಗಳು, ನಿಧಿ ವರ್ಗಾವಣೆ, ಆಸ್ತಿಗಳು ಮತ್ತು ಇತರ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ನಡೆದ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಭಾವಿ ಪರಿಶಿಷ್ಟ ನಾಯಕನನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿದೆ ಎಂದು ತಿಳಿಸಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿ ವೈ ಮಂಜುನಾಥ್ ಅವರಿಗೆ ಸಂಬಂಧಿಸಿದ ಬಿಜೆಪಿ ಶಾಸಕರ ಆಸ್ತಿಗಳನ್ನು ಇಡಿ ಅಧಿಕಾರಿಗಳು ಯಾಕೆ ಶೋಧ ನಡೆಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಇದು ರಾಜಕೀಯ ದಾಳಿಯಾಗಿದ್ದು ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಮೇಲೂ ದಾಳಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ತಮಿಳುನಾಡಿಗೆ ಪ್ರತಿದಿನ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಾಧಿಕಾರ ನೀಡಿರುವ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಕಾನೂನು ತಜ್ಞರ ತಂಡದೊಂದಿಗೆ ಸಮಾಲೋಚಿಸಿ ನಾಳೆಯೇ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮುಂದೆಯೂ ಮರು ಪರಿಶೀಲನಾ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಲಹೆ ನೀಡಿರುವಂತೆ ಸುಪ್ರೀಂಕೋರ್ಟ್ನಲ್ಲಿ ವಾದ ಮಂಡಿಸಲು ವಿಶೇಷ ವಕೀಲರನ್ನು ನೇಮಿಸುವ ಕುರಿತು ಸರ್ಕಾರ

0: ಗಂಭೀರವಾಗಿ ಚಿಂತನೆ ನಡೆಸಿದೆ, ಜೊತೆಗೆ ಬೊಮ್ಮಾಯಿ ಅವರೊಂದಿಗೂ ಚರ್ಚಿಸಲಾಗುವುದು ಎಂದು ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೈಚೆಲ್ಲಿ ಕೂತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಕೂಡಲೇ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಪ್ರಾಧಿಕಾರದ ಮುಂದೆ ಸರ್ಕಾರ ಮಂಡಿಸಿರುವ ದಾಖಲೆಗಳು ಯಾವುದು ಎಂಬುದನ್ನು ಬಹಿರಂಗಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರ ಕೂಡಲೇ ಕಾನೂನು ಹೋರಾಟ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆಯ 5ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಒಗ್ಗಟ್ಟಿನ ಭಾರತದ ಸಂದೇಶ ಸಾರುವಲ್ಲಿ ಭಾರತ್ ಜೋಡೋ ಯಾತ್ರೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದ್ದಾರೆ. ಈ ಯಾತ್ರೆಯು ದೇಶದ ಐಕ್ಯತೆ, ಸಮಗ್ರತೆ ಹಾಗೂ ಸೌಹಾರ್ದತೆಯನ್ನು ಬಲಪಡಿಸುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವ ಉದ್ದೇಶದಿಂದ ರಾಹುಲ್ ಗಾಂಧಿ ಕೈಗೊಂಡ ಐತಿಹಾಸಿಕ ಜನಾಂದೋಲನವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಭಾರತ ರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರಿಗೆ ಯಾವುದೇ ನೋಟಿಸ್ ಜಾರಿ ಮಾಡಿಲ್ಲ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಕೆಲ ಮಾಧ್ಯಮಗಳಲ್ಲಿ ಬಂದಿರುವ ಸುದ್ದಿ ಸುಳ್ಳು ಎಂದು ತಿಳಿಸಿದ್ದಾರೆ. 2002 ಸಾಲಿನ ಮತದಾರರ ಪಟ್ಟಿಯಲ್ಲಿ ಸಿಎನ್ಆರ್ ರಾವ್ ಹೆಸರು ರಾಮ ಎಂದು ನಮೂದಾಗಿತ್ತು. ಪ್ರಸ್ತುತ ಅವರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 59 ಪ್ರೊಫೆಸರ್ ಸಿಎನ್ಆರ್ ರಾವ್ ಎಂ ಎಂಬ ಹೆಸರಿನೊಂದಿಗೆ ಮತದಾರರಾಗಿ ನೋಂದಾಯಿತರಾಗಿದ್ದಾರೆ. ಅದರಂತೆ ಕರಡು ಮತದಾರರ ಪಟ್ಟಿಯಲ್ಲಿಯೂ ಅವರ ಹೆಸರು ಸೇರ್ಪಡೆಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ದ ಬಿಜೆಪಿ ಆರಂಭಿಸಿರುವ ಬಳ್ಳಾರಿ ಚಲೋ ಪಾದಯಾತ್ರೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಬಳ್ಳಾರಿ ತಾಲೂಕಿನ ಕುಡಿತಿನಿ ಗ್ರಾಮದಿಂದ ಆರಂಭಗೊಂಡ ಪಾದಯಾತ್ರೆ ರಾಮೇಶ್ವರಿ ನಗರಕ್ಕೆ ಬಂದು ತಲುಪಿದೆ. ನಾಳೆ ಸಮಾರೋಪ ಸಮಾವೇಶ ನಡೆಯಲಿದೆ. ಪಾದಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮುಖಂಡರಾದ ನಳಿನ್ ಕುಮಾರ್ ಕಟೀಲ್, ಸುರೇಶ್ ಕುಮಾರ್, ಹರೀಶ್ ಪೂಂಜಾ, ಶ್ರೀರಾಮುಲು, ಜನಾರ್ದನ ರೆಡ್ಡಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯ ವೇಳೆ ಕನ್ನಡ ಚಲನಚಿತ್ರ ರಂಗದ ಪ್ರಖ್ಯಾತ ಕಲಾವಿದರು ಭಾಗಿಯಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ ರೆಡ್ಡಿ ತಿಳಿಸಿದ್ದಾರೆ. ಚಲನಚಿತ್ರರಂಗದ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ಆಶಯದಂತೆ ಕನ್ನಡ ಚಲನಚಿತ್ರರಂಗದ ಪ್ರಖ್ಯಾತ ನಟ ನಟಿಯರು ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ಅಂಬಾರಿ ಬಸ್ನಲ್ಲಿ ಅರಮನೆಯ ಆವರಣದಿಂದ ಕೆಆರ್ ಸರ್ಕಲ್ವರೆಗೆ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ನಟಿ ಡಾ ಜಯಮಾಲಾ ಮಾತನಾಡಿ, ಕನ್ನಡ ಚಿತ್ರರಂಗವು 93 ವರ್ಷಗಳಿಂದ ನಡೆದು ಬಂದ ಹಾದಿ ಕುರಿತ ಮಾಹಿತಿಯನ್ನು ಹೊತ್ತ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಿಮ್ಹಾನ್ಸ್ ಸಹಯೋಗದೊಂದಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಬೆಂಬಲವನ್ನು ಬಲಪಡಿಸಲು ರಾಜ್ಯಾದ್ಯಂತ ಉಪಕ್ರಮ ಕೈಗೊಳ್ಳಲಾಗಿದೆ. ಈ ಉಪಕ್ರಮದ ಭಾಗವಾಗಿ ನಿಮ್ಹಾನ್ಸ್ ರಾಜ್ಯದ ಹಲವು ಕಾಲೇಜುಗಳಲ್ಲಿ ಒಂದು ದಿನದ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಿದೆ. ಅಭಯ ಎಂಬ ಶೀರ್ಷಿಕೆಯ ಈ ಕಾರ್ಯಕ್ರಮವನ್ನು August 11 ಬೆಂಗಳೂರಿನ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಮಂಗಳೂರು ಪ್ರಾದೇಶಿಕ ಕಚೇರಿಗಳ ವ್ಯಾಪ್ತಿಗೆ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಭಾಗವಹಿಸಿದ್ದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದಲ್ಲಿ August 15 ನಡೆದಿದ್ದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ರಕ್ಷಕ ಶಿವರಾಜ್ ಸಾಸಲವಾಡೆ, ಅರಣ್ಯ ವೀಕ್ಷಕ ಶಿವಲಿಂಗ ನಾಯ್ಕ ಮತ್ತು ಗಿರೀಶ್ ಅವರಿಗೆ ಕೊಳ್ಳೇಗಾಲದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಹೊಳೆ ಮುರಿದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಅಂತೋಣಿ ಸ್ವಾಮಿ,

ಡೇವಿಡ್ ಕುಮಾರ್ ಮತ್ತು ಜಾನ್ ರೋಸ್ ಪೀಟರ್ ಎಂಬುವವರು ಮೃತಪಟ್ಟಿದ್ದರು. ಘಟನೆ ಸಂಬಂಧ ಸಿಐಡಿ ತನಿಖೆ ನಡೆಯುತ್ತಿದೆ. ಗ್ರಾಮೀಣ ಪ್ರದೇಶದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಜಲಜೀವನ್ ಮಿಷನ್ ಸೇರಿದಂತೆ ವಿವಿಧ ಯೋಜನೆಗಳ ಕಾಮಗಾರಿಗಳನ್ನು ಡಿಸೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15 ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಎಫ್ಎಂ 100.6 ಆಕಾಶವಾಣಿ ಮೈಸೂರು ಕೇಂದ್ರವನ್ನು. ಸಮಯ ಆಗಿದೆ 2:40:25. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಪಾವನಗಂಗೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ನಮ್ಮ ಭೂಮಿಗೂ ನಮ್ಮ ಬದುಕಿಗೂ ಅವಿನಾಭಾವ ಸಂಬಂಧ.
1: ಬದುಕಿಗೆ ಆಶ್ರಯ ತಾಣವಾದ ಸಹನಾಮಯಿ ಭೂಮಿಯ ಮೇಲಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಜವಾಬ್ದಾರಿ ಹಾಗೂ ಕರ್ತವ್ಯವೂ ಹೌದು.
0: ಕೇಳಿ ಭೂಮಿ ಬದುಕು ಬಾನುಲಿ ಸರಣಿ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10.
1: ಭೂಮಿಯ ಮೇಲೆ ಬದುಕು ಸಾಗಿಸುವ ನಾವು ಪರಿಸರವನ್ನ ಸ್ವಚ್ಛಂದವಾಗಿ ಕಾಪಾಡಿಕೊಂಡು ಆರೋಗ್ಯವಂತ ಸಮಾಜವನ್ನು ಸೃಷ್ಟಿಸಲು ಸಲಹೆಗಳನ್ನು ನೀಡುತ್ತಿದೆ ಬಾನುಲಿ ಸರಣಿ ಭೂಮಿ ಬದುಕು.
0: ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಗಾಳಿಪಟ ಚಿತ್ರದ ಈ ಗೀತೆ. ಹಾಡಿದ್ದಾರೆ ಟಿಪ್ಪು, ಕುನಾಲ್ ಗಾಂಜಾವಾಲ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವಿದೆ. ಸಂಗೀತ ಒದಗಿಸಿದ್ದಾರೆ ವಿ ಹರಿಕೃಷ್ಣ.

ಕೇಳುಗರೆ ಗಮನಿಸಿ, ಜೆಎಸ್ಎಸ್ ಮಹಾವಿದ್ಯಾಪೀಠದಿಂದ ಬಂದ ಒಂದು ಪ್ರಕಟಣೆ. ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜು ಕಟ್ಟಡ ಹಾಗೂ ಶ್ರೀ ಘನಲಿಂಗ ಶಿವಯೋಗಿ ಸಭಾಭವನ, ಇದರ ಉದ್ಘಾಟನೆ ಇಂದು ಸಂಜೆ 4 ಗಂಟೆಗೆ ನೆರವೇರಲಿದೆ. ವಿಳಾಸ: ನಗರಸಭೆ ಕಚೇರಿ ಹತ್ತಿರ, KHB ಬಡಾವಣೆ, ಹೂಟಗಳ್ಳಿ, ಮೈಸೂರು. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಜೆಎಸ್ಎಸ್ ಮಹಾವಿದ್ಯಾಪೀಠದಿಂದ ಬಂದ ಒಂದು ಪ್ರಕಟಣೆಯನ್ನ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಿ ಉದಯ್ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಮತ್ತೊಂದು ಗೀತೆ ನ್ಯಾಯವೇ ದೇವರು ಚಿತ್ರದಿಂದ. ಗೀತೆಯ ಗಾಯಕರು PB ಶ್ರೀನಿವಾಸ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆ ಮುಸ್ಸಂಜೆ ಮಾತು ಚಿತ್ರದಿಂದ. ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ವಿ ಶ್ರೀಧರ್. ಗೀತೆಯ ಗಾಯಕರು ಶ್ರೇಯಾ ಘೋಷಾಲ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 3 ಗಂಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ವಿಜಯರಾಘವನ್ ಅವರಿಂದ ವೀಣಾವಾದನ. ಇವರೊಂದಿಗೆ ಪಕ್ಕವಾದ್ಯ ಸಹಕಾರದಲ್ಲಿ ತುಮಕೂರು ಬಿ ರವಿಶಂಕರ್ ಅವರಿಂದ ಮೃದಂಗ ಹಾಗೂ ಎಚ್ಎಲ್ ಶಿವಶಂಕರ ಸ್ವಾಮಿ ಅವರಿಂದ ಘಟ. ಮೊದಲಿಗೆ ಕೇಳಿ ಪುರಂದರದಾಸರ ದೇವರನಾಮ ಗಜವದನ ಬೇಡುವೆ, ಹಂಸಧ್ವನಿರಾಗ ಆದಿತಾಳ.

ಇನ್ನು ಮುಂದೆ ಕೇಳಿ ತ್ಯಾಗರಾಜರ ರಚನೆ ರಸಾಳಿರಾಗ ಆದಿತಾಳದಲ್ಲಿ ಅಪರಾಧ ಮೂಲನೋರ್ವ ಸಮಯಮೋ.

ಎಸ್ ವಿಜಯರಾಘವನ್ ಅವರ ವೀಣಾವಾದನವನ್ನು ಆಲಿಸುತ್ತಿದ್ದೀರಿ. ಕಾರ್ಯಕ್ರಮದ ಕಡೆಯಲ್ಲಿ ಧರ್ಮವತಿ ರಾಗ ರೂಪಕ ತಾಳದಲ್ಲಿ ಚಕ್ರರಾಜ ರಥಾರೂಢೆ ಸಲಹೆನ್ನನು ಚಂದ್ರಚೂಡೆ ಮುತ್ತಯ್ಯ ಭಾಗವತರ್ ಅವರ ಒಂದು ಕೃತಿ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಡಾಕ್ಟರ್ ಎಸ್ ವಿಜಯರಾಘವನ್ ಅವರ ವೀಣಾ ವಾದನವನ್ನು ಕೇಳಿದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ತುಮಕೂರು ಬಿ ರವಿಶಂಕರ್ ಅವರಿಂದ ಮೃದಂಗ ಸಹಕಾರ, ಎಚ್ಎಲ್ ಶಿವಶಂಕರ ಸ್ವಾಮಿ ಅವರಿಂದ ಘಟ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಬಿತ್ತರವಾಯಿತು.

ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ ಮೈಸೂರು ಆಕಾಶವಾಣಿಯ

0: ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.

ಸಮಯ 3:30. FM 100.6, ಇದು ಆಕಾಶವಾಣಿ ಮೈಸೂರು. ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು CIET ಮತ್ತು NCERT ನವದೆಹಲಿ.

0: ತಪ್ಪದೆ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗ.
2: ಆತ್ಮೀಯ ಕೇಳುಗರೆ,

0: ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಪ್ರಾಣಾಯಾಮ ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ತಾಯಿ ಹೇಗೆ ತನ್ನ ಮಗುವನ್ನ ರಕ್ಷಣೆ ಮಾಡ್ತದೋ ಆ ರೀತಿ ಈ ಪ್ರಾಣ ಅನ್ನುವಂಥದ್ದು ನಮ್ಮನ್ನು ರಕ್ಷಣೆ ಮಾಡ್ತದೆ, ಮತ್ತು ನಮ್ಮ ಎಲಿವೇಷನ್ ಆಗ್ತದೆ, ನಮ್ಮ ಹೈಯರ್ ಕಾನ್ಶಿಯಸ್ನೆಸ್ಗೆ, ಶ್ರೇಷ್ಠ ಪ್ರಜ್ಞಾಂಶ ವಿಧೇಹೀನೈತೆ ಅಂತ ಹೈಯರ್ ಕಾನ್ಶಿಯಸ್ನೆಸ್ಗೆ ಹೋಗೋದಕ್ಕೆ ಇದು ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ.

0: ಯೋಗ ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಸಮಯ ಸರಿಯಾಗಿ 4:25.
2: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ ಸಾಧನಾ ಶಿಖರ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಗೀತದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಮಹಿಳೆ ಹಾಗೂ ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದೆ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
3: ಕೇಳುಗರಿಗೆ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇಂದು ಸಾಧನಾ ಶಿಖರ ಎನ್ನುವ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ವಿ. ಈ ಸಾಧನಾ ಶಿಖರದಲ್ಲಿ ಯಾರು ಇವತ್ತು ಭಾಗವಹಿಸ್ತಾ ಇದ್ದಾರೆ ಅನ್ನೋದು ನಿಮ್ಮ ಕುತೂಹಲ. ನನಗೂ ಬಹಳ ಕುತೂಹಲ ಇತ್ತು ಈ ಕಾರ್ಯಕ್ರಮದಲ್ಲಿ ಯಾರನ್ನು ನಾನು ಸಂದರ್ಶನ ಮಾಡಬೇಕು ಅಂತ ಹೇಳಿ. ಆಗ ನಮಗೆ ಹೊಳೆದಿದ್ದು ಆಕಾಶವಾಣಿ ಮೈಸೂರು ಅಂದಾಗ ಸಂಗೀತಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರುವಂತಹ ಒಂದು ಆಕಾಶವಾಣಿ. ಹಾಗೆ ಮೈಸೂರು ಕೂಡ ಸಂಗೀತಕ್ಕೆ ಹೊರತಾಗೇನಿಲ್ಲ. ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು, ಸಾಹಿತಿಗಳು, ಕವಿಗಳು ಇರುವಂಥ ಮೈಸೂರು ಜಿಲ್ಲೆಯಲ್ಲಿ ಸಂಗೀತದ ಒಬ್ಬರನ್ನು ನಾವು ಸಂದರ್ಶನ ಮಾಡಬೇಕು ಅಂತಾದಾಗ ನಮಗೆ ಹೊಳೆದಿದ್ದೇ ಈಗ ಮಾತಾಡುವಂತಹ ಅಪರೂಪದ ವ್ಯಕ್ತಿ. ಅವರೇ ನಮ್ಮ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರು. ಸುಮಾರು 6 ದಶಕಗಳ ಕಾಲ ಸಂಗೀತದಲ್ಲಿ ತೊಡಗಿಸ್ಕೊಂಡಿರುವಂತಹ ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಗೀತದಲ್ಲಿ ಡಾಕ್ಟರೇಟ್ ಪಡೆದಂತಹ ಪ್ರಥಮ ಮಹಿಳೆ ಕೂಡ ಹೌದು. ಭಾಳ ಸಂತೋಷ ಆಗ್ತಿದೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
4: ನಮಸ್ಕಾರ. ಶ್ರೋತೃ ಬಾಂಧವರೆಲ್ಲರಿಗೂ ನನ್ನ ನಮಸ್ಕಾರಗಳು.
3: ಮೇಡಮ್, ತಾವು 6 ದಶಕಗಳ ಕಾಲ ಸಂಗೀತದಲ್ಲಿ ತೊಡಸ್ಕೊಂಡಿದ್ದೀರಿ. ಹಾಗಾದರೆ ನೀವು ಆರಾಮಾಗಿ ಹುಟ್ಟಿದ ತಕ್ಷಣ ಶುರು ಮಾಡ್ಕೊಬಿಟ್ಟಿದ್ರಿ ಅಂತ ಕಾಣ್ತದೆ, ಹೌದಾ?
4: ಹುಟ್ಟುತ್ತಾ ಹುಡ್ತಾನೆ ಮನೆಯಲ್ಲಿ ಸಂಗೀತ ಇತ್ತು. ಅಣ್ಣಂದರು ಹಾಡ್ತಿದ್ರು, ನಮ್ಮ ತಂದೆನೂ ಹಾಡ್ತಾ ಇದ್ರು. ಆದರೆ ಅವರು ಪ್ರೊಫೆಷನಲ್ ಆಗಿ ತೊಗೊಂಡಿರಲಿಲ್ಲ ಅವ್ರು ಯಾರು. ನಮ್ಮ ತಂದೆಯವರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಸ್ಟೆನೋ ಆಗಿ ವರ್ಕ್ ಮಾಡ್ತಾಯಿದ್ರು. ಅಣ್ಣಂದಿರು ಅವಾಗ ಓದ್ತಾಯಿದ್ರು ಚಿಕ್ಕ ವಯಸ್ಸಲ್ಲಿ. ಆದರೆ ಸಂಗೀತದ ಗೀಳಿದ್ದಿದ್ದರಿಂದ ಅವರು ಮನೇಲಿ ಹಾಡೋರು. ಅದು ಹುಟ್ಟತಾನೆ ನನ್ನ ಕಿವಿಗೆ ಬೀಳ್ತಾ ಇತ್ತು. ಹಾಗಾಗಿ ನಾನು ಒಂದು 3-4 ವರ್ಷದಲ್ಲಿ ಒಂದು ಸ್ವಲ್ಪ ಏನೇನೆಲ್ಲ ಅವ್ರು ಹಾಡಿದ್ದಾನೆ ಏನೋ ರಿಪೀಟ್ ಮಾಡ್ತಾ ಇದ್ದೆ.
3: ಮೂಲತಃ ತಾವು ಮೈಸೂರವರೇನಾ?
4: ಮೂಲತಃ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು. ಆದರೆ ನಮ್ಮ ತಂದೆಯವರೆಲ್ಲ ಇದ್ದಿದ್ದು ರುದ್ರಪಟ್ಟಣಂ ಗ್ರಾಮದಲ್ಲಿ, ಅರಕಲಗೂಡು ತಾಲೂಕಿನ ರುದ್ರಪಟ್ಟಣಂ ಗ್ರಾಮದಲ್ಲಿ.
3: ಓಕೆ. ರುದ್ರಪಟ್ಟಣಂ ಸಹೋದರರು ಅಂತ ಹೇಳಿ ಫೇಮಸ್ ಇದ್ದಾರೆ.
4: ಅವರು ನಮ್ಮ ಅಣ್ಣಂದಿರೇನೆ, ಸ್ವಂತ ಅಣ್ಣಂದಿರು ಇಬ್ಬರವೇ.
3: ಓಕೆ. ನೀವು ಕೂಡ ಅಂದರೆ ಆ್ಯಕ್ಚುಲಿ ಶುರು ಮಾಡಿದ ನೀವು ಮೊದಲು ಅವ್ರ ಮೊದಲ?
4: ಅವ್ರ ಮೊದಲು. ಯಾಕೆಂದ್ರೆ ಅವರು 9ನೇ ವರ್ಷ ವಯಸ್ಸಿನಲ್ಲೇ ಕಚೇರಿ ಮಾಡ್ತಾ ಇದ್ರು, ಹಾಗಾಗಿ ಅವರು ಶುರು ಮಾಡಿದ ಅವ್ರ ಮೊದಲು.
3: ಓಕೆ. ಹಾಗಾದ್ರೆ ಮನೆಯ ವಾತಾವರಣ ಕೂಡ ಸಂಗೀತದ ಒಂದು ಪರಿಚಯ ಇತ್ತು, ಸಂಗೀತದ ಬಗ್ಗೆ ಜ್ಞಾನ ಇತ್ತು, ಸಂಗೀತ ಕೇಳ್ತಾ ಇದ್ದರಿಂದ ನಿಮಗೆ ಈ ಆಸಕ್ತಿ ಬಂತು ಅಂತ ಹೇಳ್ಬೋದಾ?
4: ಸಂಗೀತ ಕೇಳ್ತಾ ಇದ್ದರಿಂದ ಆಸಕ್ತಿ ಇತ್ತು. ಆದರೆ ನಾನು ಸಂಗೀತನೇ ತೊಗೊಳ್ಬೇಕು ಹಾಡಬೇಕು ಅನ್ನೋದು ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಆದರೆ ನಮ್ಮ ತಾಯಿಯವರ ತುಂಬ ಅವ್ರಿಗೆ ಭಾರಿ ಆಸೆ, ಅವರಿಗೆ ಸಂಗೀತ ನಾನು ಕಲೀಲಿಲ್ಲ ನೀನು ಕಲೀಲೇಬೇಕು ಅಂತ ಅವ್ರು ಬಲವಂತ ಮಾಡಿ ಮಾಡಿ ನನಗೆ ಸಂಗೀತಕ್ಕೆ ಪ್ರೇರೇಪಣೆ ಮಾಡಿದ್ರು.
3: ಓಕೆ. ಸಂಗೀತದ ಬಗ್ಗೆ ತಾಯಿಗೆ ಆಸಕ್ತಿ ಹೆಚ್ಚಾಗಿತ್ತು?
4: ಹೌದು, ತುಂಬ ಇತ್ತು.
3: ಅವರಿಗೆ ಅದು ಪೂರೈಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ,
4: ಅವ್ರಿಗಾಗಲಿಲ್ಲ. ಅವರ ಕಾಲದಲ್ಲಿ ಯಾರು ಸಂಗೀತ ಹೇಳ್ಕೊಡೋರು ಸರಿಗಿರಲಿಲ್ಲವಂತೆ. ಹಾಗಾಗಿ ನಮ್ಮ ಮಕ್ಕಳಿಗಾರು ಬರಲಿ ಅಂತ ಗಂಡ್ಮಕ್ಳಿಗೂ ಸ್ಫೂರ್ತಿ ತುಂಬ್ತಾ ಇದ್ರು, ನನಗೂ ಇದು ಮಾಡ್ತಿದ್ರು, ಅವರೇ ಎನ್ಕರೇಜ್ ಮಾಡ್ತಾ ಇದ್ರು.
3: ಈಗ ತಾಯಿಯ ಎನ್ಕರೇಜ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ರುದ್ರಪಟ್ಟಣಂ ಸಹೋದರರು ಉಟ್ಕೋತಿದ್ರ?
4: ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕೆಂದ್ರೆ ನಮ್ಮ ತಂದೆಯವರಿಗೆ ಅವರ ಸಂಗೀತದ ಒಂದು ಕ್ಷೇತ್ರದಲ್ಲಿ ಅಷ್ಟು ಒಳ್ಳೆಯ ಒಂದು ರೆಸ್ಪಾನ್ಸ್

0: ಇರಲಿಲ್ಲ, ಹಾಗಾಗಿ ಅವ್ರ ಮಕ್ಕಳನ್ನ ಓದಲೇಬೇಕು ನೀವು, ಸಂಗೀತದಲ್ಲಿ ಮೇನಾಗಿ ತೊಗೊಳ್ಬಾರ್ದು ಅಂತ ತುಂಬ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ರು. ಹಾಗಾಗಿ ನಮ್ಮ ಅಣ್ಣಂದರು ಓದ್ತಾಯಿದ್ರು, ಅವರು ಎಮ್ ಎಸ್ ಸಿ ಪಿ ಎಚ್ ಡಿ ಎಲ್ಲ ಮಾಡಿದ್ರು.
1: ಓಕೆ, ನೀವು ಕೂಡ ಏನು ಸಂಗೀತದಲ್ಲಿ ಪಿ ಎಚ್ ಡಿಯನ್ನು ಮಾಡ್ಕೊಂಡ್ರಿ, ಪ್ರಥಮ ಮಹಿಳೆ ಅಂತ?
0: ಪ್ರಥಮ ಮಹಿಳೆ, ಅದು ನಾನು ಸಂಗೀತ ಸೈನ್ಸ್ ತೊಗೊಂಡಿದ್ದು ಪಿ ಯು ಸಿನಲ್ಲಿ, ಆದರೆ ನಮ್ಮ ತಾಯಿ ನಮ್ಮ ದೊಡ್ಡಮ್ಮನವರ ಬಲವಂತದಿಂದ ನಾನು ಮ್ಯೂಸಿಕ್ ಆಪ್ಷನ್ನಲ್ಲಿ ಇದ್ದಾಗ ಎಸ್ ಎಲ್ ಸಿಲೆಲ್ಲ ಮ್ಯೂಸಿಕ್ಗೆ ಚೇಂಜ್ ಮಾಡಿಸ್ಬಿಟ್ರು.
1: ಓಕೆ,
0: ಆವಾಗ ನಮ್ಮ ತಂದೆ ಹೆಣ್ಮಗಳು ತಾನೆ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರು, ಇಲ್ಲಾಂದ್ರೆ ಅವರು ಇಷ್ಟ ಇರಲಿಲ್ಲ.
1: ಓಕೆ,
0: ಹೆಣ್ಮಗಳು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರು.
1: ಅದೇ ಕೂಡ ನಿಮಗೆ
0: ಮುಂದೆ ಅದೇ ನನಗೆ ಒಂದು ವರ ಆಯಿತು.
1: ವರ ಆಯಿತು, ಐಡೆಂಟಿಟಿನ ಕೊಡ್ಕೊಳ್ಳಿಕ್ಕೆ ಸಾಧ್ಯ ಕೂಡ ಆಯ್ತು ಅಲ್ವಾ. ಆಮೇಲೆ ನೀವು ಮ್ಯೂಸಿಕ್ನಲ್ಲಿ ಕೂಡ ಏನು ಎಂ
0: ಮ್ಯೂಸಿಕ್
1: ಮ್ಯೂಸಿಕ್ ಮಾಡ್ಕೊಂಡು
0: ಬಿಎನ್ಎಲ್ಲೂ ಮ್ಯೂಸಿಕ್ ಮೇಜರ್.
1: ಓಕೆ,
0: ಎಂ ಮ್ಯೂಸಿಕ್ ಆಟೋಮೆಟಿಕ್.
1: ಆಗಿನ ಕಾಲದಲ್ಲಿ ಈ ಎಂ ಮ್ಯೂಸಿಕ್ಗೆ ಎಷ್ಟು ಬೆಲೆ ಇತ್ತು ಮೇಡಮ್? ಯಾಕೆ ಅಂತ ಹೇಳಿದ್ರೆ
0: ತುಂಬ ಇತ್ತು.
1: ಯಾಕೆ ಅಂತ ಹೇಳಿದ್ರೆ ಓದಲಿಕ್ಕೆ ಹೆಚ್ಚಿನ ಆಸಕ್ತಿ ಅಂದರೆ ಓದಬೇಕು, ಮೊದಲು ಓದಿ ಏನಾದರೂ ಒಂದು ಕೆಲಸ ತಗೋಬೇಕು ಅನ್ನುವ ಎಲ್ಲ ಮನೆಗಳಲ್ಲೂ ಕೂಡ ಇರುತ್ತೆ. ಈ ಮ್ಯೂಸಿಕ್ ಹಾಬಿಯಾಗಿ ಹೊರತು ಅದನ್ನು ಪ್ರೊಫೆಷನ್ ಆಗಿ ತಗೋಬೇಕು ಅನ್ನೋದು ತುಂಬ ಕಡಿಮೆ.
0: ಖಂಡಿತ ಕಡಿಮೆ ಇತ್ತು. ಆದರೆ ನಮ್ಮ ತಂದೆಯವರಿಗೆ ಅವಾಗ ಒಬ್ಬಳೆ ಹೆಣ್ಮಗಳು, ಅವಳು ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಐಡಿಯಾ ಅವ್ರಿಗೇನು ಇರಲಿಲ್ಲ.
1: ಓಕೆ,
0: ಮನೆಯಲ್ಲಿರೋ ಬಗ್ಗೆ ಮ್ಯೂಸಿಕ್ ಮಾಡಲಿ ಅಂತ.
1: ಹೆಣ್ಮಕ್ಳಿಗೆ ಸ್ವಲ್ಪ ಕೆಲಸಕ್ಕೆ ಕಳಿಸೋದು
0: ಕಷ್ಟ ಅವಾಗಿನ ಕಾಲದಲ್ಲಿ, ಕಳಿಸ್ತಿರ್ಲಿಲ್ಲ. ಹಾಗಾಗಿ ಇನ್ನೇನು ಮ್ಯೂಸಿಕ್ ಮಾಡುವಾಗ ವರ ನೋಡ್ತಾ ಇರೋದು, ಮದುವೆ ಆಗಿಬಿಟ್ರೆ ಕಳಿಸ್ಬಿಡೋದು ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಇದ್ದಿದ್ದು. ಆದರೆ ಎಂ ಮ್ಯೂಸಿಕ್ ಆದಮೇಲೆ ನಮಗೆ ಏನಾಯಿತು ಅಂದರೆ, ಅವಾಗ ಪ್ರೊಫೆಸರ್ ಜವರೇಗೌಡರು ವೈಸ್ ಚಾನ್ಸಲರ್ ಆಗಿದ್ದರು. ನಮ್ಮ ಕ್ಲಾಸವರೆಲ್ಲ ಹೋಗಿ ಕೇಳಿದ್ವಿ, ಮ್ಯೂಸಿಕಲ್ಲು ಪಿ ಎಚ್ ಡಿ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಮಾಡೋಕ್ಕೆ ನಮಗೂ ಆಸಕ್ತಿ ಇದೆ ಅಂತ ಹೇಳಿದ್ವಿ. ಆವಾಗ ಅವರು, ಈ ಸಲ ನಾನೇ ಶುರು ಮಾಡಬೇಕಾಗಿರೋದ್ರಿಂದ ಒಂದು ಒಬ್ಬ ಕ್ಯಾಂಡಿಡೇಟಿಗೆ ನಾನು ಕೊಡ್ತೀನಿ ಅವಕಾಶ ಅಂತ ಹೇಳಿದ್ರು. ನನಗೆ ಮತ್ತು ವಾಗೀಶ್ ಅಂತ ಆಕಾಶವಾಣಿಲೇ ಇದ್ದರು, ಅವರು ನಮ್ಮಿಬ್ಬರಿಗೆ ಹೈಯೆಸ್ಟ್ ಇದ್ದಿದ್ದು. ವಾಗೀಶ್ ಅವರು, ಇಲ್ಲ ನಾನು ಪಿ ಎಚ್ ಡಿಗೆ ಬರೋದಿಲ್ಲ, ನಾನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಅಂದ್ಬಿಟ್ರು. ಉಳಿದಿದ್ದು ನನಗೆ ಇದ್ದಿದ್ದ ಅವಕಾಶ, ಸರಿ ನನಗೆ ಆ ಅವಕಾಶ ಸಿಕ್ತು. ಫೆಲೋಶಿಪ್ಪು 250 ರೂಪಾಯಿ ಅವಾಗ ಕೊಡ್ತಾಯಿದ್ರು ಯೂನಿವರ್ಸಿಟಿಯಿಂದ, ಅದನ್ನು ತೊಗೊಂಡು ನಾನು ಶುರು ಮಾಡಿದೆ. ನನಗೆ ಗೈಡಾಗಿ ಪ್ರೊಫೆಸರ್ ವಿ ರಾಮರತ್ನಮ್ಮ ಅವರು ಅಲ್ಲಿ ಪ್ರಿನ್ಸಿಪಲ್ ಆಗಿದ್ರು, ಅವರೇ ಗೈಡಾದರು. ಹಾಗಾಗಿ ಅವರು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟಲ್ಲಿ ನೀನು ಪಿ ಎಚ್ ಡಿ ಮಾಡಬೇಕು, ಥಿಯರಿಟಿಕಲ್ ಬೇಡ ಅಂತ ಅವರು ಗಲಾಟೆ ಮಾಡಿ ಕರ್ನಾಟಕ ಸಂಗೀತದಲ್ಲಿ ಮನೋಧರ್ಮ ಸಂಗೀತ ಅನ್ನೋ ಒಂದು ಟಾಪಿಕನ್ನು ಕೊಟ್ಟರು. ಆದರೂ ಸ್ವಲ್ಪ ಅದು ತುಂಬಾ ಕಷ್ಟ ಇತ್ತು.
1: ಯಾಕೆ ಅಂತ ಹೇಳಿದ್ರೆ, ಬೇರೆ ಸಬ್ಜೆಕ್ಟ್ಗಳಲ್ಲಿ ಪಿ ಎಚ್ ಡಿ ಮಾಡುವಂಥದ್ದು ಬಹಳ ಸಾಮಾನ್ಯವಾಗಿತ್ತು,
0: ಸುಲಭ ಇದೆ.
1: ಆಮೇಲೆ ನೀವು ಪ್ರಥಮ ಬಾರಿಗೆ ಸಂಗೀತದಲ್ಲಿ ಪಿ ಎಚ್ ಡಿ ಮಾಡಬೇಕು ಅಂದ್ರೆ ನಿಮಗೆ ರಿಸೋರ್ಸ್ ತುಂಬಾ ಕಡಿಮೆ ಆಗಿತ್ತು.
0: ತುಂಬಾ ಕಡಿಮೆ ಇತ್ತು, ರಿಸೋರ್ಸ್ ಕಡಿಮೆ ಇತ್ತು. ಮತ್ತೆ ನಮ್ಮ ಗೈಡ್ಗೂ ಹೇಗೆ ಅದು ಮೆಥಡಾಲಜಿ ಏನು ಏನು ಗೊತ್ತಿರಲಿಲ್ಲ. ನಂದು ಇವತ್ತಿಗೂ ಥೀಸಿಸು ಬುಕ್ ಫಾರ್ಮೆಟ್ ಅಲ್ಲಿದೆ.
1: ಓಕೆ,
0: ಈಗಿನ ಆಡಿನ ಈ ಆಧುನಿಕ ಮೆಥಡಾಲಜಿ ಥೀಮಲ್ಲ ಆಗಿರಲಿಲ್ಲ.
1: ಹೌದು,
0: ಸೊ ಅದೇ ರೀತಿಯಲ್ಲಿ ನಾ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಸೊ ಆವಾಗ ನನಗೆ ವೈವಾಗೆ ಪಿ ಎಚ್ ಡಿ ಮುಗಿಸಿದಾಗ ವೈವಾಗೆ ಮದ್ರಾಸಿಂದ ಸಂಧ್ಯಾವಂದನಂ ಶ್ರೀನಿವಾಸರಾಮನ್ ಅವರು ಬಂದಿದ್ದರು. ಅವರು ಥೀಸಿಸ್ ಎಲ್ಲ ಚೆನ್ನಾಗಿದೆ, ಪ್ರಾಕ್ಟಿಕಲ್ ಬೇಕು ನನಗೆ ಅಂದ್ಬಿಟ್ಟು ಅವರು ವೈವಾಲಿ ಹಾಡಿಸಿ ಅವ್ರು ಏನೇನು ಕೇಳಿದ್ರು ಅದನ್ನೆಲ್ಲ ಹಾಡಿದೆ, ಖುಷಿಯಾಗಿ ಅವಾರ್ಡ್ ಆಯಿತು.
1: ಓಕೆ, ಈಗ ಸಂಗೀತಗಾರನ್ನ ನಾನು ಬರೀ ಮಾತಾಡಿಸ್ತಾ ಇದ್ರೆ ಚೆನ್ನಾಗಿರಲ್ಲ, ಕೇಳುಗರಿಗೂ ಬರೀ ಇವ್ರು ಸಂಗೀತಗಾರರು ಅಷ್ಟು ಇಷ್ಟು ಅಂತ ಹೇಳ್ತಿದ್ದೀರಿ, ಏನಾದ್ರೂ ಒಂದು ಹಾಡು ಹಾಡಿಸಿ ಅನ್ನುವಂತಹ ಮಾತು ಕೂಡ ಹೇಳ್ತಾ ಇರ್ತಾರೆ. ಆ ಉದ್ದೇಶಕ್ಕಾಗಿ ತಮ್ಮ ಯಾವುದಾದ್ರೂ ಒಂದು ಕೃತಿ, ತಮಗಿಷ್ಟವಾದ ಒಂದು ಕೃತಿನ ಹಾಡ್ಬೋದಾ ಈಗ?
0: ಖಂಡಿತ

0: ಇದು ಬೃಂದಾವನ ಸಾರಂಗರಾಗ ಪುರಂದರದಾಸರ ಒಂದು ದೇವನಮ್ಮ ಆದಿತಾಳದಲ್ಲಿ ನಿಬದ್ಧವಾಗಿದೆ.
1: ಮೇಡಮ್, ಬಹಳ ಅದ್ಭುತವಾದ ಒಂದು ಗೀತೆಯನ್ನು ಹಾಡಿದ್ರಿ, ಬಹಳ ಸಂತೋಷ ಆಯಿತು.
0: ಧನ್ಯವಾದ.
1: ಯಾಕೆಂದರೆ ನಿಮ್ಮಂಥ ಹಿರಿಯರು ಮಾರ್ಗದರ್ಶನ ಸಂಗೀತಕ್ಕೆ ಬಹಳ ಮುಖ್ಯ. ಯಾಕೆಂದರೆ ಈಗ ಇರುವಂಥದ್ದು ಏನಂತ ಹೇಳಿದ್ರೆ, ಯಂಗ್ ಜನ್ರೇಷನ್ ನಾವು ಏನು ಹೇಳ್ತೀವಿ, ಪ್ರೊಫೆಷನ್ಗಿಂತ ಫ್ಯಾಷನ್ ಜಾಸ್ತಿ. ಹೌದಾ?
0: ಹೌದು.
1: ಯಾಕೆಂದರೆ ನೀವು
0: ಫ್ಯಾಷನ್ ಗಿಮಿಕ್ಸ್.
1: ಯಾಕೆ ಅಂತ ಹೇಳಿದ್ರೆ ನೀವು ಆರಂಭ ಮಾಡಿದಾಗ ಇದ್ದಂತಹ ಆ ಸಂಗೀತದ ಬದ್ಧತೆ, ಆ ಸಂಗೀತಕ್ಕಿದ್ದಂತಹ ವ್ಯಾಲ್ಯೂ ಈಗ ಸ್ವಲ್ಪ ಕುಸಿತಾ ಇದೆ ಅಂತ ಅನ್ಸುತ್ತಲ್ವಾ? ಯಾಕೆ ಅಂತ ಹೇಳಿದ್ರೆ
0: ಸಂಗೀತ ಮೌಲ್ಯ ಕುಸಿತಿಲ್ಲ, ಆದರೆ ಪ್ರಸ್ತುತಿ ಕುಸಿತ ಇದೆ. ಏನು ಪ್ರಸ್ತುತಿ ಮಾಡ್ತಾರೋ ಅದರೊಳಗೆ ಅವರು ಡೈಲ್ಯೂಟ್ ಆಗ್ತಾ ಇದೆ.
1: ಓಕೆ, ಎಷ್ಟು ಸರಿ ಅಂತೀರಿ. ಯಾಕೆ ಅಂತ ಹೇಳಿದ್ರೆ 60 ವರ್ಷಗಳ ಕಾಲ ಈ ಒಂದು ವೃತ್ತಿಯಲ್ಲಿ ಇದ್ದೀರಿ ನೀವು ಅಲ್ವಾ? ಯಾಕೆಂದ್ರೆ ಬಹಳ ಹಿರಿಯರಿದ್ದೀರಿ, ಮತ್ತೆ ಸಂಗೀತದ ಬಗ್ಗೆ ಅಗಾಧ ಜ್ಞಾನ ಹೊಡೆದಿದ್ದೀರಿ, ಪಿ ಎಚ್ ಡಿ ಕೂಡ ಮಾಡಿದಿರಿ, ಯಾರೂ ಮಾಡಿದಂತಹ ಒಂದು ಪಿ ಎಚ್ ಡಿ ಆಗ ಆರಂಭದಲ್ಲಿ ಮಾಡಿದಿರಿ, ಈಗ ಹೆಚ್ಚಿಗೆ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ.
0: ಈಗ ತುಂಬಾ ಇದೆ,
1: ತುಂಬಾ ಜನ ಮಾಡಿದ್ದಾರೆ,
0: ಟಾಪಿಕ್ಸ್ ಇಲ್ಲ, ಅಷ್ಟು ಆಗ್ಬಿಟ್ಟಿದೆ.
1: ಓಕೆ ಮೇಡಮ್.
0: ಅಂದ್ರೆ ಈಗ ಅದು ಎಷ್ಟು ಸಮಂಜಸ ಅನ್ನೋದನ್ನ ಹೇಳೋಕೆ ಕಷ್ಟ. ಯಾಕೆಂದ್ರೆ ಆಧುನಿಕ ಕಾಲದ ಟ್ರೆಂಡ್ ಆಗಿದೆ, ಅವರಿಗೆ ಹೊಸದು ಬೇಕು, ಸಂಪ್ರದಾಯ ಬೇಡ. ಸಂಪ್ರದಾಯದಲ್ಲಿ ನಾವು ಇಟ್ಕೊಂಡಿದ್ದೀವಿ, ನಾವು ಬಿಟ್ಟಿದ್ದೀವ ಅಂತ ಒಂಥರ ಕ್ವಶನ್ ಮಾಡಿದಾಗ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಈಗಿನ ಇದಕ್ಕೂ ನಾವು ಸೇರಿಸ್ಕೋತೀವಿ ಅಂದ್ಬಿಟ್ಟು ಒಂದು ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿ ಹಾಡ್ತಾ ಇದ್ದಾರೆ. ಅದು ತಪ್ಪು ಅಂತಲೂ ನಾನು ಹೇಳಲ್ಲ, ಸರಿ ಅಂತಲೂ ಹೇಳಲ್ಲ, ಅದು ಅವರವರ ಇಚ್ಛೆ ಅಷ್ಟೇ.
1: ಹಾಗೆ ಆಕಾಶವಾಣಿಯ ಏ ಟಾಪ್ ಕಲಾವಿದೆ ಕೂಡ.
0: ಹೌದು.
1: ಹೌದಾ?
0: ಹೌದು.
1: ಯಾವಾಗ ಆಕಾಶವಾಣಿ ಕಲಾವಿದೆ ಆಗಬೇಕು ಅಂತ?
0: ನಾನು ಆಕಾಶವಾಣಿನ ಪಿ ಎಚ್ ಡಿ ಮಾಡೋವಾಗಲೇ ಅನ್ನಿಸ್ತಿತ್ತು. ನಮ್ಮ ಅಣ್ಣವರು ಇಲ್ಲೇ ಇದ್ರು ಅವಾಗ ಪೆಕ್ಸ್ ಆಗಿ. ಅವಾಗ ಹೇಳಿದೆ ನಾನು ಆಡಿಷನ್ ಕೂತ್ಕೊಂಡು.
1: ಪೆಕ್ಸ್ ಆಗಿದ್ರು, ಹೆಸರು ಹೇಳ್ಬಿಡಿ ಅಣ್ಣಂದು.
0: ಅಣ್ಣವರು ಆರ್ಎನ್ ತ್ಯಾಗರಾಜನ್ ಅಂತ.
1: ಓಕೆ.
0: ಅವರು ಸುಮಾರು ಒಂದು 35 ವರ್ಷ ಇಲ್ಲಿ 30 ವರ್ಷ ಸರ್ವಿಸ್ ಮಾಡಿದ್ದಾರೆ.
1: ಓಕೆ.
0: ಇಲ್ಲಿ ಮತ್ತೆ ದೂರದರ್ಶನದಲ್ಲಿ, ಅವರು ದೂರದರ್ಶನದಲ್ಲೇ ಡೈರೆಕ್ಟರ್ ಆಗಿ ರಿಟೈರ್ ಆಗಿ.

0: ಇತ್ತು. ಈ ಸ್ತೋತ್ರ ಕಾರ್ಯಕ್ರಮಗಳು ಅದಕ್ಕೆಲ್ಲ ಕರಿತಾ ಇದ್ರು. ಬಿ ಗ್ರೇಡ್ ಇದ್ದಾಗ ತುಂಬ ಬಿ ಹೈಯಲ್ಲೂ ಕರಿತಾ ಇದ್ರು. ತುಂಬ ಕಾರ್ಯಕ್ರಮ ಹೋದ್ರೆ ರಾಗೋಲ್ಲಾಸ ಅಂತ ಒಂದು ಕಾರ್ಯಕ್ರಮ ರಾಗದ ಪರಿಚಯ ಮಾಡೋದು. ಅದಕ್ಕೆಲ್ಲ ನಾನು ಎ ಗ್ರೇಡ್ ಆದ್ಮೇಲೆ ಬರ್ತಾ ಇದ್ದೆ. ನಾನೇ ರಿಸೋರ್ಸ್ ಪರ್ಸನ್ ಆಗಿ ಬಂದಿದ್ದೀನಿ. ತುಂಬ ಚೆನ್ನಾಗವಾಗ ಅವಕಾಶಗಳು ತುಂಬ ಇದ್ದವು. ಕ್ಲಾಸಿಕಲ್ ಮ್ಯೂಸಿಕ್ ತುಂಬ ಅವಕಾಶಗಳಿದ್ದು ಮತ್ತು ರಾಗ ತನ ಪಲ್ವಿದೆ ಒಂದು ಚಂಕಿತ್ತು.
1: ಓಕೆ.
0: ಅದರೊಳಗೆ ಬುಧವಾರ ರಾತ್ರಿ 9:30-10:00 ಬರ್ತಾ ಇತ್ತು. ಆ ಕಾರ್ಯಕ್ರಮಗಳಿಗೂ ನಾ ಬಂದಿದ್ದೆ. ಆಮೇಲೆ ಗೀತಾರಾಧನಕ್ಕೆ ಟ್ರೈ ಅದು ರೆಕಾರ್ಡಿಂಗಿಗೆ ಬರ್ತಾ ಇದ್ದೆ. ಆಮೇಲೆ ಗಾನವಿಹಾರ ಮಾಡಿಕೊಟ್ಟಿದ್ದೀನಿ, ಪಾಠ ಮಾಡೋದು. ಸುಮಾರು ಕಾರ್ಯಕ್ರಮಗಳು ಅವಾಗೆಲ್ಲ ನಡೀತಾ ಇತ್ತು. ಎಲ್ಲದಕ್ಕೂ 73ನೇ ಇಸ್ವಿಯಿಂದಂತೂ ಕಂಟಿನ್ಯೂಸ್ ಬರ್ತಾ ಇದ್ದೆ.
1: ಈಗ ತಾವು PhD ಮಾಡ್ಕೋತೀರಿ, ಆಮೇಲೆ
0: ನನಗೆ PhD ಆದ ಅವಾರ್ಡ್ ಆದ ವರ್ಷನೇ.
1: ಯಾವ ವರ್ಷ ಮೇಡಮ್?
0: 81ನೇ ಇಸ್ವಿಲಿ ಅವಾರ್ಡ್ ಆಯ್ತು. ಅವಾಗ ನಮ್ಮ ಕಾಲೇಜಲ್ಲಿ ಒಂದು ಪೋಸ್ಟ್ ಖಾಲಿ ಇತ್ತು. ಒಬ್ಬ ಮೇಡಮ್ ಅವ್ರಿಗೇನೋ
1: ಫೈನ್ ಆರ್ಟ್ಸ್ ಕಾಲೇಜಲ್ಲಿ
0: ಅನಾರೋಗ್ಯದಿಂದ ಅವ್ರು ಹೋಗ್ಬಿಟ್ಟಿದ್ರು. ಆ ಪೋಸ್ಟ್ ಖಾಲಿ ಆಯ್ತು. ಅವಾಗ ರೆಕ್ರೂಟ್ ಮಾಡ್ತಾ ಇದ್ರು, ಪರ್ಮನೆಂಟ್ ಪೋಸ್ಟ್ ಎಲ್ಲ ರೆಕ್ರೂಟ್ ಆಗ್ತಾ ಇತ್ತು. ಅವಾಗ ನನ್ನ ಫುಲ್ ಟೈಮ್ ಜಾಬ್ ಅಂತ ಹೇಳಿಬಿಟ್ಟು ನಮ್ಮ ಪ್ರಿನ್ಸಿಪಾಲ್ ಇದ್ರು, ಸಿಂಧೋಳಿ ಅನ್ನನ್ ಮೂರ್ತಿ ಅವರು, ಅವರು ನೀವು ಬರ್ತೀರಾ ಕೆಲಸಕ್ಕೆ ಅಂತ ಕೇಳಿ. ಯಾಕೆಂದ್ರೆ ಅವ್ರಿಗೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಈ ಥರದವ್ರು ಬಂದರೆ ಕಾಲೇಜ್ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಅವರ ಉದ್ದೇಶದಿಂದ ಕರೆದ್ರು. ನಾನು ಹೋಗಿ ಜಾಯ್ನ್ ಆದೆ. ಸೊ ಅವಾಗ ಏನಾಗಿತ್ತು ಅಂದರೆ ಕಾಲೇಜಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಹುಡುಗರ ಹತ್ರನೂ.
1: ಸ್ಟೂಡೆಂಟ್ಸ್ ಇದ್ರಾಗ
0: ಸ್ಟೂಡೆಂಟ್ಸ್ ತುಂಬ ಇದ್ರು. ಇವ್ರನ್ನೇ ಜಾಸ್ತಿ ಕ್ಲಾಸ್ ಹಾಕ್ಕೊಡಿ ಅಂತೆಲ್ಲ ಕೇಳ್ತಾ ಇದ್ರು. ಪಾಪ ಅವರು ಸುಮಾರು ಬ್ಲೈಸ್ ಮಾಡಿ ಎಲ್ಲ ಮಾಡ್ತಾಯಿದ್ರು. ತುಂಬ ಅಲ್ಲೂ ಸುಮಾರು ಪ್ರೋಗ್ರಾಮ್ ಎಲ್ಲ ಕಾಲೇಜಲ್ಲೂ ಮಾಡಿಸ್ತಾ ಇದ್ದೆ ಹುಡುಗರ ಕೈಲಿ. ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ 2 ವರ್ಷ ಆದಮೇಲೆ ನನಗೆ ಅದು ಕನ್ಫರ್ಮ್ ಆಯಿತು. ಅಂದರೆ ಪರ್ಮನೆಂಟ್ ಆಗಿ ನಾನು ಅಲ್ಲೇ ಉಳ್ಕೊಂಡೆ. ಅಷ್ಟೊತ್ತಿಗೆ ನನಗೆ ಮದುವೆ ಸೆಟ್ಲ್ ಆಗಿತ್ತು. ಅದು ನಮ್ಮ ಮನೇಲಿ ಒಂದೇ ಒಂದು ಇದು ಅಂದರೆ ಸಂಗೀತ ಎನ್ಕರೇಜ್ ಮಾಡೋರು ಬೇಕು.
1: ಓಕೆ.
0: ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಮದುವೆ ಆಗಿದ್ದು. ಆದರೂ ಇವರು ಅವತ್ತಿಂದಲೂ ನನ್ನ ಪತಿ MK Sitaram ಅಂತ ಅವತ್ತಿಂದಲೂ ನನಗೆ ಯಾವ ಅಡ್ಡಿ ಆತಂಕಗಳದ್ದು ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ಎನ್ಕರೇಜ್ಮೆಂಟ್ ತುಂಬ ಚೆನ್ನಾಗಿದೆ.
1: ಅವ್ರು ಏನು ಮಾಡ್ತಾರೆ?
0: ಅವರು ಇದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ಲಿ ಇಂಜಿನಿಯರ್ ಆಗಿದ್ದರು. ಮೊದಲು ಅವರು ಬೆಂಗಳೂರಲ್ಲಿ ಕೆಲಸದಲ್ಲಿದ್ದರು, ಮದುವೆ ಸೆಟ್ಲ್ ಆದಮೇಲೆ ಮೈಸೂರಿಗೆ ಬಂದರು.
1: ಓಕೆ ಓಕೆ ಓಕೆ.
0: ಯಾಕೆ ನಾನು ಕೆಲಸ ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಅವರು.
1: ಓಕೆ. ಅವರು ಸಂಗೀತಗಾರರ?
0: ಅವರು ಸಂಗೀತ ಎಲ್ಲ ಅವ್ರ ಮನೇಲಿ ಎಲ್ಲರೂ ಅವ್ರ ಅಕ್ಕ ತಂಗಿರು ಅವ್ರ ತಂದೆ ಎಲ್ಲ ಸಂಗೀತ ಹಾಡ್ತಿದ್ರು. ಇವ್ರು ಕೇಳಿ ಆಸಕ್ತಿ ಇತ್ತು, ಹಾಗಾಗಿ ನಾನು ಎನ್ಕರೇಜ್ ಮಾಡ್ತೀನಿ ಅಂತ ಹೇಳಿ.
1: ಓಕೆ. ಹಾಗಾದ್ರೆ ನಿಮ್ಗೆ ಯಾವುದೇ ರೀತಿ ಮದುವೆ ಆದಮೇಲೂ ಕೂಡ ಸಂಗೀತದ ಬಗ್ಗೆ ಅಡೆತಡೆ ಉಂಟಾಗಿಲ್ಲ?
0: ಯಾವ ತಡೆನೂ ಆಗಲಿಲ್ಲ, ಯಾವಾಗಲೂ ಆಗಲಿಲ್ಲ.
1: ಈಗಿನ ತನಕನೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ?
0: ಹೌದಾ? ಮಕ್ಕಳು ಹಾಗೆ ಮಾಡ್ತಿದ್ದಾರೆ.
1: ಮಕ್ಕಳು ಎಷ್ಟು ಜನ?
0: ಮಕ್ಕಳು ಇಬ್ಬರು ಗಂಡು ಮಕ್ಕಳು. ದೊಡ್ಡವನು ಸುಘೋಷ್ ಅಂತ, ಅವನು ವೋಕಲ್ ಕಲಿತು ವೈಲಿನ್ ಕಲಿತ.
1: ಓಕೆ.
0: ಅವನು ವೈಲಿನ್ನ ಮುಂದುವರ್ಸ್ಕೊಂಡಿದ್ದಾನೆ. ಅವನು ಆಸ್ಟ್ರೇಲಿಯಾದಲ್ಲಿ ಇಂಜಿನಿಯರ್ ಆಗಿದ್ದಾನೆ.
1: ಓಕೆ.
0: ಅವನ ಮಗ ಇವಾಗ ಕಲಿತಾ ಇದ್ದಾನೆ, ಅಜ್ಜಿ ಕೈಲೆ ಕಲಿಬೇಕು ಅಂತ ನನ್ನ ಹತ್ರನೇ ಕಲಿತಾ ಇದ್ದಾನೆ. ಇನ್ನೊಬ್ಬ ಸುಮಂತ್ ಅಂತ, ಅವನು ಮೃದಂಗ ಅಭ್ಯಾಸ ಮಾಡ್ದ. ಅವನು ವೋಕಲ್ಲು ಜೂನಿಯರ್ ಅವ್ರಿಗೂ ಕಲಿತು ಆಮೇಲೆ ಮೃದಂಗ ಮುಂದುವರ್ಸ್ದ. ಈಗ ಸೈಂಟಿಸ್ಟ್ ಆಗಿ ಅಮೆರಿಕಲ್ಲಿ ಕೆಲಸ ಮಾಡ್ತಾನೆ, ನ್ಯೂಯಾರ್ಕಲ್ಲಿ.
1: ಮನೆ ಮಂದಿ ಎಲ್ಲ ಕೂಡ ಸಂಗೀತಗಾರರು?
0: ಎಲ್ಲರೂ ಸಂಗೀತ ಆಸಕ್ತಿ ಇರೋರು, ಕಲ್ತಿರೋರು.
1: ಓಕೆ. ನಿಮ್ಮ ಸಂಸಾರದಲ್ಲಿ ನಿಮಗೆ ಯಾವುದೇ ರೀತಿಯಾದ ಸಂಗೀತದ ಬಗ್ಗೆ ಅಡತಣೆ ಅಂತೂ ಉಂಟಾಗಿಲ್ಲ?
0: ಖಂಡಿತ ಇಲ್ಲ.
1: ಮಕ್ಕಳು ಕೂಡ ಸಪೋರ್ಟಿವ್ ಆಗಿದ್ರು?
0: ನಾನು ಒಂದ್ಸಲ ಅಮೆರಿಕಾಗೆ ಕ್ರ್ಯಾಶ್ ಕೋರ್ಸ್ ಮಾಡೋಕೆ ಹೋಗಿದ್ದೆ ಸಮ್ಮರಲ್ಲಿ ಪಿಟ್ಸ್ಬರ್ಗ್ಗೆ. ನಮ್ಮ ಅತ್ತೆಯವರು ಬಂದು ಇಲ್ಲಿ ನಮ್ಮ ಮಕ್ಕಳನ್ನೆಲ್ಲ ಸಂಭಾಳಿಸ್ಕೊಂಡು ಇದ್ರು ಅವರು. ಇನ್ನೊಂದ್ಮೆ ನಮ್ಮ ಇವರ ಅಕ್ಕ ನಮ್ಮ ಅತ್ತಿಗೆಯವರು ನನ್ನ ಆಜ್ಞೆಯವರು ಬಂದು ಅವರಿದ್ರು. ಹೀಗೆ ನಮಗೆ ಆ ಥರ ಯಾವ ತೊಂದರೆನೂ ಆಗಲಿಲ್ಲ.
1: ಓಕೆ. ಈಗ ಬಹಳಷ್ಟು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದೀರಿ ಅಲ್ವಾ ಮೇಡಮ್? ನೀವು ಕರ್ನಾಟಕ ಕಲಾಶ್ರೀ, ಸಂಗೀತ ಭಾರತೀಯ, ಧರ್ಮ ಸಮ್ಮೇಳನ ಸಂಗೀತ ರತ್ನ, ಲಲಿತ ಕಲಾ ಅಕಾಡೆಮಿಯ ಲಲಿತ ಕಲಾ ರತ್ನ, ಬಹಳಷ್ಟು ಅವಾರ್ಡ್ಗಳನ್ನ ತಗೊಂಡಿದ್ದೀರಿ. ಈ ಸಂಗೀತದ ಬಗ್ಗೆ ಇರುವಂತಹ ಪ್ರೀತಿಯಿಂದ ಈ ಅವಾರ್ಡ್ಗಳೆಲ್ಲ ಬಂದಿದೆ ಅಲ್ವಾ?
0: ಅಂದ್ರೆ
1: ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ನಿಮಗೆ ಆಸಕ್ತಿ, ಪ್ರೀತಿ, ಶ್ರದ್ಧೆ ಇರಬೇಕು
0: ಅಲ್ವಾ?
1: ನಾವು ಬರೀ ಸಂಗೀತದ ಬಗ್ಗೆ ಅಂತ ಮಾತಾಡ್ತಿಲ್ಲ, ಈಗ ನೀವು ಸಂಗೀತಗಾರರಾಗಿದ್ದೀರಿ ಆ ಬಗ್ಗೆ
0: ಮಾತಾಡ್ತೀವಿ.
1: ಬೇರೆ ಕ್ಷೇತ್ರದಲ್ಲಿದ್ರು ಕೂಡ ಆ ಒಂದು ಕ್ಷೇತ್ರದ ಬಗ್ಗೆ ಪ್ರೀತಿ ಖಂಡಿತ ಬೇಕು. ಏನ್ ಹೇಳ್ತೀರಿ ನೀವು? ಯಾಕೆಂದ್ರೆ ಈಗಿನ ನಮ್ಮ ಜನರೇಷನ್ಗೆ ಸ್ವಲ್ಪ ಫೋಕಸ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈಗ ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ನಡೀತಾ ಇರ್ತೀವಿ. ಯಾಕೆಂತಂದ್ರೆ ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ.
0: ಖಂಡಿತ ಇಲ್ಲ.
1: ಯಾಕೆಂದ್ರೆ ಓದ್ಲು ಓದ್ಬೇಕು, ಇದು ಮಾಡಬೇಕು, ನಾವು ಎರಡು ಬ್ಯಾಲೆನ್ಸ್ ಮಾಡಬೇಕು. ಅದು ಕಷ್ಟ.
0: ಅದು ಅವರ ಮನೆಯಲ್ಲಿ ದೊಡ್ಡವರು ಅವರಿಗೆ ಗೈಡ್ ಮಾಡಬೇಕು, ಮಾರ್ಗದರ್ಶನ ನೀಡಬೇಕು. ನೋಡು, ಇದು ಈ ಟೈಮಲ್ಲಿ ಇದು ಮಾಡು, ಈ ಟೈಮಲ್ಲಿ ಇದು ಮಾಡು ಅಂದರೆ ನಮ್ಮ ಮಕ್ಕಳಿಗೆ ನಾವು ಮಾಡಿದ್ವಿ ಆ ಥರ. ಅವ್ರು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದರು. ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರದ್ದೇ ಒಂದು ಮೆಂಟ್ಯಾಲಿಟಿ ಜೊತೆ ಅದಾದಮೇಲೆ ಅವ್ರದ್ದು ಬೇರೆ ಥರ ಮಾಡಿಕೊಂಡ್ರು. ನಾವು ಪ್ರಾರಂಭದಲ್ಲಿ ಮನೆಯಲ್ಲಿ ನಾವು ಏನು ಅವ್ರಿಗೆ ಮಾರ್ಗದರ್ಶನ ನೀಡ್ತೀವೋ ಅದ್ರ ಮೇಲೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಮಕ್ಕಳು. ಆಮೇಲೆ ದೊಡ್ಡವರ ಮೇಲೆ ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು,

0: ಅನ್ನೋದು ಅವ್ರಿಗೆ ಗೊತ್ತಾಗುತ್ತಲ್ಲ. ಅದರಿಂದ ನಾನು ಹೇಳೋದೇನು ಅಂದರೆ, ಫಸ್ಟು ತಾಯಿ ತಂದೆಯರು ಅದನ್ನು ಬೆಂಬಲಿಸ್ಬೇಕು, ನೀ ಇದನ್ನು ಮಾಡು, ಇದ್ರ ಜೊತೆಗೆ ಅದನ್ನು ಮಾಡಿದ್ರೆ ನಿನಗೆ ಎರಡು ಯಾವ್ದಕ್ಕೆ ಬೇಕಾದ್ರೂ ನಿಮ್ಮ ಮುಂದಕ್ಕೆ ಆಯ್ಕೆ ಮಾಡ್ಕೋಬೋದು ಅನ್ನೋದು ಒಂದಿರುತ್ತೆ, ಆ ಥರ ಮಾಡು ಅಂತ ಹೇಳಬೇಕು ಅನ್ನೋದು ನನ್ನ ಉದ್ದೇಶ.
1: ಈಗ ನೀವು ಸಂಗೀತವನ್ನು ಕಲಿತಾ ಇದ್ರಿ, ಕಲಿಸ್ಲಿಕ್ಕೂ ಶುರು ಮಾಡಿದ್ರಿ.
0: ಹೌದು
1: ಅಲ್ವಾ,
0: ನಾನು ಹತ್ತನೇ ವಯಸ್ಸಿನಲ್ಲಿ ಶುರು ಮಾಡಿದೆ.
1: ಮೊದಲೇ ಶುರು ಮಾಡಿದ್ರಿ ಏನು ಕಾಣುತ್ತೆ ಅಲ್ವಾ,
0: ನಾನು
1: ಕಚೇರಿ ಕೊಡ್ಲಿಕ್ಕಿಂತ ಮುಂಚೆನೆ ಶುರು ಮಾಡ್ಬಿಟ್ಟು?
0: ಖಂಡಿತ, ಕಚೇರಿ ಮುಂಚೆನೆ ನಾನು ಪಾಠ ಶುರು ಮಾಡಿದ್ದೆ.
1: ಓಕೆ, ಅಂದರೆ ಈಗ ಕಲೀಲಿಕ್ಕೂ ಕಲಿಸ್ಲಿಕ್ಕೂ ಭಾಳ ವ್ಯತ್ಯಾಸ ಇದೆ,
0: ತುಂಬ ಇದೆ.
1: ಏನು ಡಿಫ್ರೆನ್ಸ್ ನೋಡ್ತೀರಿ ನೀವು ತಾವು?
0: ಕಲಿಯೋದು ಅಂದರೆ ನಾವೇ ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ, ಏನೇನು ಮಾಡಬೇಕು ಅನ್ನೋದು. ಕಲಿಸೋವಾಗ ಅವರು ಇದನ್ನು ನೋಡ್ಬೇಕು, ನಾವು ಅವರು ಈ ರೀತಿಯಲ್ಲಿ ಕಲಿಯೋಕೆ ಮುಂದೆ ಬರೀತಾರ ಇಲ್ಲ, ನಾವು ಅವರ ಮೈಂಡನ್ನು ನೋಡಿಕೊಂಡು ಇವ್ರು ಯಾವ ರೀತಿ ಕಲಿಸಿದ್ರೆ ಅವ್ರು ಕಲಿತಾರೆ ಬೇಗ ಅನ್ನೋದನ್ನು ನೋಡ್ಕೊಂಡು ನಾವು ಕಲಿಸ್ಬೇಕಾಗತ್ತೆ. ಅದು ಶ್ರಮ ಜಾಸ್ತಿ
1: ಕಲಿಯೋಕ್ಕಿಂತ ಕಲಿಸೋದು.
0: ಹೌದು,
1: ಕಷ್ಟ
0: ಇದೆ,
1: ಯಾಕೆಂದ್ರೆ ಈಗಿನ ವಿದ್ಯಾರ್ಥಿಗಳು ಸ್ವಲ್ಪ ಕಲಿಸೋದು ಕಷ್ಟನೇ.
0: ಯಾಕೆಂದ್ರೆ ಕಾಲೇಜಲ್ಲಿ ತುಂಬ ಅನುಭವ ಆಗಿದೆ ಅದು.
1: ಓಕೆ,
0: ಕಾಲೇಜಲ್ಲಿ ಎಲ್ಲ ಥರ ವಿದ್ಯಾರ್ಥಿಗಳು ಬರ್ತಾ ಇದ್ದರು.
1: ಹೌದು,
0: A to Z ಗೊತ್ತಿರ್ತಿರ್ಲಿಲ್ಲ, ಮತ್ತು ಮನೆಯಲ್ಲಿ ಯಾವ ಸಂಸ್ಕಾರ ಇರ್ತಿರ್ಲಿಲ್ಲ, ಮತ್ತು ಬೇರೆ ಶಾಸ್ತ್ರೀಯ ಸಂಗೀತ ಕೇಳಿರ್ತಿರ್ಲಿಲ್ಲ, ಅವ್ರಿಗೆಲ್ಲ ಸಿನಿಮಾ ಸಂಗೀತದ ಒಂದು ಇನ್ಫ್ಲುಯೆನ್ಸ್ ಇರ್ತಿತ್ತು. ಆ ಥರದವರು ಬಂದಿದ್ದಾರೆ ನಮ್ಮ ಕಾಲೇಜಲ್ಲಿ, ಅವ್ರುಗಳಿಗೆ ಸಪ್ರೇಟ್ ಕ್ಲಾಸ್ ತೊಗೊಂಡು ಅವರಿಗೆ ಸರಿಗಮ ಅಂತ ಅದನ್ನೇನು ಅಂತ ಹೇಳಿಕೊಟ್ಟು ಅವನು ಒಂದು ಲೆವೆಲ್ಗೆ ತರೋದು ತುಂಬ ಕಷ್ಟ.
1: ಈಗ ಚಿಕ್ಕ ವಯಸ್ಸಿನಲ್ಲಿ ಹೇಳ್ಕೊಡೋದು ಬಹಳ ಸುಲಭ, ಸ್ವಲ್ಪ ದೊಡ್ಡವರಾದ್ಮೇಲೆ ಹೇಳ್ಕೊಡೋದು ಸ್ವಲ್ಪ ಕಷ್ಟನೇ. ಯಾಕೆಂದ್ರೆ ನೀವು ಹೇಳ್ತಿದ್ರಲ್ಲ A to Z ಗೊತ್ತಿರಲ್ಲ ಅವರಿಗೆ, ಕಲಿಯೋ ಆಸಕ್ತಿ ಇರುತ್ತೆ, ಮನೇಲಿ ವಾತಾವರಣ ಇರಲ್ಲ, ಏನಾದ್ರು ಕಲಿಬೇಕು ಅಂತ ಅನ್ಕೊಂಡೀಗ ಶಾಲೆಗೆ ಸೇರ್ಕೊಂತಾರೆ, ಇಲ್ಲ ಪ್ರೈವೇಟ್ ಶಾಲೆಗೆ ಆಗ್ಬೋದು, ಇಲ್ಲ ಈ ಎಂಬ ಮ್ಯೂಸಿಕ್ ಏನಿದೆಯಲ್ಲ ಆ ಥರದ್ದು ಕೂಡ ಸೇರ್ಕೋತಾರೆ ಅಲ್ವಾ, ಕಷ್ಟ ಅಲ್ವಾ?
0: ಕಷ್ಟ ಆದರೆ ವಯಸ್ಸಾದ್ಮೇಲೆ ಏನಾಗುತ್ತೆ, ಒಂದು ಮೆಚುರಿಟಿ ಇರುತ್ತಲ್ವಾ,
1: ಹೌದು,
0: ಆ ಮೆಚುರಿಟಿ ಇರೋದ್ರಿಂದ ಅವ್ರಿಗೆ ಅಷ್ಟು ಕಷ್ಟ ಆಗೋದಿಲ್ಲ. ಅವರು ಸಂಗೀತ ಕೇಳ್ತಾ ಇರ್ತಾರೆ, ದೊಡ್ಡವರಾದ್ಮೇಲೆ ಕಚೇರಿಗೆಲ್ಲ ಹೊರಟು ಕೇಳ್ತಿರ್ತಾರೆ, ಸರಿ ಇದು ಗ್ರಾಮ್ಯಾಟಿಕಲ್ಗೆ ಅವ್ರಿಗೇನು ಗೊತ್ತಿರಲ್ಲ, ಹಾಗಾಗಿ ಬಂದಾಗ ಅವ್ರಿಗೊಂದು ಸ್ವಲ್ಪ ಸಣ್ಣ ಸಣ್ಣ ಹಾಡುಗಳನ್ನು ಹೇಳ್ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಅದರ ಆಸಕ್ತಿ ಬೆಳೆಸಿ ಪ್ರಾರಂಭಿಕ ಶಿಕ್ಷಣನ ಕೊಡ್ಬೋದು, ಆ ಥರ ಮಾಡ್ಬೋದು.
1: ಓಕೆ, ಅಂದರೆ ಕಲಿಯಲಿಕ್ಕೆ ವಯಸ್ಸಿನ ಮಿತಿ ಏನಿಲ್ಲ?
0: ಖಂಡಿತ, ಯಾವ ವಯಸ್ಸಿನ ಮಿತಿನೂ ಇಲ್ಲ, ಜಾತಿ ಮಿತಿನೂ ಇಲ್ಲ, ಯಾವುದೂ ಇಲ್ಲ, ಯಾವ್ರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಕಲಿಬಹುದು,
1: ಆಸಕ್ತಿ ಬೇಕು,
0: ಆಸಕ್ತಿ
1: ಸುಮ್ಮನೆ ಟೈಮ್ ಪಾಸ್ ಮಾಡಕ್ ಬರಬಾರ್ದು,
0: ಹಂಗಾಗಿ
1: ಯಾವುದೇ ಕ್ಷೇತ್ರಕ್ಕಾದ್ರೂ ಅಷ್ಟೇ ಟೈಮ್ ಪಾಸ್ ಮಾಡಕ್ ಹೋಗ್ಬೇಡಿ ಅಲ್ವಾ,
0: ಟೈಮ್ ಪಾಸ್ ಆಗ್ಲೇಬಾರ್ದು.
1: ಸಂಗೀತಕ್ಕೆ ಅಂದ್ರೆ ಒಂದ್ ಸ್ವಲ್ಪ ಶ್ರದ್ಧೆ ಜಾಸ್ತಿ ಬೇಕು,
0: ಕಾನ್ಸಂಟ್ರೇಷನ್
1: ಕಾನ್ಸಂಟ್ರೇಷನ್ ಬಹಳ ಮುಖ್ಯ ಅಲ್ಲ,
0: ಅಲ್ಲ ಬರುತ್ತೆ ಆಟೋಮೆಟಿಕ್ ಆಗಿ
1: ಬಂದ್ಬಿಡುತ್ತೆ
0: ಟೀಚರ್ ಜೊತೆ ಇದ್ದಾಗ ಬಂದ್ಬಿಡುತ್ತೆ.
1: ಯಾಕೆ ಅಂತ ಹೇಳಿದ್ರೆ ಈಗಿನ ಜನರೇಷನ್ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ, ಪೇಷನ್ಸ್ ಕಡಿಮೆ
0: ಕಾನ್ಸಂಟ್ರೇಷನ್ ಇರುತ್ತೆ.
1: ಅಂದ್ರೆ ಪೇಷನ್ಸ್ ಬರಬೇಕು ಅಂದ್ರೆ ಮ್ಯೂಸಿಕ್ ಬನ್ನಿ
0: ಖಂಡಿತ.
1: ಓಕೆ ಮೇಡಮ್, ನಮ್ಮ ಕೇಳುಗರಿಗೆ ಈಗ ಇನ್ಯಾವ ಒಂದು ಹಾಡು ಕೇಳಿಸ್ತೀರಿ?

0: ಓಕೆ ಮೇಡಮ್, ಈಗ ನೀವು ಭಾಳಷ್ಟು ವಿಚಾರಗಳನ್ನು ತಾವು ಆ ಸಂಗೀತದ ಮುಖಾಂತರ ಬೇರೆಯವ್ರಿಗೆ ಹಂಚ್ತಾ ಇದ್ರಿ, ಕಲಿಸ್ತಾ ಇದ್ರಿ. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ತಮ್ಮ ಹತ್ರ?
1: ನಾನು ತುಂಬ ಜನನ ತಗೊಳ್ಳಲ್ಲ, ಯಾಕೆಂದರೆ ನಾವು 1-to-1 ಮಾಡ್ತಾ ಇದ್ದೀನಿ ಜಾಸ್ತಿ.
0: ಓಕೆ,
1: ಹಾಗಾಗಿ ಒಂದು 25-30 ಜನ ಇದ್ದಾರೆ ಅಷ್ಟೇ.
0: ಸುಮಾರು
1: ಗ್ರೂಪಲ್ಲ ಮಾಡಲ್ಲ.
0: ಇಷ್ಟು ವರ್ಷಗಳ ಕಾಲದಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಕಲಿಸಿದ್ದೀರಿ?
1: ತುಂಬ ಜನ ವಿದ್ಯಾರ್ಥಿಗಳು.

0: ಹೊರಗೆ ಬಂದಿದ್ದಾರೆ, ಕಚೇರಿ ಮಾಡ್ತಾರೆ ಮತ್ತು ಒಳ್ಳೆಯ ಕೆಲಸಗಳಲ್ಲಿದ್ದಾರೆ. ಇವಾಗ ಲಾಸ್ಟ್ ಮಂತ್ ಒಳಗೆ ಇದು ರಾಧಿಕಾ ಅಂತ ಹೇಳಿ ಅವಳಿಗೆ ಇದು ರಾಯಲ್ ಬರ್ಮಿಂಗ್ಹ್ಯಾಮಲ್ಲಿ ರಾಯಲ್ ಫೆಲೋಶಿಪ್ ಏನೋ ಸಿಕ್ತು ಅವಳಿಗೆ
1: ಸಂಗೀತಕ್ಕೆ.
0: ಸಂಗೀತಕ್ಕೆ
1: ಅವಳು ವಿದ್ಯಾರ್ಥಿನಿ,
0: ನನ್ನ ವಿದ್ಯಾರ್ಥಿನಿ, ಮನೆಯಲ್ಲೂ ವಿದ್ಯಾರ್ಥಿನಿ ಅವಳು, ಪಿ ಎಚ್ ಡಿನೂ ನನ್ನ ಗೈಡೆನ್ಸ್ ಎಲ್ಲ ಮಾಡಿದ್ಲು, ಕಾಲೇಜಲ್ಲಿ ಮ್ಯೂಸಿಕ್ ಎಲ್ಲ ಮಾಡಿದ್ದೆ ಅವಳಲ್ಲಿ. ಅವಳು ಹಂಗೆ ಮಾಡಿದ್ಲು. ಇನ್ನೊಬ್ಳು ಸ್ಮಿತಾ ಅಂತ ಇಲ್ಲಿ ಫ್ಲೂಟ್ ಆರ್ಟಿಸ್ಟ್ ಇದ್ದಾರೆ, ಬರ್ತಾರೆ ಕ್ಯಾಶುವಲ್ ಆರ್ಟಿಸ್ಟ್.
1: ಸ್ಮಿತಾ ಶ್ರೀಕಿರಣ್,
0: ಎಸ್, ಅವಳು ನನ್ನ ಸ್ಟೂಡೆಂಟ್ ವೋಕಲಲ್ಲಿ.
1: ಆಮೇಲೆ ಶೈಲಜಾ ಕೂಡ ಎ ಗ್ರೇಡ್ ಅಂತ ಕಾಣುತ್ತೆ.
0: ಹೌದು, ಶೈಲಜಾ ಇದ್ದ ಅಂತ ಒಬ್ಬರಿದ್ದಾರೆ, ಅವರು ಮುದ್ದೇನಹಳ್ಳಿಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾಳೆ. ಹಾಗೆ ಸುಮಾರು ಜನ ಇದ್ದಾರೆ.
1: ಓಕೆ, ಈಗ ನನಗೊಂದು ಕುತೂಹಲ ಏನಂತ ಹೇಳಿದ್ರೆ, ನೀವು ಸಂಗೀತದ ಪಿ ಎಚ್ ಡಿ ಮಾಡಬೇಕಾದ್ರೆ ಸೋರ್ಸಸ್ ಏನು ಇರಲಿಲ್ಲ ಮೊದಲನೇ ಅವ್ರು ನೀವು.
0: ಹೌದು,
1: ಈಗ ತುಂಬಾ ಕಡಿಮೆ ಇತ್ತು. ಈಗ ನೀವು ಗೈಡ್ ಆಗಿ ಬೇರೆ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡಬೇಕಾದ್ರೆ ಬಹಳಷ್ಟು ಅವಕಾಶಗಳು,
0: ಅವಕಾಶಗಳು ತುಂಬಾ ಇತ್ತು. ಮತ್ತೆ ಇವಾಗ ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ, ನನಗೆ 8 ಜನ ಸ್ಟೂಡೆಂಟ್ಸ್ ಪಿ ಎಚ್ ಡಿ ಮಾಡಿದ್ದಾರೆ ಈಗ.
1: ಓಕೆ,
0: ಅವ್ರಿಗೆ ಸೋರ್ಸಸ್ ತುಂಬ ಸಿಗ್ತಾ ಇತ್ತು, ಇಂಟರ್ನೆಟ್ ಎಲ್ಲ ಬಂದ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಹಾಗಾಗಿ ಅವ್ರು ಅದ್ರೊಳಗೂ ಅಂತರ್ಜಾಲದಲ್ಲೂ ತಗೋಬೋದಿತ್ತು, ಮತ್ತೆ ಬೇರೆ ಊರಿಗೆಲ್ಲ ಕಳಿಸ್ತಿದ್ದೆ, ಲೈಬ್ರರಿ ನೋಡ್ಕೊಂಡು ಬನ್ನಿ, ಅಲ್ಲೆಲ್ಲ ತಗೊಂಡು ಬನ್ನಿ ಅಂತ. ಹಾಗೆ ಫೀಲ್ಡ್ ವರ್ಕ್ ಎಲ್ಲ ಮಾಡಿಸ್ತಿದ್ದೆ, ಹಾಗಾಗಿ ಏನು ತೊಂದರೆ ಆಗಲಿಲ್ಲ ಅವ್ರಿಗೆಲ್ಲ, ಎಲ್ಲ ಚೆನ್ನಾಗಿ ನಡ್ಕೊಂಬಂತು. ಫಸ್ಟು ಸ್ಟೂಡೆಂಟ್ ನನಗೆ ಪಿ ಎಚ್ ಡಿಗೆ ಸಿ ಎ ಶ್ರೀಧರ್ ಅಂತ ಫ್ಲೂಟ್ ಬರ್ತಿರ್ತಾರೆ, ಅವರು ಫಸ್ಟ್ ಪಿ ಎಚ್ ಡಿಗೆ ಸ್ಟೂಡೆಂಟ್ ನನಗೆ.
1: ಸುಮಾರು 8 ವಿದ್ಯಾರ್ಥಿಗಳಿಗೆ ನೀವು ಮಾರ್ಗದರ್ಶನವನ್ನು ನೀಡಿದ್ರಿ.
0: ಜನ ಇದ್ರು, ಕೆಲವರು ಸಂಸಾರ ತಾಪದಲ್ಲಿ ಬಿಟ್ಬಿಟ್ರು, 8 ಜನ ಕಂಪ್ಲೀಟ್ ಮಾಡಿದ್ರು.
1: ಓಕೆ, ಈಗ ಮ್ಯೂಸಿಕ್ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಏನಾಗುತ್ತೆ ಅಂದರೆ, ಎಷ್ಟು ನೀವು 60-70 ವರ್ಷಗಳ ಹಿಂದಿನ ಸಂಗೀತವನ್ನು ನೋಡಿದಾಗ ಈಗಿನ ಸಂಗೀತಗಳನ್ನು ನೋಡಿದಾಗ ಬೇಜಾರು ಅನಿಸುತ್ತಾ ಇಲ್ಲ ಭಾಳ ಖುಷಿ ಆಗುತ್ತಾ, ಹೇಗೆ? ಯಾಕೆ ಅಂತ ಹೇಳಿದ್ರೆ, ಎಲ್ರಿಗೂ ಅವಕಾಶ ಆಗ್ತಿರ್ಲಿಲ್ಲ. ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಅವಕಾಶ ಮುಕ್ತವಾಗಿದೆ, ಆದ್ರೆ ಅದು ಎಷ್ಟು ಮಟ್ಟಿಗೆ ಅದನ್ನ ಸದುಪಯೋಗ ಪಡ್ಕೋತಾ ಇದ್ದಾರೆ ನಮ್ಮ ಮ್ಯೂಸಿಕ್ ಆಸಕ್ತರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಏನ್ ಹೇಳ್ತೀರಿ ಅದಕ್ಕೆ?
0: ಇಲ್ಲ, ಈಗ ಏನಾಗಿದೆ ಅಂದ್ರೆ, ಹಳೇ ಸಂಗೀತನು ಈ ಸಂಗೀತನೂ ಇವಾಗ ಕಂಪೇರ್ ಮಾಡೋಕ್ಕಾಗಲ್ಲ.
1: ಓಕೆ,
0: ಅವಾಗಿನ ಕಾಲದ್ದು ಆ ಸಂಗೀತ, ಅದು ಒಂದು ಒಳ್ಳೆ ಸಂಪ್ರದಾಯಬದ್ಧ, ಅಷ್ಟೇ ಸಂಪ್ರದಾಯವಾಗಿ ಹಾಡ್ತಾ ಇದ್ರು. ನಮ್ಮ ತಂದೆಯವರು ಬೇರೆಯವ್ರ ಸಂಗೀತ ಕೇಳಬೇಕು ಅಂದ್ರೆ ನೀವೊಂದು ಲೆವೆಲ್ಗೆ ಬರೋವರೆಗೂ ಕೇಳಬಾರ್ದು ಅಂತ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ರು ನಮಗೆಲ್ಲ.
1: ಓಕೆ,
0: ಹಾಗಾಗಿ ಈಗ ಎಲ್ಲದಕ್ಕೂ ಮುಕ್ತವಾದ ಅವಕಾಶಗಳು. ಈಗಿನ ಸಂಗೀತ ಆಗಿನ ಸಂಗೀತಕ್ಕಿಂತ ಸ್ವಲ್ಪ ಡೈಲ್ಯೂಟ್ ಆಗಿರೋದಂತೂ ನಿಜ, ಆದರೆ ಈಗ ಸಂಗೀತನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸಂಗೀತ ಚೆನ್ನಾಗೇ ನಡೀತಾ ಇದೆ, ಮತ್ತು ಈಗ ಯುವಕರು ಯುವತಿಯರು ತುಂಬ ಜನ ಸಂಗೀತ ಕಲಿಯೋಗಿ ಮುಂದೆ ಬರ್ತಾ ಇದ್ದಾರೆ, ತುಂಬ ಜನ ಆಸಕ್ತಿ ಇದ್ದಾರೆ. ಅವರುಗಳಿಗೂ ಇವಾಗ ಏನಾಗಿದೆ ಅಂದರೆ, ಟಿ ವಿ ರಿಯಾಲಿಟಿ ಶೋಗಳೆಲ್ಲ ಬಂದ್ಬಿಟ್ಟು ನಾವು ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಆಸೆ ಇರೋದ್ರಿಂದ ಈಗ ಸುಮಾರು ಜನ ಆಸಕ್ತರು ಇದ್ದಾರೆ, ಮತ್ತು ಕೇಳುಗರು ಇದ್ದಾರೆ.
1: ಬದಲಾವಣೆ ಜಗದ ನಿಯಮ ಅಂತ ನಾವೇನು ಹೇಳ್ತೀವಿ, ಆ ನಿಟ್ಟಿನಲ್ಲಿ ಸಂಗೀತದ ಬದಲಾವಣೆ ಕೂಡ
0: ಸ್ವಲ್ಪ ಆಗಾಗ ಆಯಾ ಕಾಲಕ್ಕೆ ತಕ್ಕಂತೆ ಆಗ್ಲೇಬೇಕಲ್ಲ.
1: ಖಂಡಿತ,
0: ಯಾಕೆಂದ್ರೆ ಕೇಳುಗರ ಸಂಗೀತ
1: ಅಲ್ಲ, ಕೆಲವೊಂದು ಉಳಿಬೇಕು ಅಂತಂದಾಗ ನಾವು ಬದಲಾವಣೆ ಮಾಡಿಕೊಂಡ್ರೆ ಅದಕ್ಕೊಂದು ಸ್ವಲ್ಪ
0: ಕೇಳುಗರ ಸಂಖ್ಯೆ
1: ಜಾಸ್ತಿ ಆಗುತ್ತೆ.
0: ಅದರಿಂದ ನಮಗೆ ಏನಾಗಿದೆ ಅಂದ್ರೆ, ನಮ್ಗೆ ಹಳೆಯದನ್ನ ಬಿಟ್ಟು ಹೋಗೋಕ್ ಆಗ್ತಾ ಇಲ್ಲ, ಆ ಸಂಪ್ರದಾಯ ಬಿಟ್ಟು ಹೋಗೋಕೆ ಆಗದೆ ಇರೋದ್ರಿಂದ ಈ ಥರ ದೇವ್ರ ನಾಮಗಳ ವಚನಗಳನ್ನೆಲ್ಲ ಅಳವಡಿಸ್ಕೊಂಡು ನಾವು ಅದಕ್ಕೆ ಆಲಾಪನೆ ಸ್ವರ ಎಲ್ಲ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀವಿ.
1: ಪ್ರಯೋಗಶೀಲತೆ ಕೂಡ ಆಗಿಂದ
0: ತುಂಬಾ ಜಾಸ್ತಿ ಆಗಿದೆ.
1: ಪ್ರಯೋಗಶೀಲತೆ ಬೇಕಲ್ವಾ?
0: ಖಂಡಿತ ಬೇಕು,
1: ಯಾಕೆಂದ್ರೆ
0: ನಿಂತ ನೀರ್ ತರ ನಿಲ್ಬಾರ್ದಲ್ವಾ.
1: ಹೌದು,
0: ಅದಕ್ಕೊಂದು ಬದಲಾವಣೆ ಬೇಕಲ್ಲ, ಅದಕ್ಕೋಸ್ಕರ ನಡೀತಾ ಇದೆ.
1: ಬಹಳ ಸಂತೋಷ ಮೇಡಮ್. ಮೈಸೂರು ಆಕಾಶವಾಣಿಯ ಎ ಟಾಪ್ ಕಲಾವಿದರು ತಾವು, ಬಹಳಷ್ಟು ವರ್ಷಗಳ ಕಾಲ ಈ ಸಂಗೀತ ವೃತ್ತಿಯಲ್ಲಿ ತೊಡ್ಕೊಂಡಿದ್ರಿ, ಅದನ್ನೇ ವೃತ್ತಿಯಾಗಿ ತಗೋಬಿಟ್ಟಿದ್ದೀರಿ. ಹೌದಾ,
0: ವೃತ್ತಿಯಾಗಿ ಫುಲ್
1: ಅಲ್ವಾ? ಈಗಿನ ಜನರೇಷನ್ಗೆ ಕೊನೆಯ ನಿಮ್ಮ ಕಿವಿ ಮಾತೇನು?
0: ಖಂಡಿತ ಅವರು ಸಂಗೀತನ ವೃತ್ತಿಯಾಗೆ ತಗೊಂಡ್ರೆ ಅದರಿಂದ ಏನು ಅವ್ರಿಗೇನು ನಷ್ಟ ಏನಿಲ್ಲ. ಈಗ ಸುಮಾರು ಅವಕಾಶಗಳಿದೆ, ಎಲ್ಲಿ ಬೇಕಾದ್ರೂ ಹಾಡೋಕೆ ಅವಕಾಶಗಳಿದೆ. ಹಾಗಾಗಿ ಸಂಗೀತನ ಮೇಯ್ನಾಗಿ ತೊಗೊಂಡು ಅದನ್ನೇ ಪ್ರಧಾನವಾಗಿ ತೊಗೊಂಡು ವೃತ್ತಿಯಾಗಿ ತೊಗೊಂಡು ಮಾಡ್ತೀನಿ ಅನ್ನೋರಿಗೂ ಅವಕಾಶ ಇದೆ. ನನ್ನ ಅನಿಸಿಕೆ ಅಂದರೆ, ಯಾವುದನ್ನು ಮಾಡಿದ್ರು ಶ್ರದ್ಧೆಯಿಂದ ಮಾಡಿ.
1: ಓಕೆ ಮೇಡಮ್, ಭಾಳ ಸಂತೋಷ ಇಷ್ಟೊತ್ತು ಆಕಾಶವಾಣಿಗೆ ಬಂದು ತಮ್ಮ ಸಂಗೀತದ ಜರ್ನಿ ಬಗ್ಗೆ ಮಾತಾಡಿದ್ರಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಸಂಗೀತದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಮಹಿಳೆ ಹಾಗೂ ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದೆ ಡಾಕ್ಟರ್ ಆರ್.ಎನ್. ಶ್ರೀಲತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ಇದು ಇಂದಿನ ಮಹಿಳಾ ರಂಗ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಸಮಯ ಸರಿಯಾಗಿ 4:30:25. FM 100.6 ಇದು ಆಕಾಶವಾಣಿ ಮೈಸೂರು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಈ ಗೀತೆ.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಟಿ ನರಸೀಪುರ ತಾಲೂಕಿನಲ್ಲಿರುವ ಕೇತುಪುರದ ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗವನ್ನ ಕೇಳಬಹುದು.
1: ಕೀರ್ತಿ ವರ್ಮನ್ ರಾಜನು ಬಾದಾಮಿಯನ್ನೊಳಗೊಂಡು ಮಹಾರಾಷ್ಟ್ರ, ಗೋವಾ, ಆಂಧ್ರ ಹೀಗೆ ಬಹುಭಾಗಗಳನ್ನು ಆಳುತ್ತಿದ್ದರು. ಈತನಿಗೆ ಇದ್ದ ಮಕ್ಕಳು ಇಮ್ಮಡಿ ಪುಲಕೇಶಿ ಮತ್ತು ಕುಬ್ಜ ವಿಷ್ಣುವರ್ಧನ್.
0: ಮರಿದೆ ಕೇಳ್ತೀರಾ ಅಲ್ವಾ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜಿಂದಗಿ ನಾ ಮಿಲೇಗಿ ದುಬಾರಾ ಚಿತ್ರದ ಈ ಗೀತೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಸಾಥಿಯಾ ಚಿತ್ರದ ಗೀತೆ. ಹಾಡಿದ್ದಾರೆ ಕೆ ಶಾನ್, ಕುನಾಲ್ ಗಂಜಾವಾಲ ಮತ್ತು ಪ್ರವೀಣ್ ಮಣಿ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 4:45:30.
1: ಆಕಾಶವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

ಸಂಕಲನ ಜಿ ಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಹಣ್ಣು ಹೊನ್ನು
3: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆ.
2: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ಮಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ಮಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು

0: ಎಫ್ಎಂ 100.6. ಸಮಯ ಸಂಜೆಯ 5 ಗಂಟೆ. ನಮ್ಮ ಈ ಸಂಜೆಯ ಪ್ರಸಾರ ಕಾರ್ಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಿಮ್ಮೊಂದಿಗೆ ನಾನು ನಾಗರತ್ನ. ಶ್ರೋತೃಗಳೇ, ಇದೀಗ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ. ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ಇಂದಿನ ವಿಷಯ ಎದೆ ನೋವು, ಹೃದಯಾಘಾತದ ಲಕ್ಷಣವೇ. ಭಾಗವಹಿಸುತ್ತಿದ್ದಾರೆ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಸಂತೋಷ್, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್ ಅವರದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು.
1: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ ಮೆಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ ಮೆಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕನಾದ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ಸೇವೆ ವಿಭಾಗಗಳಾದ ರೇಡಿಯೇಷನ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ನೆಫ್ರಾಲಜಿ, ಯೂರಾಲಜಿ, ಇಂಟರ್ನಲ್ ಮೆಡಿಸಿನ್, ಜನರಲ್ ಸರ್ಜರಿ, ಪಲ್ಮನಾಲಜಿ, ಗ್ಯಾಸ್ಟ್ರೋಎಂಟ್ರಾಲಜಿ, ENT, ಸರ್ಜಿಕಲ್ ಆಂಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋ ಸರ್ಜರಿ ಮತ್ತು ನ್ಯೂರಾಲಜಿ, ಆರ್ಥೋಪೆಡಿಕ್ಸ್, ಪ್ರಸೂತಿ, ಸ್ತ್ರೀರೋಗ ಮತ್ತು ಮಕ್ಕಳ ವಿಭಾಗ, 24 ಗಂಟೆಗಳ ಎಮರ್ಜೆನ್ಸಿ ಸೇವೆ ಇವೆಲ್ಲವೂ ಲಭ್ಯವಿದ್ದು ಇದರ ಸೇವೆಗಳನ್ನು ಉಪಯೋಗಿಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದ.
2: ಕೇಳುಗರಿಗೆಲ್ಲ ನಮಸ್ಕಾರ. ಕ್ಲಿಯರ್ ಮೆಡಿ ಆಸ್ಪತ್ರೆ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆಯೂ ಸಮನಾದ ಆರೈಕೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ಎದೆ ನೋವಿನ ಬಗ್ಗೆ. ಎದೆ ನೋವು ಕಾಣಿಸಿಕೊಂಡ್ರೆ ಅದು ಹೃದಯಾಘಾತದ ಲಕ್ಷಣವಾಗಿರುತ್ತಾ, ನಾವು ವೈದ್ಯರನ್ನ ಸಂಪರ್ಕ ಮಾಡಬೇಕಾ, ಈ ಕುರಿತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಸಂತೋಷ್ KS ಅವರು. ಡಾಕ್ಟರ್ ಸಂತೋಷ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
3: ಧನ್ಯವಾದಗಳು ಮೇಡಮ್.
2: ಡಾಕ್ಟರ್ ಸಂತೋಷ್ ಅವರೇ, ಮೊದಲಿಗೆ ನಮ್ಮ ಪ್ರಶ್ನೆ, ಇವತ್ತಿನ ವಿಷಯ, ಎದೆ ನೋವು ಕಾಣಿಸಿಕೊಂಡ್ರೆ ಅದು ಹೃದಯಾಘಾತದ ಲಕ್ಷಣವಾಗಿರುತ್ತಾ, ಅದನ್ನ ನಾವು ಹೇಗೆ ತಿಳಿದುಕೊಳ್ಳೋದು? ಕೆಲವೊಂದ್ಸರ್ತಿ ಗ್ಯಾಸ್ಟ್ರಿಕ್ಗೂ ಎದೆ ನೋವು ಬರುತ್ತೆ ಅಥವಾ ಬೇರೆ ಯಾವುದೋ ಕಾರಣದಿಂದ ಎದೆ ನೋವುತ್ತಾ ಇರುತ್ತೆ, ನಾವು ಅದು ಹೃದಯಾಘಾತದ ಲಕ್ಷಣ ಅಂತ ಯಾವಾಗ ಪರಿಗಣಿಸಬೇಕಾಗತ್ತೆ?
3: ಸಾಧಾರಣವಾಗಿ ಹೃದಯಾಘಾತದ ಎದೆ ನೋವು ಹೃದಯದ ಮಧ್ಯದ ಭಾಗದಲ್ಲಿರುತ್ತೆ, ಮತ್ತು ಅದು ಹರಡ್ಕೊಂಡಂಗೆ ಇರುತ್ತೆ, ಮತ್ತು ಅದು ಒಂದೊಂದ್ಸತಿ ಕ್ಯೂಚ್ದಂಗೆ ಆಗೋದು, ಭಾರ ಇರೋ ಥರ ಅಥವಾ ಉರಿ ಬರೋ ಥರನೂ ಬರ್ಬೋದು. ಅದು ಕೆಲವೊಮ್ಮೆ ಎದೆ ಭಾಗದಲ್ಲಿ ಅಲ್ಲದೆ ಕತ್ತಿನ ಭಾಗಗಳು, ಒಂದು ಎರಡು ಶೋಲ್ಡರ್ಸ್ಗೆ, ಅದೇ ರೀತಿ ಎಡಗೈಗೆ ಮತ್ತು ಹೊಟ್ಟೆ ಮೇಲ್ಭಾಗಕ್ಕೆ ಬೆನ್ನಿಗೂ ಹರಡೋ ಚಾನ್ಸಸ್ ಇರುತ್ತೆ. ಮತ್ತು ಸಾಧಾರಣವಾಗಿ ಎದೆ ನೋವು ಯಾವುದಾದ್ರೂ ಎಫರ್ಟ್ ಆಗ್ತಾಗ, ಎಕ್ಸರ್ಷನ್ ಇದ್ದಾಗ, ಅಂದರೆ ಆಯಾಸ ಪ್ರಯಾಸ ಆಗಂಥ ಕೆಲಸಗಳು ಮಾಡಿದಾಗ ಬರುತ್ತೆ, ಮತ್ತು ರೆಸ್ಟ್ ತೊಗೊಂಡಾಗ ಕಮ್ಮಿ ಆಗುತ್ತೆ ಸಾಧಾರಣವಾಗಿ. ಬಟ್ ಈ ಥರ ಬರೋದು ಎಲ್ಲರಿಗೂ ಇದೇ ರೀತಿ ಬರಬೇಕು ಅಂತಿಲ್ಲ. ಇದು ತುಂಬ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ. ಒಂದು 10 ಜನದಲ್ಲಿ ಒಂದು 2-3 ಜನಕ್ಕೆ ಈ ಥರ ಬರದೇ ಹೋಗ್ಬೋದು, ಅಥವಾ ಏನೂ ಲಕ್ಷಣಗಳೇ ಇರದೇ ಇರ್ಬೋದು. ಆ ಥರದ ವ್ಯಕ್ತಿಗಳಿಗೂ ಅಟ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ ಜನರಲ್ ಈ ಸಿಂಪ್ಟಮ್ಸ್ ಇರುತ್ತೆ, ಇದಕ್ಕೆ ಟಿಪಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಆಂಜೈನಾದು. ಬಟ್ ಇದಲ್ಲದೇನು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ.
2: ಮತ್ತೆ ಕೆಲವರಿಗೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳತ್ತೆ, ಅಂದ್ರೆ ಒಂದಷ್ಟು ದೂರ ನಡೆದಾಗ ಸುಸ್ತಾಗೋದು, ಏದುಸರು ಬರೋದು, ಮೆಟ್ಲು ಹತ್ತದಾಗ ಸುಸ್ತಾಗೋದು, ಮತ್ತೆ ಭಾರವಾದ ಪದಾರ್ಥವನ್ನ ಎತ್ತದಾಗ ಸುಸ್ತು ಬರೋದು, ಏದುಸರು ಬರೋದು, ಇದು ಕೂಡ ನಾವು ಹಾರ್ಟ್ ಅಟ್ಯಾಕ್ ಅಂತಾನೆ ಪರಿಗಣಿಸ್ಬೇಕು, ಹಾರ್ಟ್ ಅಟ್ಯಾಕ್ ನ ಸಿಂಪ್ಟಮ್ಸ್ ಅಂತ, ಅಥವಾ ನಾವು ಆ ಹಂತಕ್ಕೆ ಹೋಗ್ತಾ ಇದೀವಿ ಅನ್ನೋ ತರ?
3: ಹೌದು, ಖಂಡಿತವಾಗಿ ಮೇಡಮ್. ಇವಾಗ ಈ ತರದ ವ್ಯಕ್ತಿಗಳು ಯಾವಾಗ ಅಂದರೆ ಏನಂದ್ರೆ ಎಫರ್ಟ್ ಹಾಕಿದಾಗ, ಮೆಟ್ಲತ್ಬೇಕಾದ್ರೆ, ಫಾಸ್ಟಾಗಿ ನಡಿಬೇಕಾದ್ರೆ ನೆಲದ ಮೇಲೆ, ಸುಸ್ತು ಮೊದಲು ಮಾಡೋಕ್ಕಾಗ್ತಿದ್ದ ಕೆಲಸ ಇವಾಗ ಮಾಡೋಕ್ಕಾಗ್ತಾ ಇಲ್ಲ ಅಂತ ಯೂಶ್ವಲಿ ಇದು ಈ ಥರ ಹೇಳ್ಕೊಂಬರ್ತಾರೆ. ಈ ಥರದ ವ್ಯಕ್ತಿಗಳು ಮುಂದೆ ಹೋಗ್ತಾ ಹೋಗ್ತಾ, ಅಂದರೆ ಬ್ಲಾಕಿನ ಲಕ್ಷಣಗಳಿದು, ಬ್ಲಾಕ್ ಇದ್ದರೆ ಈ ಥರ ಲಕ್ಷಣಗಳಿರುತ್ತೆ, ಮುಂದೆ ಹೋಗ್ತಾ ಹೋಗ್ತಾ ಈ ವ್ಯಕ್ತಿಗಳು ಹಾರ್ಟ್ ಅಟ್ಯಾಕ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಲಕ್ಷಣಗಳಿದ್ದಾಗಲೇ ವ್ಯಕ್ತಿಗಳು ಚಿಕಿತ್ಸೆ ಪಡೆಯೋದು ಒಳ್ಳೆಯದು.
4: ಡಾಕ್ಟರ್ ಸಂತೋಷ್ ಅವರೇ, ನೀವು ಹೇಳಿದ್ರಿ ಈ ತರ ಒಂದು ಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳಿದ್ರಿ, ಕನ್ನಡದಲ್ಲಿ ಬಹುಶಃ ಮಾದರಿ ಸ್ವರೂಪದ ಎದೆ ನೋವು ಅಂತ ಹೇಳ್ಬೋದು ನಾವು. ಹೀಗೆ ಎಟಿಪಿಕಲ್ ಅಂತ ಹೇಳಿದ್ರೆ ಈ ತರ ಸ್ವರೂಪದಲ್ಲಿ ಇಲ್ಲದ ನೋವು ಹೇಗೆಲ್ಲ ಕಾಣಿಸ್ಕೊಳ್ಬಹುದು? ಮತ್ತು ಎದೆ ನೋವಿಗೆ ಸಂಬಂಧಪಟ್ಟ ಹಾಗೆ ಸಕ್ಕರೆ ಕಾಯಿಲೆಯ ಪೇಷೆಂಟ್ಗಳಲ್ಲಿ ಹೇಗೆ ವ್ಯತ್ಯಾಸವಾಗಿ ನೋವು ಕಾಣಿಸಬಹುದು ಅಥವಾ ಕಾಣಿಸದೇ ಇರಬಹುದು ಅನ್ನೋದ್ರ ಬಗ್ಗೆ ಕೆಲವು ಮಾತುಗಳು.

0: ಹೌದು, ತುಂಬ ಮುಖ್ಯದ ಪ್ರಶ್ನೆ. ಈ ನಾ ಹೇಳಿದಾಗೆ ಕೆಲವೊಂದು 10 ಜನದಲ್ಲಿ ಒಂದು 3 ಜನ ಅಥವಾ 4 ಜನಕ್ಕೆ ಈ ನಾವು ಹೇಳಿದ ಥರ ಟಿಪಿಕಲ್ ಸಿಂಪ್ಟಮ್ಸ್ ಬರದೇ ಹೋಗ್ಬೋದು. ಇಂಥ ವ್ಯಕ್ತಿಗಳಲ್ಲಿ ಎ ಟಿಪಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಇವರಲ್ಲಿ ಸಾಧಾರಣವಾಗಿ ಪದೇ ಪದೇ ಬೆವರೋದು, ಸುಸ್ತಾಗೋದು, ಉಸಿರಾಟದ ತೊಂದರೆ, ಎದೆ ಡಬ ಡಬ ಬಡ್ಕೊಳ್ಳೋದು, ಈ ಥರ ಬರ್ಬೋದು. ಈ ಥರದ ಸಿಂಪ್ಟಮ್ಸ್ ಯೂಶ್ವಲಿ ಈ ಥರದ ಲಕ್ಷಣಗಳು ಸಾಧಾರಣವಾಗಿ ನಾವು ನೋಡೋದು ಡಯಾಬಿಟಿಕ್ ಪೇಷೆಂಟ್ಸಲ್ಲಿ. ಇಂಥ ಕೆಲವೊಮ್ಮೆ ಡಯಾಬಿಟಿಕ್ ಪೇಷೆಂಟ್ಸಲ್ಲಿ ಅಥವಾ ಸಕ್ಕರೆ ಕಾಯಿಲೆ ಇರೋ ರೋಗಿಗಳಲ್ಲಿ ಏನು ಲಕ್ಷಣವೇ ಇಲ್ಲದೇನೋ ಹಾರ್ಟ್ ಅಟ್ಯಾಕ್ ಬಂದಿರೋ ಚಾನ್ಸ್ ಇದೆ, ಮತ್ತು ತಲೆ ಸುತ್ತ ಬರೋದು, ತಲೆ ಸುತ್ತ ಬಂದು ಬಿದ್ದೋಗಿರ್ತಾರೆ, ಆಮೇಲೆ ಅದು ಹಾರ್ಟ್ ಅಟ್ಯಾಕಿಂದ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಆ ಥರ ಆಗುತ್ತೆ ಯೂಶ್ವಲಿ ಡಯಾಬಿಟಿಕ್ ಪೇಷೆಂಟ್ಸಲ್ಲಿ. ಅದಲ್ಲದೆ ತುಂಬ ವಯಸ್ಸಾಗಿರೋರಲ್ಲೂ ಈ ಥರ ಎಟಿಪಿಕಲ್ ಸಿಂಪ್ಟಮ್ಸ್ ಬರ್ಬೋದು, ಅವ್ರಿಗೆ ಟಿಪಿಕಲ್ ಆಗಿ ಪೇಯ್ನ್ ಬರಬೇಕು ಅಂತಿಲ್ಲ. ಮತ್ತು ಕೆಲವೊಮ್ಮೆ ಹೆಂಗಸರಲ್ಲೂ ಈ ಥರ ಸಿಂಪ್ಟಮ್ಸ್ ಬರುತ್ತೆ. ಸೊ
1: ಹಾಗಿದ್ಮೇಲೆ ಬಹುಶಃ ಸಕ್ಕರೆ ಕಾಯಿಲೆ ರೋಗಿಗಳಲ್ಲಿ ಎದೆಗೆ ಮತ್ತು ಮೇಲ್ ಹೊಟ್ಟೆಗೆ ಕತ್ತಿಗೆ ಸಂಬಂಧಪಟ್ಟಂಥ ಯಾವುದೇ ಸಿಂಪ್ಟಮ್, ಯಾವುದೇ ಲಕ್ಷಣವನ್ನು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಅನ್ನೋ ಒಂದು ಸಂದೇಶ ಕೊಡಬಹುದೇನು?
0: ಹೌದು ಸರ್, ಖಂಡಿತವಾಗ್ಲು.
2: ಅದೇ ಇವಾಗ ಕುಲ್ದೀಪ್ ಅವರು ಹೇಳ್ದಂಗೆ ಹೊಟ್ಟೆಯಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದನೂ ಕೆಲವೊಂದು ಸರ್ತಿ ಎದೆನೋವು ಬರ್ತಿರುತ್ತೆ, ಆದ್ರೆ ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ದಲೆ ಒಂದು ಸರ್ತಿ ವೈದ್ಯರನ್ನ ನೋಡ್ಬೇಕಾಗತ್ತೆ.
0: ಖಂಡಿತವಾಗ್ಲು ಮೇಡಮ್. ಸಾಧಾರಣವಾಗಿ ನಮ್ಮ ಒಪಿಡಿಲಿ ಬರೋ ಪೇಷಂಟ್ಸ್, ಇವಾಗ ಲಾಸ್ಟ್ ವೀಕ್ ಒಂದು ಪೇಷಂಟ್ ಬಂದಿದ್ರು, ನಮ್ಮ ಮನೆ ಹತ್ರ ಒಬ್ಬ ಚಿಕ್ಕ ಹುಡುಗ 30 ವರ್ಷದವ್ರು ಸತ್ತೋಗ್ಬಿಟ್ರು, ಅದಾದ್ಮೇಲೆ ನನಗೆ ಭಯ ಆಗ್ತಾಯಿದೆ, ನಂಗೆ ಎದೆ ನೋವು ಬರ್ತಿದೆ, ನಂಗೆ ಹಾರ್ಟ್ ಅಟ್ಯಾಕ್ ಇದೆಯಾ ಅಂತ ಒಂದು 40 ವಯಸ್ಸಿನ ವ್ಯಕ್ತಿ ಬಂದಿದ್ರು. ಸೊ ಈ ಥರ ಇದ್ದಾಗ ಲೈಕ್ ಅದು ಗ್ಯಾಸ್ಟ್ರಿಕ್ಕಿಂದನೇ ಇರ್ಬೋದು ಅಂತಲೇ ಇಟ್ಕೊಳ್ಳಿ, ಬಟ್ ಅದು ಹಾರ್ಟಿನ ತೊಂದರೆ ಆಗಿದ್ದ ಪಕ್ಷದಲ್ಲಿ ಹಾರ್ಟಿನ ಚಿಕಿತ್ಸೆ ತುಂಬ ಇಂಪಾರ್ಟೆಂಟ್, ಕರೆಕ್ಟ್ ಟೈಮಲ್ಲಿ ಚಿಕಿತ್ಸೆ ತೊಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇರೆ ಬೇರೆ ರೀತಿ ತೊಂದರೆಗಳಾಗಿ ಎದೆ ನೋವು ಬಂದಿದ್ದರೆ ಅದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ, ಇನ್ನೂ ನಾವು ಅದನ್ನು ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಆದರೆ ಎದೆ ನೋವು ಆ ಥರ ಅಲ್ಲ, ಹೃದಯಾಘಾತ ಆ ಥರ ಅಲ್ಲ, ನಮಗೆ ಟೈಮ್ ತುಂಬ ಕಮ್ಮಿ ಇರುತ್ತೆ. ಸೊ ಆ ಇಂಪಾರ್ಟೆಂಟ್ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ.
2: ಮತ್ತು ಇನ್ನು ಏನು ಮಾಡ್ತಾರೆ ಕೆಲವರು ಅಂತ ಅಂದರೆ ECG ಮಾಡಿಸ್ತಾರೆ, ಅದರಲ್ಲಿ ನಾರ್ಮಲ್ ಬಂದಿರುತ್ತೆ, ಯಾವುದೋ ಕ್ಲಿನಿಕ್ನಲ್ಲಿ ಮಾಡಿಸಿರುತ್ತೆ, ನಾರ್ಮಲ್ ಇದೆ ಅಂತ ಅಲ್ಲಿ ಜನರಲ್ ಫಿಸಿಷಿಯನ್ ಹೇಳಿ ಕಳಿಸಿರ್ತಾರೆ. ಆದರೆ ಇವರು ಮತ್ತೆ ಮೇಲಿನ ಹಂತಕ್ಕೆ ಹೋಗಿ ಕಾರ್ಡಿಯಾಲಜಿಸ್ಟ್ನ ಭೇಟಿ ಮಾಡಲ್ಲ, ನನಗೆ ECG ನಾರ್ಮಲ್ ಇದೆ ಅಂತ, ಆದರೆ ಅದೇ ಅವರಿಗೆ ಮುಳುವಾಗತ್ತೆ ಅಂತಲೇ ಹೇಳಬಹುದು ಒಂದೊಂದು ಸರ್ತಿ.
0: ಹೌದು ಮೇಡಮ್, ಖಂಡಿತವಾಗ್ಲೂ ಎಲ್ಲರಲ್ಲೂ ECG-ಲಿ ಸ್ಟಾರ್ಟಿಂಗ್ ಸ್ಟೇಜಸ್ ಎಲ್ಲ ವ್ಯತ್ಯಾಸ ಬರಬೇಕು ಅಂತ ಖಂಡಿತ ಇಲ್ಲ. ಕೆಲವೊಮ್ಮೆ ಕೆಲವೊಂದು MI-ಅಲ್ಲಿ ಸ್ಪೆಷಲಿ ಪೋಸ್ಟಿಯೋವಲ್ MI ಅಂತ ಹೇಳ್ತೀವಿ, ಅದರಲ್ಲೆಲ್ಲ ECG ಫುಲ್ ನಾರ್ಮಲ್ ಇದ್ದು ಹಾರ್ಟ್ ಅಟ್ಯಾಕ್ ಆಗಿರೋ ಚಾನ್ಸಸ್ ಇರುತ್ತೆ. ಮತ್ತು ಅದು 100% ಎಫಿಷಿಯನ್ಸಿ ಇಲ್ಲ ECG-ಲಿ. ಹಾಗಾಗಿ ಸುಮಾರು ಸತಿ ಪೇಷಂಟ್ ರೋಗಿಯ ಲಕ್ಷಣ ಏನಿದೆ ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡಬೇಕಾಗತ್ತೆ. ಮತ್ತು ಸೀರಿಯಲ್ ECGs ಅಂತ ಹೇಳ್ತೀವಿ, ಅದು ಮಾಡಬೇಕಾಗತ್ತೆ. ಇದು ನಾರ್ಮಲ್ ಇದ್ದ ಪಕ್ಷದಲ್ಲಿ ನಮಗೆ ರೋಗಿ ಲಕ್ಷಣ ನೋಡಿಕೊಂಡು ಹಾರ್ಟ್ ಅಟ್ಯಾಕ್ ಇದೆ ಅಂತ ಡೌಟ್ ಇದ್ದರೆ ನಮಗೆ ಬೇರೆ ಬ್ಲಡ್ ಟೆಸ್ಟ್ ಇದೆ, ಕೆಲವೊಂದು ಎಕೋಸ್ ಇದೆ, ಮತ್ತು ಬೇರೆ ಹಂತ ಹಂತವಾಗಿ ನೆಕ್ಸ್ಟ್ ಏನು ಪರಿಶೋಧನೆ ಮಾಡಿ ನೋಡಬೇಕಾಗತ್ತೆ, ಅದು ನೋಡ್ಬಿಟ್ಟು ಡಿಸೈಡ್ ಮಾಡಬೇಕಾಗತ್ತೆ. ಆದ್ದರಿಂದ ಎದೆ ನೋವು ಇರುವಾಗ ಇದು ಗ್ಯಾಸ್ಟ್ರಿಕ್ ಮಾತ್ರ ಅಂತ ನಿರ್ಲಕ್ಷ್ಯ ಮಾಡೋದು ತುಂಬ ಅಪಾಯಕಾರಿ.
1: ಹಾಗ ಅದೊಂದೇ ಅಲ್ಲ, ECG ನಾರ್ಮಲ್ ಇದೆ ಅಂತ ಕೂಡ ನಿರ್ಲಕ್ಷ್ಯ ಮಾಡೋದು.
2: ಅವ್ರಿಗೆ ಎದೆ ನೋವು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇದೆ ಅಥವಾ ಬೆನ್ನು ನೋವು ಕತ್ತು ನೋವು ಕಾಣಿಸ್ಕೊಳ್ತಾ ಇದೆ ಅಂತ ಅಂದ್ರೆ ಒಂದು ಸರ್ತಿ ಕಾರ್ಡಿಯಾಲಜಿಸ್ಟ್ನ ನೋಡ್ಬೇಕಾಗತ್ತೆ.
0: ಖಂಡಿತವಾಗ್ಲು ಈ ವಿಷಯ ಸ್ಪೆಷಲಿ ಡಯಾಬಿಟೀಸ್ ಇರೋರ್ಗೆ, 40 ವರ್ಷ ಮೇಲ್ಪಟ್ಟವರು ಖಂಡಿತವಾಗ್ಲು ಒಂದ್ಸತಿ ಕಾರ್ಡಿಯಾಕ್ ಇವ್ಯಾಲ್ಯೂಯೇಷನ್ ಮಾಡಿಸೋದು, ವರ್ಷ ವರ್ಷ ಒಂದ್ಸತಿ ಕಾರ್ಡಿಯಾಕ್ ಇವ್ಯಾಲ್ಯೂಯೇಷನ್ ಮಾಡಿಸೋದು ತುಂಬಾ ಮುಖ್ಯ. ಅವರು ಈ ECG ನಾರ್ಮಲ್ ಇದ್ರು ನೆಕ್ಸ್ಟ್ ಬೇರೆ ಟೆಸ್ಟ್ಗಳಿದೆ, ಎಕೋ ಇದೆ, TMT ಇದೆ, ಅದೇ ರೀತಿ ಬೇರೆ ಟೆಸ್ಟ್ಗಳು ಅವ್ರಿಗೆ ಲಕ್ಷಣ ಏನಿದೆ ಅದಕ್ಕೆ ಅನುಸಾರವಾಗಿ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಒಂದ್ಸತಿ ವರ್ಷಕ್ಕೊಂದ್ಸತಿ ಅಂತೂ ದಯವಿಟ್ಟು ತೋರಿಸ್ಕೊಳ್ಳೋದು ಒಳ್ಳೆಯದು.
2: ಮತ್ತು ನೀವು ಕೆಲವು ಲಕ್ಷಣಗಳನ್ನು ಹೇಳಿದ್ರಿ, ಟಿಪಿಕಲ್ ಎಟಿಪಿಕಲ್ ಅಂದರೆ ಎದೆ ನೋವು ಕಾಣಿಸ್ಕೊಳ್ಳೋದು, ತಲೆ ಸುತ್ತೋದು, ಉಸಿರಾಟದ ತೊಂದರೆ ಆಗೋದು, ಬೆವರೋದು ಇದೆಲ್ಲ ಹೇಳಿದ್ರಿ. ಇದ್ರ ಜೊತೆಗೆ ಕೆಲವರಿಗೆ ಒಂದೊಂದು ಸರ್ತಿ ಚುಚ್ಚುದಾಗ ಆಗ್ತಾ ಇರುತ್ತೆ ಎದೆ ಭಾಗದಲ್ಲಿ, ಆವಾಗ ಕೂಡ ನಾವು ಇದನ್ನು ಒಂದು ಸರ್ತಿ ತೋರಿಸ್ಬೇಕಾಗತ್ತಾ ಹೇಗೆ?
0: ಅದೇ ಮೇಡಮ್, ಅಂದರೆ ಸಾಧಾರಣವಾಗಿ ನಾವು ಟಿಪಿಕಲ್ ಚೆಸ್ಟ್ ಪೇನ್ ಹೇಳೋದು ಒಂದು ಸ್ವಲ್ಪ ಜನಕ್ಕೆ ಬರುತ್ತೆ, ಅದಲ್ಲದೇನು ಈ ರೀತಿ ಎಟಿಪಿಕಲ್ ಚೆಸ್ಟ್ ಪೇನ್ಸ್ ಬರ್ಬೋದು. ಚುಚ್ಚ ರೀತಿ ಬರೋದು ಸಾಧಾರಣವಾಗಿ ಹಾರ್ಟ್ ರಿಲೇಟೆಡ್ ಅಲ್ಲ ಅಂತ ಹೇಳ್ಬೋದು ಇನ್ ಜನರಲ್. ಬಟ್ ಕೆಲವೊಂದು ರೋಗಿಗಳಲ್ಲಿ ಹಾರ್ಟ್ ಅಟ್ಯಾಕ್ ಇರೋವ್ರಿಗೂ ಚುಚ್ಚಿರೋ ಥರ ಪೇನ್ ಬರುತ್ತೆ, ಅಥವಾ ಏನು ಲಕ್ಷಣಗಳೇ ಇಲ್ಲದೇನು ಹಾರ್ಟ್ ಅಟ್ಯಾಕ್ ಬಂದಿದೆ. ಹಾಗಾಗಿ ತೊಂದರೆ ಇದೆ ಅಂತಂದರೆ ಒಂದ್ಸತಿ ಡಾಕ್ಟ್ರನ್ನ ಭೇಟಿ ಮಾಡಿ ಅಟ್ಲೀಸ್ಟ್ ECG ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಫರ್ದರ್ ಏನು ಎಮರ್ಜೆನ್ಸಿ ಇಲ್ಲ ಅಂತಂದರೆ ಟೈಮ್ ಕಾಲಾವಕಾಶ ಸಿಕ್ಕಿದಾಗ ನೆಕ್ಸ್ಟ್ ಟೈಮ್ ಹೋಗ್ಬಿಟ್ಟು ಏನು ನೆಕ್ಸ್ಟ್ ಫರ್ದರ್ ಏನು ಟೆಸ್ಟ್ ಬೇಕೋ ಅದು ಮಾಡಿಸೋದು ಒಳ್ಳೆಯದು.
2: ಮತ್ತು ಡಾಕ್ಟ್ರೇ, ಇತ್ತೀಚೆಗೆ ನಾವು ನೋಡ್ತಿರೋದು ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇದೆ, ಯುವಕರಲ್ಲಿ ಯುವತಿಯರಲ್ಲಿ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಂಡು ಅವರು ಮರಣವನ್ನು ಅಪ್ತಾ ಇದ್ದಾರೆ ಅಂತ ನಾವು ಪೇಪರ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾನೆ ಇರ್ತೀವಿ.

0: ಇದ್ರ ಬಗ್ಗೆ ಹೇಳೋದಾದ್ರೆ, ಇದು ಒಂದು SMS ನಲ್ಲಿ ಕೂಡ ಪ್ರಶ್ನೆ ಕಳಿಸಿದ್ದಾರೆ, ಮಕ್ಕಳಲ್ಲಿ ಎದೆ ನೋವು ಬಂದ್ರೆ ಅಥವಾ ಹಾರ್ಟ್ ಅಟ್ಯಾಕ್ ಆದ್ರೆ ಲಕ್ಷಣ ಏನಿರುತ್ತೆ ಅಂತ ಕಳಿಸಿದ್ದಾರೆ ಯೋಗಾನಂದ ರಾಂಪುರೆ ನಸರ್ಬಾದ್ನಿಂದ.
1: ಸಾಧಾರಣವಾಗಿ ಈ ದಿವಸಗಳಲ್ಲಿ ನಾವು ಯಂಗ್ಸ್ಟರ್ಸಲ್ಲಿ ಹಾರ್ಟ್ ಅಟ್ಯಾಕ್ ನೋಡ್ತಾ ಇರೋಕ್ಕೆ ಒನ್ ಆಫ್ ದಿ ರೀಸನ್ಸ್ ಸ್ಮೋಕಿಂಗ್ ಅಂತ ಹೇಳ್ಬೋದು. ಮತ್ತು ಕೆಲವು ಆಹಾರ ಪದ್ಧತಿಗಳಲ್ಲಿರೋ ವ್ಯತ್ಯಾಸಗಳು, ಮತ್ತು ಇತ್ತೀಚಿನ ದಿವಸಗಳಲ್ಲಿ ನಾವು ಡಯಾಬಿಟೀಸ್ ಆಗಲಿ ಕೊಲೆಸ್ಟ್ರಾಲ್ ಆಗಲಿ ಇದೆಲ್ಲ ಮೊದಲಿಗಿಂತ ಹೆಚ್ಚಿದೆ ಅಂತ ಹೇಳ್ಬೋದು. ಇನ್ಸಿಡೆನ್ಸ್ ಅಂತ ಹೇಳ್ತೀವಿ, ಅದು ಹೆಚ್ಚಿದೆ ಅಂತ ಹೇಳ್ಬೋದು. ಇದೆಲ್ಲ ಒಂದು ಇಂಪಾರ್ಟೆಂಟ್ ಕಾರಣ. ಅದಲ್ಲದೆ ಈ ಥರದ್ದು ಕೆಲವೊಂದು ಫ್ಯಾಮಿಲೀಸಲ್ಲಿ ಪಾರಂಪರಿಕವಾಗಿ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಅವ್ರ ಅಂಥವರು ಇನ್ನೂ ಜಾಗ್ರತೆ ವಹಿಸಿಬಿಟ್ಟು ಒಂದು ಸ್ವಲ್ಪ ಮುಂಚೆನೇ ಬಂದು ಹಾರ್ಟಿನ ಚೆಕಪ್ಗಳು ಮಾಡಿಸಿದ್ರೆ ಸುಮಾರು ಹಾರ್ಟ್ ರಿಲೇಟೆಡ್ ಇಶ್ಯೂಸ್ನ ಡೆತ್ಸ್ನ ತಡಿಬೋದು ಅಂತ ನನ್ನ ಅಭಿಪ್ರಾಯ.
0: ಮತ್ತೆ ಇನ್ನೊಂದು ನಾವು ನೋಡ್ತಿರೋದು ಅಂತ ಅಂದ್ರೆ, ಅವರು ಫಿಟ್ ಆಗಿರ್ತಾರೆ, ತುಂಬಾ ವರ್ಕ್ಔಟ್ಸ್ ಮಾಡ್ತಿರ್ತಾರೆ, ಆದ್ರೂ ಕೂಡ ಅವ್ರು ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪತ್ತಾರೆ ಅಥವಾ ಹಾರ್ಟ್ ಫೇಲ್ಯೂರ್ ನಿಂದ ಸಾವನ್ನಪ್ಪತ್ತಾರೆ. ಇದ್ರ ಬಗ್ಗೆ ಹೇಳಿ ಡಾಕ್ಟರ್.
1: ತುಂಬ ಮುಖ್ಯವಾದ ಪ್ರಶ್ನೆ ಮೇಡಮ್. ಆಕ್ಚುಲಿ ನಾವು ಸಾಧಾರಣವಾಗಿ ನೋಡ್ಬೇಕಾದ್ರೆ ಈ ಥರ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ತಿರೋ ಪೇಷಂಟ್ಸ್ ಬಂದ್ಬಿಟ್ಟು ನಾನು ರೆಗ್ಯುಲರ್ ವರ್ಕೌಟ್ ಮಾಡ್ತಿದ್ದೀನಿ, ನನಗೆ ಎದೇ ನಾವು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಾವು ECG ವ್ಯತ್ಯಾಸ ಗೊತ್ತಾಗ್ತಿರುತ್ತೆ, ECO ವ್ಯತ್ಯಾಸ ಗೊತ್ತಾಗ್ತಿರುತ್ತೆ, ಆದರೆ ಇವರು ಒಪ್ಪಕ್ಕೆ ರೆಡಿ ಇರಲ್ಲ, ನನಗೇನು ತೊಂದರೆ ಇಲ್ಲ, ನನಗೇನು ತೊಂದರೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದು ಒಂಥರ ಸೂಡೋ ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಇದು ಇನ್ ಜನರಲ್ ಹಾರ್ಟ್ ಅಟ್ಯಾಕ್ ಯಾರಿಗೆ ಬೇಕಾದ್ರೂ ಬರ್ಬೋದು, ಆದರೆ ಎಕ್ಸಸೈಸ್ ರೆಗ್ಯುಲರ್ ಎಕ್ಸಸೈಸ್ ಮಾಡೋರಿಗೆ ಕಮ್ಮಿ ಪ್ರಮಾಣದಲ್ಲಿ ಬರೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಬರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ರೋಗ ಲಕ್ಷಣಗಳು ಇದ್ದರೆ, ಅಂದರೆ ಎದೆ ನೋವು ಇದ್ದರೆ ಅದನ್ನು ನೆಗ್ಲೆಕ್ಟ್ ಮಾಡದೆ ತೋರಿಸ್ಕೊಳ್ಳೋದು ತುಂಬ ಒಳ್ಳೇದು. ಇದು ಯಾರಿಗೆ ಬೇಕಾದ್ರೂ ಬರ್ಬೋದು. ಮತ್ತು ಸ್ಪೆಷಲಿ ವಿಗರಸ್ ಎಕ್ಸಸೈಸ್ ಮಾಡಬೇಕು, ಬಾಡಿ ಬಿಲ್ಡ್ ಮಾಡಬೇಕು ಅಂತ ಇಂಟೆನ್ಷನ್ ಇರೋರು ಆ ಥರ ಹೋಗೋಕ್ಕೂ ಮೊದಲು ಕಾರ್ಡಿಯಕ್ ಇವ್ಯಾಲ್ಯೂಯೇಷನ್, ಸ್ಪೆಷಲಿ ಒಂದು TMT ಅಂತೆಲ್ಲ ಮಾಡ್ತೀವಿ, ECO TMT ಮಾಡ್ತೀವಿ, ಅದು ಮಾಡಿಸಿ ಮುಂದುವರಿಯೋದು ಒಳ್ಳೆಯದು.
2: ಓಕೆ, ಇನ್ನು ಮಹಿಳೆಯರ ವಿಷಯದಲ್ಲಿ ನಾವು ನೋಡುವಾಗ ಸಾಮಾನ್ಯವಾಗಿ ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಈ ಮ್ಯಾಸ್ಟೈಟಿಸ್ ಅಥವಾ ಸ್ತನದ ನೋವು ಕೂಡ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಕೇಳಿದ್ದೀವಿ. ಆ ನೋವು ಮತ್ತು ಎದೆ ನೋವು, ಅಂದರೆ ಹಾರ್ಟ್ ಕಾರ್ಡಿಯಕ್ ರೀಸನ್ನಿಂದ ಬರುವಂಥ ಎದೆ ನೋವಿಗೂ ಸ್ತನದ ನೋವಿಗೂ ಹೇಗೆ ವ್ಯತ್ಯಾಸವನ್ನು ಅವ್ರು ಕಂಡುಕೊಳ್ಬೋದು ಮಹಿಳೆಯರು?
1: ಸಾಧಾರಣವಾಗಿ ಈ ಹಾರ್ಟ್ ರಿಲೇಟೆಡ್ ಎದೆ ನೋವು ನಾವು ಏನಾದರೂ ಎಫರ್ಟ್ ಹಾಕ್ದಾಗ ಪ್ರಯಾಸ ಆದಾಗ ಬರುತ್ತೆ, ಮತ್ತು ಅದು ಯೂಶ್ವಲಿ ಸ್ವಲ್ಪ ನಿಮಿಷಗಳಿದ್ದು ಕಮ್ಮಿ ಆಗುತ್ತೆ ಸಾಧಾರಣವಾಗಿ. ಆದರೆ ಸ್ತನದ ರಿಲೇಟೆಡ್ ಪೇನ್ ಯೂಶ್ವಲಿ ಅದು ಕಂಟಿನ್ಯೂಸ್ ಆಗಿರುತ್ತೆ, ಅದು ತೊಂದರೆ ಏನಿದೆ ಅದು ಸಾಲ್ವ್ ಆಗೋವರೆಗೂ ಕಂಟಿನ್ಯೂಸ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಬಟ್ ಇದೆಲ್ಲ ಹೇಳಾದ್ಮೇಲೆ ಕೆಲವು ಕೇಳುಗರು ಇದು ಇದೇ ಥರ ಇದೆ ಹಾಗಾಗಿ ಹಾರ್ಟಿಂದ ಅಲ್ಲ ಅಂತ ತಿಳ್ಕೊಂಡು ನಿರ್ಲಕ್ಷಿಸಬಾರ್ದು. ಇದೆಲ್ಲ ನಾವು ಹೇಳ್ತಾ ಇರೋದು ಅವ್ರ ತಿಳುವಳಿಕೆಗೋಸ್ಕರ, ಬಟ್ ತೊಂದರೆ ಇದೆ ಅಂತಂದರೆ ಒಬ್ಬರು ವೈದ್ಯರ ಅಭಿಪ್ರಾಯ ತಗೊಂಡು ಪಟ್ಟರೆ ಮಾತ್ರ ಅದು ಕನ್ಫರ್ಮ್ ಮಾಡ್ಕೊಳ್ಳೋ
2: ಸಂದೇಹವಾಗಿ ನಿವಾರಣೆ.
1: ಹೌದು.
0: ಡಾಕ್ಟರ್ ಸಂತೋಷ್ ಅವರೇ, SMS ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ ಗೋಕುಲಂ ಕುಮಾರ್ ಗಾರ್ಮೆಂಟ್ಸ್ನಿಂದ. ಅವರ ಅಣ್ಣಂಗೆ ಇತ್ತೀಚೆಗೆ ಬೈಪಾಸ್ ಆಪರೇಷನ್ ಆಗಿದೆಯಂತೆ, ಆದರೆ ಈಗಲೂ ಸಹ ಸ್ವಲ್ಪ ನೋವು ಇದೆ ಅಂತ ಹೇಳ್ತಾ ಇರ್ತಾರೆ. ಇದು ಇದಕ್ಕೆ ಏನು ಮಾಡಬೇಕು, ಏನು ಸಲಹೆನ ಕೊಡ್ತೀರಿ ಅಂತ ಕೇಳ್ತಾ ಇದ್ದಾರೆ.
1: ಸಾಧಾರಣವಾಗಿ ಬೈಪಾಸ್ ಆಪರೇಷನ್ ಆದಮೇಲೆ ಆಪರೇಷನ್ ರಿಲೇಟೆಡ್ ಪೇನ್ ಸ್ವಲ್ಪ ದಿವಸಗಳು ಅಥವಾ ಸ್ವಲ್ಪ ಒಂದೆರಡು ತಿಂಗಳು ಇರೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ಹಾರ್ಟ್ ಬ್ಲಾಕ್ ರಿಲೇಟೆಡ್ ನೋವು ಬರೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಎಲ್ಲ ರಕ್ತನಾಳಗಳು ನಾವು ಈ ಬೈಪಾಸಲ್ಲಿ ಕಸಿ ಮಾಡೋಕ್ಕೆ ಆಗಲ್ಲ. ಕೆಲವೊಂದು ಚಿಕ್ಕ ಚಿಕ್ಕ ರಕ್ತನಾಳಗಳಿರುತ್ತೆ, ಆ ರಕ್ತನಾಳಗಳು ನಾವು ಇವಾಗ ಓಡಾಡಬೇಕಾದ್ರೆ ಎಫರ್ಟ್ ಹಾಕಿದಾಗ ಅಥವಾ ಪ್ರಯಾಸ ಆದಾಗ ನೋವು ಕಾಣಿಸ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೆ ತೋರಿಸ್ಬಿಟ್ಟು ತೊಂದರೆ ಏನಿದೆ ಹೇಳ್ಬಿಟ್ಟು ಮೆಡಿಸಿನ್ಸ್ ತೊಗೊಂಡ್ರೆ ನಿವಾರಣೆ ಆಗುತ್ತೆ.
0: ಮತ್ತೆ ಇವರು ಹೀಗೆ ಬೈಪಾಸ್ ಆಪರೇಷನ್ ಅಂದಾಗ ನನಗೆ ಇನ್ನೊಂದು ಪ್ರಶ್ನೆ ನೆನಪಾಯಿತು, ಆಂಜಿಯೋಪ್ಲಾಸ್ಟಿ ಮತ್ತೆ ಆಂಜಿಯೋಗ್ರಾಮ್ ನಡುವಿನ ವ್ಯತ್ಯಾಸ ಏನು ಅಂತ, ಯಾಕೆಂದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊಂದಲ ಇದೆ.
1: ಹೌದು, ತುಂಬಾ ಮುಖ್ಯ. ಆಕ್ಚುಲಿ ನಮಗೆ ಲಾಸ್ಟ್ ವೀಕ್ ಒಂದು ಪೇಷಂಟ್ ಬಂದಿದ್ರು, 38 ಇಯರ್ ಪೇಷಂಟ್, 38 ವರ್ಷ, ಮುಂಚೆ ಏನು ತೊಂದರೆ ಇಲ್ಲ ಅಂತ ಹೇಳಿದರು. 9 ಗಂಟೆಗೆ ಬಂದಿದ್ದಾರೆ, ECG ಎದೆ ನೋವು 1 ಗಂಟೆಯಿಂದ ಇದೆ ಅಷ್ಟೇ, ECG ತುಂಬ ವ್ಯತ್ಯಾಸ ಇದೆ, ಅದು ಹಾರ್ಟ್ ಅಟ್ಯಾಕೆ ಅಂತ ಗೊತ್ತಾಗ್ತಾ ಇದೆ ECG. ನಾವು ಅವ್ರಿಗೆ ಇಮಿಡಿಯೇಟಾಗಿ ಆಂಜಿಯೋಪ್ಲಾಸ್ಟಿ ಬೇಕು ಇದು ಅಂತ ಹೇಳ್ತಾ ಇದ್ದೀವಿ. ಅವ್ರದ್ದು ಇದೇ ಪ್ರಶ್ನೆ ಆಗಿತ್ತು, ನಮಗೆ ಆಂಜಿಯೋಗ್ರಾಮ್ ಮಾಡಿದರೆ ಸಾಕಲ್ವಾ, ಯಾಕೆ ಆಂಜಿಯೋಪ್ಲಾಸ್ಟಿ ಬೇಕು ಅಂತ ಕೇಳ್ತಾ ಇದ್ರು. ಈ ಆಂಜಿಯೋಗ್ರಾಮ್ ಅಂತಂದರೆ ನಮಗೆ ಬ್ಲಾಕ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋ ಒಂದು ಟೆಸ್ಟ್ ಅಷ್ಟೆ, ಅದರಲ್ಲಿ ನಮಗೆ ಚಿಕಿತ್ಸೆ ಅಲ್ಲ, ಅದೊಂದು ಪರೀಕ್ಷೆ ಅಷ್ಟೆ, ಬ್ಲಾಕ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕಷ್ಟೆ. ಆಂಜಿಯೋಪ್ಲಾಸ್ಟಿ ಅಂತಂದರೆ ಅದು ಚಿಕಿತ್ಸೆ, ಬ್ಲಾಕ್ ಏನಿದೆ ಅದನ್ನು ಓಪನ್ ಮಾಡಿ ಅಲ್ಲಿ ಸ್ಟೆಂಟ್ ಬೇಕಾ ಅಥವಾ ಬಲೂನ್ ಬೇಕಾ ಚಿಕಿತ್ಸೆ ಕೊಡೋದಕ್ಕೆ

0: ಆಗುತ್ತೆ, ಜನಕ್ಕೆ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳಕ್ಕೆ ಬಯಸ್ತೀನಿ.
1: ಹಾಗಿದ್ಮೇಲೆ ಏಂಜಿಯೋಪ್ಲಾಸ್ಟಿ ಅಂತ ಹೇಳಿದರೆ ತೊಂದರೆ ಗೊತ್ತಾದ ನಂತರ ಮಾಡುವ ಚಿಕಿತ್ಸೆ ಅಂತ ಹೇಳ್ಬೋದು. ಏಂಜಿಯೋಗ್ರಾಮ್ ಅಂತ ಹೇಳಿದ್ರೆ ತೊಂದರೆಯನ್ನ ಕಂಡುಹಿಡಿಯಲಿಕ್ಕೆ ಮಾಡುವ ಪರೀಕ್ಷೆ ಅಂತ ಹೇಳ್ಬೋದು.
0: ಅಟ್ಯಾಕ್ ಆಗಿ ಬಂದಿರೋ ವ್ಯಕ್ತಿಗೆ ನಾವು ನಮ್ಗಾಗ್ಲೇ ECG ಮತ್ತೆ ಎಕೋ ನೋಡಿ ಕನ್ಫರ್ಮ್ ಆಗಿರುತ್ತೆ ಇದು ಅಟ್ಯಾಕೆ ಅಂತ. ಅವಾಗ ನಾವು ಟೈಮ್ ಕಳೆಯಲಿಕ್ಕಾಗಲ್ಲ, ಮತ್ತೆ ಆಂಜಿಯೋಗ್ರಾಮ್ ಮಾಡಿ ಮತ್ತೆ ನಿಮ್ಮ ಹತ್ರ ಬಂದು ಮಾತಾಡ್ತೀವಿ 10 ನಿಮಿಷ, ಆಮೇಲೆ ಮತ್ತೆ ಆಂಜಿಯೋಪ್ಲಾಸ್ಟಿಕ್ ಹೋಗ್ತೀವಿ ಅಂತ ಸುಮಾರು ಸತಿ ಅಷ್ಟು ಟೈಮ್ ಸಿಗದೆ ಹೋಗ್ಬೋದು. ಹಾಗಾಗಿ
1: ಸಮಯದಲ್ಲಿ
0: ಅಟ್ಯಾಕ್ ಆಗಿರೋ ವ್ಯಕ್ತಿಗೆ ನಾವು ಅವ್ರ ಆಂಜಿಯೋಪ್ಲಾಸ್ಟಿ ಬೇಕಾಗುತ್ತೆ ಅಂತ ಕೆಲವೊಂದು ಸಂದರ್ಭದಲ್ಲಿ ತೀರ್ಮಾನ ಮಾಡಿದಾಗ ದಯವಿಟ್ಟು ಜನರು ಈ ವ್ಯತ್ಯಾಸನ ಅರ್ಥ ಮಾಡ್ಕೋಬೇಕು.
2: ಅರ್ಥ ಮಾಡ್ಕೋಬೇಕಾಗತ್ತೆ. ಡಾಕ್ಟರ್, ಒಂದು ಜಾಹೀರಾತನ್ನ ಕೇಳಿ ಆ ನಂತರ ಕಾರ್ಯಕ್ರಮವನ್ನ ಮುಂದುವರಿಸೋಣ.
3: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ಮಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ಮಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕನಾದ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ಕೇಳುಗರೆ, ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಖಾಸಗಿ ವಿಮಾ ಯೋಜನೆಗಳ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅನುಮೋದಿತ ಆರೋಗ್ಯ ಯೋಜನೆಗಳಾದ ಆರೋಗ್ಯ ಭಾಗ್ಯ, KSRTC, CFTRI, ಚೆಸ್ಕಾಂ, ವಾಜಪೇಯಿ ಆರೋಗ್ಯಶ್ರೀ, ಯಶಸ್ವಿನಿ, ESI, ರೈಲ್ವೇಸ್, ಬೆಮಲ್ ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ಉದ್ಯೋಗಿಗಳಿಗೆ ನಗದು ರಹಿತ ಯೋಜನೆಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಇದರ ಉಪಯೋಗ ಪಡೆದುಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ.
1: ಕೇಳಿದರೆ ಈ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ನಮ್ಮ ಫೋನ್ ಸಂಖ್ಯೆಯನ್ನು ಗಮನಿಸಿ 0821-251-25882-251-50-89. ವಾಟ್ಸಪ್ನ ಮೂಲಕ ಕೂಡ ನಮಗೆ ನೀವು ಪ್ರಶ್ನೆಗಳನ್ನು ರವಾನಿಸಬಹುದು. ವಾಟ್ಸಪ್ ಸಂಖ್ಯೆ 9480-85882-3.
2: ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ ಡಾಕ್ಟ್ರೆ. ಈಗ ಒಂದು ಕರೆ ಇದೆ ಅಂತ ಅನ್ಕೊಳ್ತೀನಿ. ಹಲೋ ಆಕಾಶವಾಣಿ.
4: ನಮಸ್ಕಾರ ಮೇಡಮ್.
2: ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ? ಮಹದೇಶ್ವಟ್ರೆ, ನಿಮಗೂ ಸ್ವಾಗತ. ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ.
4: ಮೊದಲನೇ ಪ್ರಶ್ನೆ, ಈ ಹೃದಯಾಘಾತ ಹೆಂಗ್ ಪ್ರಶ್ನೆ ಕೇಳಿ.
5: ಹಲೋ
2: ಹಲೋ.
5: ಹಾ ಮೇಡಮ್ ನಮಸ್ಕಾರ, ನಾನು ಮೂರ್ತಿ ಅಂದ್ಬಿಟ್ಟು ಚಾಮರಾಜನಗರದಿಂದ.
2: ಒಂದ್ ನಿಮಿಷ ಮೂರ್ತಿ ಅವರೇ, ಮಹದೇವ್ ಶೆಟ್ರದು ಪ್ರಶ್ನೆಗೆ ಉತ್ತರ ಕೊಟ್ಟು ಮತ್ತೆ ನಿಮ್ ಹತ್ರ ಮಾತಾಡ್ತಾರೆ, ಒಂದ್ ನಿಮಿಷ. ಹಾಗೆ
0: ಇದು ಗಂಡಸರಲ್ಲಿ ಸಾಧಾರಣವಾಗಿ ಹಾರ್ಟ್ ಅಟ್ಯಾಕ್ ಇನ್ ಜನರಲ್ ಚಾನ್ಸಸ್ ಜಾಸ್ತಿ, ಆದರೆ ಹೆಂಗಸರಲ್ಲಿ ಮುಟ್ಟು ನಿಂತ ನಂತರ ಗಂಡಸರು ಹೆಂಗಸರು ಇಬ್ಬರಲ್ಲೂ ಇನ್ಸಿಡೆನ್ಸಸ್ ಸೇಮ್ ಇದೆ. ಮುಟ್ಟು ನಿಲ್ಲಕ್ಕಿಂತ ಮುಂಚೆ ಹೆಂಗಸರಲ್ಲಿ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಸ್ವಲ್ಪ ಕಮ್ಮಿ. ಆ ಹಾರ್ಮೋನ್ಸ್ ಪ್ರೊಟೆಕ್ಟಿವ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ ಮುಟ್ಟು ನಿಲ್ಲಕ್ಕಿಂತ ಮುಂಚೆ.
2: ಮಾಧವ್ ಶೆಟ್ರ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೊಳ್ತೀನಿ. ಮೂರ್ತಿ ಅವರೇ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ.
5: ನಮಸ್ಕಾರ ಸರ್. ಡಾಕ್ಟರ್
0: ಸರ್. ನಮಸ್ತೆ ಸರ್.
5: ಸರ್, ನನಗೆ ಎದೆ ನೋವು ಬರ್ತಾ ಇರ್ತದೆ, ಬಲಗಡೆ ಭಾಗ ಎಡಗಡೆ ಭಾಗ ಅಂತ ಇರ್ತಾರಲ್ಲ ಸರ್, ಜಾಸ್ತಿ ಬಲಗಡೆ ಭಾಗನೇ ಎದೆ ನೋವು ಬರೋದು ನನಗೆ. ಒಂದ್ 4 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಬಂದೇ ಬರುತ್ತೆ ಸರ್. ನನಗೆ ಗ್ಯಾಸ್ಟ್ರಿಕ್ ಇದೆ.
0: ಅದೇ ಸರ್, ಅದೇ ಸರ್ ಆಕ್ಚುಲಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇದೇನೆ, ಏನಂತಂದರೆ ಗ್ಯಾಸ್ಟ್ರಿಕ್ಕಿಂದ ಸಮಸ್ಯೆ ಇದ್ದಿರ್ಬೋದು, ನೀವು ಹೇಳೋ ಸಮಸ್ಯೆ ಗ್ಯಾಸ್ಟ್ರಿಕ್ದ ಇರ್ಬೋದು, ಆದರೂ ಹಾರ್ಟಿನ ಸಮಸ್ಯೆ ಆಗಿದ್ದರೆ ಅದು ಒಂದು ಸತಿ ಚೆಕಪ್ ಮಾಡಿಸಿ ನೋಡಿ ಫರ್ದರ್ ಟೆಸ್ಟ್ ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಿಬಿಟ್ಟು ಮತ್ತೆ ಗ್ಯಾಸ್ಟ್ರಿಕ್ ಆದರೆ ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋದು ಒಳ್ಳೆಯದು. ಈ ಬಲಗಡೆ ಎದೆ ನೋವು ಹಾರ್ಟಿಂದ ಅಲ್ಲ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ದಯವಿಟ್ಟು ನಿಮಗೆ ನಿಮ್ಮ ಹತ್ತಿರದಲ್ಲಿ ಇರೋ ಡಾಕ್ಟರ್ನ ಸಲಹೆ ಪಡೆದು ECG ಅಥವಾ ಬೇಸಿಕ್ ಟೆಸ್ಟ್ ಏನಿದೆ ಅದು ಮಾಡಿ ಫರ್ದರ್ ಟೆಸ್ಟಿಂಗ್ ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಬೇಕಾಗುತ್ತೆ ಸರ್.
5: ಸರ್, ಜಿಲ್ಲೆ ಆಸ್ಪತ್ರೆ ECG ಮಾಡ್ತಿದ್ದೆ.
0: ಹಾಂ ಸರ್,
5: ನಾರ್ಮಲ್ ಇದೆ, ಏನ್ ತೊಂದ್ರೆ ಇಲ್ಲ.
0: ಅದೇ ಸರ್, ಅದೇ ಖಂಡಿತವಾಗ್ಲು ಅದೇ ECG ನಾರ್ಮಲ್ ಇದ್ರೆ ಹಾರ್ಟ್ ಅಟ್ಯಾಕ್ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ECG ಅಲ್ಲಿ ವ್ಯತ್ಯಾಸ ಇದ್ರೆ ಹಾರ್ಟ್ ಅಟ್ಯಾಕ್ ಇದೆ ಅಂತ ಹೇಳ್ಬೋದು, ಆದ್ರೆ ECG ನಾರ್ಮಲ್ ECG ಇದ್ರೆ ಹಾರ್ಟ್ ಅಟ್ಯಾಕ್ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದೇ ಹಾರ್ಟ್ ಬ್ಲಾಕ್ಸ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ನೀವು ಒಂದ್ಸತಿ ಚೆಕಪ್ಗೆ ಒಳಪಡೋದು ಒಳ್ಳೇದು.
2: ಧನ್ಯವಾದಗಳು ಮೂರ್ತಿ ಅವರೇ. ಒಂದಷ್ಟು SMS ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರ ಕೊಟ್ಟು ನಂತರ ಕಾಲ್ಸ್ ನ ತಗೊಳ್ಳೋಣ.
1: ಪಾಂಡವಪುರದಿಂದ ಹರಳಹಳ್ಳಿ ಪುಟ್ರಾಜ್ ಅವರು ಕೇಳ್ತಾರೆ, ಹೃದಯ ಸಂಬಂಧಿ ಕಾಯಿಲೆಗಳು ಸಾಮಾನ್ಯವಾಗಿ ದಪ್ಪ ಇರೋರಿಗೆ ಬರುತ್ತೆ ಅಂತ ಮಾತಿತ್ತು, ಆದರೆ ಇತ್ತೀಚೆಗೆ ಇದು ದಪ್ಪ ಇರೋರು, ಸಣ್ಣ ಇರೋರು, ಚಿಕ್ಕವರು, ದೊಡ್ಡವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರನ್ನ ಕಾಡ್ತಾ ಇದೆ. ಹೀಗಾಗಿ ಹೃದಯ ಸಂಬಂಧಿ ಕಾಯಿಲೆ ಬರುತ್ತಿರಲು ದಿನನಿತ್ಯದ ಪ್ರತಿಯೊಬ್ಬರ

0: ಚರಿ ಹಾಗೂ ಚಟುವಟಿಕೆಗಳು ಹೇಗಿರಬೇಕು ಅಂತ. ಮತ್ತೆ ರಜನಿ ಪ್ರಸನ್ನ ಕುಶಾಲನಗರದಿಂದ ಕೂಡ ಅವರು ಕೂಡ ತೂಕ ಹೆಚ್ಚಾಗಿರುವಾಗ ಹೃದಯ ಸಂಬಂಧಿ ಕಾಯಿಲೆಗಳ ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತಲ್ಲ, ಅದರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ.
1: ಹೌದು ಹೌದು, ಸಾಧಾರಣವಾಗಿ ಹಾರ್ಟ್ ಅಟ್ಯಾಕ್ ಬರೋದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅವ್ರು ಯೂಶ್ವಲಿ ಮಾಡಿಫೈಬಲ್, ನಾನ್ ಮಾಡಿಫೈಬಲ್ ಅಂತ ಹೇಳ್ತೀವಿ. ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಬರೋದು ಒಂದು ಸ್ಮೋಕಿಂಗ್, ಧೂಮಪಾನ, ನೆಕ್ಸ್ಟು ಡಯಾಬಿಟಿಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್ ಹಾಗೂ ಬೊಜ್ಜು. ಸೊ ನಾವು ಈ ಬೊಜ್ಜು ಯೂಶ್ವಲಿ ಹೊಟ್ಟೆ ಸುತ್ತಳ್ತೆ, ಇವಾಗ ಇಂಡಿಯನ್ಸಲ್ಲಿ ಬೊಜ್ಜು ಅಂತಂದರೆ ಬಿ ಎಮ್ ಐ ಮಾತ್ರ ನೋಡಿ ಡಿಸೈಡ್ ಮಾಡೋಕ್ಕಾಗಲ್ಲ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅದು ಮಾತ್ರ ನೋಡಿ ಡಿಸೈಡ್ ಮಾಡೋಕ್ಕಾಗಲ್ಲ. ಹೊಟ್ಟೆ ಸುತ್ತಳ್ತೆ, ಸೆಂಟ್ರಲ್ ಒಬೆಸಿಟಿ ಅಂತ ಹೇಳ್ತೀವಿ, ಅದು ತುಂಬ ಮುಖ್ಯ ಆಗುತ್ತೆ ಭಾರತೀಯರಲ್ಲಿ. ಹೊಟ್ಟೆ ಸುತ್ತಳ್ತೆ ಗಂಡಸರಲ್ಲಿ ಅಂದರೆ ಪ್ಯಾಂಟ್ ಸೈಜ್ ಮೋರ್ ದೆನ್ 36 inches ಇದ್ದರೆ, ಅಥವಾ ಹೆಂಗಸರಲ್ಲಿ ಮೋರ್ ದೆನ್ 32 inches ಇದ್ದರೆ ಅವರು ರಿಸ್ಕ್, ಅವರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಇದಲ್ಲದೆ ಲೀನ್ ಒಬೆಸಿಟಿ ಅಂತ ಒಂದು ಫ್ಯಾಕ್ಟರ್ ಇದೆ. ಅಬ್ಡಾಮಿನಲ್ ವಿಸರಲ್ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋರಲ್ಲಿ, ನೋಡೋಕ್ಕೆ ಸಣ್ಣನೇ ಇರ್ತಾರೆ ಆದರೆ ಅವರಲ್ಲಿ ವಿಸರಲ್ ಕಂಟೆಂಟ್, ವಿಸರಲ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ,
0: ಅಂಗಾಂಶದಲ್ಲಿರುವಂಥ ಕೊಬ್ಬು
1: ಜಾಸ್ತಿ ಇರುತ್ತೆ ಒಂದು. ಇದಲ್ಲದೆ ಇನ್ನೊಂದು ಮಾಡಿಫೈ ಮೋಸ್ಟ್ ಇಂಪಾರ್ಟೆಂಟ್ ಮಿಸ್ ಆಗೋಂಥ ಫ್ಯಾಕ್ಟರ್ ಅಂತಂದರೆ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿ ಅಂತ ಹೇಳ್ತೀವಿ. ಸುಮಾರು ಜನದಲ್ಲಿ ಮಲ್ಕೊಂಡಾಗ ಗೊರಕೆ ಶಬ್ದ ಬರ್ತಾ ಇರುತ್ತೆ, ದಪ್ಪ ಇರ್ತಾರೆ, ಅವ್ರು ಇದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಒಂದು ಸ್ಟೇಜ್ ಕ್ರಾಸ್ ಆದಮೇಲೆ ಬಿ ಪಿ ಬರುತ್ತೆ, ಅದ್ರ ನೆಕ್ಸ್ಟ್ ಸ್ಟೇಜಲ್ಲಿ ಹಾರ್ಟ್ ಅಟ್ಯಾಕ್ಸ್ ಬರುತ್ತೆ. ಸೊ ದಯವಿಟ್ಟು ಈ ಥರ ಸ್ಪೆಷಲಿ ಗೊರಕೆ ಶಬ್ದ ಜಾಸ್ತಿ ಇರೋರಿಗೆ, ಉಸಿರಾಟ ತೊಂದರೆ ಇರೋರಿಗೆ ರಾತ್ರಿ ಮಲಗಿದ್ದಾಗ ಇವರು ಕಾರ್ಡಿಯಾಕ್ ಇವಲೇಷನ್ ಒಳಪಡಬೇಕು ಅಂತ ಹೇಳ್ತಾರೆ.
2: ಮತ್ತೊಂದು ಸಂದೇಶ ಇದೆ ನಾಗಮಂಗಲದಿಂದ, ರಾಧಾ ಹಿರಿಯಣ್ಣ ಅವರು ಕಳಿಸಿದ್ದಾರೆ. ಇವರು ಕೂಡ ಎದೆ ಉರಿಯುತ್ತೆ ಅನ್ನೋದ್ರ ಬಗ್ಗೆನೇ ಕಳಿಸಿದ್ದಾರೆ. ಅವರ ಸಂದೇಶವನ್ನು ಓದ್ತೀನಿ. ಆಕಾಶವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯದ ಬಗ್ಗೆ ತಿಳಿಸಿದ್ದಕ್ಕೆ ಧನ್ಯವಾದಗಳು. ನಮ್ಮ ತಂಗಿಗೆ ಯಾವುದೇ ಆಹಾರ ತಿಂದರೂ ಎದೆ ಉರಿಯುತ್ತೆ ಅಂತ ಹೇಳ್ತಿರ್ತಾರೆ, ಇದರಿಂದ ಏನಾದರೂ ತೊಂದರೆ ಇದೆಯಾ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಆನಂತರ ಮತ್ತೊಬ್ಬರು ಕೃಷ್ಣ ಟೈಲರ್ ಶ್ರೀರಂಗಪಟ್ಟಣದಿಂದ, ಊಟವಾದ ನಂತರ ದೇಹ ಎಲ್ಲ ಬೆವರುತ್ತೆ, ಕಾರಣವೇನು ಸರ್ ಅಂತ ಕೇಳ್ತಾ ಇದ್ದಾರೆ.
1: ಇದರಲ್ಲಿ ಮೊದಲನೇ ಪ್ರಶ್ನೆ, ಊಟ ಆದಮೇಲೆ ಎದೆ ಉರಿ ಬರೋದು, ಇದು ಹಾರ್ಟಿಂದು ಅಂತ ಖಂಡಿತವಾಗಿ ಅಂದರೆ ಡೆಫಿನೆಟಾಗಿ ಹೇಳಕ್ಕೆ ಬರಲ್ಲ. ಹಾರ್ಟಿಂದು ಇರ್ಬೋದು, ಇಲ್ಲದೇನು ಇರ್ಬೋದು, ನೋಡಬೇಕಾಗತ್ತೆ, ರೋಗಿ ಪರಿಶೋಧಿಸ್ಬಿಟ್ಟು ತೀರ್ಮಾನ ಮಾಡಬೇಕಾಗತ್ತೆ. ಬೇರೆ ಅದ್ರ ಜೊತೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಏನಿದೆ ಅದನ್ನ ನೋಡ್ಕೊಂಡು, ಮತ್ತು ಅವ್ರಿಗೆ ಬಿ ಪಿ ಇದೆಯಾ, ಶುಗರ್ ಇದೆಯಾ, ವಯಸ್ಸೆಷ್ಟು, ಪಾರಂಪರಿಕವಾಗಿ ಏನಾದರೂ ಫ್ಯಾಕ್ಟರ್ಸ್ ಇತ್ತಾ, ಇದೆಲ್ಲ ನೋಡಿಬಿಟ್ಟು ಫರ್ದರ್ ಟೆಸ್ಟಿಂಗ್, ಟಿ ಎಮ್ ಟಿ ಬೇಕಾ, ಬೇರೆ ಟೆಸ್ಟ್ ಬೇಕಾ ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಎರಡನೇ ಪ್ರಶ್ನೆ, ಇವಾಗ
0: ಊಟದ ನಂತರ ಬೆವರೋದು,
1: ಇದು ಇನ್ನೊಂದು ತುಂಬಾ ಮುಖ್ಯ. ಆಕ್ಚುಲಿ ಪೋಸ್ಟ್ ಪ್ರೆನಿಡಿಯಲ್ ಆಂಜೈನಾ ಅಂತ ಹೇಳ್ತೀವಿ, ಇದು ಕೆಲವೊಬ್ಬರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಊಟ ಆದ್ಮೇಲೆ ಕತ್ತಿನ ಭಾಗದಲ್ಲಿ ನೋವು ಅಂತ ಬರ್ತಾರೆ. ಇದು ಟಿಪಿಕಲ್ ಆಂಜೈನಲ್ ಸಿಂಪ್ಟಮ್, ಪೋಸ್ಟ್ ಪ್ರೆನಿಡಿಯಲ್ ಆಂಜೈನಾ. ಇದು ಕೂಡ ಹಾರ್ಟಿಗೆ ಸಂಬಂಧಪಟ್ಟಿದ್ ಆಗಿರೋ ಚಾನ್ಸಸ್ ಆಗಿರ್ಬೋದು, ಸ್ಪೆಷಲಿ ಡಯಾಬಿಟಿಕ್ ಆಗಿದ್ದಲ್ಲಿ. ಸೊ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಸುಮಾರು ಜನ ಏನು ಹೇಳ್ತಾರೆ ಅಂತಂದರೆ, ನಡಿಬೇಕಾರೆ ಬರೀ ಮೆಟ್ಲತ್ಬೇಕಾದ್ರೆ ಅಷ್ಟೇ ಕತ್ತತ್ರ ನೋವು ಬರುತ್ತೆ, ಗದ್ದದ ಹತ್ರ ನೋವು ಬರುತ್ತೆ, ಬೇರೆ ಟೈಮಲ್ಲಿ ಏನಿಲ್ಲ, ಆರಾಮಾಗಿರ್ತೀನಿ, ನನಗೇನು ತೊಂದರೆ ಇಲ್ಲ ಅಂತ ಬರ್ತಾರೆ. ಸ್ಪೆಷಲಿ ಈ ನಾವು ಹೇಳಿದಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂತಂದರೆ, ಡಯಾಬಿಟಿಸ್ ಇತ್ತು ಅಂತಂದರೆ, ಇಂಥ ವ್ಯಕ್ತಿಗಳು ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ಹಾರ್ಟ್ ಅಟ್ಯಾಕ್ ಹೋಗೋಕ್ಕಿಂತ ಮುಂಚೆ ಚಿಕಿತ್ಸೆ ಮಾಡಬೇಕು, ಅದು ಮುಖ್ಯ. ಇವಾಗ ನಮ್ಮ ಪ್ರೋಗ್ರಾಮಿಂದ ಜನ ಒಂದೇನಾದರೂ ತಿಳ್ಕೋಬೇಕು ಅಂತಂದರೆ, ನನ್ನ ಉದ್ದೇಶ ಈ ಹಾರ್ಟ್ ಅಟ್ಯಾಕ್ ಹೋಗೋಕ್ಕಿಂತ ಮುಂಚೆ ಅದನ್ನು ತಿಳ್ಕೊಂಡು ಬ್ಲಾಕ್ ಏನಾದರೂ ಇತ್ತು ಅಂತಂದರೆ ಬ್ಲಾಕ್ನ ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅಂತ. ಹಾರ್ಟ್ ಅಟ್ಯಾಕ್ ಹೋದ್ಮೇಲೆ ಮಜಲ್ ಲಾಸ್ ಆಗಿಬಿಡುತ್ತೆ. ಎಷ್ಟು ನಿಮಿಷಗಳು ಹಾರ್ಟ್ ಬ್ಲಾಕ್ ಆಗಿರುತ್ತೆ ಆರ್ಟ್ರಿ, ಅಷ್ಟು ಕೋಶಗಳು ಸಾಯ್ತಾ ಹೋಗುತ್ತೆ. ಒಂದು ಹಂತ ಮೀರಿದ ಮೇಲೆ ನಾವು ಸ್ಟೆಂಟ್ ಹಾಕಿದ್ರೂ ಅದು ಹೆಚ್ಚು ಪ್ರಯೋಜನ ಬರದೇ ಹೋಗ್ಬೋದು. ಹಾಗಾಗಿ ಈ ಥರ ಲಕ್ಷಣಗಳಿರೋರು ಹಾರ್ಟ್ ಅಟ್ಯಾಕ್ ಹೋಗಿಂತ ಮುಂಚೆ ಚಿಕಿತ್ಸೆ ತಗೋಬೇಕು ಅನ್ನೋದು ಮನವರಿಕೆ ಮಾಡ್ಕೋಬೇಕು. ಅದೊಂದೇ ನನ್ನ ಕೇಳುಗರೆ,
0: ಮುಂಚಿತವಾಗಿ ಪರೀಕ್ಷೆ ಮಾಡಿಸ್ಕೊಂಡಾಗ ಮಾತ್ರ ಅದು ಸಾಧ್ಯ.
1: ಹೌದು ಹೌದು, ಇದು ಈ ತರ ಲಕ್ಷಣಗಳು ಇದ್ದಾಗಲೇ ಅವರು ಚಿಕಿತ್ಸೆಗೆ ಒಳಪಟ್ಟರೆ, ಬ್ಲಾಕ್ಗಳಿತ್ತು ಅಂತಂದರೆ ಅಟ್ಯಾಕ್, ಹಾರ್ಟ್ ಅಟ್ಯಾಕ್ ಆಗೋದು ಯೂಶ್ವಲಿ ಹಾರ್ಟಿಂದ ಕಂಪ್ಲೀಟ್ ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಹೋಗೋಕ್ಕಿಂತ ಮುಂಚೆ, ಇವಾಗ ಓಡಾಡಬೇಕಾದ್ರೆ ನೋವು ಬರೋದು, ಸುಸ್ತಾಗೋದು, ಬೆವರೋದು, ಈ ಥರ ಲಕ್ಷಣಗಳಿರೋರು ಹಾರ್ಟ್ ಬ್ಲಾಕ್ ಇದೆಯಾ ಅಂತ ಮೊದಲೇ ತಿಳ್ಕೊಂಡ್ರೆ, ಆ ಕೋಶಗಳು ಅವಾಗಿನ್ನ ಆಕ್ಟಿವ್ ಇರುತ್ತೆ, ಎಕೋದಲ್ಲಿ ಯೂಶ್ವಲಿ ನಾರ್ಮಲ್ ಫಂಕ್ಷನ್ ಇರುತ್ತೆ, ಇಜೆಕ್ಷನ್ ಫ್ರ್ಯಾಕ್ಷನ್ ನಾರ್ಮಲ್ ಇರುತ್ತೆ, ಆ ಟೈಮಲ್ಲೇ ನಾವು ಆ ಬ್ಲಾಕ್ಗಳನ್ನ ಕ್ಲಿಯರ್ ಮಾಡಿಕೊಂಡ್ರೆ ಬ್ಲಾಕ್ ಅಟ್ಯಾಕ್ ಬಂದು ಹಾರ್ಟ್ ಪಂಪಿಂಗ್ ಕಮ್ಮಿ ಆಗಿ, ಆ ಪಂಪಿಂಗ್ ಕಮ್ಮಿ ಆಗೋದ್ರಿಂದ ಲೈಫ್ ಲಾಂಗ್ ನಡಿಬೇಕಾದ್ರೆ ಸುಸ್ತಾಗ್ಬೋದು, ಕಾಲಲ್ಲಿ ಊತ ಬರೋದು, ಈ ಥರ ಲಕ್ಷಣಗಳನ್ನ ನಾವು ಬರದೇ ಇರೋ ಥರ ಪ್ರಿವೆಂಟ್ ಮಾಡ್ಬೋದು.
2: ಓಕೆ ಓಕೆ, ಈ ಸಂದೇಶಗಳನ್ನು ಕಳಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ಕರೆ ಇದೆ ಡಾಕ್ಟ್ರೆ. ಹಲೋ ಆಕಾಶವಾಣಿ.
3: ನಮಸ್ತೆ ಸರ್.
2: ನಮಸ್ತೆ, ಯಾರು ಎಲ್ಲಿಂದ?

0: ಹಲೋ
1: ಹಲೋ, ನಮಸ್ತೆ,
0: ಹಲೋ
1: ಹೇಳಿ.
0: ಹಲೋ
1: ಹಲೋ
0: ಹಲೋ
1: ಹಲೋ, ಹೇಳಿ, ಯಾರು, ಎಲ್ಲಿಂದ?
0: ಮೇಡಮ್, ನಮ್ಮ ಹೆಸರು ಎಚ್ ಪಿ ಉಚ್ಚೇಗೌಡ ಅಂತ ಮೇಡಮ್. ಅಲಗಾಪುರ ಗ್ರಾಮದಿಂದ,
1: ಹಾ ಹಾ
0: ಚಾಮರಾಜನಗರ ಜಿಲ್ಲೆ ಮೇಡಮ್.
1: ಓಕೆ ಓಕೆ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ತೀರಾ?
0: ನಮಸ್ಕಾರ ಸರ್.
1: ನಮಸ್ತೆ
0: ಡಾಕ್ಟರ್
1: ಸರ್,
0: ಸರ್,
1: ನಮಸ್ತೆ, ಕೇಳಿ ಸರ್.
0: ಸರ್, ಇದು ಈ ಹೃದಯಾಘಾತ ಅನ್ನೋದು ಸಹ ಇದು ಮನುಷ್ಯನಿಗೆ ಏನಕ್ಕಾಗಿ ಬರುತ್ತೆ, ಮತ್ತೆ ಇದನ್ನ ನಾವು ಅಕಸ್ಮಾತ್ ನಾವು ಬರಬಾರ್ದು ಅಂದ್ರೆ ಏನು, ಯಾವ ರೀತಿ ಇರಬೇಕು ಅಂತ ಸ್ವಲ್ಪ ಹೇಳಬೇಕಾಗುತ್ತೆ ಸರ್.
1: ಖಂಡಿತ ಸರ್. ಸರ್, ಒಂದು ಹೃದಯಾಘಾತ ಬರೋದು ಹಾರ್ಟಿಂದು ರಕ್ತ ಹಾರ್ಟ್ ಒಂದು ಪಂಪ್ ಥರ ವರ್ಕ್ ಆಗ್ತಾ ಇರುತ್ತೆ. ಹಾರ್ಟಲ್ಲಿ ಮಜಲ್ಸ್ ಇರುತ್ತೆ, ಅದಕ್ಕೆ ರಕ್ತ ಊಟ ಅದಕ್ಕೂ ಬೇರೆ ಮಾಂಸಖಂಡಗಳಿಗೆ ಹೇಗೆ ಬ್ಲಡ್ ಸಪ್ಲೈ ಇದೆ ಅದೇ ಥರ ಬ್ಲಡ್ ಸಪ್ಲೈ ಇರುತ್ತೆ, ರಕ್ತನಾಳಗಳಿರುತ್ತೆ. ಈ ರಕ್ತನಾಳದಲ್ಲಿ ಬ್ಲಾಕ್ ಬಂದರೆ ಹೃದಯಾಘಾತ ಅಂತ ಹೇಳ್ತೀವಿ, ಅಂದರೆ ಕಂಪ್ಲೀಟ್ ಕಟ್ ಆಫ್ ಆದರೆ ಹೃದಯಾಘಾತ ಅಂತ ಹೇಳ್ತೀವಿ. ಹಾಂ, ಸಾಧಾರಣವಾಗಿ ಈ ಕೊಲೆಸ್ಟ್ರಾಲ್ ಅಂಶ ಶರೀರದಲ್ಲಿರೋದು ಈ ರಕ್ತನಾಳದ ಒಳಪದರದಲ್ಲಿ ಫಾರ್ಮ್ ಆಗ್ತಾ ಹೋಗುತ್ತೆ. ಕ್ರಮೇಣ ಕ್ರಮೇಣ ಕ್ರಮೇಣ ನಾವು ಅದು ಜಾಸ್ತಿ ಆಗಿ ಅದು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಓಪನ್ ಆಗಿಬಿಟ್ಟು 100% ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ, ಅವಾಗ ಹಾರ್ಟ್ ಅಟ್ಯಾಕ್ ಬರುತ್ತೆ. ನಮ್ಮ ಉದ್ದೇಶ ಈ ಬ್ಲಾಕ್ಗಳು ಯಾವಾಗ ಇರುತ್ತೆ ಅವಾಗಲೇ ಅದನ್ನು ಕಂಡಿಡ್ಕೊಂಡು, ನಾರ್ಮಲಿ 70%ಗಿಂತ ಜಾಸ್ತಿ ಇರೋ ಬ್ಲಾಕ್ಗಳನ್ನ ನಾವು ಸಿಗ್ನಿಫಿಕೆಂಟ್ ಬ್ಲಾಕ್ ಅಂತ ಹೇಳ್ತೀವಿ, ಟೈಟ್ ಆಗಿರೋ ಬ್ಲಾಕ್ ಅಂತ ಹೇಳ್ತೀವಿ. ಈ ಥರದ ಬ್ಲಾಕ್ಗಳು ಇದ್ದ ಪಕ್ಷದಲ್ಲಿ ನಾವು ಅದು 100% ಕ್ಲೋಸ್ ಆಗೋಕ್ಕಿಂತ ಮುಂಚೆ ಚಿಕಿತ್ಸೆ ಪಡ್ಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು ಸಾಧಾರಣವಾಗಿ.
0: ಬರಲೇಬಾರ್ದು
1: ಹೌದು, ಖಂಡಿತ. ಅದೇ ಸರ್, ಅದೇ ಪ್ರೋಗ್ರಾಮ್ ಉದ್ದೇಶ. ಬರಲೇಬಾರ್ದು ಅಂತಂದರೆ, ಒಂದು ನಮಗೆ ಯಾರ್ಯಾರಿಗೆ ಈ ಥರ ಜಾಸ್ತಿ ಬರೋ ಚಾನ್ಸಸ್ ಇದೆ, ಪಾರಂಪರಿಕವಾಗಿ ಇತ್ತು ಅಂತಂದರೆ ಮನೇಲಿ ಯಾರಿಗಾದರೂ, ಅಥವಾ ಸ್ಮೋಕಿಂಗ್ ಮಾಡೋರು, ಬಿ ಪಿ, ಶುಗರ್, ಕೊಲೆಸ್ಟ್ರಾಲ್ ಇರೋರು, ಬೊಜ್ಜು ಅಂಶ ಇರೋರು, ಅಥವಾ ಈ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಅಂತ ಹೇಳಿದ್ವಲ್ಲ, ಇಂಥ ವ್ಯಕ್ತಿಗಳು ರೆಗ್ಯುಲರ್ ಆಗಿ ಸ್ಕ್ರೀನಿಂಗಿಗೆ ಒಳಪಡಬೇಕು, ಅಂದರೆ ವರ್ಷಕ್ಕೊಂದ್ಸತಿ ಆದರೂ ಚೆಕಪ್ಗಳು ಮಾಡಿಸ್ಕೋಬೇಕು, ಹಾರ್ಟ್ ಚೆಕಪ್ಪು. ಆವಾಗ ನಾವು ಈ ಥರ ಹಾರ್ಟ್ ಅಟ್ಯಾಕ್ ಬರೋಕ್ಕಿಂತ ಮುಂಚೆ ಅದನ್ನು ಚಿಕಿತ್ಸೆ ಕಂಡಿಟ್ಕೊಂಡು ಚಿಕಿತ್ಸೆ ತೊಗೋಬೋದು. ಅದೇ ರೀತಿ ಈ ಕೊಲೆಸ್ಟ್ರಾಲ್ ಇದೆ ಅಂತಂದರೆ ಅದನ್ನು ಸರಿಪಡಿಸ್ಕೋಬೇಕು. ಸುಮಾರು ಸತಿ ಯಂಗ್ಸ್ಟರ್ಸ್, ಯುವಜನತೆಗಳು ಏನು ಮಾಡ್ತಾರೆ, 40-50 ವರ್ಷದಲ್ಲೇ ಇವಾಗಲೇ ಮಾತ್ರ ನುಂಗಬೇಕಾ, ನಾನು ನುಂಗಲ್ಲ ಅಂತ ಬಿಟ್ಬಿಡ್ತಾರೆ. ಸೊ ಅದು ಅದೇ ಮುಂದೆ ಹೋಗಿ ಒಂದು 10 ವರ್ಷ ಆಗೋಷ್ಟರಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿಯಾಗಿ ತೊಂದರೆ ಕೊಡೋದು. ನಮಸ್ತೆ ಗೌಡ್ರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಸಂತೋಷ್ ಅವರೇ, ಕಾರ್ಯಕ್ರಮದ ಕಡೆಯದಾಗಿ ಇಷ್ಟೊತ್ತು ನಾವು ಎದೆ ನೋವು ಹೃದಯಾಘಾತದ ಲಕ್ಷಣವೇ ಅಂತಲೇ ಲಕ್ಷಣನ ಅಲ್ವಾ, ಯಾವಾಗ ತೋರಿಸ್ಕೋಬೇಕು, ಯಾವಾಗ ನಾವು ಸುಮ್ಮನಿರಬಹುದು ಅಂತೆಲ್ಲ ಮಾತನಾಡಿದ್ವಿ. ಆದರೆ ಕಾರ್ಯಕ್ರಮದ ಕಡೆಯದಾಗಿ ನೀವು ಕರೆಗೂ ನೀವು ಅದೇ ಉತ್ತರವನ್ನು ಕೊಟ್ರಿ. ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ನೆನಪು ಮಾಡಬೇಕು, ಅವರ ಆಹಾರ ಹೇಗಿರಬೇಕು, ಜೀವನ ಶೈಲಿ ಹೇಗಿರಬೇಕು, ಅದರಲ್ಲಿ ಅವರ ಕೊಲೆಸ್ಟ್ರಾಲ್ ಹೇಗಿರಬೇಕು, ಡಯಾಬಿಟಿಸ್ ಕಂಟ್ರೋಲ್ನಲ್ಲಿರಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡೋದಾದರೆ. ಹೌದು, ಯಾವ ಎದೆನೋವು ಬಂದಾಗ ಅದು ಗ್ಯಾಸ್ಟ್ರಿಕ್ ಅಂತ ನಿರ್ಲಕ್ಷಿಸಬೇಡಿ. ಅದು ಗ್ಯಾಸ್ಟ್ರಿಕ್ ಇರ್ಬೋದು, ಹಾರ್ಟಿಗೆ ಸಂಬಂಧಪಟ್ಟ ನೋವು ಇರ್ಬೋದು, ದಯವಿಟ್ಟು ಚೆಕಪ್ ಮಾಡಿಸ್ಕೊಳ್ಳಿ. ಅದನ್ನು ಡಾಕ್ಟ್ರುಗಳ ಹತ್ರ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳಿ. ದಯವಿಟ್ಟು ನೀವೇ ಡಿಸೈಡ್ ಮಾಡಬೇಡಿ, ಎದೆ ನೋವು ಹಾರ್ಟಿಂದ ಅಲ್ಲ, ಗ್ಯಾಸ್ಟ್ರಿಕ್ ಮಾತ್ರ ಅಂತ ನೀವೇ ಡಿಸೈಡ್ ಮಾಡಿ ನಿರ್ಲಕ್ಷಿಸಬೇಡಿ.
0: ಧನ್ಯವಾದಗಳು ಡಾಕ್ಟರ್ ಸಂತೋಷ್ ಅವರೇ. ಇದುವರೆಗೂ ನಮಗೆ ಎದೆ ನೋವಿನ ಬಗ್ಗೆ ತುಂಬ ವಿವರವಾಗಿ ಮಾಹಿತಿಯನ್ನು ಕೊಟ್ರಿ. ಯಾವಾಗ ಅದು ಹೃದಯಾಘಾತದ ಹಂತಕ್ಕೆ ಹೋಗುತ್ತೆ, ಯಾವಾಗ ಅದು ಗ್ಯಾಸ್ಟ್ರಿಕ್ ಆಗೇ ಉಳಿಯುತ್ತೆ, ಅದನ್ನು ನಾವು ಪರೀಕ್ಷೆ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಮಗೆ ತುಂಬ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
1: ನಮಸ್ತೆ. ಧನ್ಯವಾದಗಳು.
3: ಇದುವರೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ, ಈ ಶೀರ್ಷಿಕೆ ಅಡಿಯಲ್ಲಿ ಇಂದಿನ ವಿಷಯವಾಗಿತ್ತು ಎದೆ ನೋವು ಹೃದಯಾಘಾತದ ಲಕ್ಷಣವೇ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದವರು ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಸಂತೋಷ್, ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು.
4: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ ಮೆಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ ಮೆಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಹಿರಿಯ ನುರಿತ ವೈದ್ಯರ ತಂಡ ಲಭ್ಯವಿದ್ದು ಅವರ ಮೇಲ್ವಿಚಾರಣೆಯಲ್ಲಿ ಪೆಟ್ ಸ್ಕ್ಯಾನ್

0: സിടി സ്കാൻ, MRI, റേഡിയേഷൻ തെറപ്പി, ഡയാലിസിസ്, കീമോതെറപ്പി, ലാപ്രോസ്കോപ്പിക് സേവ, അത്യാധുനിക എൻഡോസ്കോപ്പി, 24 ഗണ്ടയ എമർജൻസി സേവ, ഒടി ചികിത്സ, ട്രാൻസ്പ്ലാന്റ് സേവ, കാത്ലാബ് ಮತ್ತು ವೆರಿಕೋಸ್ ಪೇನ್ ಮತ್ತು ಇನ್ನಿತರ ಸೇವೆಗಳ ಜೊತೆಗೆ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಹಾಗೂ ವಿಶೇಷವಾಗಿ ಆಕಾಶವಾಣಿ ಕೇಳುಗರಿಗೆ ರಿಯಾಯಿತಿ ಸೇವೆ ಕೂಡ ಲಭ್ಯವಿದೆ. ಧನ್ಯವಾದಗಳು.
1: ಕೇಳುಗರೇ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6. ಸಮಯವಾಗಿದೆ 5:31. ಈಗ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲ ಗೀತೆಗಾಗಿ ಯಾರು ಸಂದೇಶ ಕಳಿಸಿದ್ದಾರೆ ನೋಡೋಣ. ಮೈಸೂರಿನ ಅಗ್ರಹಾರದಿಂದ ಟೈಲರ್ ಸಂತೋಷ್ ಮತ್ತು ಗೆಳೆಯರ ಬಳಗದವರು ಮರೆಯಲಾಗದ ಕಥೆ ಚಿತ್ರದ ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ. ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಮತ್ತು ರಮಣ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತ ಕಳವಡಿಸಿದ್ದಾರೆ ಉಪೇಂದ್ರ ಕುಮಾರ್. ಕೇಳೋಣ ಮರೆಯಲಾಗದ ಕಥೆ ಚಿತ್ರದ ಈ ಗೀತೆಯನ್ನು.

ಬಡವರ ಬಂಧು ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಈ ಗೀತೆ ನಮಗೆ ಬಹಳ ಇಷ್ಟ, ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ಗುಂಡ್ಲುಪೇಟೆಯಿಂದ ಗಿರಿಜಾ, ಅಣ್ಣಯ್ಯ ಮತ್ತು ಮನೆಯವರು. ಗೀತೆಯ ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜಕರು ಎಂ ರಂಗರಾವ್.

ಮೈಸೂರಿನ ಕ್ಯಾತಮಾರನಹಳ್ಳಿಯಿಂದ ನಂದಿನಿ ಮುತ್ತುರಾಜ್ ಮತ್ತು ಮನೆಯವರ ಕೋರಿಕೆಯ ಮೇರೆಗೆ ಮಲೆ ಮಾರುತ ಚಿತ್ರದ ಈ ಗೀತೆಯನ್ನು ಈಗ ಪ್ರಸಾರ ಮಾಡ್ತಾ ಇದ್ದೇವೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಗೀತರಚನಕಾರರು ಚಿ ಉದಯಶಂಕರ್, ಸಂಗೀತ ಸಂಯೋಜಕರು ವಿಜಯ ಭಾಸ್ಕರ್.

ಶ್ರೀರಂಗಪಟ್ಟಣ ತಾಲ್ಲೂಕು ಬಲ್ಲೇನಹಳ್ಳಿ ಗ್ರಾಮದಿಂದ ಬಿಟಿ ದಾಸ್ ಪ್ರಕಾಶ್ ಮತ್ತು ಮನೆಯವರ ಅಪೇಕ್ಷೆ ಇದು. ಚಿತ್ರ ಬೆಳದಿಂಗಳ ಬಾಲೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್. ಸಾಹಿತ್ಯ ಎಸ್ ಎಂ ಪಾಟೀಲ್ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಗುಣಸಿಂಗ್.

ಈ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನೀಗ ಕೇಳೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪೆತ್ತನಹಳ್ಳಿಯಿಂದ ಸುಬ್ರಹ್ಮಣ್ಯ ಮತ್ತು ಕುಟುಂಬದವರ ಕೋರಿಕೆಯ ಮೇರೆಗೆ ಸಮಯದ ಗೊಂಬೆ ಚಿತ್ರದ ಈ ಗೀತೆಯನ್ನು ಈಗ ಕೇಳೋಣ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಶಿವ ಉದಯಶಂಕರ್ ಅವರ ಸಾಹಿತ್ಯವಿದು, ಸಂಗೀತ ಸಂಯೋಜಕರು ಎಂ ರಂಗರಾವ್.

ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಮತ್ತಷ್ಟು ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ. ಅವರು ಯಾರು ಅಂದರೆ, ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕು ಅತ್ತಿ ಚೌಡನಹಳ್ಳಿಯಿಂದ ಸಿ ಟಿ ಚಂದ್ರಶೇಖರ್ ಹಾಗೂ ವಸಂತಕುಮಾರಿ, ಮರ್ಸೆಯಿಂದ ಬಂಗಾರಮ್ಮ, ಹಿನಕಲ್ನಿಂದ ಟಿ ಎಂ ಚಂದ್ರಶೇಖರ್, ಬೊಂಬು ಬಜಾರ್ನಿಂದ ಚಿದಾನಂದ, ಸಿಂಧು, ನವೀನ, ಚಿದಾನಂದ, ರವಿ ಮತ್ತು ನಾರಾಯಣ್, ಚಾಮರಾಜನಗರ ಜಿಲ್ಲೆ ಹನೂರು ಹಲಗಾಪುರ ಗ್ರಾಮದಿಂದ ಡಾಕ್ಟರ್ ಎಂ ಚನ್ನರಾಜು, ಪೂರ್ಣಿಮಾ ಅರುಣ್ಕುಮಾರ್, ಎಚ್ ಪಿ ಹುಚ್ಚೇಗೌಡ, ಕೆಂಪಮ್ಮ, ಗೌರಿಬಿದನೂರಿನಿಂದ ಸುರೇಶ್ ಭಟ್ ಹಾಗೂ ಇನ್ನೂ ಹಲವಾರು ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಸಂದೇಶಗಳನ್ನು ಕಳುಹಿಸಿದ ನಮ್ಮ ಆತ್ಮೀಯ ಶ್ರೋತೃ ಬಾಂಧವರಿಗೆ ನಮ್ಮ ಧನ್ಯವಾದಗಳು.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 5:56.
1: ಏನ್ ಲೋಕಿ, ಇಷ್ಟೊಂದ್ ಕಥೆ ಕವನಗಳನ್ನೆಲ್ಲ ಬರ್ದಿದ್ಯಾ, ಯಾಕೆ ಯಾವ್ದನ್ನು ಪ್ರಕಟ ಮಾಡಿಲ್ಲ?
2: ಏ, ನನ್ ಹವ್ಯಾಸ ಅಷ್ಟೇ ಕಣೆ ಇದು. ಇದನ್ನೆಲ್ಲ ಯಾರು ಪ್ರಕಟ ಮಾಡ್ತಾರೆ?
1: ಅರೆ, ನಿಂತರ ಹವ್ಯಾಸಿ ಮಹಿಳಾ ಬರಹಗಾರರಿಗೆ ಅಂತಾನೆ ಮೈಸೂರು ಆಕಾಶವಾಣಿಯ ಮಹಿಳಾ ರಂಗದಲ್ಲಿ ಒಂದು ಹೊಸ ವೇದಿಕೆ ಸೃಷ್ಟಿಯಾಗಿದೆ ಗೊತ್ತಾ?
2: ಏನದು?
1: ಅದೇ ಮಹಿಳಾ ಸಾಹಿತ್ಯ ರಂಗ. ಗೆಳತಿಯರೇ, ನೀವು ಕೂಡ ಗಮನವಿಟ್ಟು ಕೇಳಿ. ಕಥೆ, ಕವನ, ಲೇಖನ, ಚುಟುಕು, ಈ ರೀತಿಯ ಬರಹಗಳನ್ನ ನಿಲಯ ನಿರ್ದೇಶಕರು ಮಹಿಳಾ ರಂಗ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020ಗೆ ಪತ್ರದ ಮೂಲಕ ಕಳುಹಿಸಬಹುದು. ಹಾಗೆ ರಿಪ್ಲೈ AIR@gmail.com ಮೇಲ್ ಕೂಡ ಮಾಡಬಹುದು. ಪತ್ರ ನಮ್ಮ ಕೈ ಸೇರಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ತಿಂಗಳ 18th. ಪ್ರಸಾರಕ್ಕೆ ಯೋಗ್ಯವಾದ ಬರಹಗಳಿಗೆ ಮೊದಲ ಆದ್ಯತೆ. ಹಾಗಿದ್ರೆ ಬರಿತಿರಲ್ಲ?
3: ರೇಷ್ಮೆ ರಂಗ,
4: ರೇಷ್ಮೆ ರಂಗ,
5: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.

0: ಶ್ರೋತೃಗಳೇ, ಈ ಪದಪುಂಜ ಎಷ್ಟು ಸುಂದರವಾಗಿದೆ ಅಲ್ವಾ? ಇದಕ್ಕೆ ಕಾರಣ ಭಾಷೆಯ ಪ್ರಯೋಗಕ್ಕೆ ಇರುವ ವೈಜ್ಞಾನಿಕ ಹಿನ್ನೆಲೆ.
1: ಮಹೇಂದ್ರ ನೀಲ ದ್ಯುತಿ ಕೋಮಲಾಂಗಿ.
0: ಹಾಗಾಗಿ ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಭಾಷಾಶಾಸ್ತ್ರದಲ್ಲಿ ಉಚ್ಚಾರಣೆಯ ಮಹತ್ವದ ಕುರಿತ ಸಂವಾದವು ಪ್ರಸಾರವಾಗಲಿದೆ. ಮರೆಯದೆ ಕೇಳಿ, ಗುರುವಾರ ಸಂಜೆ 4:30 ರಸಮಂಜರಿ ಕಾರ್ಯಕ್ರಮ FM 100.6.
1: ಸರ್ವಯಂತ್ರ

ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ ಸರಿಯಾಗಿ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ. ಹಿಪ್ಪುನೇರಳೆಯಲ್ಲಿ ಎಲೆ ಗುಣಮಟ್ಟ ಪರೀಕ್ಷೆಯ ಮಹತ್ವ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ

0: ರೇಷ್ಮೆ ಸಂಶೋಧನೆ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಚಿತ್ರಗೀತೆಗಳು 7:45, 8:30 ಹಿಂದಿ ಚಿತ್ರಗೀತೆಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಅಥ್ಲೆಟ್ ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ ಡಿ ಈಶನ್ ಅವರ ಜೊತೆ ಸಂವಾದವಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಜನಪದ ಸಂಗೀತ. ಚಾಮರಾಜನಗರ ಜಿಲ್ಲೆ ಜ್ಯೋತಿಗೌಡನಪುರದ ರಾಜಮ್ಮ ಮತ್ತು ಸಂಗಡಿಗರಿಂದ ನಿಂಗರಾಜಮ್ಮನ ಕಥೆ ಮತ್ತು ಅರ್ಜುನ ಜೋಗಿ ಹಾಡು. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಸುಶೀಲಾ ಸೋಮಶೇಖರ್ ಅವರಿಂದ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ. ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ದಿವ್ಯ ರಾಘವನ್ ಅವರಿಂದ, 7:30 ಸೇವಾವಾಹಿನಿ, 7:45, 8:30, 9:10 ಹಾಗೂ 12:45 ಹಾಗೂ 2:40 ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 9:05 ಬೆಂಗಳೂರು ಕೇಂದ್ರದಿಂದ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ನಾಳೆ 10:00 ಮೈಸೂರು ಆಕಾಶವಾಣಿಯ 92 ಸಂಭ್ರಮದ ವಿಶೇಷ ನೇರ ಸಂವಾದ ಕಾರ್ಯಕ್ರಮ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಜಿ ಶಾಂತಕುಮಾರ್, ದಿಗ್ವಿಜಯ್ ಬಿ, ಡಾಕ್ಟರ್ ಮೈಸೂರು ಉಮೇಶ್, ಎಚ್ ಎಲ್ ಶಿವಶಂಕರಸ್ವಾಮಿ ಹಾಗೂ ತುಮಕೂರು ಬಿ ರವಿಶಂಕರ್ ಅವರಿಂದ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಸುನೀತಾ ಆಚಾರ್ಯ ಅವರಿಂದ. ಪಕವಾದ್ಯದಲ್ಲಿ ಸಿ ವಿಶ್ವನಾಥ್ ಅವರಿಂದ ಮ್ಯಾಂಡೋಲಿನ್, ನಾಗಲಿಂಗಾಚಾರ ಅವರಿಂದ ಕೀಬೋರ್ಡ್, ಇಂದುಶೇಖರ್ ಅವರಿಂದ ತಬಲಾ ಹಾಗೂ ಗುರುದತ್ತ ಅವರಿಂದ ರಿದಮ್ ಪ್ಯಾಡ್. 12:30 ಹಾಗೂ 5:30 ಸಂದೇಶಾಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಹಿಂದಿ ಚಿತ್ರಗೀತೆಗಳು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ. ಚಾಮರಾಜನಗರ ಜಿಲ್ಲೆ ಸಿದ್ದಯ್ಯನಪುರದ ಚಿಕ್ಕತಾಯಮ್ಮ ಮತ್ತು ಸಂಗಡಿಗರಿಂದ ನಾರಾಯಣಸ್ವಾಮಿ ಹಾಡು ಮತ್ತು ಮಾದೇಶ್ವರನ ಹಾಡು. 4:30 ರಸಮಂಜರಿ. ವಾಗ್ಮಂಜರಿ ಭಾಷಾಶಾಸ್ತ್ರದಲ್ಲಿ ಉಚ್ಚಾರಣೆಯ ಮಹತ್ವದ ಕುರಿತು ಸಂವಾದ. ಭಾಗವಹಿಸುತ್ತಾರೆ ವಿದ್ವಾನ್ ಡಾಕ್ಟರ್ ರುಕ್ಮಾಂಗದ ಆರ್ಯ. ಪ್ರಸ್ತುತಿ ಸುರಭಿ ತಾತಾಚಾರ್. ಕೇಳುಗರೆ, ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ಕೇಳೋಣ ದೆಹಲಿ ಕೇಂದ್ರದಿಂದ.
1: This is Akashvani, the news read by Valsa Williams. The Union Cabinet, chaired by Prime Minister Narendra Modi, has approved 8 multi-tracking projects of the Railways Ministry at a total estimated cost of more than 20,700 crore rupees. Information and Broadcasting Minister Ashwini Vaishnav gave details of the decisions taken by the Union Cabinet during a media briefing in New Delhi today.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಇಂದು ಸಿದ್ದರಾಮರ ವಚನವನ್ನು ನೋಡೋಣ. ಸಿದ್ದರಾಮ ಸೊನ್ನಲಿಗೆಯವರು. ಸಿದ್ದರಾಮರ ಪ್ರಯತ್ನದಿಂದ

0: ಅದು ನಗರವಾಗಿ ಬೆಳೆಯಿತು. ಅದು ಇಂದಿನ ಸೊಲ್ಲಾಪುರ. ಅಲ್ಲಮ ಮಹದೇವಿ ಅಕ್ಕರಂತೆ ಸಿದ್ಧರಾಮ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನನ ಆರಾಧಕರು. ಅವರು ಯೋಗ ಸಾಧಕರೆಂದೂ ಪ್ರಸಿದ್ಧರು. ಸಿದ್ಧರಾಮರ ಬದುಕು ಸಾಧನೆಗಳನ್ನು ರಾಘವಾಂಕ ತನ್ನ ಸಿದ್ಧರಾಮ ಚರಿತ್ರೆಯಲ್ಲಿ ವರ್ಣಿಸಿದ್ದಾನೆ. ಕರ್ಮಯೋಗದ ದಾರಿಯಲ್ಲಿ ಸಾಗಿ ಭಕ್ತಿ ಮಾರ್ಗಕ್ಕೆ ಹೊರಳಿದ ಈ ವಚನಕಾರರ 1992 ವಚನಗಳು ಸಿಕ್ಕಿವೆ. ಈಗ ವಚನವನ್ನು ನೋಡೋಣ. ಅಂದಿನವರು ನಡೆದ ದಾರಿ ಇಂದಿನವರು ನಡೆಯರು, ಇಂದಿನವರು ನಡೆದ ದಾರಿ ಅಂದಿನವರು ಕಾಣರು. ಅಂದು ಇಂದೆಂಬ ದ್ವಂದ್ವ ಭೇದವನೆಂದು ಕಾಣೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹಿಂದಿನವರು ನಡೆದ ದಾರಿಯಲ್ಲಿ ಇಂದಿನವರು ನಡೆಯುವುದಿಲ್ಲ. ಇಂದಿನವರು ನಡೆಯುವ ದಾರಿಯನ್ನು ಅಂದಿನವರು ಕಾಣಲು ಸಾಧ್ಯವಿಲ್ಲ. ನಾನು ಮಾತ್ರ ಅಂದು ಇಂದು, ಇಂದು ಅಂದು ಅನ್ನುವ ಭೇದವನ್ನು ಎಂದೆಂದೂ ಕಾಣೆ. ಕಾಲ ಬದಲಾಗುತ್ತದೆ ಅನ್ನುವುದು ಲೋಕಾರೂಢಿಯ ಮಾತು. ಹಿಂದಿನ ಕಾಲದವರ ಹಾಗೆ ನಾವು ನಡೆದುಕೊಳ್ಳಲು ಆಗುವುದಿಲ್ಲ, ಹಾಗೆ ನಡೆದುಕೊಳ್ಳುವುದೂ ಬೇಕಾಗಿಲ್ಲ ಎಂಬುದು ಇಂದಿನವರು ಕೊಟ್ಟುಕೊಳ್ಳುವ ಸಮರ್ಥನೆ. ಇಂದಿನವರು ಹೇಗೆ ಯಾವ ದಾರಿಯಲ್ಲಿ ನಡೆಯುತ್ತಾರೆ ಎಂಬುದನ್ನು ಹಿಂದಿನವರು ಕಾಣಲು ಸಾಧ್ಯವೇ ಇಲ್ಲ. ಇಂದಿನವರ ನಡತೆಯನ್ನು ಹಿಂದಿನವರು ಮೆಚ್ಚಲು ಅಥವಾ ಟೀಕಿಸಲು ಸಾಧ್ಯವಿಲ್ಲ. ಹಿಂದಿನ ಬದುಕಿನ ರಿವಾಜು ಇವತ್ತು ಪಾಲಿಸಬೇಕಾಗಿಲ್ಲ, ಯಾಕೆಂದರೆ ಅಂದು ಬೇರೆ ಇಂದು ಬೇರೆ, ಅಂದು ಎಂಬುದು ಅಂದೇ ಮುಗಿಯಿತು ಇಂದು ಹೊಸತು ಎಂಬೆಲ್ಲ ಮಾತು ಕೇಳುತ್ತೇವೆ. ಕಾಲ ಬದಲಾಯಿತು ಎನ್ನುವುದು ನಿಜವಲ್ಲ. ಮನುಷ್ಯರಾಗಿ ನಾವು ಎದುರಿಸುವ ಪ್ರಶ್ನೆ, ಅನುಭವಿಸುವ ತಾಕಲಾಟ, ಪಡೆಯುವ ಖುಷಿ, ಅನುಭವಿಸುವ ನೋವು, ಒಳ್ಳೆಯತನ, ಧೂರ್ತತೆ, ಕಪಟ, ಪಡುವ ಸಂತೋಷ, ಇಂಥ ಒಳಗಿನ ಸಂಗತಿಗಳೆಲ್ಲ ಅಂದಿನವರಿಗೂ ಇಂದಿನವರಿಗೂ ಒಂದೇ? ಇವುಗಳಲ್ಲಿ ವ್ಯತ್ಯಾಸ ನಿಜವಾಗಲೂ ಇದೆಯೇ? ಹೊರಗಿನ ಸಂಗತಿ ಬದಲಾಗಿದೆ. ಪ್ರಯಾಣದ ರೀತಿ, ಸೌಕರ್ಯ, ಸುದ್ದಿ ತಲುಪಿಸುವ ವೇಗ ಇಂಥವು ಬದಲಾಗಿವೆ. ಆದರೆ ಪ್ರಯಾಣ ತಪ್ಪಿಲ್ಲ, ಹೇಳುವ ಸುದ್ದಿಯಲ್ಲಿ ಸತ್ಯ ಸುಳ್ಳು ಬರೆಯುವುದು ತಪ್ಪಿಲ್ಲ ಅಲ್ಲವೇ? ಹಾಗೆಂದೇ ಈ ಸಿದ್ಧರಾಮ ವಚನವು ಅಂದು ಇಂದುಗಳ ಭೇದ ಎಂದೆಂದೂ ಕಾಣದು ಎನ್ನುತ್ತದೆ. ಅಂದರೆ ವಚನದ ರಚನೆಯಲ್ಲಿ ಅಂದು ಇಂದು ಎಂದೆಂದು ಎಂಬ ಪದಗಳ ಜೋಡಣೆ ಇದೆಯಲ್ಲ, ಅದನ್ನು ನಡೆಯರು ಕಾಣರು ಕಾಣೆ ಎಂಬ ಪದಗಳ ಜೊತೆಗೆ ತುಂಬಿಸಿ ಹೇಳಿರುವ ರೀತಿ ಗಮನ ಸೆಳೆಯುತ್ತದೆ. ಕಾಲ ಬದಲಾಯಿತು ಎನ್ನುವುದು ಸುಳ್ಳು. ಆದಿಕಾಲದ ಮನುಷ್ಯರಿಗೂ ಇಂದಿನ ಮನುಷ್ಯರಿಗೂ ಹೆಚ್ಚು ವ್ಯತ್ಯಾಸವಿಲ್ಲ ಎಂದು ಸಿದ್ಧರಾಮನು, ಟಾಲ್ಸ್ಟಾಯ್ ಎಂಬ ಲೇಖಕರು, ರಸೆಲ್ನಂಥ ಚಿಂತಕರು ಮತ್ತೆ ಮತ್ತೆ ಹೇಳುತ್ತಲೇ ಬಂದಿದ್ದಾರೆ.
1: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದೆ.

ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಕೇಳುಗರೇ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ FM 100.6. ಸಮಯ 6:15.
1: ಏನು ಇಬ್ರು ಬೇಜಾರಲ್ಲಿ ಕೂತಿದ್ದೀರಲ್ಲ?
2: ನಮ್ಮಿಬ್ರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ.
1: ಅಯ್ಯೋ, ಇದು ಖುಷಿ ಪಡೋ ವಿಷಯ ತಾನೇ?
2: ಖುಷಿನೇ, ಆದ್ರೆ ಮನೆ ಏನೋ ಇದೆ, ಗ್ಯಾಸ್ ಕನೆಕ್ಷನ್ ಏನ್ ಮಾಡೋದು?
1: ಅಷ್ಟೇನಾ, ಲಿಟಿಲ್ ಗ್ಯಾಸ್ ಅಂತ ಇದೆ, ಅಲ್ಲಿ ಇಮಿಡಿಯೇಟ್ ಆಗಿ 10 kg ಸಿಲಿಂಡರ್ ಹೊಸ ಕನೆಕ್ಷನ್ ಸಿಗುತ್ತೆ.
2: ಸದ್ಯ ಈಗ ಸಮಾಧಾನ ಆಯ್ತು.
3: ಲಿಟಿಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
0: ಕೇಳುಗರೇ, ನಮ್ಮ ನಿಲಯದಿಂದ ನಾಳೆ ಸಂಜೆ 5 ಗಂಟೆಗೆ ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ವಿಷಯ

ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿ. ನೆರಳಿನ ಮನೆಯಲ್ಲಿ ದಪ್ಪ ಮೆಣಸಿನಕಾಯಿ ಬೇಸಾಯ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಜಯಪುರ ಹೋಬಳಿ ಅರಸಿನಕೆರೆಯ ಕೃಷಿಕ ದಂಪತಿ ಡಿ ನವೀನ್ ಪಟೇಲ್ ಹಾಗೂ ಎಂ ಪೂರ್ಣಿಮಾ. ಪ್ರಸ್ತುತಿ ಎನ್ ಕೇಶವಮೂರ್ತಿ ಅವರದು. ನಾಳೆ ರಾತ್ರಿ 7:45 ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ನಡೆಯಲಿರುವ ಮಹಿಳೆಯರ ಏಷ್ಯಾ ಕಪ್ T20 ಕ್ರಿಕೆಟ್ ಮೊದಲ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆಯು ನಾಳೆ ರಾತ್ರಿ 7:45 8:45 9:15 ಹಾಗೂ ರಾತ್ರಿ 11:10 ದಿನದ ಆಟದ ಅಂತ್ಯದವರೆಗೂ ನೀವು ನೇರ ವೀಕ್ಷಕ ವಿವರಣೆಯನ್ನು ಕೇಳಲಿದ್ದೀರಿ. ಇನ್ನುಳಿದಂತೆ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆ್ಯಪ್ ಮೂಲಕ ಕೇಳಬಹುದು.

0: ಶ್ರೋತೃಗಳೇ, ಈ ಪದಪುಂಜ ಎಷ್ಟು ಸುಂದರವಾಗಿದೆ ಅಲ್ವಾ? ಇದಕ್ಕೆ ಕಾರಣ ಭಾಷೆಯ ಪ್ರಯೋಗಕ್ಕೆ ಇರುವ ವೈಜ್ಞಾನಿಕ ಹಿನ್ನೆಲೆ.
1: ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿ.
0: ಹಾಗಾಗಿ ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಭಾಷಾಶಾಸ್ತ್ರದಲ್ಲಿ ಉಚ್ಚಾರಣೆಯ ಮಹತ್ವದ ಕುರಿತ ಸಂವಾದವು ಪ್ರಸಾರವಾಗಲಿದೆ. ಮರೆಯದೇ ಕೇಳಿ, ಗುರುವಾರ ಸಂಜೆ 4:30 ರಸಮಂಜರಿ ಕಾರ್ಯಕ್ರಮ FM 100.6.

ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಬಿಎ ಅಜರುದ್ದೀನ್. ಪ್ರಿಯ ಶ್ರೋತೃಗಳೇ, ನಮ್ಮ ದೇಶದಲ್ಲಿ ಸೂಪರ್ ಮಾಮ್ ಅಂತ ಒಬ್ಬಳು ಇದ್ಲು. ಈಕೆಯನ್ನ ಏಕೆ ಸೂಪರ್ ಮಾಮ್ ಅನ್ನೋರು ಅಂದರೆ, ಈಕೆ ವಿವಿಧ ಅವಧಿಗಳಲ್ಲಿ ಜನ್ಮ ನೀಡಿದ್ದು 29 ಮರಿಗಳಿಗೆ, ಬದುಕಿದ್ದು 25 ಮರಿಗಳು. ವಿಶ್ವದಲ್ಲಿ ಇದೇ ಫಸ್ಟು, ಇದೇ ಲಾಸ್ಟು. ಮತ್ತಾವ ಹುಲಿಗಳು ಇಷ್ಟೊಂದು ಮಕ್ಕಳನ್ನು ಹೆತ್ತು ಬಾಣಂತನಕ್ಕೆ ಹೋದ ಸಾಕ್ಷಿ ಇಲ್ಲ. ಸಾಮಾನ್ಯವಾಗಿ ಹುಲಿಗಳು ಮರಿ ಹಾಕ್ತಾ ಹಾಕ್ತಾ ದೈಹಿಕವಾಗಿ ಸುಸ್ತಾಗ್ತಾ ಹೋಗ್ತವೆ. ಇದರ ಜೀವಿತಾವಧಿ 16 ವರ್ಷ. ಇದರಲ್ಲಿ 8 ವರ್ಷ ಒಟ್ಟು 29 ಮರಿಗಳನ್ನು ಹಾಕಿದ್ದಾಳೆ ಪುಣ್ಯಾತ್ಗಿತ್ತಿ. ಕಾಡುಗಳಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆಯಾದಾಗ ಒಂದೇ ಕುಟುಂಬದ ಹುಲಿಗಳ ನಡುವೆ ಸಂತಾನೋತ್ಪತ್ತಿ ನಡೆಯುತ್ತೆ. ಆಗ ಜೀನ್ಗಳು ದುರ್ಬಲಗೊಳ್ಳೋದು ಕಾಮನ್. ಆದರೆ ಮಧ್ಯಪ್ರದೇಶದ ಪೆಂಚ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಿಸ್ತಾರವಾದ ಅರಣ್ಯ ಪ್ರದೇಶವಿದ್ದಿದ್ದರಿಂದ ಈ ಕಾಲರ್ವಾಲಿ ಹುಲಿಗೆ ಬೇರೆ ಬೇರೆ ಗಂಡು ಹುಲಿಗಳೊಂದಿಗೆ ರೊಮ್ಯಾನ್ಸ್ ಮಾಡೋಕೆ ಅವಕಾಶ ಸಿಕ್ತು. ಇದೇ ಕಾಲರ್ವಾಲಿ ವರ್ಲ್ಡ್ ಫೇಮಸ್ ಆಗೋಕೆ ಕಾರಣ ಅಂತ ಸಂಶೋಧಕರು ಹುಡುಕಿದ್ದಾರೆ. ಒಂದೇ ಹುಲಿ ಇದ್ರೂ ಸಾಕು, ಕಾಡು ಮಸ್ತಾಗಿರುತ್ತೆ. ಹುಲ್ಲು ಮೇಯೋ ಜಿಂಕೆ, ಕಾಡೆಮ್ಮೆ ಅಂತ ಪ್ರಾಣಿಗಳನ್ನು ಬೇಟೆಯಾಡೋದ್ರಿಂದ ಕಾಡು ಗ್ರೀನ್ ಆಗಿರುತ್ತೆ. ಹುಲಿ ಅಂದರೆ ವರ್ಷಕ್ಕೆ 80-100 ಬೇಟೆಯಾಡ

ಬೇಕು. ಹುಲ್ಲುಗಾವಲು ಇರೋದ್ರಿಂದ ಅಂತರ್ಜಲ ಮಟ್ಟನೂ ಜಾಸ್ತಿ ಆಗುತ್ತೆ. ನದಿಗಳು ವರ್ಷವಿಡೀ ಹರಿಯುವಂತೆ ಮಾಡೋದಕ್ಕೆ ಹುಲಿ ಕಾಣಿಕೆ ಜಾಸ್ತಿ ಇದೆಯಂತೆ. ಹುಲಿ ಇರೋ ಜಾಗಕ್ಕೆ ಬೇಟೆಗಾರರು ಬರೋಕೆ ಹೆದರೋದ್ರಿಂದಾನೇ ಹುಲಿನೇ ಕಾಡಿನ ಸೆಕ್ಯೂರಿಟಿ. ಕಾಲರ್ವಾಲಿ ಹುಲಿ ಹೀಗೆ ಸೆಕ್ಯೂರಿಟಿ ಕೆಲಸ ಮಾಡಿದೆ. ಪರಿಸರ ಪ್ರಿಯರು ಕಾಲರ್ವಾಲಿ ಹೆಸರು ಹೇಳಿದರೆ ಕೈ ಎತ್ತಿ ಮುಗಿಯೋದು ಇದೇ ಕಾರಣಕ್ಕೆ. ವಿದೇಶದಲ್ಲೂ ಈ ಕಾಲರ್ವಾಲಿ ಬಹಳ ಫೇಮಸ್ಸು. ಇದರ 25 ಮರಿಗಳು ಪೆಂಚ್ ಹುಲಿ ಅರಣ್ಯ ಪ್ರದೇಶ ಮಾತ್ರವಲ್ಲ ಬೇರೆ ಬೇರೆ ಕಡೆ ಹರಡಿಕೊಂಡಿದೆಯಂತೆ. ಕಾಲರ್ ವ್ಯಾಲಿ ಸತ್ತಾಗ ಇಡೀ ಪೆಂಚ್ ರಾಷ್ಟ್ರೀಯ ಉದ್ಯಾನವನವೇ ಕಣ್ಣೀರು ಹಾಕ್ತು. ಸುತ್ತಮುತ್ತಲ ಜನರು ಅಧಿಕಾರಿಗಳು ಎಲ್ಲ ಸೇರಿ ಕಾಲರ್ ವ್ಯಾಲಿ ಹುಲಿ ಅಂತ್ಯ ಸಂಸ್ಕಾರ ಮಾಡಿದ್ರಂತೆ. ಹೈಹೀಲ್ಡ್ ಚಪ್ಪಲಿ ಹಾಕೋದು ಇವತ್ತಿನ ಸಂಸ್ಕಾರ ಆಗೋಗಿದೆ. ಹಾಗಾಗಿ ಹೈಹೀಲ್ಡ್ ಚಪ್ಪಲಿ ಅಂದರೆ ಸಾಕು ಕಿವಿಲಿ ನಿಂಬೆ ಹಣ್ಣಿನಂಥ ಹುಡುಗಿ ಬಂದ್ಲು ನೋಡು ಅನ್ನೋ ಹಾಡು ಕಣ್ಣ ಮುಂದೆ ರವಿಚಂದ್ರನ್ ಅವರ ಎದುರಿಗೆ ಹೈಹೀಲ್ಡ್ ಚಪ್ಪಲಿ ಹಾಕ್ಕೊಂಡು ನಡ್ಕೊಂಡು ಬರ್ತಾ ಇರೋ ಹೀರೋಯಿನ್ ಬರದೇ ಇದ್ರೆ ಕೇಳಿ. ಹೈಹೀಲ್ಡ್ ಹಾಕೋದು ಪ್ರೆಸ್ಟೀಜ್, ಹೀಲ್ಡ್ ಹೆಚ್ಚಾದಷ್ಟು ಪ್ರೆಸ್ಟೀಜ್ ಜಾಸ್ತಿ ಆಗುತ್ತೆ ಅಂತ ನಂಬಿದ್ದ ಕಾಲವದು. ಕೆಲವರು ಎತ್ತರ ಮ್ಯಾಚ್ ಮಾಡೋಕ್ಕೂ ಹೀಲ್ ಹಾಕೋತಾರೆ. ಹೀಲ್ ಚಪ್ಪಲಿನ ಮೊದಲು ತಯಾರು ಮಾಡಿದ್ದು ಗಂಡಸರಿಗಂತೆ ಅನ್ನೋ ವಿಚಾರನೇ ರಣ ಕೌತುಕ. 10ನೇ ಶತಮಾನದಲ್ಲಿ ಇಂದಿನ ಇರಾನ್ ಅಂದಿನ ಪರ್ಷಿಯನ್ನರು ಕುದುರೆ ಮೇಲೆ ನಿಂತು ಬೇಟೆ ಆಡೋಕ್ಕೆ ಸುಲಭವಾಗಲಿ ಅಂತಲೇ ಹೀಲ್ಡ್ ಚಪ್ಪಲಿ ತಯಾರು ಮಾಡಿದ್ರಂತೆ. ಇರಾನ್ ಸೈನಿಕರು ಯುರೋಪಲ್ಲಿ ಓಡಾಡಲು ಶುರು ಮಾಡಿದ ಮೇಲೆ ಹೈ ಹೀಲ್ಡ್ ಶೂಗಳು ಅಲ್ಲಿನ ರಾಜರ ಮನೆಯೊಳಗೆಲ್ಲ ಹೆಜ್ಜೆ ಹಾಕಿದವು. ಎಷ್ಟೆಂದರೆ ಫ್ರಾನ್ಸ್ ರಾಜ ಲೂಯಿಸ್ ಹೈ ಹೀಲ್ಡ್ ಚಪ್ಪಲಿನ ರಾಜಪ್ರಭುತ್ವದ ಸಂಕೇತ ಮಾಡಿಬಿಟ್ಟ. ಆವಾಗಲೇ ಇದು ಮಹಿಳೆಯರ ಮನಸ್ಸೆಳೆದದ್ದು ಅನಿಸುತ್ತೆ. ವೈಯಾರಕ್ಕೆ ಇನ್ನೊಂದು ಹೆಸರು ಹೈ ಹೀಲ್ಡ್ ಚಪ್ಪಲಿ. ಸತ್ಯ ಏನಪ್ಪ ಅಂದರೆ ಹೈ ಹೀಲ್ಡ್ ಬೇರೆ ಕಡೆ ಹರಡೋಕ್ಕಿಂತ ಮೊದಲು ಭಾರತದಲ್ಲೂ ಇತ್ತಂತೆ. ಯುನೆಸ್ಕೋದವರು ಹೇಳೋ ಪ್ರಕಾರ 800 ವರ್ಷಗಳ ಹಿಂದೆಯೇ ಕಾಕತೀಯರು ಹೈ ಹೀಲ್ಡ್ ಧರಿಸಿರುವ ಶಿಲಾಬಾಲಿಕೆಯರನ್ನು ಕೆತ್ತನೆ ಮಾಡಿಸಿದ್ರಂತೆ. ತೆಲಂಗಾಣದ ರಾಮಪ್ಪ ದೇವಾಲಯದ ಬಾಗಿಲಲ್ಲಿ ಬೇಕಾದಷ್ಟು ಸಾಕ್ಷಿಗಳಿವೆಯಂತೆ. ಶಿಲಾಬಾಲಿಕೆಯರು ಹೈ ಹೀಲ್ಡ್ ಹಾಕ್ಕೊಂಡಿದ್ದಾರೆ ಅಂದರೆ ಆ ಕಾಲದ ಜನರು ಬಳಸದೇ ಇರ್ತಾರಾ? ಯುನೆಸ್ಕೋ ಅವರ ಮುಂದೇನೂ ಇದೇ ಪ್ರಶ್ನೆ ಇದೆಯಂತೆ. ಚೀನಾ ಮಂದಿ ಬಹಳ ಜಾಣರು. ಬ್ಯಾಡ್ಮಿಂಟನ್ ಶಟಲ್ ಕಾಕನ್ನು ಇವರು ಬ್ಯಾಟಲ್ಲಿ ಆಡೋಲ್ಲ, ಬದಲಿಗೆ ಕಾಲಲ್ಲಿ ಆಡ್ತಾರೆ. ಕಾಕ್ಗಿಂತ ಭಿನ್ನವಾಗಿರೋ ಪುಟಾಣಿ ಬಾಲ್ನಂತೆ ಓಡುವ ವಸ್ತುನ ಕಾಲಲ್ಲಿ ಒದೀತಾರೆ. ಹೀಗೆ ಒದೆಯೋ ಆಟಕ್ಕೆ ಅವರಿಟ್ಟ ಹೆಸರು ಜಿಯಾಂಜಿ. 4-5 ಮಂದಿ ಸೇರಿ ಆಡೋ ಆಟ ನೋಡೋಕೆ ಚೆಂದ. ಆಟದ ಮಧ್ಯೆ ಹೊಡಿ, ಅಯ್ಯೋ, ಅಯ್ಯಯ್ಯೋ ಅಂತ ಚೀನಿ ಭಾಷೆಯಲ್ಲಿ ಎದ್ದೇಳುವ ಮಾತುಗಳು ಆಟಕ್ಕೆ ಒಂದು ಸೊಗಸನ್ನು ತಂದುಕೊಟ್ಟಿದೆಯಂತೆ. ಜಿಯಾಂಜಿ ನಿನ್ನೆ ಮೊನ್ನೆಯದಲ್ಲ, 2ನೇ ಶತಮಾನದಲ್ಲಿ ಶುರುವಾದ ಆಟ. ಆಗಿನ ಕಾಲದಲ್ಲಿ ಸೈನಿಕರು ಕಾಲಿನ ಚುರುಕುತನ ಜಾಸ್ತಿ ಮಾಡಿಕೊಳ್ಳೋಕ್ಕೆ ಜಿಯಾಂಜಿ ಆಟ ಶುರು ಮಾಡಿದ್ರಂತೆ. ಈಗ ಅದು ಬೆಳೆದು ಬೆಳೆದು ಜನಸಾಮಾನ್ಯರ ಕಾಲ ಕೆಳಗೆ ಬಂದು ನಿಂತಿದೆ. ಬ್ಯಾಟಿಗೂ ಒಂದು ಕಾಲ ಅಂದರೆ ಕಾಕಿಗೂ ಇನ್ನೊಂದು ಕಾಲ ನೋಡಿ. ದೊಡ್ಡ ದೊಡ್ಡ ಫುಟ್ಬಾಲ್ಗಳನ್ನು ಒದೆಯುವ ಕಾಲದಲ್ಲಿ ಇಂಥ ಕಾಕನ್ನು ಒದೆಯುವುದು ಕೂಡ ಕಾಲನ ನಿರ್ಣಯ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ನಿರ್ದೇಶಕರಾದ ಸುಹಾಸ್ ರಾಮ್ ಆರ್.

0: ಕೇಳುಗರೆ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಕೇಳುಗರೆ, ಇನ್ನು ಮುಂದೆ 6:50 ನಮ್ಮ ನಿಲಯದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ ಕೇಳುವಿರಿ. ಇಂದಿನ ವಿಷಯ, ಹಿಪ್ಪುನೇರಳೆಯಲ್ಲಿ ಎಲೆ ಗುಣಮಟ್ಟ ಪರೀಕ್ಷೆಯ ಮಹತ್ವ ಕುರಿತು ಸಂವಾದವಿದೆ. ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ ಅವರದು.

ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳ ನಂತರ 6:40 ಪ್ರಸಾರವಾಗಲಿದೆ ಪ್ರದೇಶ ಸಮಾಚಾರ.

0: ಇದುವರೆಗೂ ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಸಮಯ 6:37. ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಕೆಲವರೇ ಗಮನಿಸಿ, ಇದೇ ಶುಕ್ರವಾರ 11 ಸಂಜೆ 6:50 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 0800. ಗಮನಿಸಿ, ಇದೇ ಶುಕ್ರವಾರ September 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
5: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
4: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
5: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕರ್ನಾಟಕ ಏರೋಸ್ಪೇಸ್ ನೀತಿ, ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ಫೀಲ್ಡ್ ಬಂಗಾರಪೇಟೆ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಅಸ್ತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಡಳಿತಕ್ಕೆ 100 ದಿನದ ಸಂಭ್ರಮ, ನಾಳೆ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದ. ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ, 144 ಕಿಲೋಮೀಟರ್ ಕ್ರಮಿಸಿ ಚಿತ್ರದುರ್ಗದ ಗೋನೂರು ಕೆರೆಗೆ ಹರಿದ ನೀರು. ಬರ ನಿರ್ವಹಣೆ ಕೈಪಿಡಿ ಬದಲಾಯಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಚಿವ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಸಲಹೆ. ವಾರ್ತೆಗಳ ವಿವರ: ರಾಜ್ಯದಲ್ಲಿ 37 ವರ್ಷಗಳ ಬಳಿಕ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘ ಚುನಾವಣೆ ಮರು ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಹಿಂದಿನ ನಿಷೇಧ ತೆರವುಗೊಳಿಸಿ ಚುನಾವಣೆ ನಡೆಸಲು ಅನುಮತಿ ನೀಡಲಾಗಿದೆ. ಈ ಕುರಿತಂತೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕರ್ನಾಟಕ ಏರೋಸ್ಪೇಸ್ ಪಾಲಿಸಿ 2026-2031 ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಏರೋಸ್ಪೇಸ್, ರಕ್ಷಣೆ, ವಿಮಾನಯಾನ

0: ಕ್ಷೇತ್ರದ ಉತ್ಪಾದನೆ ನಾವೀನ್ಯತೆ ಕ್ಷೇತ್ರದಲ್ಲಿ ಬೆಂಗಳೂರನ್ನು ಕೇಂದ್ರವನ್ನಾಗಿ ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಂತ ಹಂತವಾಗಿ 60,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ನಿರ್ಧರಿಸಲಾಗಿದ್ದು ರಾಜ್ಯದಲ್ಲಿ 60,000 ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಎಲ್ನಲ್ಲಿ 40 ವಿಮಾನ ಉತ್ಪಾದನೆ ಮಾಡುವ ಯೋಜನೆಯಿದ್ದು ಸಬ್ಸಿಡಿ ರೂಪದಲ್ಲಿ ಸಹಾಯ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆಯನ್ನು ಮೊದಲ ಹಂತದಲ್ಲಿ 31 ತಾಲೂಕುಗಳಲ್ಲಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ತೆರೆಯಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 10,021 ಕೋಟಿ ರೂಪಾಯಿ ಹೂಡಿಕೆಯ 5 ಬಹುಹಳಿ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಈ ರೈಲ್ವೆ ಯೋಜನೆಯಲ್ಲಿ 47 ಕಿಲೋಮೀಟರ್ ಉದ್ದದ ವೈಟ್ಫೀಲ್ಡ್ ಬಂಗಾರಪೇಟೆ, 147 ಕಿಲೋಮೀಟರ್ ಉದ್ದದ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಅನುಮೋದಿತ ಈ ಯೋಜನೆಯಿಂದ ರಾಜ್ಯದ ಕೋಟಿಲಿಂಗೇಶ್ವರ, ಬಂಗಾರು ತಿರುಪತಿ, ಕೋಲಾರ ಚಿನ್ನದ ಗಣಿ, ಹೊಗೆನಕಲ್ ಜಲಪಾತ ಸೇರಿದಂತೆ ರಾಜ್ಯದ ಹಲವಾರು ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನು ಸುಧಾರಿಸಲಿದೆ. ಕಲ್ಲಿದ್ದಲು, ಸಿಮೆಂಟ್, ಆಹಾರ, ಧಾನ್ಯಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರಗಳ ಸರಕು ಸಾಗಣೆಗೂ ಇದು ಸಹಾಯಕವಾಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಆಡಳಿತವು 100 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ದೃಢ ಸಂಕಲ್ಪದ ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಎಂಬ ವಿಶೇಷ ಕಾರ್ಯಕ್ರಮವನ್ನು ನಾಳೆ ವಿಧಾನಸೌಧದಲ್ಲಿ ಆಯೋಜನೆ ಮಾಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳಾದಂತಹ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ, ಯುವ ನಿಧಿ, ಗೃಹ ಜ್ಯೋತಿ ಯೋಜನೆ ಮತ್ತು ವಿವಿಧ ಕ್ಷೇತ್ರದ ಕಾರ್ಮಿಕರನ್ನು ಒಳಗೊಂಡಂತೆ ಸಮಾಜದ ವಿವಿಧ ವರ್ಗಗಳ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅವರೊಂದಿಗೆ ನಾಳೆ ಮುಖ್ಯಮಂತ್ರಿ ಸಂವಾದ ನಡೆಸಲಿದ್ದಾರೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಹಣಕಾಸು ಅವ್ಯವಹಾರ ಮತ್ತು ವಿದೇಶಿ ಹೂಡಿಕೆಗಳ ತನಿಖೆಗೆ ಸಂಬಂಧಪಟ್ಟಂತೆ 9 ಗಂಟೆಗಳ ಕಾಲ ಶೋಧ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್, ಪುತ್ರಿ ಪ್ರಿಯಾಂಕಾ ಹಾಗೂ ಅವರ ಅತ್ಯಾಪ್ತರ ನಿವಾಸದ ಮೇಲೂ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶೋಧದ ವೇಳೆ ಅಧಿಕಾರಿಗಳು ಸತೀಶ್ ಜಾರಕಿಹೊಳಿ ಅವರನ್ನು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ತನಿಖೆಯಲ್ಲಿ ಸಾಗರೋತ್ತರ ಹೂಡಿಕೆಯ ಕುರಿತಂತೆ ಪರಿಶೀಲನೆ ನಡೆಸಲಾಗುತ್ತಿದೆ. 2 ವರ್ಷಗಳ ಹಿಂದೆ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ನಿವಾಸ ಮತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಆಗಮಿಸಿದ್ದ ರುವಾಂಡಾ ನಿಯೋಗದ ಕುರಿತಂತೆಯೂ ಪರಿಶೀಲನೆ ನಡೆಯುತ್ತಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಜಾರಕಿಹೊಳಿ ಬೆಂಬಲಿಗರು ಅವರ ನಿವಾಸ ಹೊರಗೆ ಜಮಾಯಿಸಿ ಭಿತ್ತಿಪತ್ರಗಳನ್ನು ಹಿಡಿದು ಇಡಿ ವಿರುದ್ದ ಘೋಷಣೆಗಳನ್ನು ಕೂಗಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸ ಮತ್ತು ಆಸ್ತಿಗಳ ಮೇಲೆ ಇಡಿ ದಾಳಿ ನಡೆಸಿರುವ ಬಗ್ಗೆ ರಾಜಕೀಯ ಪ್ರೇರಿತ ಎಂದಿರುವ ಕಾಂಗ್ರೆಸ್ ವಿರುದ್ದ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜಕೀಯ ಪ್ರೇರಿತ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ತನಿಖೆಯಿಂದ ಯಾವ ಮಾಹಿತಿ ಹೊರಬರಲಿದೆ ಎಂಬುದನ್ನು ಬಿಜೆಪಿ ಕಾಯುತ್ತಿದೆ ಎಂದು ಹೇಳಿದ್ದಾರೆ. ಇಡಿ ದಾಳಿಯು ಆಪಾದಿತ ಆರ್ಥಿಕ ಅಕ್ರಮಗಳ ತನಿಖೆಯ ಭಾಗವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬರಪೀಡಿತ ಚಿತ್ರದುರ್ಗ ಜಿಲ್ಲೆಯ ಜನರ 3 ದಶಕಗಳ ಸುದೀರ್ಘ ಹೋರಾಟಕ್ಕೆ ಇಂದು ಐತಿಹಾಸಿಕ ಜಯ ಸಿಕ್ಕಿದೆ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದು ಭದ್ರಾ ಜಲಾಶಯದಿಂದ ಬರೋಬ್ಬರಿ 144 ಕಿಲೋಮೀಟರ್ಗಳಷ್ಟು ದೂರ ಕಾಲುವೆಯಲ್ಲಿ ಹರಿದು ಬಂದ ನೀರು ಇಂದು ಗೋನೂರು ಕೆರೆ ತಲುಪಿದೆ. ಜಿಲ್ಲೆಗೆ ಭದ್ರೆ ಆಗಮಿಸುತ್ತಿದ್ದಂತೆ ಗೋನೂರು ಕೆರೆ ಆವರಣದಲ್ಲಿ ನೆರೆದಿದ್ದ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ವರ್ಷಗಳಿಂದ ಒಣಗಿ ಬರಿದಾಗಿದ್ದಂತಹ ಕೆರೆಗೆ ಜೀವಕಳೆ ಬಂದದ್ದನ್ನು ಕಂಡು ಭಾವುಕರಾದ ಜನಸ್ತೋಮ ಕಾಲುವೆಯತ್ತ ಧಾವಿಸಿ ಹರಿಯುವ ನೀರನ್ನು ಕಂಡುಮಿಕೊಂಡರು. ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಹಾಗೂ ರೈತ ಸಂಘದ

0: ನೇತೃತ್ವದಲ್ಲಿ ಭದ್ರಾ ನೀರಿಗೆ ಬಾಗಿನ ಅರ್ಪಿಸಲಾಯಿತು. ಹಲವು ಮಠಾಧೀಶರು ಭಾಗಿಯಾಗಿ ವಿಶೇಷ ಪೂಜೆ ನೆರವೇರಿಸಿದರು. ಈ ಯೋಜನೆಯಿಂದಾಗಿ ತುಂಗಾ ಮತ್ತು ಭದ್ರಾ ನದಿಗಳಿಂದ ಒಟ್ಟು 29.9 ಟಿಎಂಸಿ ನೀರು ಹಂಚಿಕೆಯಾಗಿದ್ದು 2.25 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಮತ್ತು 367 ಕೆರೆಗಳನ್ನು ತುಂಬಿಸುವ ಬೃಹತ್ ಗುರಿ ಹೊಂದಲಾಗಿದೆ. ಬರಪೀಡಿತ ಘೋಷಣೆಗಾಗಿ ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಬರ ನಿರ್ವಹಣೆ ಕೈಪಿಡಿಯ ನಿಯಮಾವಳಿಗಳು ಅಸಮರ್ಪಕವಾಗಿದ್ದು ಇದನ್ನು ಬದಲಾಯಿಸುವಂತೆ ಒತ್ತಾಯಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸಲಹೆ ನೀಡಿದ್ದಾರೆ. ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟದ ಉಪ ಸಮಿತಿಯ ಸಭೆಯಲ್ಲಿ ಅವರು ಈ ಸಲಹೆ ನೀಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದರೂ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಅಂಶವಾರು ಬದಲಾವಣೆಗೆ ಪತ್ರ ಬರೆದು ಒತ್ತಾಯಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿ ವಿರೋಧಿಸಿ ಇದೇ 11ರಂದು ಶಿವಮೊಗ್ಗದ ಈಸೂರಿನಿಂದ ಶಿಕಾರಿಪುರದವರೆಗೆ ಪಾದಯಾತ್ರೆ ನಡೆಯಲಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಸಚಿವ ಮಧು ಬಂಗಾರಪ್ಪ ಕಸ್ತೂರಿರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಲೆನಾಡಿನ ರೈತರು, ಕೃಷಿ, ಪರಿಸರ ಹಾಗೂ ಜನರ ಬದುಕನ್ನು ರಕ್ಷಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಪಾದಯಾತ್ರೆಯಲ್ಲಿ ಪಕ್ಷಾತೀತವಾಗಿ ಜನರು ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತೆ ಕರೆ ನೀಡಿದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿಯಾದರೆ ಪಶ್ಚಿಮಘಟ್ಟ ವ್ಯಾಪ್ತಿಯ 1576 ಗ್ರಾಮಗಳ ರೈತರ ಬದುಕು ಅತಂತ್ರವಾಗಲಿದೆ. ಶಿವಮೊಗ್ಗ ಜಿಲ್ಲೆ ಒಂದರಲ್ಲಿಯೇ 484 ಗ್ರಾಮಗಳ ಜನರ ಬದುಕಿನ ಮೇಲೆ ಪರಿಣಾಮ ಬೀರಲಿದೆ ಎಂದು ಹೇಳಿದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿ ಕುರಿತಂತೆ ಬಿಜೆಪಿ ತಮ್ಮ ನಿಲುವು ಸ್ಪಷ್ಟಪಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ದೇಶದಲ್ಲಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವಂತಹ ಹಾಗೂ ಆರ್ಥಿಕವಾಗಿ ಅತ್ಯಂತ ಕ್ರಿಯಾಶೀಲ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದಂತಹ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಶೃಂಗಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರಿನ ಜೊತೆಗೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ನಗರಗಳು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದು ತಿಳಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ದೂರುಗಳ ಪರಿಹಾರ ವ್ಯವಸ್ಥೆಯನ್ನು ಮತ್ತಷ್ಟು ಜನಸ್ನೇಹಿ, ಪಾರದರ್ಶಕ ಮತ್ತು ಪರಿಣಾಮಕಾರಿಗೊಳಿಸುವ ಉದ್ದೇಶದಿಂದ ಸಹಾಯ 3.0 ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಗರಿಕರೊಂದಿಗೆ ನಡೆದಂತಹ ಸಮಾಲೋಚನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ರಸ್ತೆ ಗುಂಡಿ, ಬೀದಿ ದೀಪದಂತಹ ಸಮಸ್ಯೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಬೇರೆ ಬೇರೆ ತಂತ್ರಾಂಶಗಳ ಅಗತ್ಯವಿಲ್ಲ. ಒಂದೇ ತಂತ್ರಾಂಶದ ಮೂಲಕ ಎಲ್ಲಾ ಪ್ರಕ್ರಿಯೆಗಳನ್ನು ಕೈಗೊಳ್ಳುವಂತಿರಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಏರೋಸ್ಪೇಸ್ ನೀತಿ ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ. ವೈಟ್ಫೀಲ್ಡ್, ಬಂಗಾರಪೇಟೆ, ಹೊಸೂರು, ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಹಸ್ತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಡಳಿತಕ್ಕೆ 100 ದಿನದ ಸಂಭ್ರಮ. ನಾಳೆ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದ. ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ. 144 ಕಿಲೋಮೀಟರ್ ಕ್ರಮಿಸಿ ಚಿತ್ರದುರ್ಗದ ಗೋನೂರು ಕೆರೆಗೆ ಹರಿದ ನೀರು. ಬರ ನಿರ್ವಹಣೆ ಕೈಪಿಡಿ ಬದಲಾಯಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಚಿವ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50.24. ಕೃಷಿರಂಗ

0: ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಇದಾದ ನಂತರ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯನ್ನು ಕೇಳಲಿದ್ದೀರಿ.
1: ಏನು ಇಬ್ರು ಬೇಜಾರಲ್ಲಿ ಕೂತಿದ್ದೀರಲ್ಲ?
2: ನಮ್ಮಿಬ್ರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ.
1: ಅಯ್ಯೋ, ಇದು ಖುಷಿ ಪಡೋ ವಿಷಯ ತಾನೇ?
2: ಖುಷಿನೇ, ಆದ್ರೆ ಮನೆ ಏನೋ ಇದೆ, ಗ್ಯಾಸ್ ಕನೆಕ್ಷನ್ ಏನ್ ಮಾಡೋದು?
1: ಅಷ್ಟೇನಾ, ಲಿಟಿಲ್ ಗ್ಯಾಸ್ ಅಂತ ಇದೆ ಅಲ್ಲಿ. ಇಮಿಡಿಯೇಟ್ ಆಗಿ 10 kg ಸಿಲಿಂಡರ್ ಹೊಸ

0: ಕನೆಕ್ಷನ್ ಸಿಗುತ್ತೆ. ಸದ್ಯ ಈಗ ಸಮಾಧಾನ ಆಯ್ತು.
1: ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
2: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
4: ರೇಷ್ಮೆ ರಂಗ,
5: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ.

0: ಕೇಳಿ ಕಾರ್ಯಕ್ರಮ ರೇಷ್ಮೆ ರಂಗ.
1: ಬಾಳಲಿ ಕಾಣುವಿರಿ ಹೊನ್ನಸಿರಿ, ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ.
2: ರೈತ ಬಾಂಧವರೇ, ಇಂದಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆಯಲ್ಲಿ ಎಲೆ ಗುಣಮಟ್ಟ ಪರೀಕ್ಷೆಯ ಮಹತ್ವವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್.
3: ಡಾಕ್ಟರ್ ಗಾಯತ್ರಿ ಅವರೇ ನಮಸ್ಕಾರ.
4: ನಮಸ್ಕಾರಗಳು ಸರ್.
3: ಡಾಕ್ಟರ್ ಮಂಜುಗೌಡ ಪಾಟೀಲ್ ಅವರೇ ತಮಗೂ ನಮಸ್ಕಾರ.
4: ನಮಸ್ಕಾರ ಸರ್.
3: ಇವತ್ತಿನ ದಿವಸ ತಾವಿಬ್ಬರು ಹಿಪ್ಪು ನೇರಳೆಯಲ್ಲಿ ಎಲೆ ಗುಣಮಟ್ಟ ಪರೀಕ್ಷೆಯ ಮಹತ್ವ, ಇದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡಬೇಕು. ಹಿಪ್ಪು ನೇರಳೆ ಸೊಪ್ಪಿನ ಗುಣಮಟ್ಟ ಅಷ್ಟು ಮುಖ್ಯ ಯಾಕೆ? ಸೊಪ್ಪು ನೋಡೋದಕ್ಕೆ ಹಸರಾಗಿ ತಾಜಾ ಆಗಿದ್ದರೆ ಮಾತ್ರ ಸಾಕೆ? ಡಾಕ್ಟರ್ ಗಾಯತ್ರಿ ಅವರೇ ತಾವೇನು ಹೇಳ್ತೀರಿ?
5: ತೋಟದಲ್ಲಿ ಬೆಳೆಯುವ ಎಲೆ ಮತ್ತು ಹುಳು ಸಾಕುವ ಮನೆಯ ನಡುವಿನ ಮುಖ್ಯ ಕೊಂಡಿಯೇ ಈ ಎಲೆಯ ಗುಣಮಟ್ಟ. ಎಲೆ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ. ಈ ವಿಷಯಗಳನ್ನು ನಮ್ಮ ರೈತರು ಪ್ರತಿದಿನ ಸುಲಭವಾಗಿ ಬೆಳೆಸುವಂತೆ ಸರಳವಾಗಿ ತಿಳಿಸಿದು ನನ್ನ ಆಶೆ.
6: ಪ್ರಿಯ ರೈತರೇ, ಯಾವಾಗ ಎಲೆ ಕೊಯ್ಯಬೇಕು, ಯಾವ ಎಲೆ ಕೀಳಬೇಕು, ಕಡಿದ ಮೇಲೆ ಅದನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ಇವುಗಳಿಂದ ಗೂಡಿನ ಇಳುವರಿ ಹೇಗೆ ಹೆಚ್ಚಿಸಿಕೊಳ್ಳಬೇಕು ಎಂದು ತಿಳಿಯುವುದು ಬಹಳ ಮುಖ್ಯ. ಇಂಥ ವಿಷಯಗಳನ್ನು ನಾವು ಇಂದು ತಿಳಿದುಕೊಳ್ಳೋಣ.
3: ಹೇಳಿ ಸರ್, ಯಾತಕ್ಕೆ ಸೊಪ್ಪಿನ ಗುಣಮಟ್ಟ ಅಷ್ಟು ಮುಖ್ಯ ಅಂತೀರಿ?
5: ರೇಷ್ಮೆ ಹುಳುಗಳು ತಿನ್ನುವ ಏಕೈಕ ಆಹಾರವೆಂದರೆ ಅದು ಹಿಪ್ಪು ನೇರಳೆ ಸೊಪ್ಪು. ಮೊಟ್ಟೆಯೊಡೆದು ಹೊರಬಂದ ಗೂಡು ಕಟ್ಟುವರೆಗೂ ಹುಳುವಿನ ಪ್ರತಿಯೊಂದು ಗ್ರಾಂ ತೂಕ ಮತ್ತು ಪ್ರತಿಯೊಂದು ಎಳೆ ರೇಷ್ಮೆಗೂ ಅದು ತಿಂದ ಸೊಪ್ಪೆ ನೇರ ಕಾರಣ. ಅದರಿಂದ ರೇಷ್ಮೆ ಕೃಷಿಯಲ್ಲಿ ಸೊಪ್ಪಿನ ಗುಣಮಟ್ಟವು ಬೇರೆ ಎಲ್ಲ ಅಂಶಗಳಿಂದ ಅತಿ ಮುಖ್ಯವಾದದು. ಇದನ್ನು ರೈತರಿಗೆ ಅರ್ಥವಾಗುವಂತೆ ನಿಖರವಾಗಿ ಹೇಳಬೇಕೆಂದರೆ, ಒಂದು ಉತ್ತಮ ಗುಣಮಟ್ಟದ ಹಿಪ್ಪು ನೇರಳೆ ಸೊಪ್ಪಿನಲ್ಲಿ ಶೇಕಡ 65-70% ತೇವಾಂಶ ಇರಬೇಕು. ಒಣ ತೂಕದ ಆಧಾರದ ಮೇಲೆ ಶೇಕಡ 19-25% ಕಚ್ಚಾ ಪ್ರೋಟೀನ್ ಜೊತೆಗೆ ಸಾಕಷ್ಟು ಕಾರ್ಬೋಹೈಡ್ರೇಟ್ ಮತ್ತು ಖನಿಜಾಂಶಗಳು ಇರಬೇಕು. ರೇಷ್ಮೆ ಹುಳು ಈ ಸೊಪ್ಪನ್ನು ತಿಂದಾಗ ಅದರಲ್ಲಿರುವ ಪ್ರೋಟೀನಿಂದ ಅಮಿನೋ ಅಂಬ್ಲಗಳನ್ನು ಹೀರಿಕೊಳ್ಳುತ್ತದೆ. ಇದನ್ನು ಬೆಳೆಸಿ ತನ್ನ ರೇಷ್ಮೆ ಗ್ರಂಥಿಗಳಲ್ಲಿ ಫೈಬ್ರೋಯಿನ್ ಮತ್ತು ಸೆರುಸಿನ್ ನೂಲನ್ನು ಬಿಗಿಯಾಗಿ ಹಿಡಿದಿಕೊಳ್ಳುವ ಅಂಡು ಎಂಬ ಅಂಶಗಳನ್ನು ಉತ್ಪಾದಿಸುತ್ತದೆ. ಅಂದರೆ ರೇಷ್ಮೆ ದಾರದ ಗುಣಮಟ್ಟ ನೇರವಾಗಿ ಸೊಪ್ಪಿನ ಗುಣಮಟ್ಟದಿಂದಲೇ ಉತ್ಪತ್ತಿಯಾಗುತ್ತದೆ. ಒಂದು ವೇಳೆ ಸೊಪ್ಪು ಕಳಪೆಯಾಗಿದ್ದರೆ, ಅಂದರೆ ತುಂಬ ಬೆಳೆದಿದ್ದರೆ, ತೇವಾಂಶ ಮತ್ತು ಪ್ರೋಟೀನ್ ಕಡಿಮೆ ಇದ್ದರೆ ಅಥವಾ ರೋಗಗ್ರಸ್ತವಾಗಿದ್ದರೆ ಹುಳುವಿಗೆ ಅದರಿಂದ ಉತ್ತಮ ರೇಷ್ಮೆ ಪ್ರೋಟೀನ್ ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಗೂಡು ತೆಳುವಾಗಿ ಹಗುರವಾಗುತ್ತದೆ ಹಾಗೂ ರೇಷ್ಮೆ ದಾರ ತುಂಡಾಗುತ್ತದೆ ಮತ್ತು ದುರ್ಬಲವಾಗಿರುತ್ತದೆ. ಕೊನೆಗೆ ರೈತರಿಗೆ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಸಿಗುತ್ತದೆ ಅಥವಾ ಗೂಡನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಾಗುತ್ತದೆ. ಹೀಗಾಗಿಯೇ ಸೊಪ್ಪಿನ ಗುಣಮಟ್ಟವನ್ನು ಸುಮ್ಮನೆ ಊಹೆ ಮಾಡುವ ಬದಲು ರೈತರು ಪ್ರತಿದಿನ ಅದನ್ನು ತಪ್ಪದೇ ಪರೀಕ್ಷಿಸುವ ಅಭ್ಯಾಸ ಮಾಡಿಕೊಳ್ಳಲೇಬೇಕು.
6: ರೈತರೆಲ್ಲರೂ ನೆನಪಿಡಲೇಬೇಕಾದ ಒಂದು ಮುಖ್ಯವಾದ ಲೆಕ್ಕವನ್ನು ನಾನಿಲ್ಲಿ ಹೇಳಲು ಬಯಸುತ್ತೇನೆ. ಗೂಡು ಕಟ್ಟುವ ಮುನ್ನ ರೇಷ್ಮೆ ಹುಳುಗಳು 5 ಹಂತಗಳನ್ನು ದಾಟಬೇಕು. ಮೊದಲ 3 ಹಂತಗಳಲ್ಲಿ ಅವುಗಳಿಗೆ ಸೊಪ್ಪಿನ ಅವಶ್ಯಕತೆ ಬಹಳ ಕಡಿಮೆ ಇರುತ್ತದೆ. ಆದರೆ 4ನೇ ಹಂತದಲ್ಲಿ ಹುಳುಗಳು ತಮ್ಮ ಜೀವಿತಾವಧಿಯ ಒಟ್ಟು ಸೊಪ್ಪಿನ ಶೇಕಡ 14%ರಷ್ಟನ್ನು ತಿನ್ನುತ್ತವೆ. ಇನ್ನು 5ನೇ ಹಂತದಲ್ಲಿ, ಅಂದರೆ ಗೂಡು ಕಟ್ಟುವ ಮೊದಲ ಕೆಲವು ದಿನಗಳಲ್ಲಿ, ಬರೋಬ್ಬರಿ 80%ರಷ್ಟು ಸೊಪ್ಪನ್ನು ತಿನ್ನುತ್ತವೆ.

0: ಒಟ್ಟಾರೆಯಾಗಿ ಹೇಳುವುದಾದರೆ ಈ ಎರಡು ಹಂತಗಳಲ್ಲಿಯೇ ರೇಷ್ಮೆ ಹುಳುಗಳು ತಮ್ಮ ಜೀವಿತಾವಧಿಯ ಶೇಕಡ 94% ಸೊಪ್ಪನ್ನು ತಿಂದು ಮುಗಿಸುತ್ತವೆ. ಇದರರ್ಥ 4ನೇ ಮತ್ತು 5ನೇ ಹಂತದಲ್ಲಿ ನಾವು ನೀಡುವ ಸೊಪ್ಪಿನ ಗುಣಮಟ್ಟದಲ್ಲಿ ರಾಜಿಯಾದರೆ ಅಥವಾ ಕಳಪೆ ಸೊಪ್ಪು ಕೊಟ್ಟರೆ ಅದರಿಂದಾಗುವ ನಷ್ಟವನ್ನು ಆಮೇಲೆ ಸರಿಪಡಿಸಲು ಖಂಡಿತ ಸಾಧ್ಯವಿಲ್ಲ. ಈ ಸಮಯದಲ್ಲಿ ಹುಳುವಿನ ರೇಷ್ಮೆ ಗ್ರಂಥಿಯು ಬಹಳ ವೇಗವಾಗಿ ಬೆಳೆಯುತ್ತಿರುತ್ತದೆ. ಗೂಡಿನ ಕವಚದ ಗುಣಮಟ್ಟವನ್ನು ನೇರವಾಗಿ ನಿರ್ಧರಿಸುವ ರೇಷ್ಮೆ ಗ್ರಂಥಿ ಹಾಗೂ ದೇಹದ ತೂಕದ ಅನುಪಾತ ನಿಗದಿಯಾಗುವುದೇ ಈ ದಿನಗಳಲ್ಲಿ. ಈ ನಿರ್ಣಾಯಕ ಹಂತದಲ್ಲಿ ಸೊಪ್ಪಿನ ಪ್ರಮಾಣ, ತೇವಾಂಶ ಅಥವಾ ಪ್ರೋಟೀನ್ನಲ್ಲಿ ಸ್ವಲ್ಪವೇ ಕೊರತೆಯಾದರೂ ಗೂಡು ಹಗುರವಾಗುತ್ತದೆ ಮತ್ತು ತೆಳುವಾಗುತ್ತದೆ. ರೈತರಿಗೆ ಲಾಭ ತಂದುಕೊಡುವ ಬೆಳೆಗೂ ಮತ್ತು ನಿರಾಸೆ ಮೂಡಿಸುವ ಬೆಳೆಗೂ ಇರುವ ವ್ಯತ್ಯಾಸ ನಿರ್ಧಾರವಾಗುವುದೇ ಈ ಹಂತದಲ್ಲಿ.
1: ಈಗ ಹಿಪ್ಪನೇರಳೆ ಬೆಳೆಗಾರರು ಯಾವುದೇ ಲ್ಯಾಬ್ ಅಥವಾ ಪ್ರಯೋಗಾಲಯದ ನೆರವಿಲ್ಲದೆ ನೇರವಾಗಿ ತಮ್ಮ ತೋಟದಲ್ಲಿಯೇ ಸೊಪ್ಪಿನ ಗುಣಮಟ್ಟವನ್ನು ಹೇಗೆ ಪರೀಕ್ಷಿಸಬಹುದು ಅಂತೀರಿ? ಮತ್ತು ಮುಖ್ಯವಾಗಿ ಏನನ್ನು ಅವರು ಗಮನಿಸಬೇಕಾಗತ್ತೆ ಡಾಕ್ಟರ್ ಗಾಯತ್ರಿ ಅವರೇ?
2: ಸರ್, ಇದು ರೈತರು ಬೆಳೆಸಿಕೊಳ್ಳಬಹುದಾದ ಅತ್ಯಂತ ಉಪಯುಕ್ತವಾದ ಕೌಶಲ್ಯ. ತೋಟದಲ್ಲಿರುವ ಸೊಪ್ಪನ್ನು ಕಣ್ಣಾರೆ ನೋಡಿ, ಕೈಯಿಂದ ಮುಟ್ಟಿ ಹಾಗೂ ಒಂದು ಸಣ್ಣ ಪರೀಕ್ಷೆ ಮಾಡುವ ಮೂಲಕ ಸೊಪ್ಪಿನ ಗುಣಮಟ್ಟವನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಮೊದಲನೆಯದು ಬಣ್ಣ. ಸೊಪ್ಪು ಕಡು ಹಸಿರು ಬಣ್ಣದಲ್ಲಿದ್ದರೆ ಅದು ತುಂಬ ಒಳ್ಳೆಯ ಲಕ್ಷಣ. ಅಂದರೆ ಅದರಲ್ಲಿ ಕ್ಲೋರೋಫಿಲ್, ಹಸಿರು ಸತ್ವ, ಸಾರಜನಕ ಮತ್ತು ಪೋಷಕಾಂಶಗಳು ಸಮೃದ್ಧವಾಗಿವೆ ಅಂದ ಅರ್ಥ. ಅದೇ ಸೊಪ್ಪು ತಿಳಿ ಹಳದಿ ಬಣ್ಣ ಇದ್ದರೆ ಗಿಡಕ್ಕೆ ಪೋಷಕಾಂಶಗಳ ಕೊರತೆ ಇದೆ ಅಥವಾ ಗಿಡವು ಯಾವುದೋ ಒತ್ತಡದಲ್ಲಿದೆ ಅಂದ ಅರ್ಥ. ಇಂತಹ ಸೊಪ್ಪನ್ನು ದಯವಿಟ್ಟು ಹುಳುಗಳಿಗೆ ಹಾಕಬೇಡಿ. ಎರಡನೆಯದು ಸೊಪ್ಪಿನ ದೆಪ್ಪ. ಸೊಪ್ಪನ್ನು ಕೈಯಲ್ಲಿ ಹಿಡಿದು ಮುಟ್ಟಿ ನೋಡಿ. ಒಳ್ಳೆಯ ಸೊಪ್ಪು ಸ್ವಲ್ಪ ದೆಪ್ಪ ಮಟ್ಟು ಗಟ್ಟಿಯಾಗಿರುತ್ತದೆ. ಅದೇ ತೆಳುವಾಗಿ ಕಾಡಗಂದತ್ತಿರುವ ಸೊಪ್ಪಿನಲ್ಲಿ ಪೋಷಕಾಂಶಗಳು ಬಹಳ ಕಡಿಮೆ ಇರುತ್ತವೆ. ಕೊಂಬೆಯ ಮೇಲ್ಭಾಗದಲ್ಲಿರುವ ಎಳೆ ಸೊಪ್ಪಿನಲ್ಲಿ ಕಚ್ಚಾ ಪ್ರೋಟೀನ್ ಅತಿ ಹೆಚ್ಚು, ಅಂದರೆ ಸುಮಾರು 28% ಇರುತ್ತದೆ. ಅದೇ ಕೊಂಬೆಯ ಕೆಳಭಾಗದ ಬೆಳೆದ ಸೊಪ್ಪಿನಲ್ಲಿ ಇದು ಕೇವಲ 21% ಇರುತ್ತದೆ. ಹಾಗಾಗಿ ಸೊಪ್ಪಿನ ದೆಪ್ಪ ಮತ್ತು ಅದು ಕೊಂಬೆಯಲ್ಲಿರುವ ಜಾಗವನ್ನು ನೋಡಿಯೇ ಅದರಲ್ಲಿ ಎಷ್ಟು ಪ್ರೋಟೀನ್ ಇದೆ ಎಂದು ನಾವು ಸುಲಭವಾಗಿ ಅಂದಾಜಿಸಬಹುದು. ಮೂರನೆಯದು ಮೃದುತ್ವ ಮತ್ತು ಎಳೆತನ. ಮೊದಲ ಮೂರು ಹಂತದ ಚಾಕಿ ಸಣ್ಣ ಹುಳುಗಳಿಗೆ ಸೊಪ್ಪು ತುಂಬ ಮೃದುವಾಗಿ ಮತ್ತು ಎಳೆಯದಾಗಿ ಇರಬೇಕು. ಯಾಕೆಂದರೆ ಅವುಗಳ ಬಾಯಿ ಚಿಕ್ಕದಾಗಿ ಇರುವುದರಿಂದ ನಾರಿನಂತಿರುವ ಒರಟು ಸೊಪ್ಪನ್ನು ಕಚ್ಚಿ ತಿನ್ನಲು ಅವುಗಳಿಗೆ ಸಾಧ್ಯವಿಲ್ಲ. ಈ ಹಂತಗಳಲ್ಲಿ ಗಟ್ಟಿ ಸೊಪ್ಪು ಹಾಕಿದರೆ ಹುಳುಗಳು ಸರಿಯಾಗಿ ತಿನ್ನುವುದಿಲ್ಲ. ಜ್ವರಕ್ಕೆ ಕೂರುವುದು ತಡವಾಗುತ್ತದೆ ಮತ್ತು ಹುಳುಗಳು ಸಾಯುವ ಪ್ರಮಾಣ ಹೆಚ್ಚಾಗುತ್ತದೆ. ಕೊನೆಯ ಹಂತದ ದೊಡ್ಡ ಹುಳುಗಳಿಗೆ ಸ್ವಲ್ಪ ಬೆಳೆದ ಸೊಪ್ಪು ಹಾಕಬಹುದು, ಆದರೆ ಅದು ಕೂಡ ಎಂದಿಗೂ ಒರಟಾಗಿ ನಾರಿನಿಂದ ಕೂಡಿರಬಾರದು. ನಾಲ್ಕನೆಯದು ತೇವಾಂಶ ತಿಳಿಯಲು ಮಡಚುವ ಪರೀಕ್ಷೆ. ಇದು ತೋಟದಲ್ಲಿ ಮಾಡಬಹುದಾದ ಅತ್ಯಂತ ಸುಲಭ ಮತ್ತು ಉಪಯುಕ್ತ ಪರೀಕ್ಷೆ. ಒಂದು ಸೊಪ್ಪನ್ನು ತೆಗೆದುಕೊಂಡು ನಿಧಾನವಾಗಿ ಒಮ್ಮೆ ಮಡಚಿ. ಅದರಲ್ಲಿ ತೇವಾಂಶ ಸರಿಯಾಗಿದ್ದರೆ ಅದು ಮುರಿಯದೇ ಬಾಗುತ್ತದೆ. ಒಂದು ವೇಳೆ ಅದು ಪಟಂದ ಮುರಿಯದೆ ಅದರಲ್ಲಿನ ತೇವಾಂಶ ಆಗಲೇ ಸಂಪೂರ್ಣವಾಗಿ ಒಣಗಿ ಹೋಗಿದೆ ಅಂದ ಅರ್ಥ. ಹುಳುಗಳು ಚೆನ್ನಾಗಿ ತಿಂದು ಜೀರ್ಣಿಸಿಕೊಳ್ಳಲು ಸೊಪ್ಪಿನಲ್ಲಿ 74-75% ತೇವಾಂಶ ಇರಬೇಕು. ಮಡಚಿ ಭಾಗ ಮುರಿದು ಹೋಗುವ ಸೊಪ್ಪಿನಲ್ಲಿ ತೇವಾಂಶ ತೀರಾ ಕಡಿಮೆ ಇರುತ್ತದೆ ಹಾಗೂ ಇಂತಹ ಒಣ ಸೊಪ್ಪು ತಿಂದರೆ ಹುಳುಗಳು ಸರಿಯಾಗಿ ತಿನ್ನುವುದಿಲ್ಲ ಮತ್ತು ಅವುಗಳ ಬೆಳವಣಿಗೆಯು ಗಣನೀಯವಾಗಿ ಕುಂಠಿತವಾಗುತ್ತದೆ.
0: ನಾನು ಇದಕ್ಕೆ ಇನ್ನೂ 3 ಪ್ರಮುಖ ಅಂಶಗಳನ್ನು ಹೇಳಲು ಬಯಸುತ್ತೇನೆ. 5ನೇದು ಸೊಪ್ಪಿನ ಮೇಲ್ಮೈ, ಅಂದರೆ ಒಳ್ಳೆಯ ಸೊಪ್ಪು ಸ್ವಚ್ಛವಾಗಿ ಯಾವುದೇ ಕಲೆಗಳಿಲ್ಲದೆ ಇರಬೇಕು. ಹಳದಿ ಕಲೆಗಳು, ಕೀಟ ತಿಂದ ರಂಧ್ರಗಳು, ನುಸಿ ರೋಗದ ಅಂಟು ಅಥವಾ ಶಿಲೀಂಧ್ರದ ಚುಕ್ಕೆಗಳಿದ್ದರೆ ಆ ಸೊಪ್ಪು ಹುಳುಗಳಿಗೆ ಯೋಗ್ಯವಲ್ಲ. ಇವು ಕೇವಲ ನೋಡಲು ಮಾತ್ರ ಕೆಟ್ಟದಾಗಿ ಕಾಣುವುದಲ್ಲ, ಬದಲಾಗಿ ರೋಗಗ್ರಸ್ತ ಸೊಪ್ಪಿನಲ್ಲಿ ರಾಸಾಯನಿಕ ಗುಣಗಳೇ ಬದಲಾಗಿರುತ್ತವೆ. ಸಂಶೋಧನೆಗಳ ಪ್ರಕಾರ ಆರೋಗ್ಯವಂತ ಸೊಪ್ಪಿಗೆ ಹೋಲಿಸಿದರೆ ಇಂತಹ ರೋಗಗ್ರಸ್ತ ಸೊಪ್ಪನ್ನು ತಿಂದರೆ ಹುಳುಗಳು ಬದುಕಿ ಉಳಿಯುವ ಪ್ರಮಾಣ 71-76% ಕಡಿಮೆಯಾಗುತ್ತದೆ. 6ನೆಯದು ತಾಜಾತನ, ಅಂದರೆ ಫ್ರೆಶ್ನೆಸ್. ಅದೇ ದಿನದ ಬೆಳಗ್ಗೆ ಕಿತ್ತ ತಾಜಾ ಸೊಪ್ಪು ಹಿಂದಿನ ದಿನ ಕಿತ್ತು ಇನ್ನೂ ಹಸಿರಾಗಿಯೇ ಇರುವ ಸೊಪ್ಪಿಗಿಂತ ಬಹಳ ಉತ್ತಮವಾಗಿರುತ್ತದೆ. 24-48 ಗಂಟೆಗಳಿಗಿಂತ ಹೆಚ್ಚು ಸಮಯ ಶೇಖರಿಸಿಟ್ಟ ಸೊಪ್ಪನ್ನು ಎಷ್ಟೇ ಜೋಪಾನವಾಗಿಟ್ಟರೂ ಅದರ ತೇವಾಂಶ ಮತ್ತು ಪೌಷ್ಟಿಕಾಂಶಗಳು ಗಣನೀಯವಾಗಿ ಕಡಿಮೆಯಾಗುತ್ತವೆ.

0: ಏಳನೆಯದಾಗಿ ರಾಸಾಯನಿಕ ಇಲ್ಲದ ಶುದ್ಧ ಸೊಪ್ಪು. ರೇಷ್ಮೆ ಹುಳುಗಳು ಸೊಪ್ಪನ್ನು ಮೇಲ್ಮೈಯೊಂದಿಗೆ ಸಂಪೂರ್ಣವಾಗಿ ತಿನ್ನುತ್ತವೆ. ಹಾಗಾಗಿ ಅದರ ಮೇಲೆ ಸ್ವಲ್ಪ ಕೀಟನಾಶಕ ಅಂಶವಿದ್ದರೂ ಸಹ ಹುಳುಗಳು ಅದನ್ನು ನೇರವಾಗಿ ಸೇವಿಸುತ್ತವೆ ಮತ್ತು ಇದು ಇಡೀ ಬ್ಯಾಚ್ ಹುಳುಗಳನ್ನು ಒಂದೇ ಬಾರಿಗೆ ಸಾಯಿಸುವ ಅಪಾಯವಿರುತ್ತದೆ. ಔಷಧಿ ಸಿಂಪಡಿಸಿದ ಮೇಲೆ ಕನಿಷ್ಠ 15-20 ದಿನಗಳ ಕಾಯುವಿಕೆಯ ಅವಧಿಯನ್ನು ವೇಟಿಂಗ್ ಪೀರಿಯಡ್ ಅಂತೀವಿ ನಾವು, ಕಡ್ಡಾಯವಾಗಿ ಪಾಲಿಸಬೇಕು. ನಿಮಗೆ ಅನುಮಾನವಿದ್ದರೆ ಆ ಸೊಪ್ಪನ್ನು ದಯವಿಟ್ಟು ಹುಳುಗಳಿಗೆ ಹಾಕಬೇಡಿ.
1: ರೆಂಬೆನಲ್ಲಿ ಎಲೆ ಎಲ್ಲಿದೆ ಅನ್ನೋದು ಕೂಡ ತುಂಬ ಮುಖ್ಯ ಅಂತ ತಾವು ಹೇಳಿದ್ರಿ. ಇದನ್ನು ಇನ್ನೊಂದು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡೋದಕ್ಕೆ ಸಾಧ್ಯವೇ ಡಾಕ್ಟರ್ ಗಾಯತ್ರಿ ಅವರೇ?
2: ಇದು ಬಹಳಷ್ಟು ರೈತರರು ಅಷ್ಟಾಗಿ ಗಮನಿಸದ, ಆದರೆ ರೇಷ್ಮೆ ಬೆಳೆಯ ಇಳುವರಿಯಲ್ಲಿ ದೊಡ್ಡ ವ್ಯತ್ಯಾಸ ತರುವ ವಿಷಯ. ರೆಂಬೆಯಲ್ಲಿ ಎಲೆ ಎಲ್ಲಿದೆ ಮತ್ತು ಆ ರೆಂಬೆಗೆ ಎಷ್ಟು ವಯಸ್ಸಾಗಿದೆ ಅನ್ನೋ ಇವೆರಡು ವಿಷಯಗಳು ಎಲೆಯ ಪೋಷಕಾಂಶದ ಮಟ್ಟವನ್ನು ತಿಳಿಸುವ ಪ್ರಮುಖ ಆಧಾರಗಳು. ಸಾಮಾನ್ಯವಾಗಿ ಒಂದು ರೆಂಬೆಯಲ್ಲಿನ ಎಲೆಗಳನ್ನು 3 ವಿಭಾಗಗಳಾಗಿ ನೋಡಬಹುದು. ಮೇಲ್ಭಾಗದ ಚಿಗುರು ಎಲೆಗಳು ರೆಂಬೆಯ ತುದಿಯಿಂದ ಕೆಳಗೆ ಎಣಿಸಿದರೆ ಸಿಗುವ 2-4 ಎಲೆಗಳು ಅತ್ಯಂತ ಎಳೆಯವು ಮತ್ತು ಮೃದುವಾಗಿರ್ತವೆ. ಇವುಗಳಲ್ಲಿ ಇಡೀ ರೆಂಬೆಯಲ್ಲೇ ಅತ್ಯಂತ ಹೆಚ್ಚಿನ ನೀರಿನಂಶ ಮತ್ತು ಪ್ರೋಟೀನ್ ಇರುತ್ತದೆ. ನಮ್ಮ ಮೊದಲ 3 ಹಂತದ ಚಾಕಿ ಹುಳುಗಳಿಗೆ ಸರಿಯಾಗಿ ಬೇಕಾಗಿರುವುದು ಇಂತಹ ಎಲೆಗಳು. V1 ಮತ್ತು S36 ನಂತಹ ತಳಿಗಳ ಚಿಗುರು ಎಲೆಯಲ್ಲಿ 76-79% ಹೆಚ್ಚಿನ ನೀರಿನಂಶ ಇರುವಂದಿರಲೇ ಇವುಗಳನ್ನು ಚಾಕಿ ತೋಟಗಳಿಗೆ ಹೆಚ್ಚಾಗಿ ಆಯ್ಕೆ ಮಾಡಲಾಗುತ್ತದೆ. ಮಧ್ಯಭಾಗದ ಎಲೆಗಳು ರೆಂಬೆಯ ಮಧ್ಯಭಾಗದಲ್ಲಿ ಇರುವ 5-7 ಎಲೆಗಳಲ್ಲಿ ಒಣ ಪದಾರ್ಥ ಮತ್ತು ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿರುತ್ತದೆ. ಸಂಶೋಧನೆಗಳ ಪ್ರಕಾರ ಚಿಗಿರು ಎಲೆಗಳನ್ನು ತಿಂದ ಹುಳುಗಳಿಂದ ಈ ಮಧ್ಯದ ಎಲೆಗಳನ್ನು ತಿಂದ ಹುಳುಗಳು ಗಟ್ಟಿಯಾದ ಮತ್ತು ಒಂದೇ ಸಮಾನ ನೂಲು ನೀಡುವ ರೇಷ್ಮೆ ಗೂಡುಗಳನ್ನು ಕಟ್ಟುತ್ತವೆ. ಏಕೆಂದರೆ ಗೂಡು ಕಟ್ಟುವುದು ಹುಳುವಿಗೆ ಹೆಚ್ಚು ಶಕ್ತಿ ಬೇಕಾಗುವ ಕೆಲಸ. ಈ ಶಕ್ತಿಯನ್ನು ಮಧ್ಯದ ಎಲೆಗಳಲ್ಲಿ ಇರುವ ಕಾರ್ಬೋಹೈಡ್ರೇಟ್ ಎಂದು ನೀಡುತ್ತದೆ. ಆದ್ದರಿಂದ ರೈತರು ನೆನಪಿಡಬೇಕಾದ ಸರಳ ನಿಯಮ, ಚಿಗಿರು ಎಲೆ ಹಾಕಿ ಹುಳುಗಳಿಗೆ, ಮಧ್ಯದ ಎಲೆಗೆ, ಕೊನೆಯ ಹಂತದ ದೊಡ್ಡ ಹುಳುಗಳಿಗೆ. ತಳಭಾಗದ ಎಲೆಗಳು ರೆಂಬೆಯ ತೀರಾ ಅಡಿಯ ಭಾಗದಲ್ಲಿರುವ ಎಲೆಗಳು ಗಟ್ಟಿಯಾಗಿರುತ್ತವೆ. ಇವುಗಳಲ್ಲಿ ನೀರಿನಂಶ ಹಾಗೂ ಪ್ರೋಟೀನ್ ತೀರಾ ಕಮ್ಮಿ ಇದ್ದು ನಾರಿನಂಶ ಕ್ರೂಡ್ ಫೈಬರ್ ಹೆಚ್ಚಿರುತ್ತದೆ. ಈ ತಳದ ಎಲೆಗಳು ರೇಷ್ಮೆ ಹುಳುಗಳ ಯಾವುದೇ ಹಂತಕ್ಕೂ ಸೂಕ್ತವಲ್ಲ. ಇವುಗಳನ್ನು ನಿಮ್ಮ ದನಗರುಗಳ ಮೇವಿಗಾಗಿ ಬೆಳೆಸಿ ಅಥವಾ ಗೊಬ್ಬರದ ಹುಂಡಿಗೆ ಹಾಕಿ, ಆದರೆ ರೇಷ್ಮೆ ಹುಳುಗಳಿಗೆ ಮಾತ್ರ ಎಂದಿಗೂ ನೀಡಬೇಡಿ.
0: ಇನ್ನು ರೆಂಬೆಯ ವಯಸ್ಸು ಎನ್ನುವುದು ದೊಡ್ಡ ಹುಳುಗಳಿಗೆ ಎಲೆ ಎಷ್ಟು ಸೂಕ್ತವಾಗಿದೆ ಎಂದು ತಿಳಿಯಲು ಅತ್ಯಂತ ಉಪಯುಕ್ತ ವಿಷಯ. ದೊಡ್ಡ ಹುಳುಗಳ ಸಾಕಾಣಿಕೆಗೆ ಕಟ್ಟಿಂಗ್ ಮಾಡಿದ 55-65 ದಿನಗಳ ನಡುವಿನ ರೆಂಬೆಯ ಎಲೆಗಳು ಅತ್ಯಂತ ಸೂಕ್ತವಾದ ಅವಧಿ. ಈ ವಯಸ್ಸಿನಲ್ಲಿ ಎಲೆಯಲ್ಲಿ ತೇವಾಂಶ, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳ ಸರಿಯಾದ ಸಮತೋಲನ ಇರುತ್ತದೆ. ಸಾಮಾನ್ಯವಾಗಿ ಈ ಎಲೆಗಳು 8-12 cm ಉದ್ದವಿದ್ದು ಎಲೆಯ ನರಗಳು ಚೆನ್ನಾಗಿ ಬೆಳೆದಿದ್ದರೂ ಮೆದುವಾಗಿರುತ್ತವೆ. ಇದು 5ನೇ ಹಂತದ ಹುಳುಗಳು ತಿನ್ನಲು ಮತ್ತು ಜೀರ್ಣಿಸಿಕೊಳ್ಳಲು ತೀರಾ ಸೂಕ್ತ. ಅದೇ 70 ದಿನಗಿಂತ ಮೀರಿದ ರೆಂಬೆಗಳಾದರೆ ಎಲೆ ಗಟ್ಟಿಯಾಗಿ ನಾರಾಗುತ್ತದೆ. ಅದರಲ್ಲಿ ನೀರಿನಂಶ ಮತ್ತು ಪ್ರೋಟೀನ್ ಕಡಿಮೆಯಾಗಿ ನಾರಿನಂಶ ಹಾಗೂ ಟ್ಯಾನಿನ್ ಹೆಚ್ಚಾಗುತ್ತದೆ. ಇಂತಹ ಎಲೆಗಳನ್ನು ಹುಳುಗಳು ತಿಂದರೆ ಅದರಿಂದ ದೇಹದ ತೂಕವಾಗಲಿ ಅಥವಾ ರೇಷ್ಮೆಯಾಗಲಿ ಸರಿಯಾಗಿ ತಯಾರಾಗುವುದಿಲ್ಲ. ಇನ್ನೊಂದು ಕಡೆ 45 ದಿನಕ್ಕಿಂತ ಎಳೆಯದಾದ ರೆಂಬೆಗಳಾದರೆ ಆ ಎಲೆಗಳು ದೊಡ್ಡ ಹುಳುಗಳಿಗೆ ತೀರಾ ಮೆದುವಾಗಿರುತ್ತವೆ. ಅವುಗಳಲ್ಲಿ ನೀರಿನಂಶ ಹೆಚ್ಚಿದ್ದು ಪ್ರೋಟೀನ್ ಸಾಂದ್ರತೆ ಕಮ್ಮಿ ಇರುತ್ತದೆ. ಇದರಿಂದ ಹುಳುಗಳು ಎಷ್ಟೇ ಪ್ರಮಾಣದಲ್ಲಿ ತಿಂದರೂ ದೇಹಕ್ಕೆ ಸತ್ವ ಸಿಗುವುದಿಲ್ಲ. ನೀರಿನಂತಹ ಹಿಕ್ಕೆ ಹಾಕಿ ಕಡೆಗೆ ಕಳಪೆ ಗೂಡು ಕಟ್ಟುತ್ತವೆ. ಆದ್ದರಿಂದ ರೈತರು ತಮ್ಮ ಹುಳು ಸಾಕಾಣಿಕೆ ವೇಳಾಪಟ್ಟಿಯನ್ನು ಈ 55-65 ದಿನಗಳ ಸೂಕ್ತ ಅವಧಿಯನ್ನೇ ಆಧಾರವಾಗಿಟ್ಟುಕೊಂಡು ಲೆಕ್ಕ ಹಾಕಿ ಹುಳುಗಳನ್ನು ಸಾಕಬೇಕು.
3: ಕೃಷಿ ನಿರಂತರ,
4: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ

0: ವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ
2: ನಾವು ನೆಡುವಂತಹ ಹಿಪ್ಪುನೇರಳೆ ತಳಿಯ ಆಯ್ಕೆ ಕೂಡ ಎಲೆಯ ಗುಣಮಟ್ಟದ ಮೇಲೆ ಪ್ರಭಾವ ಬೀರುತ್ತಾ. ನಮ್ಮ ಭಾಗದ ರೈತರಿಗೆ CSRTI ಸಂಸ್ಥೆ ಶಿಫಾರಸು ಮಾಡಿರುವಂತಹ ಪ್ರಮುಖವಾದ ತಳಿಗಳು ಯಾವುದು ಅಂತೀರಿ ಡಾಕ್ಟರ್ ಗಾಯತ್ರಿ ಅವರೇ?
3: ತಳಿಯ ಆಯ್ಕೆ, ಹಿಪ್ಪುನೇರಳೆ ಎಲೆಯ ಇಳುವರಿ ಮತ್ತು ಗುಣಮಟ್ಟ ಇವೆರಡಕ್ಕೂ ಮುಖ್ಯ ಅಡಿಪಾಯ. ವಿವಿಧ ತಳಿಗಳಲ್ಲಿ ನೀರಿನ ಅಂಶ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಅಂಶ ಮತ್ತು ರೋಗ ನಿರೋಧಕ ಶಕ್ತಿ ಒಂದಕ್ಕಿಂತ ವ್ಯತ್ಯಾಸವಾಗಿರುತ್ತದೆ. ನಿಮ್ಮ ಜಮೀನಿನ ಮಣ್ಣಿನ ಗುಣ ಮತ್ತು ನೀರಾವರಿ ಸೌಲಭ್ಯಕ್ಕೆ ತಕ್ಕಂತೆ ಸರಿಯಾದ ತಳಿಯನ್ನು ಆರಿಸಿಕೊಂಡರೆ ಮುಂದೆ ನಾವು ಮಾಡುವ ಗೊಬ್ಬರ ನಿರ್ವಹಣೆ, ಕಟ್ಟಿಂಗ್ ಮತ್ತು ಎಲೆ ಕೊಯ್ಯುವ ಪ್ರತಿಯೊಂದು ಹಂತವು ಗರಿಷ್ಠ ಫಲಿತಾಂಶ ನೀಡುತ್ತದೆ. ನಮ್ಮ ದಕ್ಷಿಣ ಭಾರತ ಹಾಗೂ ಕರ್ನಾಟಕದ ರೈತರಿಗೆ ಶಿಫಾರಸು ಮಾಡಲಾದ ಪ್ರಮುಖ ತಳಿಗಳ ವಿವರ ಇಲ್ಲಿದೆ. V1 ವಿಕ್ಟರಿ 1 ವೆರೈಟಿ. ಇದು ನೀರಾವರಿ ಜಮೀನಿಗೆ ಅತ್ಯಂತ ಸೂಕ್ತವಾದ ತಳಿ. ವರ್ಷಕ್ಕೆ ಹೆಕ್ಟರ್ಗೆ 50-60 ಮೆಟ್ರಿಕ್ ಟನ್ ಎಲೆ ಇಳುವರಿ ಸಿಗುತ್ತದೆ. ಇದರಲ್ಲಿ 78% ನೀರಿನಂಶ, 27% ಪ್ರೋಟೀನ್ ಮತ್ತು 80.2% ತೇವಾಂಶ ಕಾಯ್ದುಕೊಳ್ಳುವ ಸಾಮರ್ಥ್ಯ ಇರುತ್ತದೆ. G4 ನೀರಾವರಿ ಸೌಲಭ್ಯವಿರುವ ಜಮೀನುಗಳಿಗೆ ಅತ್ಯಂತ ಇಳುವರಿ ನೀಡುವ ತಳಿ. ವರ್ಷಕ್ಕೆ ಹೆಕ್ಟರ್ಗೆ 65 ಮೆಟ್ರಿಕ್ ಟನ್ ಇಳುವರಿ ನೀಡುತ್ತದೆ. ಇದರಲ್ಲಿ 75% ನೀರಿನಂಶ, 26% ಪ್ರೋಟೀನ್ ಮತ್ತು 78.6% ಮಾಯ್ಶ್ಚರ್ ರಿಟೆನ್ಷನ್ ಕೆಪಾಸಿಟಿ ಇರುತ್ತದೆ. AGB8 ನೀರಾವರಿ ಪ್ರಮಾಣ ಕಡಿಮೆ ಇರುವ ಅಥವಾ ಸಾಧಾರಣ ಜಮೀನುಗಳಿಗೆ ಇದು ಸೂಕ್ತ. ವರ್ಷಕ್ಕೆ ಹೆಕ್ಟರ್ಗೆ 47 ಮೆಟ್ರಿಕ್ ಟನ್ ಇಳುವರಿ ಬರುತ್ತದೆ. ಇದರಲ್ಲಿ 72.5% ನೀರಿನಂಶ, 23% ಪ್ರೋಟೀನ್ ಮತ್ತು 74.4% ಮಾಯ್ಶ್ಚರ್ ರಿಟೆನ್ಷನ್ ಇರುತ್ತದೆ. G2 ವೆರೈಟಿ. ಇದನ್ನು ಪ್ರತ್ಯೇಕವಾಗಿ ನೀರಾವರಿ ತೋಟದಲ್ಲಿ ಚಾಕಿ ಹುಳುಗಳಿಗೆ ಸಾಕಾಣಿಕೆಗೆ ಬೆಳೆಸಲಾಗುತ್ತದೆ. ವರ್ಷಕ್ಕೆ 32 ಮೆಟ್ರಿಕ್ ಟನ್ ಇಳುವರಿ ನೀಡುತ್ತದೆ. ಇದರಲ್ಲಿ ಅತ್ಯಧಿಕ ಅಂದರೆ 80% ನೀರಿನಂಶ, 27.5% ಪ್ರೋಟೀನ್ ಮತ್ತು 83.4% ಅತ್ಯುತ್ತಮ ಮಾಯ್ಶ್ಚರ್ ರಿಟೆನ್ಷನ್ ಇರುತ್ತದೆ. ಅದರಿಂದ ರೈತರು ನಮ್ಮ ಜಮೀನಿನ ಮಣ್ಣಿನ ರೀತಿ ಮತ್ತು ನೀರಿನ ಲಭ್ಯತೆಗೆ ತಕ್ಕಂತೆ ಸೂಕ್ತವಾದ ತಳಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈ ಮೂಲ ತಡಿಪಾಯದ ಮೇಲೆಯ ಮುಂದೆ ನಾವು ಮಾಡುವ ಕಟ್ಟಿಂಗ್, ಪೋಷಕಾಂಶ ನಿರ್ವಹಣೆ ಮತ್ತು ಎಲೆ ಕೊಯ್ಯುವ ಸಮಯಗಳ ಯಶಸ್ಸು ನಿಂತಿರುತ್ತದೆ.
2: ಡಾಕ್ಟರ್ ಮಂಜುಗೌಡ ಪಾಟೀಲ್ ಅವರೇ, ಒಬ್ಬ ರೈತ ಒಂದು ರೇಷ್ಮೆ ಹುಳು ಬ್ಯಾಚನ್ನು ಆರಂಭಿಸೋದಕ್ಕಿಂತ ಮುಂಚೆ ತನ್ನ ತೋಟದಲ್ಲಿ ಎಷ್ಟು ಎಲೆ ಇಳುವರಿ ಸಿಗಬಹುದು ಅನ್ನೋದನ್ನು ಹೇಗೆ ಅಂದಾಜಿಸಬಹುದು ಅಂತೀರಿ? ತೋಟವನ್ನು ನೋಡಿ ಇದನ್ನು ಮಾಡೋದು ಕಷ್ಟನ ಸುಲಭನ ವಿವರವಾಗಿ ಮಾಹಿತಿ ಕೊಡಿ.
4: ಪ್ರತಿಯೊಬ್ಬ ರೇಷ್ಮೆ ಬೆಳೆಗಾರನು ಹುಳು ಸಾಕಾಣಿಕೆ ಹೊಸ ಬ್ಯಾಚ್ ಪ್ರಾರಂಭಿಸುವ ಮೊದಲು ಎಲೆ ಇಳುವರಿಯನ್ನು ಅಂದಾಜು ಮಾಡುವುದು ತೀರಾ ಅವಶ್ಯಕ. ಇದರಲ್ಲಿ ಲೆಕ್ಕ ತಪ್ಪಿದರೆ ಎರಡೂ ಕಡೆಯಿಂದ ನಷ್ಟವಾಗುತ್ತದೆ. ಎಲೆ ಇಳುವರಿಯ ಲೆಕ್ಕ ಕಮ್ಮಿ ಹಾಕಿದರೆ ತೋಟದ ಅನುಗುಣವಾಗಿ ಹುಳುಗಳನ್ನು ಸಾಕದೆ ಕಡಿಮೆ ಸಾಕಾಣಿಕೆ ಮಾಡಿ ಬರಬೇಕಾದ ಆದಾಯವನ್ನು ಕಳೆದುಕೊಳ್ಳುತ್ತೇವೆ ಮತ್ತು ಹುಳುಗಳಿಗೆ ಅತಿ ಹೆಚ್ಚು ಎಲೆ ಬೇಕಾಗುವ 4-5 ಹಂತದಲ್ಲಿರುವ ಎಲೆಯ ಅಭಾವ ಎದುರಾಗುತ್ತದೆ. ಕೊನೆ ಹಂತದಲ್ಲಿ ಉಂಟಾಗುವ ಈ ಎಲೆ ಅಭಾವವನ್ನು ಆಮೇಲೆ ಸರಿಪಡಿಸಲು ಸಾಧ್ಯವೇ ಇಲ್ಲ. ಆದರೆ ಎಲೆ ಇಳುವರಿ ಅಂದಾಜಿಸುವ ವಿಧಾನ ತುಂಬ ಸರಳ ಮತ್ತು ಕ್ರಮಬದ್ಧವಾಗಿದೆ. ಮೊದಲನೇದಾಗಿ ನಿಮ್ಮ ತೋಟದ ಬೇರೆ ಬೇರೆ ಭಾಗದ 10-15 ಗಿಡಗಳನ್ನು ಆರಿಸಿಕೊಳ್ಳಬೇಕು. ಗಮನಿಸಿ, ಜಮೀನಿನ ಅಂಚಿನಲ್ಲಿರುವ ಗಿಡಗಳನ್ನು ಬಿಟ್ಟು ಒಳಗಿನ ಗಿಡಗಳನ್ನು ಆರಿಸಬೇಕು. ಯಾಕೆಂದರೆ ಅಂಚಿನ ಗಿಡಗಳ ಇಳುವರಿ ಇಡೀ ತೋಟದ ಸರಾಸರಿಯನ್ನು ಪ್ರತಿನಿಧಿಸುವುದಿಲ್ಲ. ಎರಡನೆಯದಾಗಿ, ಆಯ್ದ ಪ್ರತಿಯೊಂದು ಗಿಡದಿಂದ ಹುಳು ಸಾಕಾಣಿಕೆಗೆ ಯೋಗ್ಯವಾದ ಎಲ್ಲ ಎಲೆಗಳನ್ನು ಕೊಯ್ದು ತಕ್ಷಣವೇ ತೂಕ ಮಾಡಿ. ಮೂರನೇದಾಗಿ, ಸಿಕ್ಕ ಒಟ್ಟು ತೂಕವನ್ನು ಆರಿಸಿದ ಗಿಡಗಳ ಸಂಖ್ಯೆಯಿಂದ, ಉದಾಹರಣೆಗೆ 10-15 ಭಾಗಿಸಿದರೆ ಒಂದು ಗಿಡದ ಸರಾಸರಿ ಎಲೆ ಇಳುವರಿ ಸಿಗುತ್ತದೆ. ಈ ಸರಾಸರಿ ಇಳುವರಿಯನ್ನು ನಿಮ್ಮ ತೋಟದಲ್ಲಿರುವ ಒಟ್ಟು ಗಿಡಗಳ ಸಂಖ್ಯೆಯಿಂದ ಗುಣಿಸಿದರೆ ನಿಮ್ಮ ತೋಟದಲ್ಲಿ ಕೊಯ್ಯಲು ಸಿಗುವ ಒಟ್ಟು ಎಲೆಯ ಅಂದಾಜು ಇಳುವರಿ ದೊರೆಯುತ್ತದೆ. ಒಮ್ಮೆ ತೋಟದ ಒಟ್ಟು ಎಲೆ ಇಳುವರಿ ತಿಳಿದ ಮೇಲೆ ಎಷ್ಟು DFL ಸಾಕಬಹುದು ಎಂದು ಲೆಕ್ಕ ಹಾಕುವುದು ತುಂಬ ಸುಲಭ. ದ್ವಿತಳಿ ಅಂದರೆ ಬೈವೋಲ್ಟೈನ್ ರೇಷ್ಮೆ ಹುಳುಗಳಿಗೆ 1 DFLಗೆ ಸುಮಾರು 15 kg ಎಲೆ ಬೇಕಾಗುತ್ತದೆ. ಇನ್ನು ಮಿಶ್ರತಳಿ ಅಂದರೆ ಕ್ರಾಸ್ಬ್ರೀಡ್ ರೇಷ್ಮೆ ಹುಳುಗಳಿಗೆ 1 DFLಗೆ ಸುಮಾರು 10 kg ಎಲೆ ಬೇಕಾಗುತ್ತದೆ.

0: ಆದರೆ ಇಲ್ಲೊಂದು ಪ್ರಮುಖ ಅಂಶ ಗಮನಿಸಬೇಕು. ಸಿಕ್ಕ ಎಲೆ ಲೆಕ್ಕದಲ್ಲಿ ಯಾವಾಗಲೂ ಶೇಕಡ 10-15% ಎಲೆಯನ್ನು ಸುರಕ್ಷತಾ ಮೀಸಲಾಗಿ, ಅಂದರೆ ನೀವು ಹೆಚ್ಚಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತದೆ. ಯಾಕೆಂದರೆ ಎಲೆ ಒಣಗುವುದು ಕೀಟಗಳ ಬಾಧೆ ಅಥವಾ ಸಾಗಾಣಿಕೆಯಲ್ಲಿ ಹಾಳಾಗುವುದನ್ನು ಸರಿಪಡಿಸಲು ಈ ಮೀಸಲು ಇರಬೇಕು. ಉದಾಹರಣೆಗೆ ನಿಮ್ಮ ಲೆಕ್ಕಾಚಾರದಲ್ಲಿ ಪ್ರಕಾರ 100 DFL ಸಾಕಬಹುದು ಎಂದಿದ್ದರೆ ನೀವು 85 DFL ಮಾತ್ರ ತಂದು ಚಾಕಿ ಮಾಡಬೇಕು. ಉಳಿದ ಶೇಕಡ 15% ಎಲೆಯು ಕೊನೆ ಹಂತದಲ್ಲಿ ಎಲೆಯ ಅಭಾವವನ್ನು ಬರದಂತೆ ಉಪಯೋಗವಾಗುತ್ತದೆ.
1: ನಮ್ಮ ಕರ್ನಾಟಕದ ರೈತರು ವರ್ಷದ ವಿವಿಧ ಋತುಗಳಲ್ಲಿ ಮತ್ತು ಹವಾಮಾನಗಳಲ್ಲಿ ರೇಷ್ಮೆ ಹುಳುಗಳನ್ನು ಸಾಕ್ತಾರೆ. ಈ ವಾತಾವರಣ ಅಂದರೆ ಹವಾಮಾನ ಬದಲಾದಂತೆ ಹಿಪ್ಪುನೇರಳೆ ಎಲೆಯ ಗುಣಮಟ್ಟ ಕೂಡ ಬದಲಾಗುತ್ತೆ. ರೈತರು ಇದಕ್ಕೆ ಹೇಗೆ ಹೊಂದ್ಕೋಬೇಕು ಅಂತೀರಿ?
0: ಋತುಮಾನದ ಬದಲಾವಣೆ ಎಲೆಯ ಗುಣಮಟ್ಟ ಮೇಲೆ ದೊಡ್ಡ ಮಟ್ಟದ ಪ್ರಭಾವ ಬೀರುತ್ತದೆ. ಆದರೆ ಇದನ್ನು ಬಹಳಷ್ಟು ರೈತರು ಅಷ್ಟಾಗಿ ಗಮನಿಸುವುದಿಲ್ಲ. ವರ್ಷ ಪೂರ್ತಿ ಒಂದೇ ರೀತಿಯ ಕ್ರಮ ಪಾಲಿಸುವುದಕ್ಕಿಂತ ಹವಾಮಾನಕ್ಕೆ ತಕ್ಕಂತೆ ತಮ್ಮ ವಿಧಾನವನ್ನು ಬದಲಾಯಿಸಿಕೊಳ್ಳುವ ರೈತರು ಯಾವಾಗಲೂ ತುಂಬ ಉತ್ತಮ ಲಾಭ ಪಡೆಯುತ್ತಾರೆ. ಋತುಗಳ ಪ್ರಕಾರ ಅಂದರೆ ಎಲೆಯ ಗುಣಮಟ್ಟ ಮತ್ತು ನಾವು ಮಾಡಬೇಕಾದ ಬದಲಾವಣೆಗಳು ಹೀಗಿವೆ. ಮಳೆಗಾಲದ ಸಮಯದಲ್ಲಿ ಎಲೆಯ ಗುಣಮಟ್ಟ ಅತ್ಯಂತ ಚೆನ್ನಾಗಿರುತ್ತದೆ. ಎಲೆಯ ತೇವಾಂಶ ಮತ್ತು ಪೋಷಕಾಂಶಗಳು ಸರಿಯಾದ ಸಮತೋಲನದಲ್ಲಿರುತ್ತವೆ. ಆದ್ದರಿಂದ ನಿಮ್ಮ ದೊಡ್ಡ ಮತ್ತು ಮುಖ್ಯ ಹುಳುಗಳ ಸಾಕಾಣಿಕೆ ಬ್ಯಾಚ್ಗಳನ್ನು ಈ ಕಾಲದಲ್ಲಿಯೇ ಪ್ಲ್ಯಾನ್ ಮಾಡಬೇಕು ಮತ್ತು ಅವು ಅತ್ಯಂತ ಸೂಕ್ತ. ಇನ್ನು ಬೇಸಿಗೆಗಾಲದಲ್ಲಿ ಬೇಸಿಗೆಯ ಬಿಸಿಲಿಗೆ ಎಲೆಗಳು ಬೇಗನೆ ಬೆಳೆದು ಸುಕ್ಕಾಗುತ್ತವೆ ಮತ್ತು ಅವುಗಳಲ್ಲಿ ನೀರಿನಂಶ ಬೇಗ ಕುಸಿಯುತ್ತದೆ. ಕೊಯ್ಯುವುದು ತಡವಾದರೆ ಎಲೆ ಅತಿಯಾಗಿ ಬಾಗಿ ಎಲೆಗಳು ಬಾಡುತ್ತವೆ. ಆದ್ದರಿಂದ ಬೇಸಿಗೆಯಲ್ಲಿ ಆಗಾಗ ನಿಯಮಿತವಾಗಿ ಎಲೆ ಕೊಯ್ಯಬೇಕು ಮತ್ತು ರೆಂಬೆಯ ವಯಸ್ಸನ್ನು ಜಾಗೃತೆಯಿಂದ ಗಮನಿಸುತ್ತಿರಬೇಕು. ಇನ್ನು ಚಳಿಗಾಲದಲ್ಲಿ ಗಿಡಗಳ ಬೆಳವಣಿಗೆ ನಿಧಾನವಾಗುತ್ತದೆ, ಎಲೆಗಳು ಗಟ್ಟಿಯಾಗುತ್ತವೆ ಮತ್ತು ಎಲೆಯ ಇಳುವರಿ ಕಡಿಮೆಯಾಗುತ್ತದೆ. ಆದರೆ ಪೋಷಕಾಂಶಗಳ ಪ್ರಮಾಣ ದಟ್ಟವಾಗಿರುತ್ತದೆ. ಈ ಸಮಯದಲ್ಲಿ ಎಲೆಯನ್ನು ಕೊಯ್ದು ಹುಳುಗಳಿಗೆ ಕೊಡುವ ಮೊದಲು ನೆರಳಿನಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಹುಳುಗಳಿಗೆ ಕೊಡಬೇಕು. ಚಳಿಗಾಲದಲ್ಲಿ ಸ್ವಲ್ಪ ಸಣ್ಣ ಬ್ಯಾಚ್ಗಳನ್ನು ಪ್ಲ್ಯಾನ್ ಮಾಡುವುದು ಅತಿ ಅವಶ್ಯಕ. ಮಳೆಗಾಲದ ವಿಶೇಷ ನಿರ್ವಹಣೆ. ಮಳೆಗಾಲದಲ್ಲಿ ರೈತರು ಅತ್ಯಂತ ಹೆಚ್ಚಿನ ನಿಗಾ ವಹಿಸಬೇಕು. ಮಳೆಗೆ ಗಿಡಗಳು ಚುರುಕಾಗಿ ಬೆಳೆಯುವುದನ್ನು ನೋಡಿ ಎಲೆ ತುಂಬ ಚೆನ್ನಾಗಿದೆ ಎಂದು ರೈತರು ಭಾವಿಸುತ್ತಾರೆ. ಆದರೆ ನಿಜಾಂಶವೇ ಬೇರೆ. ಮಳೆಗಾಲದಲ್ಲಿ ಮೋಡ ಕವಿದಾಗ ಗಿಡಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಅಂದರೆ ಫೋಟೋಸಿಂಥೆಸಿಸ್ ಸಾಮಾನ್ಯ ದಿನಗಳಿಗಿಂತ ಶೇಕಡ 50% ಕಡಿಮೆ ಇರುತ್ತದೆ. ಅದೇ ಮಳೆ ಬರುವ ದಿನಗಳಲ್ಲಿ ಇದು ಕೇವಲ ಶೇಕಡ 30%ಕ್ಕೆ ಇಳಿದು ಬಿಡುತ್ತದೆ. ಇದರಿಂದ ಎಲೆಗಳು ತೆಳ್ಳಗಾಗಿ ಅವುಗಳಲ್ಲಿ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆಯಾಗುತ್ತದೆ. ಜೊತೆಗೆ ಶಿಲೀಂಧ್ರ ರೋಗಗಳ ಬಾಧೆಯೂ ಹೆಚ್ಚಾಗುತ್ತದೆ. ಎಲೆಯ ತೂಕ ಹೆಚ್ಚಿರಬಹುದು, ಆದರೆ ಎಲೆಯ ಗುಣಮಟ್ಟ ಮಾತ್ರ ಕಮ್ಮಿ ಇರುತ್ತದೆ. ಆದ್ದರಿಂದ ಮಳೆಗಾಲದಲ್ಲಿ ನೀವು ಸರಾಗವಾಗಿ ಬಸಿಯುವ ಅಂದರೆ ಡ್ರೈನೇಜ್ ಇರುವಂತಹ ತೋಟದ ಭಾಗದಿಂದ ಎಲೆ ಆರಿಸಿಕೊಳ್ಳಬೇಕು. ಕೊಯ್ದ ಎಲೆಯನ್ನು ಹುಳುಗಳಿಗೆ ನೀಡುವ ಮುನ್ನ ನೆರಳಿನಲ್ಲಿ ಹರಡಿ ಮೇಲಿನ ತೇವಾಂಶ ಸ್ವಲ್ಪ ಆರಿಸಿಕೊಳ್ಳಬೇಕು. ಅಲ್ಲದೆ ಎಲೆಯ ಗುಣಮಟ್ಟ ಕಮ್ಮಿ ಇರುವುದರಿಂದ ನಿಮ್ಮ ಹುಳು ಸಾಕಾಣಿಕೆ ಬ್ಯಾಚ್ ಪ್ರಮಾಣವನ್ನು ಕೊಂಚ ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು.
2: ಇದಕ್ಕೆ ಎಲ್ಲ ಋತುಗಳಲ್ಲಿಯೂ ಸಹಾಯವಾಗುವ ಅತ್ಯಂತ ಪ್ರಯೋಗವಾದ ಒಂದು ತಂತ್ರವೆಂದರೆ ನಿಮ್ಮ ಹಿಪ್ಪುನೇರಳೆ ತೋಟದ ಕಟ್ಟಿಂಗ್ ಸಮಯವನ್ನು ಹಂತ ಹಂತವಾಗಿ ಮಾಡುವುದು. ನಿಮ್ಮ ಇಡೀ ತೋಟವನ್ನು 2 ಅಥವಾ 3 ಭಾಗಗಳಾಗಿ ವಿಂಗಡಿಸಿಕೊಂಡು ಬೇರೆ ಬೇರೆ ಸಮಯದಲ್ಲಿ ಕಟ್ಟಿಂಗ್ ಮಾಡಿ. ಹೀಗೆ ಮಾಡುವುದರಿಂದ ನಿಮ್ಮ ರೇಷ್ಮೆ ಹುಳುಗಳ ಹೊಸ ಬ್ಯಾಚ್ ಅತ್ಯಂತ ಪ್ರಮುಖವಾಗಿ ಮಾಡೋಕ್ಕಾಗುತ್ತದೆ. ಅವುಗಳಿಗೆ ಬೇಕಾದ 55-65 ವಯಸ್ಸಿನ ಸೂಕ್ತ ರೆಂಬೆಯ ಎಲೆಗಳು ಯಾವಾಗಲೂ ಲಭ್ಯವಿರುತ್ತವೆ. ಈ ರೀತಿ ಹಂತ ಹಂತವಾಗಿ ಎಲೆ ಕೊಯ್ಯುವ ಭಾಗಗಳನ್ನು ಬದಲಾಯಿಸುವುದರಿಂದ ಜಮೀನಿನ ಯಾವುದೋ ಒಂದು ಭಾಗದ ಮಣ್ಣಿನ ಪೋಷಕಾಂಶ ಒಂದೇ ಸಮನೆ ಖಾಲಿಯಾಗುವುದು ತಪ್ಪುತ್ತದೆ. ಜೊತೆಗೆ ವರ್ಷ ಪೂರ್ತಿ ಹುಳುಗಳಿಗೆ ಒಂದೇ ಸಮಾನದ ಗುಣಮಟ್ಟ ಎಲೆ ಸಿಗಿರುತ್ತದೆ.
1: ತೋಟದಲ್ಲಿ ಎಷ್ಟೇ ಒಳ್ಳೆ ಎಲೆ ಬೆಳೆದರೂ ಕಟಾವು ಮಾಡಿದ ಮೇಲೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅದರ ಗುಣಮಟ್ಟ ಏನಾದರೂ ಕಡಿಮೆ ಆಗುತ್ತೆ. ಎಲೆ ಕೊಯ್ದ ಮೇಲೆ ರೈತರು ಏನು ಜಾಗ್ರತೆ ವಹಿಸಬೇಕು ಅಂತೀರಿ ಡಾಕ್ಟರ್ ಮಂಜುಗೌಡ ಪಾಟೀಲ್ ಅವರೇ?
0: ಇದು ಬಹಳಷ್ಟು ರೈತರು ನಿರ್ಲಕ್ಷಿಸುವ ಅತಿ ಮುಖ್ಯವಾದ ವಿಷಯ. ನೀವು ತೋಟದಲ್ಲಿ ಎಷ್ಟೇ ಉತ್ತಮವಾದ ಎಲೆ ಬೆಳೆದು ಸರಿಯಾಗಿ ಸಮಯಕ್ಕೆ ಸರಿಯಾದ ರೆಂಬೆಯಿಂದ ಕೊಯ್ದಿದ್ದರೂ ಸಹ ಕೊಯ್ದ ನಂತರ ಅಜಾಗೃತೆಯಿಂದ ಹುಳುಗಳಿಗೆ ಕಳಪೆ ಗುಣಮಟ್ಟದ ಎಲೆ ತಲುಪುವ ಸಾಧ್ಯತೆ ಇರುತ್ತದೆ. ಎಲೆ ಕೊಯ್ಲು ಮಾಡಿದ ಮೇಲೆ ಎದುರಾಗುವ ದೊಡ್ಡ ಅಪಾಯವೆಂದರೆ ಕೊಯ್ದ ತಕ್ಷಣ ಎಲೆಯನ್ನು ದಪ್ಪವಾಗಿ ಗುಡ್ಡೆ ಹಾಕಿದಾಗ ಅಥವಾ ಚೀಲಗಳಲ್ಲಿ ಬಿಗಿಯಾಗಿ ತುಂಬಿದಾಗ ಗೊಬ್ಬರದ ಗುಂಡಿಯಲ್ಲಿ ಕಾವು ಏರುವಂತೆ ಒಳಗಿನಂತ

0: ಕಾವಿರುವ ಜಾಗದಲ್ಲಿ ಎಲೆಯನ್ನು ಇಡಬಾರದು. ಎಲೆಯ ಸುತ್ತ ತೇವಾಂಶ ಕಾಯ್ದುಕೊಳ್ಳಲು ಬಿಸಿ ಒಳಗಡೆ ಇರದಂತೆ ತೇವವಿರುವ ಗೋಣಿಚೀಲದಿಂದ ಎಲೆಯನ್ನು ಸಡಿಲವಾಗಿ ಮುಚ್ಚಿಡಬೇಕು. ಒಂದು ವೇಳೆ ಎಲೆಯನ್ನು ತೋಟದಿಂದ ಸಾಕುಮನೆಗೆ ತರಲು 30ಕ್ಕಿಂತ ಹೆಚ್ಚು ಸಮಯ ಬೇಕಾದರೆ ದಾರಿಯಲ್ಲೇ ಆ ಗೋಣಿಚೀಲದ ಮೇಲೆ ನೀರು ಚಿಮುಕಿಸಿ ತೇವಗೊಳಿಸುತ್ತಿರಬೇಕು. ನೀವು ಎಷ್ಟೇ ಜಾಗ್ರತೆಯಿಂದ ಎಲೆ ಕಾಯ್ದಿರಿಸಿದರೂ ಅದಕ್ಕೊಂದು ಕಟ್ಟಿನುಟ್ಟಿನ ಕಾಲಮಿತಿ ಇರುತ್ತೆ. 24-48 ಗಂಟೆಗಳಿಗಿಂತ ಹೆಚ್ಚು ಸಮಯ ಶೇಖರಿಸಿಟ್ಟ ಯಾವುದೇ ಎಲೆಯಲ್ಲಿ ನೀರಿನಂಶ ಮತ್ತು ಪೋಷಕಾಂಶಗಳು ಗಣನೀಯವಾಗಿ ಕಡಿಮೆಯಾಗುತ್ತವೆ. ಆದ್ದರಿಂದ ಅಂದೇ ಕೊಯ್ದ ಎಲೆಯನ್ನು ಅಂದೇ ಹುಳುಗಳಿಗೆ ನೀಡುವುದನ್ನು ನೀವು ರೂಢಿಸಿಕೊಳ್ಳಬೇಕು. ಇನ್ನು ಎಲೆಯಲ್ಲಿ ಹಳದಿ ಅಥವಾ ಕಂದು ಬಣ್ಣ ಬಂದಿದ್ದರೆ, ಜಿಗುಟಾಗಿದ್ದರೆ ಅಥವಾ ಕೆಟ್ಟ ವಾಸನೆ ಬರುತ್ತಿದ್ದರೆ ಅಂಥ ಎಲೆಯನ್ನು ತಕ್ಷಣವೇ ಬಿಸಾಕಬೇಕು. ಇಂಥ ಎಲೆಗಳು ಇಡೀ ಬ್ಯಾಚ್ಗೆ ರೋಗ ತರಬಲ್ಲವು.
1: ಸಮಯದ ನಿರ್ವಹಣೆ ಮತ್ತು ಎಲೆ ನೀಡುವ ಬಗ್ಗೆ ಇನ್ನು ಎರಡು ಪ್ರಮುಖ ವಿಷಯಗಳನ್ನು ನಾನು ಹೇಳಲು ಬಯಸುತ್ತೇನೆ. ಮೊದಲನೆಯದಾಗಿ, ಎಲೆಗಳನ್ನು ಯಾವಾಗಲೂ ಬೆಳಿಗ್ಗೆ 7-10 ಗಂಟೆಯ ಒಳಗಡೆ ಕೊಯ್ಯಬೇಕು. ರಾತ್ರಿಯಿಡೀ ನಡೆದ ದುದಿ ಸಂಶ್ಲೇಷಣಾ ಪ್ರಕ್ರಿಯೆಯಿಂದಾಗಿ ಈ ಸಮಯದಲ್ಲಿ ಎಲೆಗಳಲ್ಲಿ ನೀರಿನ ಅಂಶ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಅಲ್ಲದೆ ಹಗಲಿನ ಬಿಸಿಲಿಗೆ ಇನ್ನೂ ಎಲೆಯ ತಾಜಾತನ ಕಡಿಮೆಯಾಗಿ ಇರುವುದಿಲ್ಲ. ಎರಡನೆಯಾಗಿ, ಹುಳುಗಳಿಗೆ ಎಲೆ ನೀಡುವ ಸಮಯದಲ್ಲಿ ಎಲೆಯನ್ನು ಒಂದೇ ಕಡೆ ಗುಂಡೆ ಅಥವಾ ರಾಶಿ ಮಾಡಿ ಹಾಕಬಾರದು. ಬದಲಾಗಿ ಇಡೀ ಸಾಕಣೆ ತಟ್ಟದಲ್ಲಿ ಎಲೆಯನ್ನು ಒಂದೇ ಸಮನಾಗಿ ಹರಡಿ ಹಾಕಬೇಕು. ದೊಡ್ಡ ಹಂದದ ಹುಳುಗಳು ಪ್ರತಿ 3-4 ಗಂಟೆ ಒಮ್ಮೆ ಎಲೆ ತಿನ್ನುತ್ತವೆ. ನೀವು ಒಂದೇ ಕಡೆ ಎಲೆ ರಾಶಿ ಹಾಕಿದರೆ ಹುಳುಗಳು ಆ ಒಂದೇ ಜಾಗಕ್ಕೆ ಮುಗಿಬಿದ್ದು ಒತ್ತಡಕ್ಕೊಳಗಾಗುತ್ತವೆ ಮತ್ತು ಕೆಲವು ಹುಳುಗಳಿಗೆ ಸರಿಯಾಗಿ ಎಲೆ ಸಿಗದೆ ಅಸಮವಾಗಿ ತಿನ್ನುತ್ತವೆ. ಈ ರೀತಿ ಸರಿಯಾಗಿ ಎಲೆ ಸಿಗದಿದ್ದರೆ ಮುಂದೆ ಅವು ಕಟ್ಟುವ ರೇಷ್ಮೆ ಗೂಡುಗಳು ಒಂದೇ ಸಮಾನವಾಗಿ ಇರದೆ ಕಳಪೆಯಾಗುತ್ತದೆ.
2: ಒಬ್ಬ ರೈತ ತನ್ನ ತೋಟದಲ್ಲಿ ವರ್ಷ ಪೂರ್ತಿ ಸತತವಾಗಿ ಉತ್ತಮ ಗುಣಮಟ್ಟದ ಎಲೆ ಸಿಗುವಂತೆ ಮಾಡೋದಕ್ಕೆ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ತೆಗೆದುಕೋಬೇಕು ಅಂತೀರಿ?
1: ಎಲೆಯ ಗುಣಮಟ್ಟ ಎನ್ನುವುದು ತಳಿಯಲಷ್ಟೇ ನಿಂತಲ್ಲ, ಅದನ್ನು ನಾವು ವರ್ಷ ಪೂರ್ತಿ ತೋಟವನ್ನು ಹೇಗೆ ನಿರ್ವಹಿಸುತ್ತದೆ ಎನ್ನುವುದು ನಿರ್ಧರಿಸುತ್ತದೆ. ಮಣ್ಣಿನಿಂದಲೇ ಪ್ರಾರಂಭವಾಗುವ ಎರಡು ಮುಖ್ಯ ವಿಷಯಗಳನ್ನು ನಾನು ಹೇಳಲು ಬಯಸುತ್ತೇನೆ. ಪೋಷಕಾಂಶ ಅಥವಾ ಗೊಬ್ಬರ ನಿರ್ವಹಣೆ. ಎಲೆಯಲ್ಲಿ ಪ್ರೋಟೀನ್ ಪ್ರಮಾಣ ಹೆಚ್ಚಾಗಲು ಸಾರಜನಕ ಅತ್ಯಂತ ಪ್ರಮುಖ ಕಾರಣ. ಸಾರಜನಕ ಸರಿಯಾಗಿ ಸಿಕ್ಕಿದರೆ ರೇಷ್ಮೆ ಹುಳುಗಳಿಗೆ ಬೇಕಾದಷ್ಟು ಪ್ರೋಟೀನ್ ಎಲೆಯಲ್ಲಿ ದೊರೆಯುತ್ತದೆ. ಅದೇ ಇದರೇ ಕೊರತೆ ಆಗದರೆ ಎಲೆಗಳು ಅವಧಿಕ್ಕೂ ಮುನ್ನವೇ ಬೆಳೆದು ಗಟ್ಟಿಯಾಗುತ್ತವೆ ಮತ್ತು ಸರಿಯಾಗಿ ಬೆಳೆಯುವ ಮೊದಲೇ ನೀರಿನ ಅಂಶ ಹಾಗೂ ಪ್ರೋಟೀನ್ ಎರಡನ್ನು ಕಳೆದುಕೊಳ್ಳುತ್ತವೆ. ಇದರ ಜೊತೆಗೆ ಕಬ್ಬಿಣ, ಸತ್ತು ಮತ್ತು ಮ್ಯಾಂಗನೀಸ್ ನಂತಹ ಸೂಕ್ಷ್ಮ ಪೋಷಕಾಂಶಗಳು ಕೂಡ ತುಂಬ ಮುಖ್ಯ. ಹೊರಗಡೆ ಗಿಡದಲ್ಲಿ ಯಾವುದೇ ಕೊರತೆ ಲಕ್ಷಣಗಳು ಕಾಣಿಸಿದ್ದರೂ ಸೂಕ್ಷ್ಮ ಪೋಷಕಾಂಶಗಳ ಅಭಾವದಿಂದ ಎಲೆಯ ಗುಣಮಟ್ಟ ಕಡಿಮೆಯಾಗುತ್ತದೆ. ಸಮತೋಲನ ಗೊಬ್ಬರ ಕೊಟ್ಟು ಅದರ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಎಲೆಯ ಮೇಲೆ ಸಿಂಬರಣ ಮಾಡಿ ಅಂದರೆ ಎಲೆಯ ಇಳುವರಿ ಶೇಕಡ 10-15 ಹೆಚ್ಚಾಗುತ್ತದೆ. ಎಲೆಯಲ್ಲಿ ನೀರಿನ ಅಂಶ ಮತ್ತು ಪ್ರೋಟೀನ್ ಹೆಚ್ಚಾಗುತ್ತದೆ. ನೀರಾವರಿ ಮತ್ತು ನೀರು ನಿರ್ವಹಣೆ. ಅತಿಯಾದ ಒಣಹವೆ ಮತ್ತು ಅತಿಯಾದ ನೀರು ನಿಲ್ಲುವುದು ಇವೆರಡು ಎಲೆಯ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. ನೀರಿಲ್ಲದೆ ತೋಟ ಒಣಗಿದರೆ ಎಲೆ ಬೇಗನೆ ಮೂಪಾಗಿ ಗಟ್ಟಿಯಾಗುತ್ತದೆ. ಅದೇ ತೋಟದಲ್ಲಿ ನೀರು ನಿಂದರೆ ಗಿಡದ ಬೇರುಗಳಿಗೆ ಗಾಳಿ ಸಿಗದೆ ಉಸಿರುಗಟ್ಟಿ ಮಣ್ಣಿನಿಂದ ಪೋಷಕಾಂಶಗಳು ಹೀರಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಅದರಿಂದ ಗಿಡಗಳು ಬಾಡಿ ಒಣಗು ಆಗುತ್ತೆ. ಕಾಯದೆ ನಿಯಮಿತವಾಗಿ ನೀರು ಹಾಯಿಸಿ ಮಣ್ಣಿನಲ್ಲಿ ಯಾವಾಗಲೂ ಹದವಾದ ತೇವವಿರುಂದೆ ನೋಡಿಕೊಳ್ಳಿ. ತೋಟದಲ್ಲಿ ನೀರು ನಿಲ್ಲಂದದೆ ಸರಾಗವಾಗಿ ಹರಿದು ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆ ಮಾಡಿ. ಜೊತೆಗೆ ಬೇಸಿಗೆಯ ಬಿಸಿಲಿನ ದಿನಗಳಲ್ಲಿ ಮಣ್ಣಿನ ತೇವಾಂಶ ಅದರಂದೇ ತಡೆಯಲು ಸಾವಯವ ಹೋದಿಕೆ ಆರ್ಗ್ಯಾನಿಕ್ ಮಲ್ಚಿಂಗ್ ಬೆಳೆಸುವುದು ಅತ್ಯಂತ ಒಳ್ಳೆಯದು.
0: ಇನ್ನು ಮೂರನೇ ಮುಖ್ಯ ವಿಷಯವೆಂದರೆ ಸರಿಯಾದ ಸಮಯಕ್ಕೆ ಕಟ್ಟಿಂಗ್ ಮಾಡುವುದು. ನಿಯಮಿತವಾಗಿ ಮತ್ತು ಸರಿಯಾದ ವೇಳಾಪಟ್ಟಿಯಂತೆ ಕಟ್ಟಿಂಗ್ ಮಾಡುವುದರಿಂದ ಗಿಡಗಳಲ್ಲಿ ಯಾವಾಗಲೂ ಹೊಸ ಮತ್ತು ಚುರುಕಾಗಿ ಬೆಳೆಯುವ ರೆಂಬೆಗಳು ಬರುತ್ತವೆ. ಇವುಗಳಿಂದ ಅತ್ಯುತ್ತಮ ಗುಣಮಟ್ಟದ ಎಲೆ ಸಿಗುತ್ತದೆ. ನಿಮ್ಮ ಮುಂದಿನ ಹುಳು ಸಾಕಣೆ ಬ್ಯಾಚ್ನ ದೊಡ್ಡ ಹುಳುಗಳಿಗೆ ಎಲೆ ಬೇಕಾಗುವ ಹೊತ್ತಿಗೆ ರೆಂಬೆಗಳು 55-65 ದಿನಗಳ ಸೂಕ್ತ ವಯಸ್ಸನ್ನು ತಲುಪುವಂತೆ ಕಟ್ಟಿಂಗ್ ದಿನಾಂಕವನ್ನು ಯೋಜಿಸಬೇಕು. ಇನ್ನು ನಾಲ್ಕನೇ ವಿಷಯಕ್ಕೆ ಬಂದರೆ ಕೀಟ ಮತ್ತು ರೋಗ ನಿರ್ವಹಣೆ. ಕ್ರಿಮಿಕೀಟಗಳ ಹಾಳುಗಳಿ ಮತ್ತು ಶಿಲೀಂಧ್ರ ರೋಗಗಳ ಕೇವಲ ಎಲೆಯ ಇಳುವರಿಯನ್ನು ಮಾತ್ರ ತಗ್ಗಿಸುವುದಿಲ್ಲ, ಅವು ಎಲೆಯ

0: ಲ್ಲಿರುವ ಪೋಷಕಾಂಶಗಳ ರಾಸಾಯನಿಕ ಸಂಯೋಜನೆಯನ್ನು ಹಾಳು ಮಾಡುತ್ತವೆ. ವಿಶೇಷವಾಗಿ ತುಕ್ರಾ ರೋಗವು ಚಿಗುರು ಎಲೆಗಳನ್ನು ಹಾಳು ಮಾಡಿದರೆ ಎಲೆ ಚುಕ್ಕೆ ಮತ್ತು ಬೂದಿ ರೋಗ ಎಲೆಯ ವಿಸ್ತೀರ್ಣ ಮತ್ತು ಸತ್ವವನ್ನು ಕುಗ್ಗಿಸುತ್ತವೆ. ಆದ್ದರಿಂದ ಪ್ರತಿ ಹುಳು ಸಾಕಾಣಿಕೆ ಮಾಡುವ ಸಮಯದಲ್ಲಿ ನಿಮ್ಮ ತೋಟದಲ್ಲಿ ಎಲೆ ಗುಣಮಟ್ಟವನ್ನು ಪರಿಶೀಲಿಸುತ್ತಿರಬೇಕು. ರೋಗದ ಆರಂಭಿಕ ಲಕ್ಷಣಗಳು ಕಂಡ ತಕ್ಷಣ ರೋಗಪೀಡಿತ ಎಲೆ ಹಾಗೂ ರೆಂಬೆಗಳನ್ನು ತೆಗೆದುಹಾಕಿ, ಅಲ್ಲದೆ ಕ್ರಿಮಿನಾಶಕ ಸಿಂಪಡಣೆ ಬಳಸಿದರೆ ಅದರ ಕಾಯುವ ಅವಧಿಯನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇನ್ನು ಐದನೇದಾಗಿ, ಸರಳವಾದ ಎಲೆ ನೀಡುವ ಪಟ್ಟಿ ನಿರ್ವಹಣೆ ಬಗ್ಗೆ. ಎಷ್ಟು ಹುಳುಗಳಿಗೆ ಯಾವ ಹಂತದಲ್ಲಿ ದಿನಕ್ಕೆ ಎಷ್ಟು ಪ್ರಮಾಣದ ಎಲೆ ನೀಡಲಾಗಿದೆ ಎನ್ನುವುದನ್ನು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಬೇಕು. ಇದರಿಂದ ಮುಂಬರುವ ದಿನಗಳಲ್ಲಿ ಎಷ್ಟು ಎಲೆ ಬೇಕಾಗಬಹುದು ಎಂಬುದನ್ನು ನಿಖರವಾಗಿ ಲೆಕ್ಕ ಮಾಡಬಹುದು. ಕಟಿಂಗ್ ಮತ್ತು ಎಲೆ ಕೊಯ್ಯುವ ಸಮಯವನ್ನು ಮೊದಲೇ ಯೋಜಿಸಬಹುದು. ಅಲ್ಲದೆ ಬ್ಯಾಚ್ನ ಹುಳುಗಳು ನಿರೀಕ್ಷೆಗಿಂತ ಕಡಿಮೆ ಎಲೆ ತಿನ್ನುತ್ತಿದ್ದರೆ ಯಾವುದಾದರೂ ರೇಷ್ಮೆ ಇದೆಯೇ ಎಂದು ಮುಂಚಿತವಾಗಿ ಪತ್ತೆ ಹಚ್ಚಲು ಇದು ಮುನ್ಸೂಚನೆ ನೀಡುತ್ತದೆ.
1: ನನ್ನ ಹಿಪ್ಪನೇರಳೆ ತೋಟ ತುಂಬ ಹಸಿರಾಗಿದೆ, ಚೆನ್ನಾಗಿದೆ, ಆರೋಗ್ಯಕರವಾಗಿ ಕಾಣಿಸುತ್ತೆ, ಎಲೆಗಳು ಕೂಡ ದೊಡ್ಡ ದೊಡ್ಡದಾಗಿದ್ದಾವೆ. ಆದರೆ ನಾನು ಬೆಳೆದಂಥ ರೇಷ್ಮೆ ಗೂಡು ಮಾತ್ರ ತುಂಬ ಸಣ್ಣದಾಗಿ ತೂಕ ಇಲ್ಲದೆ ಕಳಪೆ ಆಗಿರುತ್ತೆ ಅಂತ ಸಾಮಾನ್ಯವಾಗಿ ರೈತರು ಹೇಳ್ತಾರೆ. ಅವರು ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ತಮಗನ್ಸುತ್ತೆ?
2: ಇದು ರೇಷ್ಮೆ ಕೃಷಿಯಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಅರ್ಥಪೂರ್ಣವಾದ ಪ್ರಶ್ನೆ ಸರ್. ಇದರ ಉತ್ತರ ಬಹುದೇಗ ವೇಳೆ ನಾವು ಹುಳುಗಳಿಗೆ ಕೊಡುವ ಎಲೆಯಲ್ಲೇ ಅಡಗಿರುತ್ತದೆ. ಒಂದು ಎಲೆ ಹೊರಗಡೆ ನೋಡಲು ಚೆನ್ನಾಗಿ ಹಸಿರಾಗಿ ಸೂಕ್ತ ಗಾತ್ರದಲ್ಲಿದ್ದು ತಾಜಾವಾಗಿ ಕಂಡರೂ ಸಹ ಅದರ ಒಳಗಿರುವ ನಿಜವಾದ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳು ನೀರಿನಂಶದ ಪ್ರಮಾಣ ಕಡಿಮೆ ಇರುವ ಸಂಪೂರ್ಣ ಸಾಧ್ಯತೆ ಇರುತ್ತದೆ. ಗಿಡದಲ್ಲಿ ಪೋಷಕಾಂಶಗಳ ಕೊರತೆ ತೀರಾ ಅದಿಯಾಗುವೆಗೂ ಗಿಡ ತನ್ನ ಎಲೆಗಳಲ್ಲಿ ಹೊರಗಡೆ ಯಾವುದೇ ತೊಂದರೆ ಲಕ್ಷಣಗಳನ್ನು ತಕ್ಷಣವೇ ತೋರಿಸುವುದಿಲ್ಲ. ಆದರೆ ರೇಷ್ಮೆ ಹುಳುಗಳು ಎಲೆಯನ್ನು ತಿಂದ ತಕ್ಷಣ ಅದರ ಸತ್ವವನ್ನು ಗ್ರಹಿಸಿ ಬಿಡುತ್ತದೆ. ನಿಮ್ಮ ತೋಟ ಹಸಿರಾಗಿದ್ದರೂ ಗೂಡಿನ ತೂಕ ಬೆದರಿದಲು ಮುಖ್ಯ ಕಾರಣಗಳು ಇವುಗಳಿದೆ. ಪೋಷಕಾಂಶ ಅಥವಾ ಮಣ್ಣಿನ ರಾಸಸಾರ, ಪಿಎಚ್ ಸಮಸ್ಯೆ, ಮಣ್ಣಿನಲ್ಲಿ ಗೊಬ್ಬರದ ಕೊರತೆ ಅಥವಾ ಮಣ್ಣಿನ ಪಿಎಚ್ ವ್ಯತ್ಯಾಸದಿಂದಾಗಿ ಎಲೆಯಲ್ಲಿ ಇರಬೇಕಾದಷ್ಟು ಪ್ರೋಟೀನ್ ಕಡಿಮೆಯಾಗುತ್ತದೆ. ಮುಪ್ಪಾದ ರೆಂಬೆಯ ಎಲೆ ಕಟ್ಟಿಂಗ್ ಮಾಡಿ 70 ದಿನಗಳಿಂದ ಹೆಚ್ಚು ವಯಸ್ಸಾದ ಎಲೆಯ ರೆಂಬೆಗಳಿಂದ ಎಲೆ ಕೊಯ್ದಿದ್ರೆ ಆ ಎಲೆಗಳಲ್ಲಿ ನೀರಿನಂಶ ಮತ್ತು ಪ್ರೋಟೀನ್ ಕಡಿಮೆ ಇರುತ್ತದೆ. ಕೊಯ್ದು ತಡವಾಗಿ ಎಲೆ ನೀಡುವುದು. ಎಲೆ ಕೊಯ್ದು ಹವಲು ಗಂಡಗಳೇ ನಂತರ ಹುಳುಗಳಿಗೆ ನೀಡಿದರೆ ಅದರಲ್ಲಿನ ತೇವಾಂಶವೆಲ್ಲ ಆವಿಯಾಗಿ ಎಲೆ ಸತ್ವ ಕಳೆದುಕೊಂಡಿರುತ್ತದೆ.
1: ಮಳೆಗಾಲದಲ್ಲಿ ರೇಷ್ಮೆ ಹುಳುಗಳು ಎಲೆನೇನೋ ಚೆನ್ನಾಗಿ ತಿನ್ನುತ್ತೆ, ಆದರೆ ಕೊನೆಗೆ ಸಿಗೋ ಗೂಡುಗಳು ಮಾತ್ರ ಕಳಪೆ ಆಗಿರುತ್ತೆ ಅಂತಾರೆ. ಯಾತಕ್ಕೆ ಈ ಥರ ಕಳಪೆ ಫಲಿತಾಂಶ ಬರುತ್ತೆ ಅಂತೀರಿ ಡಾಕ್ಟರ್ ಮಂಜುಗೌಡ್ರೆ?
0: ಇದಕ್ಕೆ ಸ್ಪಷ್ಟವಾದ ವೈಜ್ಞಾನಿಕ ಕಾರಣವಿದೆ ಸರ್. ಮಳೆಗಾಲದಲ್ಲಿ ಆಕಾಶ ಮೋಡ ಕವಿದಾಗ ಹಿಪ್ಪುನೇರಳೆ ಗಿಡಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಸಾಮಾನ್ಯ ದಿನಗಳಿಗಿಂತ 50% ಇಳಿಯುತ್ತದೆ. ಅದೇ ಮಳೆ ಬೀಳುವ ದಿನಗಳಲ್ಲಿ ಇದು ಕೇವಲ 30% ಕುಸಿದು ಬಿಡುತ್ತದೆ. ದ್ಯುತಿ ಸಂಶ್ಲೇಷಣೆ ಕಡಿಮೆಯಾದರೂ ಎಲೆಯಲ್ಲಿ ಉತ್ಪತ್ತಿಯಾಗುವ ಪಿಷ್ಟ ಮತ್ತು ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ ಕಡಿಮೆಯಾಗುತ್ತದೆ. ಇದರಿಂದ ಮಳೆಗಾಲದ ಎಲೆಗಳು ತೆಳಗಿದ್ದು ಕಡಿಮೆ ಪಿಷ್ಟವನ್ನು ಹೊಂದಿರುತ್ತವೆ. ಇಲ್ಲೇ ಅತ್ಯಂತ ಪ್ರಮುಖವಾದ ವಿಷಯ ಅಡಗಿದೆ. 5ನೇ ಹಂತದ ರೇಷ್ಮೆ ಹುಳುಗಳು ಗೂಡು ಕಟ್ಟುವಾಗ ಮತ್ತು ರೇಷ್ಮೆ ಗ್ರಂಥಿಗಳ ಚಟುವಟಿಕೆ ಹೆಚ್ಚು ಶಕ್ತಿ ಬೇಕು. ಈ ಶಕ್ತಿಯನ್ನು ಒದಗಿಸುವುದು ಎಲೆಯಲ್ಲಿರುವ ಕಾರ್ಬೋಹೈಡ್ರೇಟ್ಸ್. ಮಳೆಗಾಲದಲ್ಲಿ ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಇರುವ ಎಲೆ ತಿಂದ ಹುಳುಗಳಿಗೆ ದೇಹದ ತೂಕ ಹೆಚ್ಚಿಸಿಕೊಳ್ಳಲು ಬೇಕಾದಷ್ಟು ಪ್ರೋಟೀನ್ ಸಿಗಬಹುದು. ಆದರೆ ಗಟ್ಟಿಯಾದ ಗೂಡು ಕಟ್ಟಲು ಬೇಕಾದ ಶಕ್ತಿ ಸಿಗುವುದಿಲ್ಲ. ಅದಕ್ಕಾಗಿ ಗೂಡಿನ ಕವಚ, ತೆಳ್ಳಗಾಗಿ ಹಗುರವಾದ ಗೂಡುಗಳು ಸಿಗುತ್ತವೆ. ಜೊತೆಗೆ ಮಳೆಗಾಲದ ಅತಿಯಾದ ತೇವಾಂಶದಿಂದ ತುಕ್ರಾ, ಎಲೆ ಚುಕ್ಕೆ ಮತ್ತು ಬೂದಿ ರೋಗಗಳಂಥ ಶಿಲೀಂಧ್ರ ರೋಗಗಳ ಹವಳಿಯು ಈ ಸಮಯದಲ್ಲಿ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಇದಕ್ಕೆ ಪರಿಹಾರ, ನಿಮ್ಮ ತೋಟದಲ್ಲಿ ನೀರು ಸರಾಗವಾಗಿ ಬಸಿಯುವ ಜಮೀನಿನ ಭಾಗದಿಂದ ಎಲೆಯನ್ನು ಆರಿಸಿಕೊಳ್ಳಬೇಕು. ಕೊಯ್ದ ಎಲೆಯನ್ನು ಹುಳುಗಳಿಗೆ ನೀಡುವ ಮುನ್ನ ನೆರಳಿನಲ್ಲಿ 20-30 ನಿಮಿಷಗಳ ಕಾಲ ಹರಡಿ, ಮೇಲಿನ ತೇವಾಂಶ ಸ್ವಲ್ಪ ಆರಿಸಿಕೊಳ್ಳಿ. ಮಳೆಗಾಲದಲ್ಲಿ ಎಲೆಯ ಪ್ರತಿ ಕೆಜಿ ಗುಣಮಟ್ಟ ಕಮ್ಮಿ ಇರುವುದರಿಂದ ನಿಮ್ಮ ಹುಳು ಸಾಕಾಣಿಕೆ ಬ್ಯಾಚ್ನ ಪ್ರಮಾಣವು ಕೊಂಚ ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು.
1: ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
2: ಪ್ರೀತಿಯ ರೇಷ್ಮೆ ಬೆಳೆಗಾರ ಬಾಂಧವರೇ, ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ನಿಮಗೆ ಈ ಒಂದು ಮುಖ್ಯ ಆಲೋಚನೆಯನ್ನು ತಿಳಿಸಲು ಬಯಸುತ್ತೇನೆ. ಉತ್ತಮವಾಗಿ ನಿರ್ವಹಿಸಿದ ತೋಟದಲ್ಲೂ ಸಹ ಎಲೆಯ ಗುಣಮಟ್ಟ ಎನ್ನುವುದು ತನಗಿಯೇ ಅಥವಾ ಕಾಕತಾಳೀಯವಾಗಿ ಸಿಗುವುದಿಲ್ಲ. ಅದು ನಾವು ಪ್ರತಿಯೊಂದು ಹಂತಗಳಲ್ಲೂ ತೆಗೆದುಕೊಳ್ಳುವ ಜಾಗರೂಕತೆಯೇ ನಿರ್ಧಾರಣ ಫಲಿತಾಂಶ. ಸರಿಯಾದ ತಳಿಯೇ ಆಯ್ಕೆ, ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳುವುದು, ಸರಿಯಾದ

0: ವೇಳಾಪಟ್ಟಿಯಂದೇ ಕಟ್ಟಿಂಗ್ ಮಾಡುವುದು, ಕೀಡ ಹಾಗೂ ರೋಗಗಳು ಹರಡುವ ಮುನ್ನವೇ ಅವುಗಳನ್ನು ನಿರ್ವಹಿಸುವುದು, ರೆಂಬೆಯಲ್ಲಿ ಸೂಕ್ತ ಸ್ಥಾನ ಮತ್ತು ವಯಸ್ಸಿನ ಎಲೆಯನ್ನು ಕೊಯ್ಯುವುದು, ಕೊಯ್ದ ನಂತರ ಎಲೆಯನ್ನು ಅತ್ಯಂತ ಜಾಗರೂಕತೆಯಿಂದ ಕಾಯ್ದಿರಿಸುವುದು. ಸಂತೋಷದ ವಿಷಯವೇನೆಂದರೆ ಎಲೆಯ ಗುಣಮಟ್ಟವನ್ನು ಸುಧಾರಿಸಲು ಯಾವುದೇ ದುಬಾರಿ ವೆಚ್ಚದ ಗೊಬ್ಬರದ ಔಷಧಿಗಳು ಅಥವಾ ಸಂಕೀರ್ಣವಾದ ತಂತ್ರಜ್ಞಾನದ ಅಗತ್ಯವಿಲ್ಲ. ಅದಕ್ಕೆ ಬೇಕಾವಿರದು ಸೂಕ್ಷ್ಮ ಗಮನ, ಸರಿಯಾದ ಸಮಯ ಪ್ರಜ್ಞೆ ಮತ್ತು ನಿಮಗೆ ಈಗಾಗಲೇ ತಿಳಿದಿರುವ ಈ ಸರಳ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಶಿಷ್ಟು ಮಾತ್ರ. ಪ್ರೀತಿ ರೇಷ್ಮೆ ಸಾಕಣೆ ಚಕ್ರಕ್ಕೂ ಮುನ್ನ ನಿಮ್ಮ ತೋಟದಲ್ಲಿ ಒಮ್ಮೆ ನಡೆದು ಪರಿಶೀಲಿಸಿ. ಎಲೆಯನ್ನು ಹುಳುವಿನ ತಟ್ಟೆಗೆ ನೀಡುವ ಮುನ್ನೆ ಒಮ್ಮೆ ಪರೀಕ್ಷಿಸಿ. ಮಡಚುವ ಪರೀಕ್ಷೆ ನೋಡಿ ರೆಂಬೆಯ ವಯಸ್ಸನ್ನು ಪರಿಶೀಲಿಸಿ. ಸತತವಾಗಿ ವಹಿಸುವ ಈ ಸಣ್ಣ ಸಣ್ಣ ಜಾಗರೂಕತೆಗಳು ನಿಮ್ಮ ರೇಷ್ಮೆ ಗೂಡಿನ ತೂಕವನ್ನು, ರೇಷ್ಮೆ ದಾರದ ಗುಣಮಟ್ಟವನ್ನು ಮತ್ತು ನಿವ್ವಳ ಆದಾಯವನ್ನು ಖಂಡಿತವಾಗಿಯೂ ಹೆಚ್ಚಿಸುತ್ತದೆ.
1: ಹಣ್ಣು ಹೊನ್ನು
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕಿಸಬೇಕು ಅಂದ್ರೆ ಸಂಪರ್ಕಕ್ಕಾಗಿ ಮೊಬೈಲ್ ಸಂಖ್ಯೆ ಹೇಳಿ
4: 9495392195.
3: ಇನ್ನೊಮ್ಮೆ
4: 9495392195.
3: ಇನ್ನೂ ಒಂದ್ಸರಿ ಹೇಳ್ಬಿಡಿ
4: 9495392195.
3: ತಮ್ದು ಮಂಜುಗೌಡ ಪಾಟೀಲ್ ರೀ
5: 9620307533.
3: ಇನ್ನೊಮ್ಮೆ
5: 9620307533.
3: ಇನ್ನೂ ಒಂದ್ಸರಿ ಹೇಳ್ಬಿಡಿ
5: 9620307533.
3: ಒಳ್ಳೆಯದು. ಡಾಕ್ಟರ್ ಮಂಜುಗೌಡ ಪಾಟೀಲ್ರೆ, ಡಾಕ್ಟರ್ ಗಾಯತ್ರಿ ಅವರೇ, ಇದುವರೆಗೂ ಹಿಪ್ಪುನೇರಳೆಯಲ್ಲಿ ಎಲೆ ಪರೀಕ್ಷೆ ಮಹತ್ವಕ್ಕೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ.
4: ನಮ್ಮೇ ರೈತರನ್ನು ತಲೆಬಲು ಈ ಉತ್ತಮ ಅವಕಾಶ ನೀಡಿದ ಆಕಾಶವಾಣಿ ಮೈಸೂರು ಕೇಂದ್ರಕ್ಕೂ ಮತ್ತು ಇದನ್ನು ಆಲಿಸಿದ ನಮ್ಮ ಎಲ್ಲ ರೈತರ ಬಾಂಧವ್ಯರಿಗಳು ನನ್ನ ಹೃದಯಪೂರ್ವಕ ಧನ್ಯವಾದ.
5: ಧನ್ಯವಾದಗಳು ಸರ್.
0: ಇದುವರೆಗೆ ಹಿಪ್ಪು ನೇರಳೆಯಲ್ಲಿ ಎಲೆ ಗುಣಮಟ್ಟ ಪರೀಕ್ಷೆಯ ಮಹತ್ವವನ್ನು ಕುರಿತ ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್. ಬರುವ ವಾರ ಹಿಪ್ಪು ನೇರಳೆಯಲ್ಲಿ ಮಣ್ಣಿನಿಂದ ಹರಡುವ ರೋಗಗಳು ಮತ್ತು ಅವುಗಳ ನಿಯಂತ್ರಣವನ್ನು ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ವಜ್ರಮ್ಮ ಅವರೊಂದಿಗೆ ಸಂದರ್ಶನವಿದೆ.
1: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿ.

0: ಸಹಯೋಗ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು.
1: ಸಂಕಲನ ಆರ್ ಲೋಕೇಶ್ವರಿ,
0: ನಿರ್ಮಾಣ ಎನ್ ಕೇಶವ.

0: ವೀಕ್ಷಕರೇ ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
1: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
2: ರೈತ ಬಾಂಧವರೇ, ಇನ್ನು ನಾಳೆಯ ನಮ್ಮ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ನಾಳಿನ ವಿಷಯ ನೆರಳಿನ ಮನೆಯಲ್ಲಿ ದಪ್ಪ ಮೆಣಸಿನಕಾಯಿ ಬೇಸಾಯ, ಈ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಜಯಪುರ ಹೋಬಳಿ ಅರಸಿನಕೆರೆಯ ಕೃಷಿಕ ದಂಪತಿ ಡಿ ನವೀನ್ ಪಟೇಲ್ ಹಾಗೂ ಎಂ ಪೂರ್ಣಿಮಾ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ ಅವರದು. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಪುನಃ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

ಕೃಷಿ ರಂಗ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ಸಮಯ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 10,700 ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು, ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ, ಇನ್ನೂ ಪತ್ತೆಯಾಗದ 5,326 ಜನರು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ವಾರ್ತೆಗಳ ವಿವರ. ಕೇಂದ್ರ ಸಚಿವ ಸಂಪುಟ ಒಟ್ಟು 10,700 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ 3 ಮಲ್ಟಿಟ್ರ್ಯಾಕಿಂಗ್ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು, ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 656 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಯೋಜನೆಗಳಲ್ಲಿ ಖರಗ್ಪುರದಿಂದ ಜಾರ್ಸುಗುಡ 4ನೆಯ ಮಾರ್ಗ, ಕಟ್ನಿಯಿಂದ ಪೆಂಡ್ರಾ ರಸ್ತೆಯ 4ನೇ ಮಾರ್ಗ ಮತ್ತು ಬಿಲಾಸ್ಪುರದಿಂದ ಪೆಂಡ್ರಾ ರಸ್ತೆಯ 3ನೆಯ ಮಾರ್ಗ ಸೇರಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡಂತಹ 5 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 10,021 ಕೋಟಿಗಿಂತ ಹೆಚ್ಚಿದ್ದು, ಅವುಗಳನ್ನು 2029-30ರವರೆಗೆ ಪೂರ್ಣಗೊಳಿಸಲು ಯೋಜಿಸಲಾಗಿದೆ. ಈ ಮಾರ್ಗಗಳಲ್ಲಿ ವೈಟ್ಫೀಲ್ಡ್ನಿಂದ ಬಂಗಾರಪೇಟೆ

0: ಮೂರನೆಯ ಮಾರ್ಗ ಅರಕ್ಕೋಣಂನಿಂದ ರೇಣುಗುಂಟ ಮೂರನೆಯ ಮಾರ್ಗ ಮತ್ತು ನಾಲ್ಕನೆಯ ಮಾರ್ಗ ಹಾಗೂ ನಾಲ್ಕನೆಯ ಮಾರ್ಗ ಮತ್ತು ಹೊಸೂರಿನಿಂದ ಓಮಲೂರು ಮಾರ್ಗದ ದ್ವಿಗುಣಗೊಳಿಸುವಿಕೆ ಸೇರ್ಪಡೆಗೊಂಡಿವೆ. ಅನುಮೋದಿತ ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂತಹ ಸುಮಾರು 2100 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸುತ್ತವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಇಂದು 4 ಪಥಗಳ ರೈಲು ಮಾರ್ಗಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ ದೆಹಲಿಯಿಂದ ಮುಂಬೈ, ಮುಂಬೈನಿಂದ ಚೆನ್ನೈ, ಚೆನ್ನೈಯಿಂದ ಕೋಲ್ಕತ್ತಾ ಮತ್ತು ಕೋಲ್ಕತ್ತಾದಿಂದ ದೆಹಲಿವರೆಗಿನ ಯೋಜನೆಗಳು ಸೇರ್ಪಡೆಗೊಂಡಿವೆ. ಈ ಮಾರ್ಗಗಳು 11,000 ಕಿಲೋಮೀಟರ್ ರೈಲ್ವೆ ಜಾಲಗಳನ್ನು ಒಳಗೊಂಡಿವೆ ಮತ್ತು 2,000 ಕಿಲೋಮೀಟರ್ಗಳ 4 ಲೈನಿಂಗ್ ಪೂರ್ಣಗೊಂಡಿದೆ. 4 ಲೈನಿಂಗ್ಗಾಗಿ ಈ ಅನುಮೋದಿತ ಯೋಜನೆಗಳು ಹೆಚ್ಚಿನ ಸಾಂದ್ರತೆಯ ರೈಲ್ವೆ ಜಾಲಗಳಿಗೆ ಸಂಬಂಧಪಟ್ಟಿವೆ ಎಂದು ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾರ್ಗ ಸಾಮರ್ಥ್ಯವು ಚಲನಶೀಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ಭಾರತೀಯ ರೈಲ್ವೆಯ ಸುಧಾರಿತ ಕಾರ್ಯಾಚರಣೆಯ ದಕ್ಷತೆ ಮತ್ತು ಸೇವಾ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. ಇದರಿಂದ ರೈಲ್ವೆ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸಲು ಮತ್ತು ದಟ್ಟಣೆಯನ್ನು ನಿವಾರಿಸಲು ಸಾಧ್ಯವಾಗಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಮುಂದಿನ ವರ್ಷ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಸೇವೆ ಪ್ರಾರಂಭವಾಗಲಿದೆ. ಈ ಕಾರಿಡಾರ್ ನಿರ್ಮಾಣ ಕಾರ್ಯ ವೇಗವಾಗಿ ಪ್ರಗತಿಯಲ್ಲಿದ್ದು ಆರಂಭದಲ್ಲಿ ಸೂರತ್ನಿಂದ ವಾಪಿವರೆಗಿನ 100 ಕಿಲೋಮೀಟರ್ ವಿಭಾಗವು ಮುಕ್ತಾಯವಾಗಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಶ್ರೀಲಂಕಾದ ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸಾನಾಯ್ಕ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಮತ್ತು ಶ್ರೀಲಂಕಾದ ಸುರಕ್ಷತೆ, ಭದ್ರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಜಂಟಿಯಾಗಿ ಕೆಲಸ ಮಾಡುವುದನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ. ಶ್ರೀಲಂಕಾ ವಾಯುಪಡೆಗೆ L-70 ಬಂದೂಕುಗಳ ರಫ್ತು ಮತ್ತು ಎರಡೂ ದೇಶಗಳ ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಮತ್ತು ರಾಷ್ಟೀಯ ರಕ್ಷಣಾ ಕಾಲೇಜುಗಳ ನಡುವಿನ ಸಹಕಾರದ ಕುರಿತು ಎರಡೂ ಕಡೆಯವರು ತಿಳುವಳಿಕೆ ಪತ್ರಗಳನ್ನು ವಿನಿಮಯ ಮಾಡಿಕೊಂಡರು. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸನಾಯಕ ಮಾತನಾಡಿ, ಭಾರತದ ಭದ್ರತಾ ಹಿತಾಸಕ್ತಿಗಳಿಗೆ ವಿರುದ್ದವಾದಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಪ್ರದೇಶವನ್ನು ಬಳಸಲು ಎಂದಿಗೂ ಅನುಮತಿಸುವುದಿಲ್ಲ ಎಂದು ಪುನರುಚ್ಚರಿಸಿದರು. ದಿತ್ವಾ ಚಂಡಮಾರುತದ ಸಮಯದಲ್ಲಿ ಆಪರೇಷನ್ ಸಾಗರ್ ಬಂಧು ಭಾಗವಾಗಿ ಭಾರತ ಒದಗಿಸಿದ ನೆರವು ಮತ್ತು ದ್ವೀಪದ ವಿವಿಧ ಭಾಗಗಳಲ್ಲಿ ಪುನರ್ ನಿರ್ಮಾಣ ಮತ್ತು ಪುನರ್ವಸತಿ ಕಾರ್ಯಗಳನ್ನು ಸುಗಮಗೊಳಿಸಲು ಭಾರತದ ವಿಸ್ತರಿತ ಸಮಗ್ರ ಪುನರ್ವಸತಿ ಪ್ಯಾಕೇಜ್ಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಬ್ರಿಕ್ಸ್ ನಾಯಕರ ಶೃಂಗಸಭೆಗೆ ಮುನ್ನ ಅಂತಿಮ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಮುಂಬೈನಲ್ಲಿ ಪ್ರಗತಿಯಲ್ಲಿದೆ. ಸ್ಥಿತಿಸ್ಥಾಪಕತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ಧ್ಯೇಯವಾಕ್ಯವಾಗಿದೆ. ಇಂದು ಮತ್ತು ನಾಳೆ ಸಭೆ ನಡೆಯಲಿದೆ. ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳು ಕಳೆದ ತಿಂಗಳು ಜೈಪುರದಲ್ಲಿ ಸಭೆಯನ್ನು ನಡೆಸಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದಲ್ಲಿ ಪ್ರವಾಹ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಗಂಗಾ, ಗಂಡಕ್, ಕೋಸಿ, ಸೋನ್ ಮತ್ತು ಇತರ ನದಿಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಿದೆ. ಆದರೂ ಇನ್ನೂ ಹಲವಾರು ನದಿಗಳು ಹೆಚ್ಚಿನ ಮಟ್ಟದಲ್ಲಿ ಹರಿಯುತ್ತಿದ್ದು ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆ ಮುಂದುವರೆದಿದೆ. ಮುಂಗೇರ್, ಬಾಘಲ್ಪುರ್ ಮತ್ತು ಕಹಲ್ಗಾಂವ್ನಲ್ಲಿ ನದಿ ನೀರಿನ ಮಟ್ಟ ಏರುವ ಸಾಧ್ಯತೆ ಇದ್ದು ತಗ್ಗು ಪ್ರದೇಶಗಳಲ್ಲಿ ನೀರಿನ ಒತ್ತಡ ಹೆಚ್ಚುತ್ತಿದೆ. ಜಲಸಂಪನ್ಮೂಲ ಇಲಾಖೆ ಮತ್ತು ಜಿಲ್ಲಾಡಳಿತ ತಂಡಗಳು ಒಡ್ಡುಗಳ ಮೇಲೆ ನಿಗಾ ಇಡುತ್ತಿವೆ. ಪಾಟ್ನಾ, ಸರನ್, ವೈಶಾಲಿ, ಬೇಗುಸರಾಯ್, ಖಗಾರಿಯಾ, ಸಮಸ್ತಿಪುರ, ಜೆಹಾನ್ಬಾದ್ ಮತ್ತು ಅರ್ವಾಲ್ ಜಿಲ್ಲೆಗಳ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆಗಳು ಮುಂದುವರೆದಿವೆ. 456 ಸಮುದಾಯ ಅಡುಗೆ ಮನೆಗಳನ್ನು ನಡೆಸಲಾಗುತ್ತಿದೆ. ಪರಿಹಾರ ಶಿಬಿರಗಳಲ್ಲಿ ಮಕ್ಕಳಿಗೆ ಹಾಲು, ಮಹಿಳೆಯರಿಗೆ ನೈರ್ಮಲ್ಯ ಕಿಟ್ಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 1,365 ಏರಿಕೆಯಾಗಿದ್ದು ಪೀಡಿತ ಪ್ರದೇಶಗಳಿಂದ ಹೆಚ್ಚಿನ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಒಟ್ಟು 5,326 ಜನರು ಕಾಣೆಯಾಗಿದ್ದು ಈ ಪೈಕಿ ಕನಿಷ್ಠ 589 ವಿದೇಶಿ ಪ್ರಜೆಗಳಾಗಿದ್ದಾರೆ. ರಕ್ಷಣಾ ತಂಡಗಳು ಶೋಧ ಕಾರ್ಯ ಮುಂದುವರೆಸಿವೆ. ನೇಪಾಳ ಸರ್ಕಾರದ ಪ್ರಕಾರ ರಕ್ಷಣಾ ತಂಡಗಳು ಚಿತ್ವಾನ್ ಜಿಲ್ಲೆಯಿಂದ 366 ಹಾಗೂ ಪಶ್ಚಿಮದಿಂದ 222 ಮತ್ತು ನೋವಾಕೋಟ್ನಿಂದ 192 ಮೃತದೇಹಗಳನ್ನು ವಶಪಡಿಸಿಕೊಂಡಿವೆ. ಅದೇ ರೀತಿ ರಸುವಾ ಜಿಲ್ಲೆಯಿಂದ 124, ಗೋರ್ಖಾದಿಂದ 75, ಧಡಿಂಗ್ನಿಂದ

0: ಎಪ್ಪತ್ತು ತಹಾನೂದಿಂದ 38 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇಲ್ಲಿಯವರೆಗೆ ಗುರುತಿನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ 102 ಮೃತದೇಹಗಳನ್ನು ಕುಟುಂಬದ ಸದಸ್ಯರಿಗೆ ಹಸ್ತಾಂತರಿಸಲಾಗಿದೆ. ಗುರುತಿಸಲು ಅನುವಾಗುವಂತೆ ಡಿಎನ್ಎ ಮಾದರಿಗಳ ಸಂಗ್ರಹ ಸೇರಿದಂತೆ ಎಲ್ಲ ನಿಗದಿತ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಭದ್ರತಾ ಸಿಬ್ಬಂದಿ ಗುರುತಿಸಲಾಗದ 1147 ಮೃತದೇಹಗಳನ್ನು ಸುರಕ್ಷಿತವಾಗಿ ಇರಿಸಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ಬಹುಮಾನ ವಿತರಣೆ ಸಮಾರಂಭ ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ಜರುಗಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಣೆ ಮಾಡಲಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 30 ವರ್ಷಗಳಿಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜನೆ ಮಾಡುತ್ತಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಮಹಾರಾಷ್ಟ್ರ ಸರ್ಕಾರದ ಸಹಯೋಗದೊಂದಿಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಇದೇ ತಿಂಗಳ 11 ಮತ್ತು 12 ಮುಂಬೈನಲ್ಲಿ ಆಯೋಜನೆ ಮಾಡಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಅಮೆರಿಕದ ಬೆನ್ ಶೆಲ್ಟನ್ ಲಗ್ಗೆಟ್ಟಿದ್ದಾರೆ. ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಇಂದು ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆನ್ ಶೆಲ್ಟನ್ ಹಾಲಿ ಚಾಂಪಿಯನ್ ಕಾರ್ಲೋಸ್ ಅಲ್ಕರಾಜ್ ಅವರನ್ನು 5 ಸೆಟ್ಗಳ ಪಂದ್ಯದಲ್ಲಿ 6-7, 6-1, 6-3, 1-6, 7-6 ಸೆಟ್ಗಳಿಂದ ಮಣಿಸಿದರು. ಬೆನ್ ಶೆಲ್ಟನ್ ಸೆಮಿಫೈನಲ್ನಲ್ಲಿ ತಮ್ಮ ದೇಶದವರೇ ಆದಂತಹ ಫ್ರಾನ್ಸಿಸ್ ಟಿಯಾಫೋ ಅವರನ್ನು ಎದುರಿಸಲಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ 3ನೇ ಹಂತದ ಸ್ಪರ್ಧೆಯಲ್ಲಿ ಭಾರತ 2 ಚಿನ್ನ ಮತ್ತು 4 ಕಂಚಿನ ಪದಕಗಳ ಜೊತೆಗೆ ಅಭಿಯಾನ ಅಂತ್ಯಗೊಳಿಸಿದೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಶೀತಲ್ ದೇವಿ ಶೂಟ್ ಆಫ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದರು. ಪ್ಯಾರಾ ರಿಕರ್ ಮಿಶ್ರತಂಡ ವಿಭಾಗದಲ್ಲಿ ಹರ್ವಿಂದರ್ ಸಿಂಗ್ ಮತ್ತು ಭಾವನಾ ಜೋಡಿ ಚಿನ್ನದ ಪದಕ ವಿಜೇತರಾದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಕ ಸೆನ್ಸೆಕ್ಸ್ 813 ಅಂಕಗಳನ್ನು ಇಳಿಕೆಯೊಂದಿಗೆ ದಿನದ ಅಂತ್ಯಕ್ಕೆ 74,764 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 204 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 23,432 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.11 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10,700 ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ, ಇನ್ನೂ ಪತ್ತೆಯಾಗದ 5,326 ಜನರು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 7:45:12. ಈಗ ಚಿತ್ರಗೀತೆಗಳು. ಮೊದಲಿಗೆ ಜನನಾಯಕ ಚಿತ್ರದ ಈ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಸಾಹಿತ್ಯ HS ಫಣಿ ರಾಮಚಂದ್ರ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ ಜೋಡಿ.

ಶ್ರೋತೃಗಳೇ, ಗಮನಿಸಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ನ್ಯೂ ಸಯಾಜಿರಾವ್ ರಸ್ತೆ, ವಿಶ್ವೇಶ್ವರಯ್ಯ ವೃತ್ತ, ಮೈಸೂರು. ಇಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಪ್ರಯುಕ್ತ ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗ ಹೊರರೋಗಿ ವಿಭಾಗದಲ್ಲಿ ದಿನಾಂಕ 10/9/2026, ಅಂದರೆ ನಾಳೆಯಿಂದ 10/10/2026, ಅಂದರೆ ಬರುವ ತಿಂಗಳು ಅಕ್ಟೋಬರ್ 10 ತಾರೀಕಿನವರೆಗೆ ಅಸೃಗ್ಧರ ಅಂದರೆ ಋತುಚಕ್ರದ ಸಮಯ, ಅಧಿಕ ರಕ್ತಸ್ರಾವ, ಅಬ್ನಾರ್ಮಲ್ ಯುಟಿರೈನ್ ಬ್ಲೀಡಿಂಗ್ ಈ ತೊಂದರೆಗೆ ವಿಶೇಷ ಚಿಕಿತ್ಸಾ ಶಿಬಿರವನ್ನು ಬೆಳಿಗ್ಗೆ 10 ಸಂಜೆ 4 ಆಯೋಜಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ಪ್ರಾಧ್ಯಾಪಕರು ಇವರ ಮೊಬೈಲ್ ಸಂಖ್ಯೆ 9591181057 ಇವರನ್ನು ಸಂಪರ್ಕಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ಸದವಕಾಶವನ್ನು ಮೈಸೂರು ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಪಡೆದುಕೊಳ್ಳಲು ಈ ಮೂಲಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳೋಣ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಈ ಗೀತೆಯನ್ನು. ಗಾಯಕರು SP ಬಾಲಸುಬ್ರಹ್ಮಣ್ಯಂ ಮತ್ತು SJ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನಾಗೇಂದ್ರ ಅವರದು.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಪ್ರಾಣಾಯಾಮ, ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ತಾಯಿ ಹೇಗೆ ತನ್ನ ಮಗುವನ್ನ ರಕ್ಷಣೆ ಮಾಡ್ತದೋ ಆ ರೀತಿ ಈ ಪ್ರಾಣ ಅನ್ನುವಂಥದ್ದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಮತ್ತು ನಮ್ಮ ಎಲಿವೇಷನ್ ಆಗ್ತದೆ, ನಮ್ಮ ಹೈಯರ್ ಕಾನ್ಷಿಯಸ್ನೆಸ್ಗೆ, ಶ್ರೇಷ್ಠ ಪ್ರಜ್ಞಾಂಶ ವಿಧೇಹೀನೈತೆ ಅಂತ ಹೈಯರ್ ಕಾನ್ಷಿಯಸ್ನೆಸ್ಗೆ ಹೋಗೋದಕ್ಕೆ ಇದು ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ.

ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರ.

ಶ್ರೋತೃಗಳೇ, ಇದೀಗ ನೀವು ಕೇಳಿದ ಗೀತೆ ಗಾಯತ್ರಿ ಮದುವೆ ಚಿತ್ರದ್ದು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಸಾಹಿತ್ಯ ಅಚಿ ಉದಯಶಂಕರ್ ಅವರದು. ರಾಗ ಸಂಯೋಜಕರು ರಾಜನ್ ಮತ್ತು ನಾಗೇಂದ್ರ ಜೋಡಿ. ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಮೈಸೂರು FM 100.6 ಚಿತ್ರಗೀತೆಗಳ ಈ ಕಾರ್ಯಕ್ರಮವನ್ನು. ಸಮಯವಾಗಿದೆ 8:02. ಮುಂದಿನ ಗೀತೆ ಕೇಳೋಣ. ನಾರದ ವಿಜಯ ಚಿತ್ರದ್ದು. ಗಾಯಕರು KJ ಯೇಸುದಾಸ್ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತ ಕಳವಡಿಸಿದ್ದಾರೆ ಅಶ್ವಥ್ ವೈದಿ.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಟಿ ನರಸೀಪುರ ತಾಲೂಕಿನಲ್ಲಿರುವ ಕೇತುಪುರದ ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ ಎರಡನೇ ಭಾಗವನ್ನ ಕೇಳಬಹುದು.
1: ಕೀರ್ತಿ ವರ್ಮನ್ ರಾಜನು ಬಾದಾಮಿಯನ್ನೊಳಗೊಂಡು ಮಹಾರಾಷ್ಟ್ರ, ಗೋವಾ, ಆಂಧ್ರ ಹೀಗೆ ಬಹುಭಾಗಗಳನ್ನು ಆಳುತ್ತಿದ್ದರು. ಈತನಿಗೆ ಇದ್ದ ಮಕ್ಕಳು ಇಮ್ಮಡಿ ಪುಲಕೇಶಿ ಮತ್ತು ಕುಬ್ಜ ವಿಷ್ಣುವರ್ಧನ್.
0: ಮರಿದೆ ಕೇಳ್ತೀರಾ ಅಲ್ವಾ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮ.
2: ಈಗ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಯಾರಿವನು ಚಿತ್ರದ ಗೀತೆಯನ್ನು. ಸಾಹಿತ್ಯಾಚಿ ಉದಯಶಂಕರ್ ಅವರದು, ರಾಗ ಸಂಯೋಜಕರು ರಾಜನ್ ಮತ್ತು ನಾಗೇಂದ್ರ.

ಕೇಳುಗರೇ, ಮುಂದಿನ ಗೀತೆಯನ್ನ ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ, ಗಮನಿಸಿ. 2026 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಕುರಿತ ಈ ಪ್ರಕಟಣೆ ದಿನಾಂಕ 16/9/2026 ಬೆಳಗ್ಗೆ 9 ಗಂಟೆಯಿಂದ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರ, ಗ್ರೀನ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ, No. 238 ಪ್ರಜೋನಿಜ ನಿಲಯ, ನಿಮಿಷಾಂಬ ನಗರ, Mysore 23, ಇಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಾಗೂ 17 ತಾರೀಕಿನಂದು ಬೆಳಗ್ಗೆ 9 ಗಂಟೆಯಿಂದ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಗಳನ್ನು ಚಾಮುಂಡಿ ವಿಹಾರ ಕ್ರೀಡಾಂಗಣ ಮೈಸೂರು ಇಲ್ಲಿ ಏರ್ಪಡಿಸಲಾಗಿದೆ. ಸ್ಪರ್ಧೆಯ ವಿವರ ಈ ರೀತಿಯಾಗಿರುತ್ತದೆ. ಸಾಂಸ್ಕೃತಿಕ ಸ್ಪರ್ಧೆಗಳ ಬಗ್ಗೆ ಪುರುಷರು ಹಾಗೂ ಮಹಿಳೆಯರು 60-69 ವರ್ಷ ವಯೋಮಿತಿಯ ಇವರು ಗಾಯನ ಸ್ಪರ್ಧೆ ಹಾಗೂ ಏಕಪಾತ್ರಾಭಿನಯ ಸ್ಪರ್ಧೆ ಇದರಲ್ಲಿ ಭಾಗವಹಿಸಬಹುದು. ಪುರುಷರು 70 ವರ್ಷ ಮೇಲ್ಪಟ್ಟವರು ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಹಾಗೂ ಮಹಿಳೆಯರು ಕೂಡ 70 ವರ್ಷ ಮೇಲ್ಪಟ್ಟವರು ಏಕಪಾತ್ರಾಭಿನಯ ಸ್ಪರ್ಧೆ ಇದೆ ಇವರಿಗಾಗಿ. ಕ್ರೀಡಾ ಸ್ಪರ್ಧೆಯ ಬಗ್ಗೆ 60-69 ವರ್ಷ ವಯೋಮಿತಿಯ ಪುರುಷರು ಹಾಗೂ ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್, ವೇಗನಡಿಗೆ ಮತ್ತು ಬಕೆಟ್ನಲ್ಲಿ ಬಾಲ್ ಎಸೆಯುವುದು ಈ ಸ್ಪರ್ಧೆಗಳಿರುತ್ತವೆ. 70 ವರ್ಷ ಮೇಲ್ಪಟ್ಟ ಪುರುಷರು ಹಾಗೂ ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್, ವೇಗನಡಿಗೆ, ಬಕೆಟ್ನಲ್ಲಿ ಬಾಲ್ ಎಸೆಯುವುದು ಈ ಸ್ಪರ್ಧೆಗಳು ಕೂಡ ಇವರಿಗಾಗಿ ಆಯೋಜಿತವಾಗಿರುತ್ತದೆ. ಆಸಕ್ತ ಹಿರಿಯ ನಾಗರಿಕರು ಸಾಂಸ್ಕೃತಿಕ ಸ್ಪರ್ಧೆಗಳಿಗಾಗಿ ತಮ್ಮ ವಯಸ್ಸಿನ ಮಾಹಿತಿಯೊಂದಿಗೆ ದಿನಾಂಕ 15/9/2026 5 ಗಂಟೆ ಒಳಗಾಗಿ ತಮ್ಮ ಹೆಸರನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 944-84-25408 ಈ ಮೂಲಕ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹಾಗೂ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಗಳಿಗಾಗಿ ಇದೇ ತಿಂಗಳು 17 ತಾರೀಕು 5 ಗಂಟೆಯ ಒಳಗಾಗಿ ತಮ್ಮ ಹೆಸರುಗಳನ್ನು ಶ್ರೀ ಮಂಜುನಾಥ ಇವರ ದೂರವಾಣಿ ಸಂಖ್ಯೆ 97424-34753 ಇದರ ಮೂಲಕ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕಡ್ಡಾಯವಾಗಿ ಸ್ಪರ್ಧೆಯ ದಿನದಂದು ವಯಸ್ಸಿನ ದೃಢೀಕರಣವನ್ನು ಸಲ್ಲಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳವರ ಕಚೇರಿ, ಪುಲಿಕೇಶಿ ರಸ್ತೆ, ತಿಲಕ್ ನಗರ, ದೂರವಾಣಿ ಸಂಖ್ಯೆ 08-21, ಇದು ಕೋಡ್ 249-333, ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕಿಟ್ಟು ಪುಟ್ಟು ಚಿತ್ರದ ಈ ಗೀತೆಯನ್ನು. ಗಾಯಕರು SP ಬಾಲಸುಬ್ರಹ್ಮಣ್ಯಂ ಮತ್ತು SP ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್ ಅವರದು. ರಾಗ ಸಂಯೋಜಕರು ರಾಜನ್ ಮತ್ತು ನಾಗೇಂದ್ರ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅರುಣರಾಗ ಚಿತ್ರದ ಈ ಗೀತೆಯನ್ನು. ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಸಂಗಡಿಗರು. ಸಾಹಿತ್ಯ ದೊಡ್ಡರಂಗೇಗೌಡ ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್.

ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ ಬೆಂಕಿ ಬಿರುಗಾಳಿ ಚಿತ್ರದ ಈ ಗೀತೆಯನ್ನು. ಹಾಡಿದ್ದಾರೆ ವಿಷ್ಣುವರ್ಧನ್, ಸಾಹಿತ್ಯ ಆಚಿ ಉದಯಶಂಕರ್ ಅವರದು, ರಾಗ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 8:30. ಈಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳೋಣ ರೋಜಾ ಚಿತ್ರದ ಈ ಗೀತೆಯನ್ನು.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ಇದೇ ಶನಿವಾರ 12ನೇ ತಾರೀಖು ರಾತ್ರಿ 8 ಗಂಟೆಗೆ ಕೇಳಿ ಕಥಾನಾಟಕ ಒಂದು ದಹನದ ಕಥೆ. ಬಾನುಲಿಗೆ ಅಳವಡಿಸಿದ್ದಾರೆ ರಾಜಪ್ಪ ದಳವಾಯಿ.
3: ಊರ ಹಂಗೆಯ ಮಗ, ನಿನಗಾರ ಬರೀ ಮಾತಾಡಿಸಿಲ್ಲ, ನಮಗೆ ಊರ್ ಪಂಚಾಯತಿ ಮಾಡಿ ಬಹಿಷ್ಕಾರನೇ ಹಾಕ್ಬಿಟ್ಟವ್ರೆ.
4: ಅಜ್ಜಿ, ಅಳೋದ್ರಿಂದ ಪ್ರಯೋಜನವಿಲ್ಲ, ಊರ್ ಸಂಬಂಧ ಹರಿತು ಅಂತ ತಿಳ್ಕೊ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಬೇಟ ಚಿತ್ರದ ಈ ಗೀತೆಯ ಗಾಯಕರು ಅನುರಾಧ ಪೌದ್ವಾಲ್ ಹಾಗೂ ವಿಪಿನ್ ಸಚ್ದೇವ. ಇಲ್ಲಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು.

ಕೇಳುಗರೆ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಮೊದಲಿಗೆ ಹಿಂದಿಯಲ್ಲಿ, ಆನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ಕೇಳುಗರೆ, ಇದು ಆಕಾಶವಾಣಿ 100.6 ಸಮಯ.
1: ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಈಶನ್ ಜೊತೆಗೆ ಸಂವಾದ. ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಈಶನ್ ಅವರು ನಮ್ಮ ಜೊತೆಗಿದ್ದಾರೆ. ಎಸ್ಡಿ ಈಶನ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ತುಂಬಾ ಥ್ಯಾಂಕ್ಸ್.
2: ಎಸ್ ಡಿ ಈಶನ್ ಅವರೇ, ಮೊದಲಿಗೆ ನಿಮ್ಗೆ ಅಭಿನಂದನೆಯನ್ನ ತಿಳಿಸ್ತೀನಿ. ಏಕೆಂದ್ರೆ ಪ್ಯಾರಾ ಅಥ್ಲೀಟ್ ಎಸ್ ಕೆ ಶಿಲ್ಪಾ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಶಾರ್ಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ಪಡೆದು ದೇಶಕ್ಕೆ ಕೀರ್ತಿಯನ್ನ ತಂದಿದ್ದಾರೆ. ಅವರ ಕೋಚ್ ನೀವು, ಅಭಿನಂದನೆಗಳು.
3: ತುಂಬಾ ಧನ್ಯವಾದಗಳು, ಇದರಲ್ಲಿ ನನಗೆ ತುಂಬಾ ಸಂತೋಷ ಆಯ್ತದೆ. ನೀವು ಸಹ ಈ ಚಾನಲ್ ತುಂಬಾ ಕವರ್ ಮಾಡಿದ್ದೀರಾ, ಶಿಲ್ಪ ಕಾಮನ್ವೆಲ್ತ್ ಗೆ ಹೋಗೋದಕ್ಕಿಂತ ಮೊದಲು ಸಹ ಮತ್ತೆ ಆ ಹಂತದಲ್ಲೂ ಸಹ ನೀವು ಕವರ್ ಮಾಡಿದಿರ. ನಿಮ್ಮ ಒಂದು ಆಕಾಶವಾಣಿ ಚಾನೆಲ್ ಗಳಿಗೆ ನಾನು ತುಂಬಾ ಧನ್ಯವಾದಗಳು.
2: ಸರ್, ನೀವು ಅನುಭವಿ ಕೋಚ್ ಆಗಿ ಈಗ ನಿಮಗೆ ಸಾರ್ಥಕತೆ ದೊರಕಿದೆ ಅಂತ ಹೇಳ್ಬೋದು. ಪ್ಯಾರಾ ಅಥ್ಲೀಟ್ ಶಿಲ್ಪಾ ಅವರ ಕಠಿಣ ಶ್ರಮದ ಜೊತೆಗೆ ನಿಮ್ಮ ಪ್ರಯತ್ನವೂ ಬಹಳ ಇದೆ ಇದರಲ್ಲಿ. ಪ್ಯಾರಾ ಅಥ್ಲೀಟ್ ಗೆ ಕಲಿಸುವ ಕ್ರಮ ಹೇಗೆ, ಹಾಗೆ ಅವರು ಯಾವ ಸ್ಪೋರ್ಟ್ಸ್ ಗೆ ಸರಿ ಹೊಂತಾರೆ ಅನ್ನೋದನ್ನ ಕೋಚ್ ಆಗಿ ನೀವು ಹೇಗೆ ಕಂಡುಹಿಡಿತೀರಿ?
3: ಇದು ಸ್ಪೆಷಲಿ ಪ್ಯಾರಾ ಅಥ್ಲೀಟ್ಸ್ ಗಳಿಗೆ ಡಿಫ್ರೆಂಟ್ಸ್ ಆಗಿ ಒಂದು ನಾವು ಆಂಗಲ್ ಅಲ್ಲಿ ಅವ್ರನ್ನ ನಾವು ಅಬ್ಸರ್ವೇಷನ್ ಮಾಡಬೇಕು, ಮತ್ತೆ ಜೊತೆನಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಟ್ಯಾಲೆಂಟ್ ಇದ್ದಾರೆ ಆ ಇವೆಂಟ್ ಗಳಲ್ಲಿ, ಮತ್ತೆ ಅವರ ಇಂಟ್ರೆಸ್ಟ್ ಏನು, ಇದ್ರ ಬಗ್ಗೆ ನಾವು ಬಹಳ ತರವಾಗಿ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಜೊತೆಯಲ್ಲಿ ಅದನ್ನ ಅವ್ರು ಯಾವ ರೀತಿ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಜೊತೆನಲ್ಲಿ ಅವ್ರ ಮೈಂಡ್ ನ ಹೇಗೆ ಯೂಸ್ ಮಾಡ್ತಾರೆ ನಾವು ಹೇಳಿದಂತಹ ಒಂದು ಸ್ಕಿಲ್ ಗಳಿಗೆ, ಟೆಕ್ನಿಕ್ ಗಳಿಗೆ ಅನ್ನೋದು ಬಹಳ ಮುಖ್ಯವಾಗತ್ತೆ. ಫಸ್ಟ್ ಒಂದು ನಾವು ಒಂದು 15 ಡೇಸ್ ಅಲ್ಲಿ ಅವ್ರ ಅಬ್ಸರ್ವೇಷನ್ಸ್ ಇರುತ್ತೆ, ಯಾವ ತರ ಮಾಡ್ತಾರೆ, ಯಾವ ಡೈರೆಕ್ಷನ್ಸ್ ಗಳನ್ನೆಲ್ಲ ನಾವು ಬೇರೆ ಬೇರೆ ಆಂಗಲ್ ಅಲ್ಲಿ ಅಬ್ಸರ್ವ್ ಮಾಡ್ತೇವೆ. ಸೊ ಆಟೋಮೆಟಿಕಲಿ ಅವ್ರ ಏನಂದ್ರೆ ಓಕೆ ಇವರು ಫಿಟ್ ಇದೆ ಈ ಇವೆಂಟ್ ಗೆ,

0: ಅಂದ್ರೆ ಅದ್ರಲ್ಲಿ ನಾವು ಪ್ರೆಷರ್ ಹಾಕ್ತಾ ಹೋಗ್ತೇವೆ. ಸೊ ಅವ್ರು ಕಲಿಯೋದ್ರಲ್ಲಿ ಒಂದು ಮಂತ್ ಟೂ ಮಂತ್ಸ್ ತ್ರೀ ಮಂತ್ಸ್ ಗೊತ್ತಾಗ್ತಾ ಇರತ್ತೆ. ಸೊ ದಟ್ ದೆನ್ ಅವರಿಗೆ ಸ್ಟ್ರೆಂತ್ ವೈಸ್ ಆಗಲಿ, ಸ್ಪೀಡ್ ಅಥವಾ ಟೆಕ್ನಿಕ್ ಅಥವಾ ಸ್ಕಿಲ್ಸ್ಗಳು ಅಥವಾ ಹಿಂದ ಅವ್ರ ಮೆಂಟಲಿ ಎಬಿಲಿಟಿಗಳು ಇವನ್ನೆಲ್ಲ ಒಂದೊಂದೇ ನಾವು ಆಡ್ ಮಾಡ್ತಾ ಹೋಗ್ತೇವೆ. ಶಿಲ್ಪ ಒಂದು ಅವಳ ಒಂದು ಕೆಪಾಸಿಟಿ, ಅವಳ ಒಂದು ಟ್ಯಾಲೆಂಟಿಗೆ ನನಗೇನೋ ಒಂದು ಡಿಸ್ಕಸ್ ಅಲ್ಲಿ ಶಾರ್ಟ್ ಪಿಟ್ ಅಲ್ಲಿ ಅವ್ರು ಚೆನ್ನಾಗಿ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಆ ರೀತಿಯಾಗಿ ನಾವು ತಗೊಂಡೋಗ್ತೀವಿ. ಅದ್ರ ಜೊತೆಗೆ ಏನಾಗುತ್ತದೆ, ಇಲ್ಲಿ ಪ್ಯಾರಾ ಇದರಲ್ಲಿ ನಿಮ್ಗೆ ಸಾಕಷ್ಟು ಇವೆಂಟ್ಗಳಿರುತ್ತೆ. ಒಂದೇ ಸಿಟ್ಟಿಂಗ್ ಇರ್ಬೋದು ಚೇರ್ ಅಲ್ಲಿ, ಅಥವಾ ರನ್ನಿಂಗ್ ಇರ್ಬೋದು, ಅಥವಾ ಸ್ಟ್ಯಾಂಡಿಂಗ್ ಇರ್ಬೋದು. ಅದರಲ್ಲಿ ಡಿಸಬಿಲಿಟಿ ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ದಟ್ ಆ ಡಿಫ್ರೆಂಟ್ ಡಿಫ್ರೆಂಟ್ ನಾವು ಅದನ್ನ ತಿಳ್ಕೊಳ್ಳೋದು ಸ್ವಲ್ಪ ಬಹಳ ಕಷ್ಟಕರ. ಎಲ್ಲ ಒಂದು ಇದರಲ್ಲೂ ಅದು ಮಾಡ್ತಾರೆ ಅನ್ನೋದು ನಂಗೆ ಡೌಟ್. ಬಟ್ ಅದನ್ನ ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು ಬೇಸಿಕಲಿ.
1: ಸರ್, ಈಗ ಪ್ಯಾರಾ ಅಥ್ಲೀಟ್ಗಳು ಆಗುವ ಪೂರ್ವದಲ್ಲಿ ಅವ್ರು ಯಾವ್ಯಾವ್ದು ಆದ್ರೂ ಸ್ಪೋರ್ಟ್ಸ್ ಆಡಿರ್ಲೇಬೇಕಾ ಅಥವಾ ಪ್ಲೇನ್ ಆಗಿ ಬಂದ್ರೆ ನಡೆಯುತ್ತಾ? ಹೇಗೆ ನೀವು ಅವ್ರನ್ನ ರೆಕಗ್ನೈಸ್ ಮಾಡ್ತೀರಾ?
0: ಸಾಮಾನ್ಯವಾಗಿ ಪ್ಯಾರಾ ಇದ್ರಲ್ಲಿ ಅವರು ರೂರಲ್ ಲೆವೆಲ್ ಆಗಿರ್ಬೋದು ಅಥವಾ ತಾಲೂಕ್ ಲೆವೆಲ್ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ ಯಾರೋ ಅವರಿಗೆ ಒಂದು ಇಂಟ್ರೊಡ್ಯೂಸ್ ಮಾಡಿರ್ತೀವಿ ಇಂಥದ್ದು ಇದೆ ಅಂತ. ಬಟ್ ಏನಾಗಿದೆ, ಈ ನಡುವೆ ಸಾಮಾನ್ಯ ಅವೇರ್ನೆಸ್ ಜಾಸ್ತಿ ಇದೆ. ಎಲ್ಲ ಒಂದು ಮಕ್ಕಳಿಗೂ ಒಂಥರ ಅದ್ರ ಮಾಡಿದ್ರೆ ಏನೋ ಒಂದು ಬೆನಿಫಿಟ್ಸ್ ಇದೆ, ಇದ್ರಲ್ಲಿ ನಾನು ಏನೋ ಒಂದು ಮಾಡಬಹುದು ಸಾಧನೆ ಅನ್ನೋದೊಂದು ಅವರ ತಲೆಯಲ್ಲಿ ಇರುತ್ತೆ. ಅಲ್ಲಿ ಯಾರು ಅವರ ಒಂದು ಅವೈಲಬಿಲಿಟಿ ಇರ್ತಾರೆ ಅವರೆಲ್ಲ ಒಂದ್ ಕಡೆ ಡೈರೆಕ್ಷನ್ ಮಾಡಿರ್ತಾನೆ, ಇದ್ ಮಾಡು ಯಾವ್ದಾದ್ರು ಒಂದು ಇವೆಂಟ್ ಮಾಡು ಅನ್ನೋದು ಹೇಳಿರ್ತಾರೆ. ಸೊ ದಟ್ ಅವ್ರು ಏನೋ ಒಂದು ಮಾಡ್ತಾ ಇರ್ತಾರೆ. ನಾವ್ ಇಲ್ಲಿದ್ದೀವಿ ಒಳ್ಳೆ ಕೋಚ್ ಅಂದಾಗ ಅವ್ರೇನಾರು ಅಥ್ಲೆಟಿಕ್ಸ್ ಮಾಡ್ತಾ ಇದ್ರೆ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಶಿಲ್ಪ ಅವಳು ವಾಲಿಬಾಲ್ ಸಿಟ್ಟಿಂಗ್ ವಾಲಿಬಾಲ್ ಅವಳು ಆಡ್ತಾ ಇದ್ರು, ಸೊ ದಟ್ ಅವಳಿಗೆ ಯಾರೋ ಗೈಡ್ ಮಾಡಿದ್ದಾರೆ, ನೀವು ಹೋಗಿ ಈಶನ್ ಕಾಂಟ್ಯಾಕ್ಟ್ ಮಾಡಿ ಇದ್ ಮಾಡಿ ಅಂತ. ಅವ್ರು ಸುಮಾರು ಒಂದು 8-9 ತಿಂಗಳು ಮೊದ್ಲು, ಅಂದ್ರೆ ಅವಳು ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲೇನು ನಂಗೆ ಪ್ರೆಷರ್ ಆಗ್ತಾ ಇದೆ ಸರ್, ನಾ ನಿಮ್ಮಲ್ಲಿ ಕೋಚಿಂಗ್ ತಗೊಳ್ಬೇಕು ಅಂತ. ಸೊ ಈ ದೃಷ್ಟಿಯಿಂದ ಬೇರೆಯವರು ಸಹ ಬೇರೆ ಇವೆಂಟ್ ಅಲ್ಲಿ ಮಾಡಿದ್ರೆ ಅದ್ರ ತುಂಬಾ ಬೆನಿಫಿಟ್ಸ್ ಆಗತ್ತೆ. ಇದರಲ್ಲಿ ಎರಡೂ ಇದೆ, ಒಂದು ನಾನ್ ಆಕ್ಟಿವ್ ಬಾಡಿ ಅಂದ್ರೆ ಅವ್ರು ಏನು ಆಕ್ಟಿವೇ ಮಾಡಿರಲ್ಲ ಸ್ಪೋರ್ಟ್ಸ್ ಆಕ್ಟಿವ್ ಬಾಡಿ. ಸೊ ಮತ್ತೊಂದು ಆಕ್ಟಿವ್ ಸ್ಪೋರ್ಟ್ಸ್, ಸ್ವಲ್ಪ ಏನೋ ಒಂದು ಆಕ್ಟಿವೇಟ್ ಮಾಡಿರ್ತಾರೆ ಏನೋ ಒಂದು ಬೇರೆ ಬೇರೆ ಇದರಲ್ಲಿ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ನೋಡ್ಕೊಳ್ತೇವೆ, ಅದನ್ನ ಒಂದು ಅಬ್ಸರ್ವೇಷನ್. ಇದರಲ್ಲಿ ನಮಗೆ ಬೆನಿಫಿಟ್ಸ್ ಅಂತ ಏನಿಲ್ಲ, ಯಾಕಂದ್ರೆ ಸ್ಕಿಲ್ ಅದು ಹೊಸದೇ. ಹಾಗಾಗಿ ನಾವು ಸ್ಕಿಲ್ ಕಲಿಸ್ಬೇಕಾದ್ರೆ ಅವರು ಫಸ್ಟ್ ಇಂಟ್ರೆಸ್ಟ್ ಇರಬೇಕು, ಮತ್ತೆ ಕಲಿಯೋ ಅವರಿಗೆ ಜ್ಞಾನ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಮೇಡಮ್.
1: ನೀವು ಯಶಸ್ವಿ ಕ್ರೀಡಾಪಟುವಾಗಿ ಅನೇಕ ಕ್ರೀಡಾ ಪ್ರತಿಭೆಗಳಿಗೆ ತರಬೇತಿಯನ್ನ ನೀಡಿದ್ದೀರಿ. ನೀವು ಅಂತಾರಾಷ್ಟ್ರೀಯ ಅಥ್ಲೀಟ್ ಆಗುವ ಪೂರ್ವದಲ್ಲಿ ನಿಮ್ಮ ಕ್ರೀಡಾ ಬದುಕು ಹೇಗೆ ಆರಂಭವಾಯಿತು? ಮರಳಿ ನಿಮ್ಮ ಬಾಲ್ಯಕ್ಕೆ ಮರಳುವುದಾದರೆ ಯಾವ ವಯಸ್ಸಿಗೆ ಕ್ರೀಡೆ ನಿಮ್ಮನ್ನ ಆಕರ್ಷಿಸಿತು?
0: ನಾನು ಬೇಸಿಕಲಿ ನಾನು ಒಂದು ಸಾಮಾನ್ಯ ಒಂದು ಹಳ್ಳಿಯಿಂದ ಬಂದಂತ ವ್ಯಕ್ತಿ, ಚಿಕ್ಕಮಗಳೂರು ಡಿಸ್ಟಿಕ್ ಕೊಪ್ಪ ತಾಲೂಕು ಅಂತ. ಸುಮಾರು ಇದು 45-46 ವರ್ಷದ ಹಿಂದೆ. ಅದಕ್ಕಿಂತ ಮೊದಲು ನಾನು ಸ್ಪೆಷಲಿ ಹೈಸ್ಕೂಲ್ ಪ್ರೈಮರಿ ಅಲ್ಲಿಂದ ನಂದು ಒಂದು ಅಲ್ಲಿಯ ಒಂದು ಏನು ಟೀಚರ್ಸ್ ಗಳಿರ್ತಾರೆ ಆ ಟೀಚರ್ಸ್ ಗಳು ಪ್ರೈಮರಿ ನಿಮ್ಗೆ ಗೊತ್ತಿದ್ದಂಗೆ ಮೊದಲಿನ ದಿವಸಗಳಲ್ಲಿ ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಫಿಸಿಕಲ್ ಟೀಚರ್ಸ್ ಅನ್ನೇ ಕಾನ್ಸಂಟ್ರೇಷನ್ ಮಾಡ್ತಾ ಇರಲಿಲ್ಲ. ಬೇರೆ ಎಲ್ಲಾ ಟೀಚರ್ಸ್ ಗಳ ಕ್ರೀಡೆ ಅಂದ್ರೆ ಅವ್ರಿಗೆ ಏನೋ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರು. ಅದರಲ್ಲೂ ಒಬ್ಬರು ದೇವೇಂದ್ರಪ್ಪ ಅಂತ ನಂಗೆ ನೆನಪಾಗತ್ತೆ, ದೇವೇಂದ್ರಪ್ಪ ಮಾಸ್ಟರ್ ಅಂತ. ಅಂತವರೆಲ್ಲ ತುಂಬಾ ಜನ ಮಾಸ್ಟರ್ಗಳು ನನ್ನ ಬಂದ್ರು. ಹಾಗಾಗಿ ನನ್ನ ಪ್ರೈಮರಿ ಸ್ಕೂಲ್ ಅಲ್ಲಿ ಇಂಟರ್ ಸ್ಕೂಲ್ಗಳಿಗೆ ಪಾರ್ಟಿಸಿಪೇಷನ್ ಮಾಡಿಸೋದು, ಅದ್ರ ನಾ ಹೈ ಜಂಪ್ ಮಾಡ್ತಿದ್ದೆ, ರನ್ನಿಂಗ್ ಮಾಡ್ತಾ ಇದ್ದೆ, ಶಾರ್ಟ್ ಪಟ್ ಮಾಡ್ತಿದ್ದೆ, ಡಿಸ್ಕಸ್ ಮಾಡ್ತಿದ್ದೆ, ಹೀಗೆಲ್ಲ ಮಾಡ್ತಿದ್ರು ಪ್ರೈಮರಿನಲ್ಲಿ. ಸೊ ಅದ್ರ ಬಗ್ಗೆ ನಮ್ಗೆ ಏನು ಅಂತ ಇದರಲ್ಲಿ ಇಷ್ಟು ದೊಡ್ಡ ಒಂದು ಇದು ಸಾಧನೆ ಮಾಡಬಹುದು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ಅಲ್ಲಿ ಆ ಲೆವೆಲ್ ಅಲ್ಲಿ ನಾವು ಗೆಲ್ಲಬೇಕು ಅನ್ನೋದೊಂದು ಪ್ರಯತ್ನ ಪಡ್ಕೊಂಡು ಹೋಗ್ತಾ ಇರ್ತಿದ್ವಿ. ಸೊ ಇದು ಒಂದು. ಮತ್ತೆ ಬೇರೆ ಗೇಮ್ ಗಳಲ್ಲಿ ನಾವು ತುಂಬಾ ಚೆನ್ನಾಗಿ ಆಡ್ತಾ ಇದ್ದೆ, ಅದರಲ್ಲಿ ಕ್ರಿಕೆಟ್ ಅಂದ್ರೆ ತುಂಬಾ ನಂಗೆ ಕ್ರೇಜಿ ಇತ್ತು, ಕ್ರಿಕೆಟ್ ಸಾಕಷ್ಟು ವರ್ಷ ಆಡಿದೆ. ಸೊ ಆಮೇಲೆ ನಾ ಹೈಸ್ಕೂಲಿಗೆ ಬಂದೆ, ಅದೇ ತರ ಮುಂದುವರಿತು. ಆಮೇಲೆ ಕಾಲೇಜಿಗೆ ನಾನು ಮೈಸೂರಿಗೆ ಬಂದು ಸೆಟ್ಲ್ ಆದೆ, ನಾನು ಏನೋ ಒಂದು ಕ್ರಿಕೆಟ್ ಅಲ್ಲಿ ಚೆನ್ನಾಗಿ ಸಾಧನೆ ಮಾಡಬೇಕು ಅಂತ. ಆದ್ರೆ ಅಲ್ಲಿ ನಾ ಕ್ರಿಕೆಟಿನ ಒಂದು ಇದಿರ್ಲಿಲ್ಲ, ಆದ್ರೆ ಹಿಂದೆ ನಾ ಶಾರ್ಟ್ ಬಿಟ್ಟು ಡಿಸ್ಕಸ್ ಎಲ್ಲ ಮಾಡಿದ್ದು ಒಂದು ಅನುಭವ ಇತ್ತು. ಅದು ಅದನ್ನೇ ನಾನು ಸ್ವಲ್ಪ ಸ್ವಲ್ಪ ಕಂಟಿನ್ಯೂ ಮಾಡಿ ನಂತರ ನಾನೊಂದು ಇಲ್ಲಿ ಬೆಂಗಳೂರಿಗೆ MP ಗಣೇಶ್ ಅಂತ ಒಬ್ರು ಒಳ್ಳೆ ಹಾಕಿ ಪ್ಲೇಯರ್, ಅವರು ಸ್ಪೆಷಲ್ ಆಫೀಸರ್ ಆಗಿದ್ರು, ಇಂಡಿಯನ್ ಕ್ಯಾಪ್ಟನ್ ಆಗಿದ್ರು, ಬಹಳ ಒಳ್ಳೆ ವ್ಯಕ್ತಿ. ಅವರು ನನಗೆ ಸ್ವಲ್ಪ ಬೆಂಗಳೂರ ಒಂದು ಹಾಸ್ಟೆಲ್ ಇದೆ ಮಾಡ್ತಾ ಇದೀವಿ, ನಿಮ್ಮಂತ ಅಥ್ಲೆಟ್ಸ್ ಗಳು ಬರಬೇಕು ಅಂತ ನನಗೆ ಅಲ್ಲಿಂದ ಒಂದು ಕರ್ಕೊಂಬಂದ್ರು ಬೆಂಗಳೂರಿಗೆ. ಸೊ ದಟ್ ಇಲ್ಲಿ ಹಾಸ್ಟೆಲ್ ನನಗೆ ಅದೊಂದು ಸ್ವಲ್ಪ ಹೆಲ್ಪ್ ಆಯ್ತು ಬೆಂಗಳೂರಿನಲ್ಲಿ ಟ್ರೈನಿಂಗ್ ಮಾಡೋದಕ್ಕೆ. ಹೀಗೆ ಒಂದೊಂದೇ ಸ್ಟೆಪ್ ಅದು.
1: ಇದು ಒಳ್ಳೇದೇ ಆಯ್ತು, ಯಾಕಂದ್ರೆ ಕ್ರಿಕೆಟ್ ಅಂದ್ರೆ ಗ್ರೂಪ್ ಗೇಮ್, ಶಾರ್ಟ್ ಪುಟ್ ಇವೆಲ್ಲ ಇಂಡಿವಿಜುವಲ್ ಗೇಮ್. ಸೊ ಇಲ್ಲಿ ಸ್ವಲ್ಪ ಅವಕಾಶಗಳು ಜಾಸ್ತಿ ಏನೋ.
0: ಆದ್ರೆ ಏನಂದ್ರೆ ಇದು ಸಾಮಾನ್ಯವಾಗಿ ಅಥ್ಲೆಟಿಕ್ಸ್ ಅಂದ್ರೆ ಮದರ್ ಆಫ್ ಸ್ಪೋರ್ಟ್ಸ್, ಇಲ್ಲಿ ಫಿಟ್ನೆಸ್ ಬಹಳ ಇಂಪಾರ್ಟೆಂಟ್, ಎಲ್ಲದು ಕರೆಕ್ಟ್. ಬಟ್ ಏನಂದ್ರೆ ಕ್ರಿಕೆಟ್ ಅಥವಾ ಎನಿ ಗೇಮ್ಸ್ ಆದ್ರೆ ಇದರಲ್ಲಿ ಒಂದು ಎಫರ್ಟ್ ಏನ್ ಹಾಕ್ತೀವಿ ಅಲ್ಲಿ ನಾವು ತುಂಬಾ ನೋಡಿ ಕಲಿಯಂತೂ ಸುಮಾರು ಇರ್ತದೆ. ಯಾಕಂದ್ರೆ ಬೇರೆಯವರು ಆಡ್ತಾರೆ, ತುಂಬಾ ಜನ ಆಡ್ತಾ ಇರ್ತಾರೆ ಗ್ರೂಪ್ ಗ್ರೂಪ್ ಆಗಿ, ಒಬ್ರಿಗೊಬ್ರು ನೋಡಂತದ್ದು ಇರ್ತದೆ. ಆದ್ರೆ ಇಲ್ಲಿ ಆ ಚಾನ್ಸಸ್ ಇರಲ್ಲ, ಇಲ್ಲಿ ಇಂಡಿವಿಜುವಲ್ ಆಗಿ ನಾವು ಟ್ರೈನಿಂಗ್ ಮಾಡಬೇಕು.

0: ಆಗತ್ತೆ, ಮತ್ತೆ ಇಂಡಿವಿಜುವಲ್ ಎಫರ್ಟ್ಸ್. ಸೊ ದಟ್ ಇದಕ್ಕೆ ದೇಶದಲ್ಲಿ ಒಂದೇ ಒಂದು ಮಿಡ್ಲಿಗೆ ಎಷ್ಟೋ ಜನ ಎಫರ್ಟ್ ಹಾಕ್ತಾ ಇರ್ತಾರೆ. ಇಟ್ಸ್ ಅ ವೆರಿ ಟಫ್. ಎಲ್ಲೋ ಒಂದ್ ಅನ್ಕೊಂಡಿದ್ದೆ ನಾನು, ನಮ್ಮ ಇಂಟ್ರೆಸ್ಟ್ ನಮ್ಮ ಟ್ಯಾಲೆಂಟ್ ನಮ್ಮ ಇದಕ್ಕೆ ನಾವೆಲ್ಲೋ ಒಂದು ಕ್ರಿಕೆಟ್ ಅಲ್ಲಿ ಮಾಡಿದ್ರೆ ಇದ್ರಲ್ಲಿ ನಾವ್ ಏನ್ ಎಫರ್ಟ್ ಹಾಕಿದ್ರೆ 15-20% ಎಫರ್ಟ್ ಹಾಕಿದ್ರೆ ನಾವು ಕ್ರಿಕೆಟ್ ಅಲ್ಲಿ ಒಳ್ಳೆ ಪ್ಲೇಯರ್ ಆಗಿರ್ಬೋದು ಅಂತ ಒಂದು ಅನಿಸ್ತಾ ಇರ್ತಿತ್ತು ಯಾವಾಗ್ಲೂ. ಅದೆಲ್ಲ ಒಂದು ಒಳ್ಳೇದೇ ಆಯ್ತು ನನಗೆ. ಅಂದ್ರೆ ಇಂಟ್ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆದ್ರೆ ಇಂಡಿವಿಜುವಲ್ ಆದಾಗ ನಮ್ಗೇನಾಗತ್ತೆ, ನಾವು ಬಹಳ ಅಟೆನ್ಷನ್ ಆಗಿ ಒಂದೇ ಒಂದಕ್ಕೆ ಫೋಕಸ್ ಆಗಿ ಮಾಡಬಹುದು, ಬಟ್ ತುಂಬಾನೇ ಕಷ್ಟ ಇದೆ. ಅಥ್ಲೆಟಿಕ್ಸ್ ಅಲ್ಲಿ ನೀವು ಅಚೀವ್ಮೆಂಟ್ ಮಾಡಬೇಕು ಒಂದು ಏಷ್ಯನ್ ಲೆವೆಲ್ ಅಥವಾ ಒಲಿಂಪಿಕ್ ಅಲ್ಲಿ, ಇಟ್ ಇಸ್ ವೆರಿ ಟಫ್ ಚಾಲೆಂಜ್.
1: ಕಾಂಪಿಟೇಷನ್ ಜಾಸ್ತಿ ಇರುತ್ತೆ,
0: ಖಂಡಿತವಾಗಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಬಟ್ ಏನಂದ್ರೆ ಅದರಲ್ಲಿ ಒಂದ್ ನಾವ್ ಯು ಆರ್ ಸ್ಯಾಟಿಸ್ಫೈಡ್, ನಾವು ಒನ್ ಡೈರೆಕ್ಷನ್ ಅಲ್ಲಿ ನಮ್ಮ ಇಂಡಿವಿಜುವಲ್ ಥಾಟ್ಸ್ ಅಲ್ಲಿ ನಾವು ಜಾಸ್ತಿಯಾಗಿ ಪ್ರಯತ್ನ ಪಡಬಹುದು. ಒಳ್ಳೆ ಕೋಚ್ ಸಿಕ್ಬಿಟ್ರೆ ಇಟ್ ಇಸ್ ಅ ವಂಡರ್ಫುಲ್ ಟೈಮ್. ಅಂಡ್ ಜೊತೆನೆ ನಾವು ಒಳ್ಳೆ ಟ್ಯಾಲೆಂಟ್ ಆಗಿರ್ಬೇಕು ಅಥ್ಲೆಟಿಕ್ಸ್ ಅಲ್ಲಿ.
1: ಕ್ರೀಡೆಯ ಸ್ಪರ್ಧಾತ್ಮಕ ಜಗತ್ತಿಗೆ ನೀವು ತೊಡಗಿಸಿಕೊಂಡಿದ್ದು ಯಾವಾಗ? ನಿಮ್ಮ ಮೊದಲ ಸ್ಪರ್ಧೆ ಯಾವುದು ಅಂತ ನೆನಪಿದೆನಾ?
0: ಹೌದು, ನನಗೆ ಈಗಲೂ ನನಗೆ ಒಂದು ನಮ್ಮ ಮನೆಯಲ್ಲಿ ಹೋದಾಗ ನೋಡಿದ್ರೆ ಶೋಕೇಸ್ ಅಲ್ಲಿ ಒಂದು ಬುದ್ಧ ಇಟ್ಟಿದ್ದೀನಿ. ಓಕೆ, ಅದು ಬಹಳ ಇಂಟ್ರೆಸ್ಟಿಂಗ್. ನಾ ಯಾರು ಬಂದಾಗ ಕೇಳ್ತಾ ಇರ್ತಿದ್ದೆ ಇದೇನಿದು, ನನ್ನ ಫಸ್ಟ್ ಪ್ರೈಸ್ ಹುಡುಕಿ ಇಲ್ಲಿ ಅಂತ. ಅದು ನನಗೆ ಈಗ ಅರ್ಜುನ ಪ್ರಶಸ್ತಿ ಬಂದಿದೆ, ಬಿಲ್ಲು ಬಾಣದಲ್ಲಿ ಅವರು ಫಿಶ್ ಅನ್ನು ಇದು ಮಾಡ್ತಾ ಇರೋದು ಒಂದು ಇದಿದೆ, ಅದ್ರ ಮೇಲ್ಗಡೆ ನಾ ಇಟ್ಟಿದ್ದೀನಿ. ಯಾವ್ದು? ನನ್ನ ಬುದ್ಧನ ಮೂರ್ತಿ. ಸೊ ದಟ್ ಆ ಬುದ್ಧನ ಮೂರ್ತಿ ನನಗೆ ಬಂದಿರೋದು ಸುಮಾರು ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗ, ಅದು ಇಂಟರ್ ಸ್ಕೂಲಿಗೆ ಹೋದಾಗ.
1: 12 ವರ್ಷ ಆವಾಗ ನಿಮಗೆ?
0: ಆವಾಗ 12-13 ವರ್ಷದ ಒಳಗೆ ಇದ್ದೆ. ಅದು ನಮ್ಮ ಇಂಟರ್ ಸ್ಕೂಲ್ ಅಲ್ಲಿ ನಾ ಗೆದ್ದಿರೋದು, ಅದು ಫಸ್ಟ್ ಮೂರ್ತಿ ಅದು. ಸೊ ಅದು ನಾನು ಹೈ ಜಂಪ್ ಅಲ್ಲಿ ನಾ 2nd ಬಂದಿರ್ತೀನಿ. ಇದು ನನ್ನ ಒಂದು ಸ್ಟಾರ್ಟಿಂಗ್, ಒಂದು ಆ ಸ್ಕೂಲ್ ಬಿಟ್ಟು ಮತ್ತೊಂದ್ ಕಡೆ ನಾ ಮಾಡಿರೋದು. ಸ್ಕೂಲ್ಗಳಲ್ಲಿ ಅನೇಕ ಪೇಜ್ ತಗೊಳ್ತಾ ಇದ್ದೆ ಗೇಮ್ಸ್ ಅಲ್ಲಿ ಅದು ಇದು ಅಂತ. ಬಟ್ ಆ ಇದು ನನಗೆ ಇನ್ನೂ ನೆನಪಿದೆ. ಅದೊಂಥರ ಬಹಳ ಒಳ್ಳೆ ಸ್ಫೂರ್ತಿ, ಅದೊಂದು ನಂಗೊಂದು ಒಳ್ಳೆ ಇದು ಸ್ಟೇಜ್. ಅದು ಅದೇನೋ ಒಂದು ಹೇಳ್ತೀವಲ್ಲ, ನಮಗೆ ಗೊತ್ತಿಲ್ದಿತ್ತು ನಾವು ಅದನ್ನ ಮಾಡಿರೋಂಥದ್ದು ಅಚೀವ್ಮೆಂಟ್, ಮತ್ತೆ ಗೊತ್ತಿಲ್ದಿತ್ತು ನಾವು ದಾರಿನ ಮತ್ತೆ ಮುಂದೆ ಕಂಟಿನ್ಯೂ ಮಾಡಿರೋದು, ಇದೊಂದು ನನಗೊಂದು ಒಳ್ಳೆ ನೆನಪು.
1: ಸೊ ಈಗ ನಿಮ್ಮ ಕ್ರೀಡಾ ಸಾಧನೆಯನ್ನ ಒಂದು ಮಾತಿನಲ್ಲಿ ಹೇಳೋದಾದ್ರೆ ಬುದ್ಧನಿಂದ ಅರ್ಜುನ ಪ್ರಶಸ್ತಿಯವರೆಗೆ ಅಂತ ಹೇಳ್ಬೋದು.
0: ಖಂಡಿತವಾಗಿ ಮೇಡಮ್, ಇದೆಲ್ಲ ದೇವರ ಆಶೀರ್ವಾದ. ಓಕೆ, ಇದು ನನ್ನ ಒಂದು ಒಳ್ಳೆ, ನೀವೇನ್ ಮಾತು ಹೇಳಿದಿರಿ ಅದು ಕರೆಕ್ಟ್. ಓಕೆ, ನಾನು ಯೋಚನೆ ಮಾಡ್ತಾ ಇದ್ದೆ, ಅದನ್ನ ನೋಡ್ತಾ ಇದ್ರೆ ನನ್ಗೆ ಅನಿಸ್ತಾ ಇದೆ ಹಾಗೆ.
1: ಸರಿಗ ಮತ್ತೆ ನಿಮ್ಮ ಕ್ರೀಡಾ ಬದುಕಿಗೆ ಬರೋದಾದ್ರೆ, ಸ್ಟೇಟ್ ಚಾಂಪಿಯನ್ಶಿಪ್ ನಲ್ಲಿ 18 ಬಂಗಾರದ ಪದಕಗಳನ್ನ ತೆಗೆದುಕೊಂಡಿದ್ದೀರಿ. 18 ಪದಕ ಶಾರ್ಟ್ ಪಟ್ ನಲ್ಲೇ ತೆಗೆದುಕೊಂಡಿದ್ದ ಅಥವಾ ಬೇರೆ ಯಾವ್ದಾದ್ರು ಟ್ರ್ಯಾಕ್ ಅಂಡ್ ಫೀಲ್ಡ್ ಗೇಮ್ಸ್ ನಲ್ಲಿ ಇದ್ರಾ ನೀವು?
0: ಇದು 18 ಪದಕಗಳು ಶಾರ್ಟ್ ಪುಟ್ ನಲ್ಲೇ ಗೆದ್ದಿರೋಂಥದ್ದು, ಮತ್ತೆ ಡಿಸ್ಕಸ್ ಜೊತೆ ನಾನು ಮಾಡ್ತಾ ಇದ್ದೆ ಸಪರೇಟ್. ಓಕೆ, ಶಾರ್ಟ್ ಪುಟ್ನಲ್ಲೇ ನಾನು 8 ವರ್ಷಗಳಿಂದ ಮಾಡ್ತಾ ಇದ್ದೆ. ಯಾವಾಗ ನಾನು ಸ್ಟೇಟ್ ಚಾಂಪಿಯನ್ ಆದ್ದೆ, ಅದಕ್ಕಿಂತ ಮೊದಲು ಸಹ ನಾನು 2nd, 3rd ಯಾವತ್ತು ಬಂದಿಲ್ಲ, 2nd ಇಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಕಾಂಪಿಟೇಷನ್ಸ್ ನಮ್ಮ ಬಾಗಲಕೋಟ್ ಅಂತ, ಅಲ್ಲಿ ತುಂಬಾ ಜನ ಅಥ್ಲೆಟ್ಸ್ ಗಳು ಬಂದಿದ್ರು. ನಾ ಫಸ್ಟ್ ಎಂಟ್ರಿ ಆದೆ. ಅವಾಗ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ನಾ 3rd ಬಂದಿದ್ದೆ. ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಮೈಸೂರಿನಲ್ಲಿ ಕಂಡಕ್ಟ್ ಮಾಡಿದ್ರು, ಅದನ್ನ ಡೈರೆಕ್ಟ್ ಸ್ಟೇಟ್ ಫಸ್ಟ್ ಟೈಮ್ ನಾನು ಮಾಡಿದೆ. ಅದರಲ್ಲಿ ಸೀನಿಯರ್ ಸೆಷನ್ ಅಲ್ಲಿ ಅವಾಗ ನಾನು ಆಲ್ಮೋಸ್ಟ್ ಜೂನಿಯರ್ ಅಲ್ಲೇ ಇದ್ದೆ. ಸೊ ದಟ್ ಅಲ್ಲಿಂದ ಕಂಟಿನ್ಯೂ ಆಯ್ತು. ಸೊ ದಟ್ ನಾ ಶಾರ್ಟ್ ಪಟ್ ನಲ್ಲೇ ಸಾಕಷ್ಟು ವರ್ಷಗಳು ನಾನು ನ್ಯಾಷನಲ್ಸ್ ಆಗಲಿ ಅಥವಾ ಜೂನ್ ಅಥವಾ ಇಂಟರ್ನ್ ಓಪನ್ ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಆಗಲಿ ಅಥವಾ ಇಂಟರ್ನ್ಯಾಷನಲ್ಸ್ ಮತ್ತೆ ಇವೆಲ್ಲ ಇವೆಂಟ್ ಗಳಿಗೂ ನಾ ಶಾರ್ಟ್ ಪಟ್ಟೆ ಜಾಸ್ತಿ ಮಾಡಿರೋಂಥದ್ದು.
1: ಸರ್, ಈಗ ನೀವು ಮೊದಲಿಗೆ ನಿಮ್ದು ಕ್ರಿಕೆಟ್ ಆಸಕ್ತಿ ಇತ್ತು, ಶಾರ್ಟ್ ಪುಟ್ ಹೇಳಿದ್ರಿ, ಹೈ ಜಂಪ್ ಅಲ್ಲಿ ಇದ್ರಿ, ಹಾಗೆ ಡಿಸ್ಕಸ್ ಥ್ರೋ ಇದ್ರಿ. ಸೊ ನೀವು ಯಾವ ಕ್ರೀಡೆಯಲ್ಲಿ ಜಾಸ್ತಿ ತೊಡಸ್ಕೊಂಡ್ರಿ, ಹಾಗೆ ಬೇರೆ ಇನ್ಯಾವ ಕ್ರೀಡೆಯಲ್ಲಿ ನಿಮ್ಗೆ ಆಸಕ್ತಿ ಇತ್ತು?
0: ನೋಡಿ, ನನಗೆ ಮೇನ್ ಆಗಿ ನಾನು ಅಥ್ಲೆಟಿಕ್ಸ್ ಅಲ್ಲೇ ಜಾಸ್ತಿ ತೊಡಸ್ಕೊಂಡಿದ್ದೆ. ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ನಾನು ಏನ್ ಸೆಲೆಕ್ಟ್ ಮಾಡಿದೆ, ಒಂದು ಮೈಸೂರಿಗೆ ಬಂದು ನಾನು ಏನು ಈವೆಂಟ್ ಗಳನ್ನು ಸ್ಟಾರ್ಟ್ ಮಾಡಿದೆ ಶಾರ್ಟ್ ಪುಟ್ ಸೀರಿಯಸ್ ಆಗಿ, ನಂಗೆ ಗೊತ್ತು ಗೇಮ್ ಅಲ್ಲಿ ಒಂದ್ ಸ್ವಲ್ಪ ತುಂಬಾ ಜನ ಬೇರೆಯವ್ರಿಗೆ ಡಿಪೆಂಡ್ ಆಗಿರ್ಬೇಕು ಅನ್ನೋದು ನನಗೆಲ್ಲ ಅಲ್ಲಿಂದ ಬಂತು. ಅಂದ್ರೆ ಆ ಪ್ರಾಕ್ಟೀಸ್ ಕೂಡ ನಾನು ಸುಮಾರು ಪ್ರಾಕ್ಟೀಸ್ ಮಾಡಿದಾಗ ಕ್ರಿಕೆಟ್ ಅಲ್ಲಿ ಸುಮಾರು ಮೂರು ತಿಂಗಳು ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ ತುಂಬಾ ಸೀರಿಯಸ್ ಆಗಿ. ಬಟ್ ತುಂಬಾ ಅಥ್ಲೆಟಿಕ್ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಆಗಿ ಅನಿಸ್ತಾ ಇತ್ತು. ಅಂದ್ರೆ ನಮ್ಗೆ ರೆಗ್ಯುಲರ್ ಟ್ರೈನಿಂಗ್ ಮೆಥಡ್ಸ್ ಅಥವಾ ಟ್ರೈನಿಂಗ್ ಇಂಟ್ರೆಸ್ಟ್ ಬೇರೆ ತೋರಿಸೋದು, ಕೋಚಸ್ ಇಂಟ್ರೆಸ್ಟ್ ತೋರಿಸೋದು ಬಹಳ ಇದಾಗ್ತಾ ಇತ್ತು. ಅಥ್ಲೆಟಿಕ್ಸ್ ನನಗೆ ಇಂಟ್ರೆಸ್ಟ್ ಇತ್ತು ಆಮೇಲೆ, ಸೊ ದಟ್ ಐ ಕಂಟಿನ್ಯೂ ಅಥ್ಲೆಟಿಕ್ಸ್ ಅಲ್ಲಿ.
1: ಆಲ್ ಇಂಡಿಯಾ ಯೂನಿವರ್ಸಿಟಿ ಕ್ರೀಡಾಕೂಟದಲ್ಲಿ 2 ಬಾರಿ ಗೋಲ್ಡ್ ಮೆಡಲಿಸ್ಟ್ ನೀವು, ಅದರ ಕುರಿತಾಗಿ ತಿಳಿಸಿ.
0: ಸಾಮಾನ್ಯವಾಗಿ ಯುವಕರಲ್ಲಿ ಮತ್ತೆ ಒಂದು ವಿದ್ಯಾರ್ಥಿಗಳಲ್ಲಿ ನಾನು ಇವತ್ತು ಮನವಿ ಮಾಡ್ತೀನಿ, ವಿದ್ಯಾರ್ಥಿಗಳು ಯಾವತ್ತಾರು ಕ್ರೀಡೆಯನ್ನು ಮಾಡ್ತಾ ಇದೀವಿ ಅಂದ್ರೆ, ಫಸ್ಟ್ ನಮ್ಮ ಫೋಕಸ್ ಏನಿರಬೇಕು ಅಂದ್ರೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ, ನಮ್ಮ ಯೂನಿವರ್ಸಿಟಿ ಎಸ್ಪೆಷಲಿ, ಅದಾದ್ಮೇಲೆ ಆಲ್ ಇಂಡಿಯಾ ಇಂಟರ್ನಲ್ಲಿ ವಿನ್ ಮಾಡೋಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದು ತುಂಬಾ ರಿಲೇಟೆಡ್, ನೀವು ನೆಕ್ಸ್ಟ್ ಒಂದು ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಹೋಗಕ್ಕೆ ಇದೊಂದು ಪ್ರಿಲಿಮಿನರಿ ಒಂದು ಪ್ಲಾಟ್ಫಾರ್ಮ್. ನಿಮ್ಗೆ ಗೊತ್ತಿದ್ದಂಗೆ ವರ್ಲ್ಡ್ ಯೂನಿವರ್ಸಿಟಿ ಮೀಟನ್ಸ್ ಆಗುತ್ತೆ, ವರ್ಲ್ಡ್ ಯೂನಿ

0: ಎಷ್ಟು ಮೀಟ್ಗಳಲ್ಲಿ ಚಾಂಪಿಯನ್ಸ್ ಆಗೋರು ಮೋಸ್ಟ್ ಆಫ್ ಪೀಪಲ್ ಆರ್ ಒಲಿಂಪಿಕ್ ಮೆಡಲಿಸ್ಟ್. ಆ ರೀತಿ ಇದೆ ಅಂದ್ರೆ ಆ ಏಜ್ ಅಲ್ಲಿ ನಮಗೆ ಸರಿಯಾಗಿ ಟ್ರೈನಿಂಗು ಸಿಗಬೇಕು. ಮತ್ತೆ ನಮ್ಮ ಒಂದು ಅಥ್ಲೆಟ್ಸ್ ಗಳ ಒಂದು ಏಮ್ ಹೇಗಿರಬೇಕು ಅಂದ್ರೆ ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ ವಿನ್ ಮಾಡ್ಕೊಳ್ಬೇಕು ನಾವು ಯಾವುದೇ ಒಂದು ರೆಸ್ಪೆಕ್ಟಿವ್ ಇವೆಂಟ್ಸ್ ಮಾಡ್ತಾ ಇದ್ರೆ. ಅದು ನನ್ನ ಒಂದು ಅನಿಸಿಕೆ ಮತ್ತೆ ಇದು ಒಂದು ಪ್ರೂವ್ಡ್ ಇದು ಖಂಡಿತವಾಗಿ ಇದಕ್ಕೊಂದು ಇದಿದೆ ಮಹತ್ವ ಇದೆ.
1: ನೀವು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಲ್ಲಿ 11 ಬಾರಿ ಗೋಲ್ಡ್ ಮೆಡಲ್ ಪಡೆದಿದ್ದೀರಿ. ಇದು ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಹೇಗೆ ಸಹಾಯ ಆಯ್ತು ಅಂತ.
0: ಇದು ನಾರ್ಮಲಿ ನಮ್ಮ ಇಂಡಿಯಾದಲ್ಲಿ ಹೇಗಿತ್ತು ಅಂದ್ರೆ ಆವಾಗ ಮೋಸ್ಟ್ ಆಫ್ 99.5% ಪಂಜಾಬ್ ಅಂಡ್ ನಾರ್ತ್ ಡಾಮಿನೇಟೆಡ್ ಇವೆಂಟ್ ಶಾರ್ಟ್ ಪುಟ್ ಡಿಸ್ಕಸ್ ಜಾವೆಲಿನ್ ಯಾವ್ದೇ ಇದೆ. ಸೊ ಇದರಲ್ಲಿ ನಮಗೆ ಏನಾಗ್ತಾ ಇತ್ತು ಅಲ್ಲಿ ನಾನೇನ್ ಕಾಂಪಿಟೇಷನ್ ಮಾಡ್ತಾ ಇದ್ದೆ ಸಾಮಾನ್ಯಕ್ಕೆ ಎಲ್ಲಾ ಇವೆಂಟ್ಗಳಲ್ಲೂ ಅಥವಾ ಓಪನ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇಂಟರ್ನೆಟ್ ಎಲ್ಲಾ ನ್ಯಾಷನಲ್ ಚಾಂಪಿಯನ್ಶಿಪ್ ನಮ್ಗೆ ಮೇನ್ ಕಾಂಪಿಟೇಟರ್ಸ್ ಎಲ್ಲರೂ ಪಂಜಾಬಿಸ್ ಇವರು ಅಂದ್ರೆ ನಾರ್ತ್ ಇಂಡಿಯನ್ಸ್. ಅವ್ರ ಮೋಸ್ಟ್ ಆಫ್ ಪೀಪಲ್ ಆರ್ ಇಂಟರ್ನ್ಯಾಷನಲ್ ಮೆಡಲಿಸ್ಟ್ ಏಷ್ಯನ್ ಗೇಮ್ಸ್ ಮೆಡಲಿಸ್ಟ್ ಕಾಮನ್ವೆಲ್ತ್ ಮೆಡಲಿಸ್ಟ್ ಮತ್ತೆ ಒಲಿಂಪಿಕ್ ಹೋಗಿದಂತ ವ್ಯಕ್ತಿಗಳೇ ಇರ್ತಿದ್ರು. ಇದೆಲ್ಲ ನನಗೆ ಅವ್ರನ್ನ ಬೀಟ್ ಮಾಡೋದು ಒಂದು ಚಾಲೆಂಜ್ ಇತ್ತು. ಅವ್ರನ್ನ ಬೀಟ್ ಮಾಡಿದ್ರೆ ಖಂಡಿತವಾಗಿ ಏಷ್ಯನ್ ಗೇಮ್ಸ್ ನಾನು ಪ್ಲೇಸ್ ಮಾಡಬಹುದು ಅನ್ನೋದೊಂದು ಏಮ್ ಇತ್ತು. ಅದ್ ನಾನು ಯಾವಾಗ್ಲೂ ವರ್ಕ್ ಮಾಡ್ತಾ ಇದ್ದೆ.
1: 1990 ಬೀಜಿಂಗ್ ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ ನಲ್ಲಿ ಶಾರ್ಟ್ ಪಟ್ ವಿಭಾಗದಲ್ಲಿ ಕಂಚಿನ ಪದಕವನ್ನ ಪಡೆದಿದ್ದು ದೇಶಕ್ಕೆ ಹೆಮ್ಮೆಯ ವಿಷಯ ಅಂತ ಹೇಳ್ಬಹುದು. ಆ ಹರ್ಷದ ಕ್ಷಣಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ.
0: ಏಷ್ಯನ್ ಗೇಮ್ಸ್ ನಲ್ಲಿ ಆ ವರ್ಷ ಆದ್ರೆ ಹಿಂದಿನ ವರ್ಷನೂ ಸಹ ನನಗೆ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಥರ್ಡ್ ಪ್ಲೇಸ್ ಬಂತು. ಸ್ವಲ್ಪ ನನಗೆ ಆ ಟೈಮ್ ಇಂಜುರಿ ಹೆಲ್ತ್ ಅಷ್ಟು ಸರಿ ಇರಲಿಲ್ಲ. ಹೆಲ್ತ್ ಅಂದ್ರೆ ನಾರ್ಮಲಿ ಏನೋ ಒಂದು ಅಪ್ಸೆಟ್ ಆಗಿರ್ತದೆ ಬಾಡಿನಲ್ಲಿ ಅಂದ್ ಲೈಕ್
1: ಸ್ಟಮಕ್
0: ಅಲ್ಲಿ ಅಲ್ಲ. ಅಲ್ಲಿಕ್ಕಿಂತ ಪ್ರಿಪರೇಷನ್ ಆಗುವಾಗ ನನ್ನ ಡೆಲ್ಲಿನಲ್ಲಿ ಒಂದು ಕ್ಯಾಂಪ್ ಇತ್ತು. ಆ ಡೆಲ್ಲಿ ಕ್ಯಾಂಪ್ ಅಲ್ಲಿ ನನಗೆ ಏನಾಗ್ತಾ ಇತ್ತು ಅಂದ್ರೆ ಅಲ್ಲಿ ಒಂದು ಫುಡ್ ವಾಟರ್ ನನಗೆ ಇನ್ಫೆಕ್ಷನ್ ತರ ಆಯ್ತು. ಸೊ ದಟ್ ಅದನ್ನ ನಾನು ಎಲ್ಲೂ ತೋರಿಸ್ಕೊಳಕ್ ಹೋಗಿಲ್ಲ. ಕಾರಣ ಯಾಕೆ ಅಂದ್ರೆ ಅದನ್ನ ತೋರಿಸ್ಕೊಂಡೋಗ್ ಹೋದ್ರೆ ಮತ್ತೆ ಆ ಟ್ರೀಟ್ಮೆಂಟ್ ಆಂಟಿಬಯೋಟಿಕ್ ಎಲ್ಲ ಹಾಕ್ತಾರೆ, ಕಾಂಪಿಟೇಷನ್ ತೊಂದರೆ ಆಗತ್ತೆ, ಇದ್ರಲ್ಲೇ ನಾನು ಫೈಟ್ ಮಾಡಬೇಕು ಅನ್ನೋದೊಂದು ಮನ್ಸಲ್ಲಿ ನಾನು ಇಟ್ಕೊಂಡು ಓಕೆ ನಾನು ಏಷ್ಯನ್ ಗೇಮ್ ರೆಪ್ರೆಸೆಂಟ್ ಮಾಡಿದೆ. ಅದ್ರಲ್ಲಿ ನಾವು ವಿನ್ ಆಗಿದ್ ನನಗೆ ಖುಷಿ ಆಯ್ತು. ಆದ್ರೆ ನನ್ನ ಏಮ್ ಇದ್ದಿದ್ದು ಇನ್ನೂ ಒಳ್ಳೆ ಮೆಡಲ್ ಮಾಡಬೇಕು, ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಒಂದು ಖುಷಿ ಇತ್ತು. ಬಟ್ ಅನ್ಫಾರ್ಚುನೇಟ್ ನನಗೆ ಹೆಲ್ತ್ ನನಗೆ ಅವತ್ತು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದ್ರಿಂದ ಹೋಲ್ ಆಲ್ಮೋಸ್ಟ್ 1 month ಸಫರ್ ಆಗಿದ್ದೀನಿ. ಅದರಲ್ಲಿ ಸಹ ನನಗೆ ಗೆದ್ದಿರೋದು ತುಂಬಾ ಖುಷಿ ಆಯ್ತು. ಆಮೇಲೆ ನಾವು ಒಂದು ಸಾಮಾನ್ಯಕ್ಕೆ ಒಂದು ಏನು ಮಾಡಿರ್ತೀವಿ ನೆಕ್ಸ್ಟ್ ಏಮ್ ಯೋಚನೆ ಮಾಡಿರ್ತೀವಿ, ಹಾಗಾಗಿ ಅದನ್ನ ನಾವು ಕ್ಯಾಶುವಲ್ ಆಗಿ ತಗೊಳ್ತಿದ್ದೆ. ಏನೋ ಗೆದ್ದಾಗ ಇದೇ ನನ್ನ ಲಾಸ್ಟ್ ಅಂತಲ್ಲ, ಓಕೆ ನಾನು ನೆಕ್ಸ್ಟ್ ಒಲಿಂಪಿಕ್ಸ್ ಮಾಡಬೇಕು, ಏಷ್ಯನ್ ಗೇಮ್ ಕಾಮನ್ವೆಲ್ತ್ ಗೆಲ್ಲಬೇಕು ಅನ್ನೋದೆಲ್ಲ ಒಂದು ಆಸೆಗಳಿರ್ತದೆ. ಮತ್ತೆ ಹೋಲ್ ನನ್ನ ಕೋಚ್ ಅಥವಾ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಒಂದು ಎಲ್ಲ ಒಂದು ಸಪೋರ್ಟ್ ಮಾಡೋದಂತ ಸ್ಪೆಷಲಿ ಫಾರ್ ಕರ್ನಾಟಕ ರಾಜ್ಯ ಅವಾಗ ತುಂಬಾನೇ ಸಪೋರ್ಟ್ ಮಾಡ್ತಾ ಇತ್ತು. DYES ಅಂತ ಒಂದಿತ್ತು ಅವಾಗ, ಅಂದ್ರೆ ಈಗಲೂ DYES ಇದೆ, ಅವಾಗ ಯೂತ್ ಅಂಡ್ ಸ್ಪೋರ್ಟ್ಸ್ ಅಂತ ಇತ್ತು. ಸೊ ದಟ್ ಅವರು ಸಹ ಒಳ್ಳೆ ಹಾಸ್ಟೆಲ್ಸ್ ಅನ್ನ ಇಟ್ಬಿಟ್ಟು ಒಳ್ಳೆ ನಂಗೆ ಸಹಾಯ ಮಾಡಿದ್ರು, ಸಹಾಯ ಅಂದ್ರೆ ಸಪೋರ್ಟ್ ಕೊಟ್ಟಿದ್ರು. ಸೊ ಇದೆಲ್ಲ ನನಗೆ ಇನಿಷಿಯಲ್ ನಂಗೆ ಖುಷಿ ಆಯ್ತು. ಇನ್ ಮುಂದೆ ನಾ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆನೂ ಬಂತು. ಈ ರೀತಿ ಒಂದು ಕಂಟಿನ್ಯೂ ಆಯ್ತು ಅಷ್ಟೆ.
1: ಸರ್, ಈಗ ನಿಮ್ಮ ಮನೆಯ ಜನದ ಕುರಿತಾಗಿ ಹೇಳೋದಾದ್ರೆ, ಅಂದ್ರೆ ಮೊದಲಿಗೆ ನೀವು ಸ್ಪೋರ್ಟ್ಸ್ ಆರಿಸಿಕೊಂಡಾಗ ಹೇಗಿತ್ತು ಅವರ ಮನಸ್ಥಿತಿ, ನಂತರ ನೀವು ಏಷ್ಯನ್ ಗೇಮ್ಸ್ ಅಲ್ಲಿ ಕಂಚಿನ ಪದಕ ಪಡೆದಾಗ ಹೇಗಿತ್ತು ಅವರ ಭಾವನೆ, ಅಂದ್ರೆ ಕ್ರೀಡಾ ವಾತಾವರಣ ಇತ್ತ ನಿಮ್ಮ ಮನೆಯಲ್ಲಿ?
0: ಸಾಮಾನ್ಯ ನಮ್ಮ ಬ್ರದರ್ಸ್ ಎಲ್ಲ ಒಂದು ಕ್ರಿಕೆಟ್ ನೋಡೋದು ಅಥವಾ ಇನ್ನೊಂದು, ಅವಾಗೆಲ್ಲ ತಿಳಿದಾಗಿ ಅವಾಗ ಯಾವ ತರ ಟಿವಿ ಅಥವಾ ಯಾವ್ದು ಇರಲಿಲ್ಲ, ಇನ್ನು ಬುಕ್ಸ್ ಗಳಲ್ಲಿ ಪೇಪರ್ ಗಳಲ್ಲೇ ನಾವು ಅದನ್ನ ಒಂದು ಇನ್ಸ್ಪಿರೇಷನ್ ಆಗ್ತಾ ಇದ್ವಿ ಓದಿ ಇದ್ ಮಾಡ್ಕೊಂಡು. ಮತ್ತೆ ಕಾಮೆಂಟ್ರಿಗಳು ಬರ್ತಾ ಇತ್ತು, ಇಂಥದ್ದೆಲ್ಲ ಇನ್ಸ್ಪಿರೇಷನ್ ಆಗ್ತಾ ಇದ್ರು. ಈಗ ನಮ್ಮ ಮನೆಯಲ್ಲೂ ಸಾಮಾನ್ಯಕ್ಕೆ ನಮ್ಮ ತಂದೆ ತಾಯಿಗೆ ಅಷ್ಟು ಸ್ಪೋರ್ಟ್ಸ್ ಅಂದ್ರೆ ಏನು ಮಾಡ್ತೀವಿ ಅವರಿಗೆ ಖುಷಿ ಆಗ್ತಾ ಇತ್ತು, ಏನ್ ಪ್ರೈಸ್ ತರ್ತೀವಿ ಖುಷಿ ಆಗ್ತಿತ್ತು, ಅದ್ರದ್ದು ಏನ್ ವ್ಯಾಲ್ಯೂ ಅದ್ರದ್ದೇನು ಇದು ಅನ್ನೋದು ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇರಲಿಲ್ಲ. ಬಟ್ ನಮ್ಮ ಬ್ರದರ್ಸ್ಗೆ ಅದರಲ್ಲೂ ಸ್ಪೆಷಲಿ ನಮ್ಮ ನನ್ನ ಬಹಳ ಕ್ಲೋಸ್ ಒಬ್ರು ಮನೋಜ್ ಅಂತ ನನ್ನ ಬ್ರದರ್ಸ್ ಇರ್ತಾರೆ, ಹರೀಶ್ ಅಂತ ಇದ್ದಾರೆ, ಇವರೆಲ್ಲ ಏನ್ ಮಾಡ್ತಾ ಇದ್ರು ಸಾಮಾನ್ಯಕ್ಕೆ ನಮಗೆ, ನಾನು ಅಲ್ಲಿಂದ ಊರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ, ಸೊ ದಟ್ ನೀನು ಬೇರೆ ಕಡೆ ಹೋಗು, ಮೈಸೂರಿಗೆ ಹೋಗು ಅಥವಾ ಬೆಂಗಳೂರಿಗೆ ಹೋಗು, ಯಾರ ಇದ್ರೆ ಅಲ್ಲೋಗಿ ಪ್ರಾಕ್ಟೀಸ್ ಮಾಡಿ ನೀನು ಉತ್ತಮವಾಗಿ ಬರ್ತೀಯಾ ಅಂತ ಅನ್ನೋ ಒಂದು ಇದು ಕೊಡ್ತಾ ಇದ್ರು, ಬೂಸ್ಟ್ ಕೊಡ್ತಾ ಇದ್ರು. ಯಾಕಂದ್ರೆ ಕ್ರಿಕೆಟ್ ಅಂದ್ರೆ ತುಂಬಾ ಕ್ರೇಜಿ ಇತ್ತಲ್ಲ. ಸೊ ದಟ್ ನಾನು ಬರುವಾಗ್ಲೂ ಸಹ ಅವರಿಗೆ ಸರಿ ನಾವೆಲ್ಲ ಮಿಸ್ ಮಾಡ್ತೀವಿ ನೀನು, ಓಕೆ ನೀನು ಹೋಗಿ ಮೈಸೂರಲ್ಲಿ ಒಂದು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡು. ಅಲ್ಲೂ ಸಹ ನಮ್ಮ ಸಿಸ್ಟರ್ಸ್ ಒಬ್ರು ವೀಣಾ ಅಂತ ಇದ್ರು, ಆಮೇಲೆ ರಾಮಪ್ಪ ಅಂತ ಅವರು ನಮ್ಮ ಭಾವರು, ಇವರೆಲ್ಲ ತುಂಬಾ ಅವ್ರ ಮನೆಯಲ್ಲಿ ನನ್ನ ಒಂದು ಇಟ್ಕೊಂಡು ಒಳ್ಳೆ ಮಗನ ತರ ನೋಡಿ ಮಾಡಿದ್ರು. ಯಾಕಂದ್ರೆ ತುಂಬಾ ಚೆನ್ನಾಗಿ ನನಗೆ ಆ ಒಂದು 2-3 ವರ್ಷ ಏನಲ್ಲಿ ಕಾಲ ಕಳೆದಿದ್ದೀನಿ ಅದು ನನಗೆ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ನಾನು ಏನು ಯೋಚನೆ ಮಾಡ್ತೀನಿ ಅವರೆಲ್ಲ ನನ್ನ ಒಂದು ಫ್ಯಾಮಿಲಿ ಅವರೆಲ್ಲ ನಮ್ಮ ಸಿಸ್ಟರ್ಸ್ಗಳು ಎಲ್ಲರೂ ಸಹ ಒಳ್ಳೆ ಸಪೋರ್ಟ್ ಕೊಟ್ಟು ನನಗೆ ಅಲ್ಲಿ ತುಂಬಾ ಸಂತೋಷನೂ ಆಯ್ತು. ಅದರಿಂದ ನಾನು ವಿನ್ ಮಾಡಕ್ಕೂ ಒಂಥರ ಇವೆಲ್ಲ ಮುಂದೆ ನಾನು ಸ್ಪೋರ್ಟ್ಸ್ ಅಲ್ಲಿ ಡಿಸಿಷನ್ ತಗೊಳಕ್ಕೆಲ್ಲ ಈಸಿ ಆಯ್ತು.

0: ಒಟ್ಟಾರೆಯಾಗಿ ಹೇಳೋದಾದ್ರೆ ನಿಮ್ಮ ಕ್ರೀಡಾ ಸಾಧನೆಯಲ್ಲಿ ನಿಮ್ಮ ಮನೆಯ ಜನರ ಶ್ರಮ ಜಾಸ್ತಿ ಇದೆ ಅಂತ ಹೇಳಬಹುದು.
1: ಖಂಡಿತವಾಗಿಯೂ, ಯಾಕಂದ್ರೆ ನಾವು ಎಲ್ಲೋ ಒಂದ್ ಕಡೆ ಬೇರೆ ಒಂದು ರೂಟ್ ನಲ್ಲಿ ಬೇರೆ ಒಂದು ದಾರಿನಲ್ಲಿ ನಾವು ಆಯ್ಕೆ ಮಾಡ್ತೀವಿ. ನಾರ್ಮಲಿ ಎಲ್ಲಾ ಪೇರೆಂಟ್ಸ್ ಗಳಿಗೆ ಏನಿರುತ್ತೆ, ಓದ್ಲಿ, ಕೆಲಸ ಸೇರ್ಲಿ, ದುಡಿಮೆ ದುಡಿಲಿ, ಅದು ಚೆನ್ನಾಗಿರ್ತದೆ ಅವ್ರ ಲೈಫ್ ಅನ್ನೋದು ಎಲ್ಲರಲ್ಲೂ ಈ ಭಾವನೆ ಇರುತ್ತೆ. ನಮ್ಮ ಫ್ಯಾಮಿಲಿ ಯಾರು ಸ್ಪೋರ್ಟ್ಸ್ ಮನ್ ಇರಲಿಲ್ಲ, ಆ ಲೆವೆಲ್ ಅಲ್ಲೂ ಇರಲಿಲ್ಲ. ಮನೆ ಸ್ಪೋರ್ಟ್ಸ್ ಮನ್ ಕೇಳ್ತಾ ಇದ್ರು, ಬಟ್ ಸಪೋರ್ಟ್ ಮಾಡ್ತಿದ್ರು, ಬಟ್ ಯಾರು ಸ್ಪೋರ್ಟ್ಸ್ ಮಾಡೋರಂತ ಯಾರು ನಮ್ಮ ಫ್ಯಾಮಿಲಿ ಇರಲಿಲ್ಲ. ಒಂಥರ ಖುಷಿ ಆಯ್ತು, ನಾವು ಮಾಡ್ತಾ ಇರೋದನ್ನ ಅವ್ರಿಗೆಲ್ಲ ಖುಷಿ ಆಗ್ತಾ ಇತ್ತು. ಇದ್ರಿಂದ ಬಹಳ ಖಂಡಿತವಾಗಿ ಅವರಿಂದೆಲ್ಲ ಒಂದು ಎಲ್ಲದಕ್ಕೂ ಮೊದಲು ಅದೆಲ್ಲ ಆಶೀರ್ವಾದ ಅಂತ ನಾ ಹೇಳ್ಬೋದು. ಇದೆಲ್ಲ ನಮ್ಗೆ ದೇವರ ಆಶೀರ್ವಾದ, ಮತ್ತೆ ನಮ್ಮ ಫ್ಯಾಮಿಲಿ ತಂದೆ ತಾಯಿ ಇದೆಲ್ಲ ಒಂದು ಏನೇ ಇದ್ರು ಒಳ್ಳೆ ಬಯಸಿದ್ದಾರೆ, ಒಳ್ಳೆ ಬದುಕು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಧನ್ಯವಾದಗಳು.
0: ಪಾಲಕರು ಒಂದು ಜಾಬ್ ತಗೊಳ್ಳಿ, ಮಕ್ಕಳು ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡ್ಲಿ ಅಂತ ಆಶಿಸ್ತಾರೆ. ಯಾಕಂದ್ರೆ ಕ್ರೀಡಾ ಬದುಕು ಅನ್ನೋದು ಅನಿಶ್ಚಿತತೆಯಿಂದ ಕೂಡಿರ್ತದೆ. ಅದರಲ್ಲಿ ಒಂದು ನಿಶ್ಚಿತವಾದ ಗುರಿ ಇಟ್ಕೊಂಡು ಮುಂದೆ ಹೋದ್ರೂ ಅವಕಾಶಗಳು ಕಡಿಮೆ ಅಂತ ಹೇಳಬಹುದು. ಹಾಗಾಗಿ ಒಂದ್ ಸ್ವಲ್ಪ ಅಂಜುತ್ತಾರೆ ನಾವು ಪಾಲಕರು, ಇಂದಿಗೂ ಕೂಡ ಅನಿಸ್ತದೆ.
1: ಖಂಡಿತ ಅವಾಗ ತುಂಬಾನೇ ಇದು ಇನ್ಸೆಕ್ಯೂರ್ಡ್, ಬಟ್ ಈಗ ಒಂದ್ ಸ್ವಲ್ಪ ಸೆಕ್ಯೂರ್ಡ್ ಅನಿಸ್ತದೆ. ಯಾಕಂದ್ರೆ ಈಗ ಸಾಕಷ್ಟು ಆ ದಿವಸಗಳಲ್ಲಿ ನಾನು ಹೇಳಬೇಕು ಅಂತಂದ್ರೆ, ಒಂದು ಸಾಮಾನ್ಯವಾಗಿ ಕ್ರೀಡೆ ಅಂದ್ರೆ ಲ್ಯಾಕ್ ಏನ್ ಸಿಗುತ್ತೆ, ಜಾಬ್ ಸಿಗುತ್ತೋ ಇಲ್ಲೋ ಅನ್ನೋದು ಯೋಚನೆ ಮಾಡಂತ ಶಕ್ತಿ ಯಾರಿಗೂ ಇರಲಿಲ್ಲ. ಏನು ಕೆಲವರಿಗೆ ಸಿಕ್ಕಿದೆ, ಬಟ್ ಏನಂದ್ರೆ ನಮ್ಮಂತ ಹಳ್ಳಿ ಜನಗಳಿಗೆ ಅವಾಗ ಏನಾಗ್ತಾ ಇತ್ತು ಅಂದ್ರೆ ಏನ್ ಅದರಿಂದ ಏನ್ ಬೆನಿಫಿಟ್ಸ್ ಅಂತ ಇರದೆ. ಅದರಿಂದ ಸಾಮಾನ್ಯವಾಗಿ ಡಾಕ್ಟರ್, ಮೆಡಿಕಲ್ ಅಥವಾ ಹಿಂದಿನ ಒಂದು ಒಳ್ಳೆ ಜಾಬ್ ತಗೊಳ್ಬಹುದು, ಗೌರ್ಮೆಂಟ್ ಜಾಬ್ಸ್ ಬೇಕಾದಷ್ಟಿತ್ತಲ್ಲ ಅವಕಾಶಗಳು. ಅವಾಗ ಈ ಲೈನ್ ಅಲ್ಲಿ ಹೋಗ್ಲಿ ಅನ್ನೋದು ಎಲ್ಲರದು ಒಂದು ಇರುತ್ತೆ. ನಮ್ಮ ಒಂದು ಫ್ಯಾಮಿಲಿಗಳಲ್ಲೂ ಹಾಗೆ ಎಲ್ಲಾ ಮಕ್ಕಳಿಗೂ ಅದೇ ತರ ಎನ್ಕರೇಜ್ಮೆಂಟ್ ಮಾಡಿರೋದು. ನಾನೊಬ್ಬ ಸ್ಪೆಷಲ್ ಆಗಿ ಸ್ಪೋರ್ಟ್ಸ್ ಮಾಡೋದ್ರಿಂದ ಅವರಿಗೊಂದು ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ, ನಾರ್ಮಲಿ ಏನು ಹಾಳು ಮಾಡ್ಕೊಳ್ತಾರೆ ಕ್ಯಾರಿಯರ್ ಅಂತ. ಬಟ್ ಏನಾದ್ರು ನಾವು ಅಚೀವ್ಮೆಂಟ್ ಗಳು ಮಾಡೋದು ಒಂದು ಇದು ಮಾಡಿದ್ರೆ ಅವರಿಗೂ ಅರ್ಥ ಆಗ್ತಾ ಬಂತು. ಈಗ ಸಾಮಾನ್ಯಕ್ಕೆ ಸೆಕ್ಯೂರ್ಡ್ ಆಗಿದೆ, ಯಾಕಂದ್ರೆ ಸಾಮಾನ್ಯವಾಗಿ ಕಾರ್ಪೊರೇಟ್ ಆಗಿ ಲೆವೆಲ್ ಅಲ್ಲಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದಾರೆ, ಜೊತೆಲಿ ಹಾಸ್ಟೆಲ್ಸ್ ಗಳಿರ್ಬೋದು, ಆಮೇಲೆ ಪೇರೆಂಟ್ಸ್ ಸಹ ಅವರಿಗೆ ಫೈನಾನ್ಶಿಯಲ್ ಆಗಿ ಎಲ್ಲರೂ ಸಹ ಏನೋ ಒಂದು ಮಕ್ಕಳಿಗೆ ಸಪೋರ್ಟ್ ಮಾಡೋಣ ಅಂತ. ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಒಬ್ಬನ್ ಚೈಲ್ಡ್ ಟೂ ಚೈಲ್ಡ್ಸ್ ಇರ್ತಾರೆ, ಅವ್ರಿಗೆ ಕಂಪ್ಲೀಟ್ ಆಗಿ ಫೋರ್ಸ್ ಆಗಿ ಅವ್ರು ಏನ್ ಮಾಡ್ತಾರೆ, ಏನ ಸ್ಪೋರ್ಟ್ಸ್ ಮಾಡ್ಲಿ ಅಥವಾ ಸ್ಟಡೀಸ್ ಮಾಡ್ಲಿ, ಎರಡರಲ್ಲೂ ಈಕ್ವಲ್ ಆಗಿ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಸ್ಟಡೀಸ್ ಅಂಡ್ ಸ್ಪೋರ್ಟ್ಸ್ ಈಕ್ವಲ್ ಆಗಿ ಅವ್ರು ತಗೊಳಕ್ಕೆ ಅವಕಾಶಗಳಿದೆ ಈಗ. ಸೊ ದಟ್ ಇದೊಂದು ಬಹಳ ಒಂದು ಖುಷಿ, ಯಾಕಂದ್ರೆ ಅವರಿಗೆ ಕ್ಯಾರಿಯರ್ ಹಾಳಾಗಂತ ಚಾನ್ಸಸ್ ಇರಲ್ಲ. ಸ್ಪೋರ್ಟ್ಸ್ ಸಕ್ಸಸ್ ಆಗಿಲ್ಲ ಅಂದ್ರೆ ಮತ್ತೊಂದು ಅದರಲ್ಲೂ ಸೆಟ್ಲ್ ಆಗ್ಬಹುದು ಅನ್ನೋದು.
0: ಅಂದ್ರೆ ಪಾಲಕರಿಗೆ ಧೈರ್ಯ ಬಂದಿದೆ, ಈಗ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಅವಕಾಶಗಳಿದೆ ಅಂತ ಪಾಲಕರು ಮನಗೊಂಡಿದ್ದಾರೆ ಅಂತ ಹೇಳ್ಬೋದು.
1: ಖಂಡಿತವಾಗಿಯೂ ನೋಡಿ, ಮತ್ತೊಂದು ಒಂದೇ ನಾವು ಯೋಚನೆ ಅಲ್ಲ. ಇವತ್ತು ಮಕ್ಕಳಲ್ಲಿ ನಾವು ಇಷ್ಟು ಸಪೋರ್ಟ್ ಸ್ಪೋರ್ಟ್ಸ್ ಅಲ್ಲಿ ಯಾಕೆ ಮಾಡಬೇಕು ಅಂದ್ರೆ, ಆ ಟೈಮ್ ಅನ್ನು ಅವ್ರು ಏನ್ ಮಾಡ್ತಾರೆ, ಮೊಬೈಲ್ ಅಥವಾ ಟಿವಿಗಳಲ್ಲಿ ವ್ಯರ್ಥ ಮಾಡ್ತಾರೆ. ಅದು ಒಳ್ಳೆ ಒಂದು ಕಲ್ಚರ್ ಇಟ್ಕೊಳ್ಳಲ್ಲ ಅವರಿಗೆ, ಆಮೇಲೆ ಫ್ರೆಂಡ್ಸ್ ಗಳ ಜೊತೆ. ಈ ರೀತಿಯಾಗಿ ಬೇಕಾದಷ್ಟು ಅವಕಾಶಗಳು ಅವರಿಗೆ ಫ್ರೀ ಟೈಮ್ ತುಂಬಾ ಸಿಗುತ್ತೆ. ಆ ಫ್ರೀ ಟೈಮ್ ಅನ್ನು ಸ್ಪೋರ್ಟ್ಸ್ ಬಳಸ್ಕೊಳ್ಳೋದ್ರಿಂದ ಅವ್ರಿಗೆ ಯಾವ್ದು ಬೇರೆ ಯೋಚನೆಗಳು, ಬೇರೆ ಒಂದು ಹವ್ಯಾಸಗಳು ಅದಕ್ಕೆ ಇನ್ವಾಲ್ವ್ ಆಗಲ್ಲ ಅಂತ ನನ್ನ ಒಂದು ಭಾವನೆ. ನಾವು ಅಬ್ಸರ್ವೇಷನ್ಸ್ ನಾವು ಮಾಡ್ತಿದ್ದೇವೆ. ಕ್ರೀಡೆಗೆ ಬಂದಂತ ಮಕ್ಕಳು ಸ್ಟಡೀಸಲು ಚೆನ್ನಾಗಿರ್ತಾರೆ, ಅವರೆಲ್ಲ ಒಂದ್ ಕಡೆ ಸೆಟ್ಲ್ ಆಗಿದೆ. ನನ್ನ ಟ್ರೈನಿಸ್ ತುಂಬಾ ಜನ ಇದ್ದಾರೆ, ಅವ್ರ ಕ್ರೀಡೆನಲ್ಲಿ ಒಂದ್ ಲೆವೆಲ್ ಮಾಡ್ತಾರೆ, ಆಮೇಲೆ ಅವ್ರ ಸ್ಟಡೀಸ್ ಚೆನ್ನಾಗಿದ್ರೆ ಅವರು ಕಂಟಿನ್ಯೂ ಮಾಡ್ತಾರೆ ಸ್ಟಡೀಸ್. ಸೊ ದಟ್ ದೇ ಆರ್ ಗಾನ್ ವೆರಿ ಗುಡ್ ಪೊಸಿಷನ್.
0: ಈಗ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಈ ಸ್ಪೋರ್ಟ್ಸ್ ಕೋಟಾ ಅನ್ನೋದು ತಂದಿರೋದ್ರಿಂದ ಬಹಳಷ್ಟು ಜನ ಕ್ರೀಡಾಪಟುಗಳಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕಾಗ ಆಗಿದೆ. ಅಂದ್ರೆ ಕ್ರೀಡೆಯಲ್ಲಿ ನಾವು ಮುಂದುವರಿಬಹುದು, ಸ್ಪೋರ್ಟ್ಸ್ ಕೋಟಾದಿಂದ ನಮ್ಗೆ ಏನಾದ್ರೂ ಉಪಯೋಗ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗಿದೆ ಅನಿಸುತ್ತೆ.
1: ಖಂಡಿತವಾಗಿ ಇದು ಗವರ್ಮೆಂಟ್ ಇದ್ರಿಂದ ಲೆವೆಲ್ ಇಂದ ಎಲ್ಲಾ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಸಹ, ಈಗ ಒಳ್ಳೆ ಸ್ಪೋರ್ಟ್ಸ್ ಗೆ ಒಂದು ಕೋಟ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಈಗ ಏನು ಮನವಿ ಮಾಡಿದ್ದಾರೆ ಸಾಕಷ್ಟು, ಇನ್ನೂ ಇಂಪ್ರೂವ್ ಮಾಡೋ ಅಂತ ಒಂದು ಅವಕಾಶಗಳಿದೆ. ಸೊ ಇದರಿಂದ ತುಂಬಾ ಕ್ರೀಡಾಪಟುಗಳಿಗೆ ಒಂದ್ ಏನೋ ಒಂದು ಕಾನ್ಫಿಡೆನ್ಸ್, ನಾವೇನೋ ಮಾಡಿದ್ರೆ ಒಂದು ಈ ಲೆವೆಲ್ ಹೋದ್ರೆ ನನಗೆ ಇಷ್ಟು ಸರ್ಟಿಫಿಕೇಟ್ಸ್ ಬಂದ್ರೆ ನನಗೆ ಈ ಲೆವೆಲ್ ಅಲ್ಲಿ ನನಗೆ ಜಾಬ್ ಸಿಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಆಗಿರುತ್ತೆ. ಅದು ಖಂಡಿತವಾಗಿ ಈಗ ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರ ಈಗ ಕಂಪ್ಲೀಟ್ ಆಗಿ ಮೊದಲಿನೂ ಸಾಕಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ, ಈಗಲೂ ಸಹ ಕಂಟಿನ್ಯೂ ಆಗ್ತಾ ಇದೆ.
0: ಎಜುಕೇಶನ್ ಗೂ ಬಹಳ ಉಪಯೋಗ ಆಗ್ತಾ ಇದೆ, ಇಂಜಿನಿಯರಿಂಗ್ ಮೆಡಿಕಲ್ ಹೋಗ್ಲಿಕ್ಕೆ.
1: ಖಂಡಿತವಾಗಿಯೂ ಇದು ಸುಮಾರು ಒಳ್ಳೆ ಅವಕಾಶಗಳು. ಈಗ ನೀವು ಸ್ಕೂಲ್ ಲೆವೆಲ್ ಅಲ್ಲಿಂದನೇ ಅದಕ್ಕೆ ಪೇರೆಂಟ್ಸ್ ಆತರ ಪ್ರೆಷರ್ ಹಾಕ್ತಾರೆ, ಸೊ ದಟ್ ಸ್ಪೋರ್ಟ್ಸ್ ಮಾಡಿದ್ರೆ ಬೆನಿಫಿಟ್ಸ್ ಅಲ್ಲೂ ಸಿಗುತ್ತೆ. ಸೊ ದಟ್ ಆ ಲೆವೆಲ್ ಅಲ್ಲಿ ಸ್ಕೂಲ್ ಲೆವೆಲ್, ಕಾಲೇಜ್, ಯೂನಿವರ್ಸಿಟಿ ಮಾಡಿದಾಗ ನಿಮ್ಗೆ ಆಟೋಮೆಟಿಕಲಿ ನಿಮಗೆ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಇಂಥ ಅವಕಾಶಗಳು ಈಗ ಬೇರೆ ಬೇರೆ ಒಂದು ಅದರ್ ಇದರಲ್ಲೂ ಸಹ ಸೆಕ್ಟರ್ ಗಳಲ್ಲೂ ಸಹ ಸ್ಪೋರ್ಟ್ಸ್ ಗೆ ಒಂದು ಇದ್ದಾಗ ಆ ಎಜುಕೇಶನ್ ಗೆ ನಿಮಗೆ ಅಲ್ಲಿ ಎಕ್ಸ್ಟ್ರಾ ಕೋಟ್ಗಳನ್ನು ಈಗ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ದಟ್ ಇದು ಬೆನಿಫಿಟ್ಸ್ ಎಲ್ಲಾ ಕ್ರೀಡಾಪಟುಗಳಿಗೂ ಮತ್ತೆ ಜೊತೆಗೆ ಓದಂತ ಮಕ್ಕಳಿಗೆ.
0: ಈಶನ್ ಅವರೇ, ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ ನಲ್ಲಿ

0: ಬರುವ ಗುಂಡು ಎಸೆತ ಆಟದ ವೈಖರಿಯ ಕುರಿತಾಗಿ ಹೇಳಿ. ಇದು ಆಧುನಿಕ ಒಲಿಂಪಿಕ್ ನಿಂದ ಆರಂಭ ಆಯಿತು ಅಂತ ಹೇಳ್ಬೋದು. ಅಂದ್ರೆ 1896 ಅಥೆನ್ಸ್ ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲೂ ಇತ್ತಿದು.
1: ಹೌದು, ಇದು ಸಾಮಾನ್ಯವಾಗಿ ಅಥ್ಲೆಟಿಕ್ಸ್ ಸ್ಟಾರ್ಟ್ ಆಗಿರೋದು ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ. ಇದನ್ನ ಆಮೇಲೆ ಒಲಿಂಪಿಕ್ಸ್ ಅಂತ ಯಾವಾಗ ಇದಾಗತ್ತೆ ಆವಾಗ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗ ಸ್ಟ್ರೆಂತ್ ವೈಸ್ ಕೆಲ ಇವೆಂಟ್ಗಳು, ಸ್ಪೀಡ್ ವೈಸು, ಎಕ್ಸ್ಪ್ಲೋಸಿವ್, ಈ ರೀತಿಯಾದ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಇವೆಂಟ್, ಈಗ ಜಂಪ್ಸ್ ಇರ್ಬೋದು, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಸಾಮಾನ್ಯಕ್ಕೆ ಅವರಿಗೆ ಬೇರೆ ಬೇರೆ ಟೆಕ್ನಿಕ್ ಅನ್ನು ಬಳಸ್ತಾ ಇದ್ರು. ಶಾರ್ಟ್ ಪಟ್ ಬಗ್ಗೆ ನಾವ್ ಹೇಳೋದಂದ್ರೆ ಅದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ಥ್ರೋಸ್ ಮಾಡ್ತಾ ಇದ್ರು. ಈ ಬಯೋಮೆಕಾನಿಕ್ ಸಿಸ್ಟಮ್ಸ್ ಅಂದ್ರೆ ನಮ್ಮ ಒಂದು ಬಾಡಿ ಮತ್ತೆ ಸ್ಟ್ರೆಂತ್ ಅಂಡ್ ಸ್ಪೀಡ್ ಒಂದೇ ಕಡೆ ಕನ್ವರ್ಟ್ ಆಗಂತದ್ದು ನೆಕ್ಸ್ಟ್ ನಮ್ಮ ಒಂದು ಈ ಸೈಂಟಿಫಿಕ್ ಆಗಿ ವರ್ಕ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಟೆಕ್ನಿಕ್ ಮತ್ತು ಸ್ಕಿಲ್ಗಳು ಶಾರ್ಟ್ ಪುಟ್ ಅಲ್ಲಿ ಅಥವಾ ಡಿಸ್ಕಸ್ ಗ್ರಾಜುವಲಿ ಚೇಂಜ್ ಆಗ್ತಾ ಬರುತ್ತೆ. ಈಗ ಮ್ಯಾಕ್ಸಿಮಮ್ ರೀಚ್ ಆಗಿದೆ, ಎಲ್ಲಾ ಇವೆಂಟ್ಗಳಲ್ಲೂ ಕಂಪ್ಲೀಟ್ ಆಗಿ ಈ ಟೆಕ್ನಿಕ್ ಇನ್ವಾಲ್ವ್ ಆಗಿದೆ. ಆವಾಗಿನ ಕಂಪೇರ್ ಮಾಡಿದ್ರೆ ನಿಮಗೆ ಈಗ ಟೋಟಲಿ ಅಡ್ವಾನ್ಸ್ಡ್.
0: ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ ಹಾಗೂ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಕಾಂಪಿಟೇಷನ್ ನಲ್ಲಿ ಪದಕ ವಿಜೇತರು ನೀವು, ಆ ಅನುಭವವನ್ನು ಹಂಚಿಕೊಳ್ಳಿ ಸರ್.
1: ಈ ಪದಕ ನಾವು ಗೆದ್ದು ಬಂದಂತಹ ಆ ವರ್ಷಗಳು, ಆ ಒಂದು ದಿನಗಳಲ್ಲಿ ಅದು ನನಗೆ ಬಹಳ ಖುಷಿ ಕೊಟ್ಟಿದೆ. ಜೊತೆಯಲ್ಲಿ ನನಗೆ ಸೆಕ್ಯೂರ್ಡ್ ಆಗಿ ಜಾಬ್, ನಾನು ಸಹ ರೈಲ್ವೇಸ್ ಅಲ್ಲಿ ಕ್ರೀಡಾ ಜಗತ್ತಿನ ಮತ್ತು ನನ್ನ ಕ್ರೀಡಾ ಪರ್ಫಾರ್ಮೆನ್ಸ್ ಅಲ್ಲಿ ನಾನು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ತುಂಬಾ ವರ್ಷಗಳು 36 ವರ್ಷ ಸರ್ವಿಸ್ ಮಾಡಿದೆ. ಸೊ ಇದು ಒಂದು ಬಹಳ ನನಗೆ ಒಂದು ಜೀವನ ಕೊಟ್ಟಿದೆ. ಜೊತೆಯಲ್ಲಿ ನನಗಿವತ್ತು ಕೋಚಿಂಗ್ ಏನ್ ಮಾಡ್ತಾ ಇದ್ದೇನೆ ಇದಕ್ಕೂ ಸಹ ನನ್ನ ಒಂದು ಎಲ್ಲ ಸ್ಪೋರ್ಟ್ಸ್ ಕ್ಯಾರಿಯರ್ ಅಲ್ಲಿ ನಾನು ಏನು ಕೋಚಿಂಗ್ ತಗೊಂಡಿದ್ದು ಅಲ್ಲದೆ ನನ್ನ ಒಂದು ಬಾಡಿನ ನಾನು ಒಂದು ಈ ಇವೆಂಟ್ ನಲ್ಲಿ ನಾನು ಸಾಕಷ್ಟು ರಿಸರ್ಚ್ ಮಾಡಿದ್ದೇನೆ. ಸೊ ದಟ್ ಇದು ನನಗೆ ಕೋಚಿಂಗ್ ಇವತ್ತು ನನಗೆ ತುಂಬಾ ಬೆನಿಫಿಟ್ಸ್ ಇದೆ. ಆ ರೀತಿ ಈಗ ಯಂಗ್ಸ್ಟರ್ಸ್ ಗಳಿಗೆ ನಾನು ಈಸಿಯಾಗಿ ನಾನು ಅವರಿಗೆ ಕಾನ್ಫಿಡೆಂಟ್ ಆಗಿ ಮತ್ತೆ ತಪ್ಪಿಲ್ದೀತಿ ಅವರಿಗೆ ಟ್ರೈನಿಂಗ್ ಮಾಡಬಹುದು. ಇದೊಂದು ನನಗೆ ಒಂದು ಒಂದು ಗಿಫ್ಟ್ ಅಂತ ಒಂದು ಬಯಸ್ತೀನಿ ನಾನೀಗ.
0: ಸರ್, ಕಾಮನ್ವೆಲ್ತ್ ಗೇಮ್ಸ್ ಗೂ ಆಯ್ಕೆ ಆಗಿದ್ರೆ ನೀವು, ಹೇಗೆ ಅವಕಾಶ ಸಿಕ್ತು?
1: ಕಾಮನ್ವೆಲ್ತ್ ಆಕ್ಚುಲಿ 2 ಕಾಮನ್ವೆಲ್ತ್ಗೂ ನಾನು ಅವಕಾಶ ತಗೊಂಡಿದ್ದೆ. ಸೊ ದಟ್ ಆಕ್ಚುಲಿ ನಾನು ಕ್ವಾಲಿಫೈ ಆದೆ. ಆಕ್ಚುಲಿ ಫಸ್ಟ್ ಕಾಮನ್ವೆಲ್ತ್ ಬಂದ್ಬಿಟ್ಟು UK ನಲ್ಲಿ ಇತ್ತು. ಆ ಟೈಮಲ್ಲಿ ಆಲ್ಮೋಸ್ಟ್ ನಮಗೆ ಎಲ್ಲದು ಟೀಮ್ ಅನ್ನು ರೆಡಿ ಮಾಡಿ ನಾನೊಬ್ನೇ ಸೆಲೆಕ್ಟ್ ಆಗಿದ್ದೆ, ನಾನು ಮತ್ತೆ ನನ್ನ ಕಲೀಗ್ ಮತ್ತು ಪಂಜಾಬ್ ಅವರು ಇಬ್ರು ಸೆಲೆಕ್ಟ್ ಆಗಿದ್ದು ನಮ್ಮ ಇವೆಂಟ್ ಅಲ್ಲಿ. ಅದು ನನ್ನ ಫಸ್ಟ್ ಇವೆಂಟ್, ಫಸ್ಟ್ ಟೈಮ್. ತುಂಬಾ ಖುಷಿಯಾಗಿತ್ತು. ಡೆಲ್ಲಿಗೂ ಹೋಗಿದ್ವಿ, ಏರ್ಪೋರ್ಟ್ ವರೆಗೂ ರೀಚ್ ಆಗಿದ್ವಿ. ಆದ್ರೆ ಇಮಿಡಿಯೇಟ್ ಆಗಿ ಟೀಮ್ ಅನ್ನ ವಿತ್ಡ್ರಾ ಮಾಡಿದ್ರು, ಅಂದ್ರೆ ಪಾರ್ಟಿಸಿಪೇಷನ್ ಮಾಡಬಾರ್ದು ಅಂತ. ಕಾರಣ ಯಾಕಂದ್ರೆ ಅವಾಗ ನಾನ್ ಅಲೆಸ್ಟನ್ ಕಂಟ್ರಿಗೆ ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಪ್ರೆಸಿಡೆಂಟ್ ಆಗಿದ್ರಂತೆ. ಸೊ ದಟ್ ಇದೇನೋ ಒಂದು ನಡೀತಾ ಇತ್ತು ಅಂಟಿದ ಟೀಮ್ ಗೊತ್ತಾಗ್ತಾ ಇರಲಿಲ್ಲ. ಟೀಮ್ ಕಂಪ್ಲೀಟ್ ಆಗಿ ಏರ್ಪೋರ್ಟ್ ವರೆಗೂ ಮೂವ್ ಆಯ್ತು, ನಮ್ದೆಲ್ಲ ಹೋಲ್ ಕಿಟ್ಸ್ ಎಲ್ಲ ಕೊಟ್ಟಿದ್ರು. ಬಹಳ ಡಿಸಪಾಯಿಂಟ್ ಆಯ್ತು. ಫಸ್ಟ್ ಕಾಮನ್ವೆಲ್ತ್, ಸೆಕೆಂಡ್ ಕಾಮನ್ವೆಲ್ತ್ ಸೆಲೆಕ್ಟ್ ಆಗಿದ್ದೆ ಎಲ್ಲ ಆಯ್ತು, ಆಮೇಲೆ ನನಗೆ ಒಂದು ಇಂಜುರಿ ಆಯ್ತು, ಹಾಗಾಗಿ ಅದಕ್ಕೆ ರೀಚ್ ಆಗಕ್ಕಾಗಿಲ್ಲ. ಇದು ಒಂಥರ ನನಗೆ ಡಿಸಪಾಯಿಂಟ್. ಬಟ್ ಇವತ್ತು ನನ್ನ ಸ್ಟೂಡೆಂಟ್ ಕಾಮನ್ವೆಲ್ತ್ ಅಲ್ಲಿ ಮೆಡಲ್ ಮಾಡಿದ್ದು ಸಂತೋಷ.
0: ಈಗ ಕ್ರೀಡಾಪಟುವಾಗಿ ಸಾರ್ಥಕತೆ ಪಡೆದ ನಂತರ ಕೋಚ್ ಆಗಿ ಅಂತಾರಾಷ್ಟ್ರೀಯ ಕ್ರೀಡಾ ಸಾಧಕರಿಗೆ ಮಾರ್ಗದರ್ಶಕರಾಗಿದ್ದೀರಿ ನೀವು. ನೀವು ಆಡುವಾಗಿನ ಪರಿಸ್ಥಿತಿಗೂ ಈಗಿನ ಸನ್ನಿವೇಶಕ್ಕೂ ಏನಾದರೂ ವ್ಯತ್ಯಾಸ ಇದೇನಾ? ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ಬದಲಾವಣೆ ಅಥವಾ ಕ್ರಾಂತಿ ಆಗಿದೆನಾ ಈಗ?
1: ಖಂಡಿತವಾಗಿಯೂ. ನಾವು ಆ ದಿನಗಳಲ್ಲಿ, ನಾನು ಜರ್ಮನಿ ಹೋದಾಗ, ರಷ್ಯಾಕ್ ಹೋದಾಗ ಅಥವಾ ಇನ್ನೇನೋ ಬೇರೆ ದೇಶಕ್ಕೆ ಹೋದಾಗ, ಇಷ್ಟೆಲ್ಲ ಅಡ್ವಾನ್ಸ್ ಆಗಿದೆಯಾ ಇದು ಕ್ರೀಡೆನಾ ಅಂತ ನಮ್ಗೆ ಅನಿಸ್ತಾ ಇತ್ತು. ಬಟ್ ಇವತ್ ಏನು ಅಲ್ಲಿ ನಾವು ನೋಡ್ ಬಂದಿರ್ತೇವೆ, ಅದು ಇಂಡಿಯಾದಲ್ಲೂ ಸಹ ಅದೇ ತರ ಒಂದು ಕ್ರೀಡೆಗೆ ಎನ್ಕರೇಜ್ಮೆಂಟ್ ಮತ್ತೆ ಅದೇ ತರ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅಂದ್ರೆ ಸೇಮ್ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲದೂ ಸಹ ಬೇರೆ ದೇಶಗಳಿಂದ ನಮ್ಗೆ ನೋಡಿ ಕಲಿಯಂತದಲ್ಲಿ ನಮ್ ದೇಶದಲ್ಲೇ ಬೇಕಾದ ಇಷ್ಟಿದೆ ಅಂತ ನನಗೆ ಅನುಭವ ಆಗ್ತಾ ಇದೆ.
0: ಸರ್, ನಿಮ್ಮ ಅಭೂತಪೂರ್ವ ಕ್ರೀಡಾ ಸಾಧನೆಗೆ ರಾಜ್ಯೋತ್ಸವ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ಅಷ್ಟೇ ಏಕೆ ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಅರ್ಜುನ ಅವಾರ್ಡ್ ಕೂಡ ದೊರಕಿದೆ ನಿಮ್ಗೆ. ನಿಮ್ಮ ಅರ್ಥಪೂರ್ಣ ಬದುಕು ಇಂದಿನ ಯುವ ಜನಾಂಗಕ್ಕೆ ಮಾದರಿಯಾಗಬೇಕು. ಹಾಗಾಗಿ ನಮ್ಮ ಇಂದಿನ ಯುವ ಪೀಳಿಗೆಗೆ ನಿಮ್ಮ ಕಿವಿ ಮಾತು ಏನು ಸರ್?
1: ಕ್ರೀಡೆಯಲ್ಲಿ ಸಾಮಾನ್ಯವಾಗಿ ಬಂದಂತ ಟ್ಯಾಲೆಂಟ್ ಏನ್ ನೀವು ಇಟ್ಕೊಂಡು ಬಂದಿರ್ತೀರಿ, ನೀವು ತುಂಬಾನೇ ಕಷ್ಟ ಪಡಬೇಕು. ಅಂದ್ರೆ ನೀವು ತುಂಬಾ ಡೆಡಿಕೇಟ್ ಆಗಿ, ಡಿಟರ್ಮಿನೇಷನ್ಸ್ ಮತ್ತೆ ತುಂಬಾ ಡಿಸಿಪ್ಲಿನ್ ಆಗಿ ನೀವು ಸ್ಪೋರ್ಟ್ಸ್ ಅನ್ನ ನೀವು ಮಾಡಿದ್ರೆ ಖಂಡಿತವಾಗಿಯೂ ನೀವು ಅದನ್ನ ಸಾಧನೆ ಮಾಡಬಹುದು. ಜೊತೆನಲ್ಲಿ ನೀವು ಖಂಡಿತವಾಗಿ ಒಳ್ಳೆ ಒಲಿಂಪಿಕ್ ಮೆಡಲ್ ಸಹ ನೀವು ವಿನ್ ಮಾಡೋದಕ್ಕೆ ಯಾವ ತರನೂ ತೊಂದರೆ ಆಗೋದಿಲ್ಲ. ನನ್ನ ಒಂದು ರಿಕ್ವೆಸ್ಟ್, ಸ್ಪೋರ್ಟ್ಸ್ ಬಂದಾಗ ಒಳ್ಳೆ ಡಿಸಿಪ್ಲಿನ್ ಆಗಿ ಮತ್ತೆ ಸೆಲ್ಫ್ ಕಾನ್ಫಿಡೆಂಟ್ ಆಗಿ ಮತ್ತೆ ತುಂಬಾ ಒಬಿಡಿಯಂಟ್ ಆಗಿ ಕೋಚಸ್ ಗಳಿಗೆ ಅಥವಾ ಹಿರಿಯರಿಗೆ ಅಥವಾ ಯಾರಿಗೆ ಒಂದು ಇದಾದ್ರೂ ಒಬಿಡಿಯಂಟ್ ಆಗಿ ನೀವು ವರ್ಕ್ ಮಾಡಿ ಖಂಡಿತವಾಗಿ ನೀವು ಸಕ್ಸಸ್ ಆಗ್ತೀರಾ.
0: ಒಳ್ಳೆಯದು SD ಈಶನ್ ಅವರೇ, ನಿಮ್ಮ ಸಾಧನೆ ದೊಡ್ಡದು, ಹಾಗಾಗಿ ನಮ್ಮ

0: ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಆ ಸಾಧನೆಯನ್ನ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ನಿಮ್ಮ ಸ್ಫೂರ್ತಿದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ದಾರಿ ದೀಪ ಆಗ್ಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
1: ತುಂಬಾ ಧನ್ಯವಾದಗಳು ಆಕಾಶವಾಣಿ ಕೇಂದ್ರಕ್ಕೆ. ಸಾಕಷ್ಟು ವರ್ಷಗಳಿಂದ ನನ್ನನ್ನು ಈ ಕ್ರೀಡೆಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಒಂದು ಚಾನೆಲ್ ಇನ್ ಮುಂದೂ ಸಹ ಕ್ರೀಡೆಯ ಜೊತೆಗೆ ಸಹಕರಿಸಿ ಅಂತ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡಿಕೊಳ್ತೇನೆ.
0: ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಿರ್ತೀರಾ ಸರ್ ನೀವು?
1: ಖಂಡಿತವಾಗಿಯೂ, ಆಕಾಶವಾಣಿ ಕಾರ್ಯಕ್ರಮ ಮೊದಲೆಲ್ಲ ಇದು ಒಂಥರ ಮನೆ ಮಾತಾಗಿತ್ತು. ನಾವು ಚಿಕ್ಕದಿಂದನೂ ಆಕಾಶವಾಣಿ ಅನ್ನೋದೇ ಒಂದು ನಮಗೊಂದು ಇದಾಗಿತ್ತು. ಯಾಕಂದ್ರೆ ಅವಾಗ ಎಲ್ಲರ ಮನೇಲಿ ಸಹ ರೇಡಿಯೋ ಇರ್ತಿತ್ತು. ಆ ರೇಡಿಯೋದಲ್ಲಿ ನಮ್ಗೆ ಆಕಾಶವಾಣಿ ನ್ಯೂಸ್ ಒಂದೇ ಅಲ್ಲ, ಬೇಕಾದಷ್ಟು ಕಾರ್ಯಕ್ರಮಗಳು ನಮ್ಗೆ ಬಹಳ ಕವರ್ ಆಗ್ತಿತ್ತು. ಆಕಾಶವಾಣಿ ಅನ್ನೋದು ಇದು ಒಂಥರ ಮನೆ ಮಾತು. ಇದು ಹಳ್ಳಿ ಹಳ್ಳಿಯಿಂದನು ಇದು ತುಂಬಾನೇ ನಮ್ಗೆ ಇನ್ಸ್ಪಿರೇಷನ್ ಆಗಿರೋದು.
0: ಧನ್ಯವಾದಗಳು ಸರ್. ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಈಶನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕೇಳುಗರೆ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ ಸರಿಯಾಗಿ 10 ಗಂಟೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಚಾಮರಾಜನಗರ ಜಿಲ್ಲೆ ಜ್ಯೋತಿಗೌಡನಪುರದ ರಾಜಮ್ಮ ಮತ್ತು ಸಂಗಡಿಗರಿಂದ ನಿಂಗರಾಜಮ್ಮನ ಕಥೆ.

ಸಣ್ಣ ತಾಯಿಂದ್ರ ಸೋತಿ ಬಂದೆ, ನಾನು ಸಣ್ಣ ಸಿಯಾಗಿ ಸೋತಿ ಬಂದೆ. ನಿಮ್ಮ ಮನೆಗೆಲ್ಲ ಬಂದಾರೆ ನನ್ನ ತೀರ್ಸೋಳ ಎದ ಸೋಳ ತೀರ್ಸೋ.

ಇದುವರೆಗೆ ಚಾಮರಾಜನಗರ ಜಿಲ್ಲೆ ಜ್ಯೋತಿಗೌಡನಪುರದ ರಾಜಮ್ಮ ಮತ್ತು ಸಂಗಡಿಗರಿಂದ ನಿಂಗರಾಜಮ್ಮನ ಕಥೆ ಮತ್ತು ಅರ್ಜುನ ಜೋಗಿ ಹಾಡುಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ಪಾಯಿಂಟಾರು. ಸಮಯ 10:30. ಸವಿನೆನಪು ಕಾರ್ಯಕ್ರಮ. ಕನ್ನಡದ ಹಳೆಯ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಲಾವತಿ ಚಿತ್ರದ ಈ ಗೀತೆ. ಹಾಡಿದ್ದಾರೆ ಸುಮನ್ ಕಲ್ಯಾಣ್ಪುರ್. ಸಾಹಿತ್ಯ ಬೆಟಗೇರಿ ಕೃಷ್ಣ ಶರ್ಮಾ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್ ಹಾಗೂ ಲಕ್ಷ್ಮಣ್ ಬೆರ್ಲೇಕರ್.

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳೋಣ ಬಂಗಾರದ ಹೂವು ಚಿತ್ರದ ಈ ಗೀತೆಯನ್ನು. ಸಾಹಿತ್ಯ ಆಚಿ ಉದಯಶಂಕರ್ ಅವರದು, ರಾಗ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ ಜೋಡಿ.

ಶ್ರೋತೃಗಳೇ, ಸವಿನೆನಪು ಕಾರ್ಯಕ್ರಮದಲ್ಲಿ ಮುಂದೆ ಕೇಳೋಣ ಬಂಗಾರದ ಪಂಜರ ಚಿತ್ರದ ಈ ಗೀತೆಯನ್ನು. ಗಾಯಕರು ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ. ಗೀತ ಸಾಹಿತ್ಯ ಜಿ ಉದಯಶಂಕರ್ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಜಿ ಕೆ ರಘು.

ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಇವುಗಳ ಧ್ವನಿಗಳಲ್ಲಿ ಕೇಳಿ ಬೇಡಿ ಬಂದವಳು ಚಿತ್ರದ ಈ ಗೀತೆಯನ್ನು. ಸಾಹಿತ್ಯ ಆರ್ ಎನ್ ಜೈಗೋಪಾಲ್ ಅವರದು, ಸಂಗೀತ ಆರ್ ಸುದರ್ಶನಂ.

ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಮೈಸೂರು FM 100.6 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಸಮಯವಾಗಿದೆ 10:46:30. ಇನ್ನು ಮುಂದೆ ಕೇಳೋಣ ಬೆಳ್ಳಿ ಮೋಡ ಚಿತ್ರದ ಈ ಗೀತೆಯನ್ನು. ಹಾಡಿದ್ದಾರೆ PB ಶ್ರೀನಿವಾಸ್ ಮತ್ತು PP ಸುಶೀಲಾ. ಸಾಹಿತ್ಯ RN ಜಯಗೋಪಾಲ್ ಅವರದು, ಸಂಗೀತ ಸಂಯೋಜಕರು ವಿಜಯ ಭಾಸ್ಕರ್.

ಈಗ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬೆಳುವಲದ ಮಡಿಲಲ್ಲಿ ಚಿತ್ರದ ಈ ಗೀತೆಯನ್ನು. ಗೀತಪ್ರಿಯ ಅವರ ಸಾಹಿತ್ಯವನ್ನು ಸಂಗೀತ ಕಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಬೆಂಗಳೂರು ರಾತ್ರಿಯಲ್ಲಿ ಚಿತ್ರದ್ದು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಕೆ ಕರೀಂ ಖಾನ್ ಅವರ ಈ ರಚನೆಯನ್ನು ಸಂಗೀತ ಕಳವಡಿಸಿದ್ದಾರೆ ಪ್ರಭಾಕರ್ ಬದ್ರಿ.

ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಮುಂಜಾನೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಸುಶೀಲಾ ಸೋಮಶೇಖರ್ ಅವರಿಂದ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35

0: ದೈಹಿಕ ದೀಕ್ಷೆ ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಮರುಪ್ರಸಾರ ಸಂಜೆ 6:10 ಮುಂಜಾನೆ 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ರೈತರಿಗೆ ಸಲಹೆ ಪ್ರಸಾರವಾಗುವ ಸಮಯ 6:50 7:15 ಭಾವಗೀತೆಗಳು ದಿವ್ಯಾ ರಾಘವನ್ ಅವರಿಂದ 7:30 ಸೇವಾ ವಾಹಿನಿ 7:45 8:30 9:10 ಮಧ್ಯಾಹ್ನ 12:45 ಹಾಗೂ 2:40 ಚಿತ್ರಗೀತೆಗಳನ್ನು ಕೇಳಬಹುದು. ಬೆಳಗ್ಗೆ 9:05 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ನಾಳೆ ಬೆಳಗ್ಗೆ 10:00 ಮೈಸೂರು ಆಕಾಶವಾಣಿಯ 92 ಸಂಭ್ರಮದ ವಿಶೇಷ ನೇರ ಸಂವಾದ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ, ಜಿ ಶಾಂತಕುಮಾರ್, ದಿಗ್ವಿಜಯ್ ಬಿ, ಡಾಕ್ಟರ್ ಮೈಸೂರು ಉಮೇಶ್, ಎಚ್ ಎಲ್ ಶಿವಶಂಕರ ಸ್ವಾಮಿ ಹಾಗೂ ತುಮಕೂರು ಬಿ ರವಿಶಂಕರ್. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 12:35 ಭಕ್ತಿಗೀತೆಗಳು. ಮಧ್ಯಾಹ್ನ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಸುನೀತಾ ಆಚಾರ್ಯ ಅವರಿಂದ. ಪಕ್ಕವಾದ್ಯದಲ್ಲಿ ಸಿ ವಿಶ್ವನಾಥ್ ಅವರಿಂದ ಮ್ಯಾಂಡೋಲಿನ್, ನಾಗಲಿಂಗಾಚಾರ್ ಅವರಿಂದ ಕೀಬೋರ್ಡ್, ಇಂದುಶೇಖರ್ ಅವರಿಂದ ತಬ್ಲಾ, ಗುರುದತ್ತ ಅವರಿಂದ ರಿದಮ್ ಪ್ಯಾಡ್. ಮಧ್ಯಾಹ್ನ 1:30 ಹಾಗೂ ಸಂಜೆ 5:30 ಸಂದೇಶಾಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಹಿಂದಿ ಚಿತ್ರಗೀತೆಗಳು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. ನಾಳೆ ಸಂಜೆ 4:00 ಜನಪದ ಸಂಗೀತ. ಚಾಮರಾಜನಗರ ಜಿಲ್ಲೆ ಸಿದ್ದಯ್ಯನಪುರದ ಚಿಕ್ಕತಾಯಮ್ಮ ಮತ್ತು ಸಂಗಡಿಗರಿಂದ ನಾರಾಯಣಸ್ವಾಮಿ ಹಾಡು ಹಾಗೂ ಮಾದೇಶ್ವರನ ಹಾಡು. 4:30 ರಸಮಂಜರಿ. ವಾಗ್ಮಂಜರಿ ಭಾಷಾಶಾಸ್ತ್ರದಲ್ಲಿ ಉಚ್ಚಾರಣೆಯ ಮಹತ್ವದ ಕುರಿತು ಸಂವಾದ ಕೇಳುವಿರಿ. ಭಾಗವಹಿಸುತ್ತಾರೆ ವಿದ್ವಾನ್ ಡಾಕ್ಟರ್ ರುಕ್ಮಾಂಗದ ಆರ್ಯ. ಪ್ರಸ್ತುತಿ ಸುರಭಿ ತಾತಾಚಾರ್. ನಾಳೆ ಸಂಜೆ 5:00 ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ದೊಡ್ಡ ಕರುಳು ಮತ್ತು ಗುದನಾಳದ ಕ್ಯಾನ್ಸರ್. ಭಾಗವಹಿಸುತ್ತಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಮತ್ತು ರೋಬೋಟಿಕ್ ಆಂಕೋ ಸರ್ಜನ್ ಡಾಕ್ಟರ್ ಪ್ರದೀಪ್ ಟಿ. ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. 6:15 ಬೆಂಗಳೂರು ಕೇಂದ್ರದಿಂದ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗ, ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿ ಕೇಳುವಿರಿ. ನಾಳೆ ರಾತ್ರಿ 7:45 ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಭಾರತ ಹಾಗೂ ಬಾಂಗ್ಲಾದೇಶ ತಂಡಗಳ ನಡುವಿನ ಮಹಿಳೆಯರ ಏಷ್ಯಾ ಕಪ್ ಟಿ20 ಕ್ರಿಕೆಟ್ನ ಮೊದಲ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ದಿನದ ಆಟದ ಅಂತ್ಯದವರೆಗೂ ಕೇಳುವಿರಿ. ಇನ್ನುಳಿದಂತೆ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಮುಂದುವರಿಯುತ್ತವೆ. ಕೇಳುಗರೆ, ಇದುವರೆಗೆ ನಾಳೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದಿರಿ. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ಕೇಳೋಣ ದೆಹಲಿ ಕೇಂದ್ರದಿಂದ.
1: This is Akashwani, the news read by Reshma Tiwari. The Union Cabinet, chaired by Prime Minister Narendra Modi, has approved 8 railway multi-tracking projects worth over 20,800 crore rupees across 9 states. The projects will cover around 1,196 kilometers and are expected to improve rail connectivity, ease congestion on existing routes and facilitate faster movement of passengers and freight. They are targeted for completion by 2029-30. Information and Broadcasting Minister Ashwini Vaishnav gave details of the decisions taken by the Union Cabinet during a meeting briefing in New Delhi today. Mr. Vaishnav said the Cabinet has approved 5 multi-tracking projects covering 17 districts across Tamil Nadu, Andhra Pradesh, Karnataka and Telangana. These projects will add about 540 kilometres to the existing Indian Railways network. The total estimated cost of these 5 projects is more than 10,021 crore rupees. Mr. Vaishnav said the government has also approved 3 multi-tracking railway projects at a total estimated cost of more than 10,700 crore rupees. These projects will cover 14 districts across West Bengal, Jharkhand, Odisha, Madhya Pradesh and Chhattisgarh and will add about 656 kilometers to the existing railway network. In reply to a question on the Mumbai-Ahmedabad bullet train project, the Information and Broadcasting Minister informed that the bullet train service will commence next year.
2: Bullet train ka inauguration 2027 mein fix hai.
3: The inauguration of the bullet train is scheduled for 2027, with construction work progressing at a very rapid pace. Initially, the plan was to open a 50-kilometer section between Surat and Bilimura. However, this has now been extended to a 100-kilometer section from Surat to Vapi. At the same time, work on the bullet train itself is also progressing rapidly. The first coach for testing was completed and made ready last week, and the train is expected to be brought onto the tracks for testing by May or June next year.
2: Agle saal Mai June tak train patri pe aa jayegi testing ke liye.
1: Prime Minister Narendra Modi in a social media post highlighted that the 5 railway projects will foster better rail connectivity in South India and also benefit lakhs of people. New Delhi and Colombo today exchanged memoranda of understanding MOU on upgradation of L-70 guns for the Sri Lankan Air Force and cooperation between National Cadet Corps and National Defence Colleges of both the countries. The upgradation of these air defence guns will strengthen the air defence architecture of critical assets in Sri Lanka. The MOU on academic cooperation will facilitate knowledge sharing to further strengthen the academic bonds between them and formalize the NCC Youth Exchange Program between India and Sri Lanka. The pacts were signed in the presence of Defence Minister Rajnath Singh and President of Sri Lanka Anuradha Kumarasinghe in Colombo. Both leaders virtually inaugurated 3 Bedi bridges constructed by the Indian Defence Forces. During the meeting, the two sides reaffirmed their commitment to work together for development of both nations while working jointly to ensure the safety, security, peace and prosperity of the region. India has condemned the reported Houthi attacks on Saudi sovereign territory, especially the targeting of civilian and economic facilities. In a response to a media query on the attacks in Saudi Arabia, External Affairs Ministry spokesperson Randhir Jaiswal said that such attacks that undermine regional security and stability and threatened freedom of navigation in the Bab al-Mandeb were unacceptable. Unique Identification Authority of India, UIDAI, today launched the Aadhaar Face Authentication Software Development Kit, SDK, and Face Authentication Sandbox at the Global FinTech Fest 2026. The Ministry of Electronics and Information Technology said the new tools will enable banks, fintech companies, and other organizations to seamlessly integrate and test Aadhaar Face Authentication within their own mobile applications. In Junior Asia Cup hockey, the Indian men's team today advanced to the semi-finals after a dominant 15-0 victory over Chinese Taipei at Mo Chi in China. Captain Anmol Ekka led the charge with a sensational 6-goal haul, all coming for penalty corners, as defending champions India recovered from a goal-less opening quarter to overwhelm their opponents in the remaining 45 minutes. And that's the end of this news bulletin.
0: ಇದು ಆಕಾಶವಾಣಿಯ

ಮೈಸೂರು ಕೇಂದ್ರ. ಶ್ರೋತೃಗಳೇ, ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 11:10 FM ಕಂಪನಾಂಕ 100.6 MHz. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಮುಂಜಾನೆ 5:55 ಆರಂಭಗೊಳ್ಳುತ್ತದೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.